107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga Appnallu Kuda Labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ಈ ಎರಡು ಚಿತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮತ್ತೊಮ್ಮೆ ನನಗೆ ದೊರಕಿದಂಥ ಗಾಂಧಿ ಸಾಹಿತ್ಯವನ್ನು ಮತ್ತೆ ಗಮನಿಸಿದೆ, ಮತ್ತೊಂದು ಸಲ ಓದಿದೆ. ಇದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಗಾಂಧಿ ಸಾಹಿತ್ಯದಲ್ಲಿ ಪರಿಣಿತ ಅಲ್ಲ, ಅಥಾರಿಟಿ ಅಲ್ಲ, ಆದರೆ ನವಜೀವನ್ ಪ್ರೆಸ್ನಿಂದ ಏನೇನು ಪುಸ್ತಕ ಬಂದಿದೆಯೋ ಅವನು ಎಲ್ಲವನ್ನು ಒಂದ್ಸಲ ಆದರೂ ಗಟ್ಟಿಯಾಗಿ ಓದಿದ್ದೇನೆ. ಈಗ ನಾನು ಮುಖ್ಯವಾಗಿ ಇಟ್ಕೊಂಡಂಥ ಕೆಲವು ಪುಸ್ತಕಗಳು ಅಂತಂದರೆ ಗಾಂಧೀಜಿಯವರ ಜೀವನ ಚರಿತ್ರೆ, ಮೈ ಎಕ್ಸ್ಪರಿಮೆಂಟ್ಸ್ ವಿತ್ ಟ್ರೂತ್, ಅದು ಬೇಕೇ ಬೇಕು. ಅದರ ಜೊತೆಗೆ ಲೂಯಿ ಫಿಶರ್ ಬರೆದಂಥ ಒಂದು ಜೀವನ ಚರಿತ್ರೆ ಭಾಳ ಮುಖ್ಯ. ಅದು ಅವ್ರ ಜೊತೆಗೆ ಇದ್ದು ದಾಖಲೆ ಮಾಡಿ ಬರೆದಂಥ ಮನುಷ್ಯ ಆತ, ಲೂಯಿ ಫಿಶರ್ ಜೀವನ ಚರಿತ್ರೆ. ಮೌಂಟ್ ಬ್ಯಾಟನ್ ಡೈರೀಸ್ ಮತ್ತು ಮೌಂಟ್ ಬ್ಯಾಟನ್ ಬುಕ್ಸ್, ಆಮೇಲೆ ಡಾಮಿನಿಕ್ ಲೆಪರಿ ಆ್ಯಂಡ್ ಕಾಲಿನ್ಸ್ ಬರೆದಂಥದ್ದು ಫ್ರೀಡಮ್ ಆಟ್ ಮಿಡ್ ನೈಟ್ ಪುಸ್ತಕ, ಒಂದು ಭಾಳ ಮಾದರಿಯಾಗಿರುವಂಥ ಪುಸ್ತಕ. ಆಮೇಲೆ ಡಿ ಜಿ ತೆಂಡೂಲ್ಕರ್ ಬರೆದಂಥ 8 ವಾಲ್ಯೂಮ್ ಮಹಾತ್ಮ ಅಂತಿದೆ. ಆಮೇಲೆ ಕೆಲವೊಂದು ಪಬ್ಲಿಕೇಶನ್ಸ್, ಆಗಿನ ಕಾಲದ ಪೇಪರ್ಸು, ನೋಟ್ ಕಟಿಂಗ್ ನೋಟ್ಸ್ ಎಲ್ಲ ತೊಗೊಂಡಿದ್ದೇನೆ. ತೊಗೊಂಡು ಇವನ್ನೆಲ್ಲ ಓದಿ ಗಮನಿಸಿದ್ದೇನೆ. 79 ವರ್ಷಗಳಷ್ಟು ದೀರ್ಘವಾದ ಈ ಜೀವನ, ರಾಷ್ಟ್ರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿದೆ ಗಾಂಧೀಜಿ ಜೀವನ. ಗಾಂಧೀಜಿ ಒಂದು ವ್ಯಕ್ತಿ ಜೀವನ ಆಗಿ ಉಳಿಲಿಲ್ಲ, ಅದು ಅದು ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಅನಿವಾರ್ಯವಾದಂಥ, ಒಂದು ಅವಿಸ್ಮರಣೀಯವಾದಂಥ ಒಂದು ಘಟ್ಟ. ಅದು ಅದನ್ನು ನೆನೆಸ್ಕೋಬೇಕು. ಇವತ್ತಿಗಾದರೂ ಹೇಳ್ತೀನಲ್ಲ, ಬೇರೆ ದೇಶಕ್ಕೆ ಹೋದರೆ, ಎಸ್ಪೆಷಲಿ ಜಪಾನ್, ಅಲ್ಲಿ ಹೋದರೆ ನಿಮಗೆ ಹೇಳ್ತಾರೆ ಕೂಡ ಅವರು, ವಿ ರಿಸ್ಪೆಕ್ಟ್ ಯು ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳ್ತಾರೆ. ನನ್ನ ಸ್ಟೂಡೆಂಟ್ ಒಬ್ಬ ಪಿ ಎಚ್ ಡಿ ಮಾಡಿ ಜಪಾನಿಗೆ ಹೋಗಿದ್ದ ರಿಸರ್ಚ್, ಪೋಸ್ಟ್ ಡಾಕ್ಟರ್ ರಿಸರ್ಚ್ ಮಾಡೋದಕ್ಕೆ. 3 ತಿಂಗಳಾದಪ್ಪ ಫೋನ್ ಮಾಡಿದ ನನಗೆ, ಸರ್ ಇಲ್ಲೆಲ್ಲ ಭಾಳ ಪ್ರಾಬ್ಲಮ್ ಇದೆ ಸರ್ ಅಂದ. ಜಪಾನಲ್ಲಿ ಏನೋ ಪ್ರಾಬ್ಲಮ್ ನಿನ್ನ ರಿಸರ್ಚ್ಗೆ ಎಂದೆ. ಸರ್ ನನ್ನ ಮೇಷ್ಟು, ನನ್ನ ಪ್ರೊಫೆಸರ್ ಇದ್ದಾರಲ್ಲ, ಕೆಮಿಸ್ಟ್ರಿ ಕೇಳೋದಿಲ್ಲ, ತಿರ್ಗಾ ಮುರುಗ ಬರ್ತಾರೆ ಗಾಂಧಿ ಬಗ್ಗೆ ಹೇಳು ಅಂತಾರೆ, ಹೇಳು ಅಂದೆ. ನನಗೆ ಗೊತ್ತೇ ಇಲ್ಲಲ್ಲ ಅಂದ. ಅದೇ ಮುರುಗ್ತಾನೆ ನಿಂದು, ಇನ್ನಾದರೂ ಪುಸ್ತಕ ತರಿಸ್ಕೋ. ಅವನು ನೀನು ಇಂಡಿಯಾದಿಂದ ಬಂದಿದ್ದೀಯಾ ಅಂತ ಹೇಳಿ ಕೇಳ್ತಾರೆ ಪಾಪ ಗಾಂಧಿ ಬಗ್ಗೆ. ನಿನಗೇನು ಗೊತ್ತಿಲ್ಲಲ್ಲ, ಪುಸ್ತಕ ಕಳಿಸ್ಕೊಟ್ಟೆ. ಅವನು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟ, ಸರ್ ಇದು ಭಾಳ ಒಳ್ಳೆ ಪುಸ್ತಕ ಸರ್ ನೀವು ಓದಿ ಅಂತ ಅವ್ರಿಗೆ ಕೊಟ್ಟ. ತಾನು ಓದಿದ್ನ ಬಿಟ್ಟ ಗೊತ್ತಿಲ್ಲ ಅಂದರೆ ಎಷ್ಟು ಪ್ರೀತಿ ಬರ್ತದೆ ಅಂತ. ಕೆಲವರು ಹೇಳಿದರೆ ಎಷ್ಟು ಖುಷಿ ಪಡ್ತಾರೆ. ನಾನು ಅಮೆರಿಕಕ್ಕೆ ಹೋದಾಗಲ್ಲ, ಡೇವಿಡ್ ಪಿಯರ್ಸನ್ ಅಂತ ಒಬ್ಬರು, ಪ್ರೊಫೆಸರ್ ಆಫ್ ಎಜುಕೇಷನ್, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಬರ್ಕ್ಲಿ, ಅವ್ರ ಹತ್ರ ಮಾತಾಡ್ತಾ ನಾನು ಗಾಂಧಿ ಬಗ್ಗೆ ಹೇಳಿದೆ. ಹೇಳಿದಾಗ ಕ್ಯಾನ್ ಐ ಗೆಟ್ ಸಮ್ ಬುಕ್ಸ್ ಅಂದರು. ನಾನು ಅಲ್ಲಿ ಸಿಕ್ಕಂಥ ಆಟೋಬಯೋಗ್ರಫಿ, ಅವ್ರ ಜೀವನ ಚರಿತ್ರೆಯನ್ನು ಕೊಟ್ಟೆ ಒಂದು ಕಾಪಿ ಅವರಿಗೆ. ಕೊಟ್ಟ ಮೇಲೆ ನನಗೆ ಆಶ್ಚರ್ಯ ಆಗೋದು, 7 ದಿವಸದ ಮೇಲೆ ಅವ್ರಿಗೆ ಫೋನ್ ಮಾಡಿ ನನಗೆ ಹೇಳ್ತಾರೆ, ಐ ಫಿನಿಶ್ ದಟ್ ಬುಕ್ ಯು ನೋ, ಬ್ಯೂಟಿಫುಲ್ ಬುಕ್ ಅಂದರು, ಭಾಳ ಚೆನ್ನಾಗಿದೆ ಬುಕ್, ಬ್ಯೂಟಿಫುಲ್ ಬುಕ್ ಅಂದರು. ಏನು ಲೈಕ್ ಆಯ್ತು ನಿಮಗೆ ಅದರೊಳಗೆ ಅಂದೆ. ಏನು ಹೇಳಿದ್ರು ಗೊತ್ತಾ ಮನುಷ್ಯ, ಎಜುಕೇಷನ್ ಪ್ರೊಫೆಸರ್ ಅವರು, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ವರ್ಲ್ಡ್ ಅಂತ ಹೇಳ್ತಾರೆ. ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ದಿಸ್ ಈಸ್ ಐ ವುಡ್ ನಾಟ್ ಡೇರ್ ಟು ರೈಟ್ ದೀಸ್ ಥಿಂಗ್ಸ್ ಇನ್ ಮೈ ಬಯೋಗ್ರಫಿ ಅಂತ. ನನ್ನ ಜೀವನ ಚರಿತ್ರೆಯಲ್ಲಿ ಬರೆಯೋಕೆ ಧೈರ್ಯ ಮಾಡೋ ಸಾಧ್ಯನೇ ಇಲ್ಲ, ಅಂಥದ್ದೆಲ್ಲ ಬರೆದ್ಬಿಟ್ಟಿದ್ದಾರೆ ಅವರು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಜೀವನ ಚರಿತ್ರೆಗಳೆಲ್ಲ ಫಿಕ್ಷನ್ಸ್, ಬಹಳಷ್ಟು ಜೀವನ ಚರಿತ್ರೆಗಳೆಲ್ಲ ಕಥೆಗಳು. ಅಂದರೆ ನಾನು ಜೀವನದ ಸಂಧೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ, ವಿನಃ ನಾನು ಏನು ಮಾಡಿದೆ ಅನ್ನೋದನ್ನು ಬರೆಯೋದಿಲ್ಲ. ನನ್ನ ಮನಸ್ಸಿನಲ್ಲಿದ್ದಂಥ ಕತ್ತಲೆಯ ಮೊಡಕಗಳನ್ನು, ಮೂಲೆಗಳನ್ನು ತೋರಿಸೋಕೆ ಹೋಗೋದಿಲ್ಲ. ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ, ಏನು ಸಾಧನೆ ಮಾಡಿದೆ ಅಂತ ತೋರಿಸ್ತೀನಿ ಅದೆಲ್ಲ, ಆದರೆ ಎಲ್ಲಿ ಫೇಲ್ ಆದೆ ಅಂತ. ನನಗೆ ಮಾಸ್ತಿಯವ್ರ ಭಾವ ಕೂಡ ಇನ್ನೂ ಇಷ್ಟವಾಗುವಂಥದ್ದು. ಅದೊಂದು ಒಳ್ಳೆಯ ಬಯೋಗ್ರಫಿ ಅದು.

0: You're listening to Radio Sarang, 107.8 FM.
1: ಗಾಂಧೀಜಿಯವ್ರದ್ದು ಅತ್ಯಂತ ಟ್ರಾನ್ಸ್ಪರೆಂಟ್ ಬಯೋಗ್ರಫಿ, ಏನು ಮುಚ್ಚಿಡಲಿಲ್ಲ. ಒಂದು ಸಲ ನಾನು ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ಗೆ ಹೋದಾಗ ಅಲ್ಲೊಂದು CRL ಅಂತದೆ, ಸೆಂಟ್ರಲ್ ರಿಸರ್ಚ್ ಲೆಬೊರೇಟರಿ ಅಂತ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ನೇ ಮಾಸ್ಟರ್ಸ್ ಡಿಗ್ರಿ, PhD ಇರಬೇಕು, ME ಅಥವಾ MTech ಇರಬೇಕು. ಅಂಥವ್ರೊಂದು 25-30 ಜನ ಹುಡುಗರಿದ್ದಾರೆ ರಿಸರ್ಚ್ ಟೀಮ್ ಅದು. ಅವ್ರಿಗೆ ಮಾತಾಡಬೇಕಾಗಿತ್ತು ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. 3.5 ತಾಸು ಆ ಹುಡುಗರಿಗೆ ಗಾಬರಿಯಾಗಿ ಹೋಯಿತು. ಮಧ್ಯಾಹ್ನ 1:30-4 ತನಕ ಹ್ಯೂಮನ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕೊಳ್ಳಿ. ಊಟ ಆದಮೇಲೆ ಆ ಹುಡುಗರು ಹೇಳಿಬಿಟ್ರು ನನಗೆ, ಸರ್ ಯು ವಾಂಟ್ ಟು ಟಾಕ್ ಫಾರ್ 3 hours ಸರ್ ಅಂದರು. ನಾ ಇಫ್ ಯು ಕ್ಯಾನ್ ಡೇರ್ ಟು ರಿಸೀವ್ ಐ ಕ್ಯಾನ್ ಟೀಚ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಅಂದೆ. ಕೂತು ಕೇಳೋದಿದ್ರೆ ಹೇಳ್ತೀನಿ ಅಂದೆ. ನಡುವೆ ಗಾಂಧಿ ಬಗ್ಗೆ ಮಾತು ಬಂದಾಗ ಹುಡುಗರು ನಿಂತ್ಕೊಂಡ್ಬಿಟ್ಟ, ಸರ್ ಯು ಹ್ಯಾವ್ ಬಿನ್ ಟಾಕಿಂಗ್ ಆಫ್ ಗಾಂಧಿ, ಐ ಡೋಂಟ್ ಲೈಕ್ ಹಿಮ್ ಸರ್. ಯಾಕಪ್ಪ ಇಷ್ಟ ಇಲ್ಲ ಅಂದೆ. ಏನೇನು ಸರ್ ಪ್ರಯೋಗಗಳವು? ಆಲ್ ಫನಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಕ್ಸ್ ಎಲ್ಲ ಮಾಡಿದಾರಲ್ಲ, ಅದು ಎಲ್ಲಿ? ಹಂಗೆ ಮಾಡಬೇಕಾ ಮಹಾತ್ಮಾದವರು ಅಂತೇನೋ ಹೇಳಿದ. ನಾನು ಹೇಳಿದೆ, ಎಲ್ಲಿ ಓದಿದ್ದ ಅದನ್ನು ನೀವು ಅಂತ ಕೇಳಿದೆ. ಎಲ್ಲಂದ್ರೆ ಅವ್ರ ಬಯೋಗ್ರಫಿಯಲ್ಲಿ ಇದೆಯಲ್ಲ ಅಂದ. ನಾನೇನು ಬಯೋಗ್ರಫಿಯಲ್ಲಿ ಬರೀತೀಯ ಅದನ್ನು ಅಂತ ಕೇಳಿದೆ. ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯ ಇದನ್ನು ಅಂದೆ. ನೋ, ಐ ಡೋಂಟ್ ಡೇರ್ ರೈಟ್ ಇಟ್. ಅಂದರೆ ನಾವು ಹೊರಗಡೆ ಮುಖಕ್ಕೆ ಏನು ಕೊಡಬೇಕು ಅದನ್ನೇ ಕೊಡ್ತೀವಿ, ಆದದ್ದನ್ನು ಕೊಡಲ್ಲ. ಅಂಥ ಟ್ರಾನ್ಸ್ಪರೆಂಟ್ ನೀವು ಬಯೋಗ್ರಫಿ ಮುನ್ನುಡಿ ನೋಡ್ಬೇಕ್ರಿ. ಅದನ್ನು ಆಟೋಬಯೋಗ್ರಫಿ ಮುನ್ನುಡಿ ಬರೆದಿದ್ದಾರೆ ಗಾಂಧಿ. ನಾನು ಮತ್ತೊಬ್ಬ ಮನುಷ್ಯ ಎಷ್ಟು ನಿಖರವಾಗಿ ನನ್ನ ವ್ಯಕ್ತಿತ್ವವನ್ನು ಉಜ್ಜಿ ಉಜ್ಜಿ ನೋಡಿ ಬರೀಬೇಕೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮಾಡೋದಕ್ಕೆ ಬರೆದಿದ್ದೀನಿ, ಟ್ರೈ ಮಾಡಿದ್ದೀನಿ. ಒಂದು ಮಾತು ಬರೀತಾರೆ, ನನ್ನ ಜೀವನ ಚರಿತ್ರೆ ಎಲ್ಲಾದರೂ ನಿಮಗೆ ನನ್ನ ಅಹಮಿಕೆ ಕಂಡು ಬಂದರೆ, ನನ್ನ ಅಹಂಕಾರ ಕಂಡು ಬಂದರೆ, ಛಾಯೆ ಕಂಡು ಬಂದರೆ, ನಾನು ಇನ್ನೂ ಮನಸ್ಪಕ್ವಾಗಿಲ್ಲ ಅಂತ ತಿಳ್ಕೊಂಬಿಡಿ ಅಂತ ಬರೀತಾರೆ. ಅಷ್ಟು ಓಪನ್ ಆಗಿ ಬರೆಯುವಂಥ ಮನುಷ್ಯ. ಆ ಜೀವನ ಚರಿತ್ರೆಯನ್ನು ಓದಿ ಡೇವಿಡ್ ಪಿಯರ್ಸನ್ ಹೇಳ್ತಾನೆ, ಮೋಸ್ಟ್ ಬ್ಯೂಟಿಫುಲ್ ಬುಕ್,

0: रेडियो सारंग 107.8 FM।
1: ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಗೊತ್ತಾ, ಸಣ್ಣವರದ್ದಾಗ ಹೇಗೋ ಇರ್ತಾರೆ, ದೊಡ್ಡವರು ಆದಮೇಲೆ ಅದು ವರ್ಣನೆ ಬೇರೆ ಮಾಡ್ತೀವಿ. ನಾನು ಬಿಹಾರಕ್ಕೆ ಹೋದಾಗ ಒಂದ್ಸಲ ಅಲ್ಲಿ ಯೋಗ ಸ್ಕೂಲ್ ಇದೆ, ಒಳ್ಳೆಯ ಸ್ಕೂಲ್, ಭಾಳ ಒಳ್ಳೆಯ ಜನ ಇದ್ದಾರೆ, ವೆರಿ ಫೈನ್ ಸ್ವಾಮೀಜಿ ಇದ್ದಾರೆ. ಅಲ್ಲಿ ಭಾಳ ಹಿರಿಯರೊಬ್ಬರು 80-85 ವರ್ಷದ ಹಿರಿಯರಿದ್ದರು. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಇದಕ್ಕಿಂತ ಒಬ್ಬರು ಮುದುಕರು ಬಂದರು, ಈಗ 65 ವರ್ಷ ಇವರಿಗೆ, 85 ವರ್ಷದ ಮುದುಕರೊಬ್ಬರು ಬಂದರು, ಕೋಲ್ ಹಿಡ್ಕೊಂಡು ಗಡ್ಡ ಬಿಟ್ಕೊಂಡು ಬಂದರು ಈ ಗುರುಗಳನ್ನ ನೋಡೋದಕ್ಕೆ. ಬಂದು ಗುರುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದರು, ಗುರುಗಳು ಕೂಡ ನಮಸ್ಕಾರ ಮಾಡಿದರು, ನಮ್ಮ ಟೀಚರ್ ಇವರು ಅಂತ ಹೇಳಿ, ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಇವರು ಅಂತ. ಆ ಗುರುಗಳು ಜೋರು ಜೋರಾಗಿ ಹೇಳ್ತಾ ಇದ್ರು, ನನಗೆ ಇದ್ದಾರಲ್ಲ ಸ್ವಾಮಿಗಳಿವರು ಆವಾಗಲೇ ಗೊತ್ತಿದ್ದು ದೊಡ್ಡವರಾಗ್ತಾರೆ ಅಂತ. ಹೇಗೆ ಗೊತ್ತಿತ್ತು? ಹುಡುಗ ಆಗಿದ್ದಾಗ ನನ್ನ ಕ್ಲಾಸಲ್ಲಿ ಕೂತ್ಕೋತಾ ಇದ್ರಿ ಇವರು, ಆವಾಗಲೇ ಗೊತ್ತು ದೊಡ್ಡ ಮನುಷ್ಯ ಆಗ್ತಾರೆ ಇವರು ಅಂತ. ಹೇಗೆ ಅಂತ ನಾವು ಕೇಳಿದ್ವಿ. ಹೇಗೆ ಗೊತ್ತಾ, ನಾನು ಬಹಳ ಸ್ಟ್ರಿಕ್ಟ್ ಟೀಚರ್, ಬಿಗಿ, ಅಲಗಾಡಕ್ಕೆ ಬಿಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡಲ್ಲ ಕ್ಲಾಸಿಂದ ಹೊರಗೆ ಹೋಗಿ, ಪರ್ಮಿಷನ್ ಯಾರಿಗೂ ಕೊಡ್ತಿರ್ಲಿಲ್ಲ. ಹೊರಗೆ ಹೋಗಬೇಕಾದ್ರೆ ಒಂದು ವಿಸಿಬಲ್ ಪ್ರೂಫ್ ಇರಬೇಕು, ಕಣ್ಣಿಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು, ಅಂದರೆ ಮಾತ್ರ ಹೊರಗೆ ಕಳಿಸೋದು. ತಲೆ ನೋಯ್ತದೆ, ಹೊರಗೆ ಕಳಿಸಲ್ಲ. ಪ್ರೂಫ್ ಏನಿದೆ ತಲೆ ನೋಯೋದು? ಕಾಣಿಸುತ್ತಾ ನನಗೆ? ಕಾಣಿಸಲ್ಲ. ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಕಾಣುತ್ತೆ, ಹೋಗು, ಪರ್ಮಿಷನ್ ಇದೆ. ಹೀಗೆ ಕಣ್ಣಿಗೆ ಕಾಣುವಂಥ ಒಂದು ಆಧಾರ ಇದ್ದರೆ ಮಾತ್ರ ಹೊರಗೆ ಬಿಡುತ್ತೇನೆ, ಬಿಡಲ್ಲ. ಹೊಟ್ಟೆ ನೋವು ಆಧಾರ ಇಲ್ಲ, ಬಿಡಲ್ಲ. ಹೀಗೆಲ್ಲ ಬಹಳ ಸ್ಟ್ರಿಕ್ಟ್ ಮನುಷ್ಯ ಅಂತ. ಇವ್ರಿಗೂ ಸಾಕಾಗಿತ್ತು ಪಾಪ, ಗುರುಗಳು ಆಗೋರು ಮುಂದೆ ಈ ಹುಡುಗ ತಾನೇ. ಈಗ ಅವ್ರು ಒಂದು ದಿವಸ ಏನು ಮಾಡಿದ್ರು ಅಂತ ಬಹಳ ಚೆನ್ನಾಗಿ ಬರೀತಾರೆ. ಅವಾಗ ಗುರುಗಳು ಹೇಳ್ತಾ ಇದ್ರು, ಇವನು ಏನು ಮಾಡಿದೆ ಗೊತ್ತಾ, ಏಪ್ರಿಲ್ ಮೇ ತಿಂಗಳು ಕ್ಲಾಸ್ ಮುಗಿದ ತಕ್ಷಣ ಓಡಿ ಹೋಗ್ಬಿಟ್ಟು ಮುಂದೆ ಒಂದು ಮಾವಿನ ತೋಪು, ಮಾವಿನ ಗಿಡದ ಮೇಲೆ ಕೂತ್ಕೊಂಡ್ರಂತೆ. ಹೋಗಿ ದಪ್ಪ ದಪ್ಪ ಅದೊಂದು 4-5 ಮಾವಿನಕಾಯಿ ಆರಿಸ್ಕೊಂಡು ಶರ್ಟಲ್ಲಿ ಹಿಡ್ಕೊಂಡು ಕೂತಿದ್ರಂತೆ. ಮೇಷ್ಟ್ ಅದೇ ಗಿಡದ ಕೆಳಗೆ ಹೋಗೋರು ದಿನ ಮನೆಗೆ ಹೋಗ್ಬೇಕಾದ್ರೆ. ಮೇಷ್ಟ್ ಬಂದಾಗ ಟಪ ಟಪ ಟಪ ಅಂತ ಒಂದು 5-6 ಕಾಯಿ ಅವ್ರ ತಲೆ ಮೇಲೆ ಎಸೆದ್ರು. ಅಲ್ಲಿಂದ ಕಾಯಿ ಬಿದ್ದರೆ ಏನಾಗಬೇಡ ಪಾಪ ಮೇಷ್ಟ್ರಿಗೆ, ಅಯ್ಯಯ್ಯೋ ಅಂತ ಕೂತ್ಕೊಂಡ್ಬಿಟ್ರು ಕೆಳಗಡೆ. ಹುಡುಗ ಓಡ್ ಬಂದ ಕೆಳಗಡೆ ಬಂದು, ಏನಾಯ್ತು ಸರ್ ಅಂದ. ಏನಾಯ್ತು, ತಲೆ ಸಿಡಿದು ಹೋಗ್ತಾ ಇದೆ ಅಂದ್ರಂತೆ. ಕಾಣಿಸೋಲ್ಲ ಅಂದ ಇವನು. ಕಾಣಿಸೋಲ್ಲ ಅಂದ ತಕ್ಷಣ ಅವ್ ಗೊತ್ತಾತು, ಇವನೇ ಮಾಡಿದ್ದು, ನೀನೇ ಹಚ್ಚಿದ್ದ ಅಂತ. ಹೌದು ಅಂದಂದು. ಇಲ್ಲೋಡು, ನಾಳೆ ಒಂದು ಕೆಲಸ ಮಾಡು, ನಾಳೆ ನೀನು ಹೊರಗೆ ಹೋಗ್ಬೇಕಾದ್ರೆ ನನಗೇನು ಕಾರಣ ಕೇಳಬೇಡ, ಕೇಳಿದ್ರೆ ನಿನಗೊಂದು ಬೇರೆದ್ರು ಮಾಡೋಕ್ಕಾಗಲ್ಲ. ನಾನು ನೀ ಸುಮ್ಮನೆ ಕೈ ಎತ್ತಿಬಿಡು, ನಾನು ನಿನ್ನ ಪರ್ಮಿಷನ್ ಕೊಡ್ತೀನಿ, ಹೋಗ್ಬಿಡು ಅಂದ ಅಂತ ಹೇಳಿಬಿಟ್ಟು ಅದನ್ನ ಗುರುಗಳು ಹೇಳ್ತಾ ಇದ್ರು. ಈ ಗುರುಗಳು ನೋಡಿ ಆಗಲೇ ತಲೆ ಚುರುಕು, ಗೊತ್ತಿತ್ತು ನನಗೆ ಒಂದು ದಿವಸ ದೊಡ್ಡವರಾಗ್ತಾರೆ ಇವರು, ಭಾಳ ದೊಡ್ಡವನಾಗ್ತಾನೆ ಗೊತ್ತಿತ್ತು ನನಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದರು. ಹೋದ್ಮೇಲೆ ಇವ್ರನ್ನ ಕೇಳಿದೆ, ಏನು ಅನಿಸ್ತು ನಿಮಗೆ ಅಂತ ಈ ಗುರುಗಳನ್ನು ಕೇಳಿದೆ. ಅವ್ರು ಹೇಳಿದ್ರು, ಡೋಂಟ್ ಬಿಲೀವ್ ಹಿಮ್, ಏನು ನಂಬೇಡಿ ಅವ್ರನ್ನ ಅಂದರು. ಯಾಕ್ರಿ ನಿಮ್ಮ ಗುರುಗಳವರು ಅಂದೆ. ಇಲ್ಲ ರೀ, ನಾನು ಅಕಸ್ಮಾತ್ ಪ್ರಪಂಚದ ಅತ್ಯಂತ ಒಬ್ಬ ದೊಡ್ಡ ಮೋಸಗಾರ ಆಗಿದ್ರು ಇದೇ ಮಾತನ್ನೇ ಹೇಳ್ತಿದ್ರು. ಇವತ್ತೇನೋ ಒಂದು ಗುರುಸ್ಥಾನಕ್ಕೆ ಬಂದು ಕೂತಿದ್ದೇನೆ, ಅದಕ್ಕೆ ಒಳ್ಳೆ ಮಾತು ಹೇಳೋದ್ರು, ನೋಡ್ರಿ ಎಷ್ಟು ಬುದ್ಧಿವಂತ ಇದ್ದ, ಅವಾಗಲೇ ಗೊತ್ತಿತ್ತು ದೊಡ್ಡವರಾಗ್ತಾರೆ ಅಂತ. ಅಕಸ್ಮಾತ್ ನಾನು ಭಾರಿ ಕಳ್ಳಾಗಿದ್ದೆ, ಡಕಾಯಿತ ಆಗಿದ್ದೆ, ಶಿಕ್ಷೆ ಆಗ್ತಿತ್ತು ಅಂದ್ರೆ ಹೇಳಿದ್ರು. ಆಗಲೇ ತಲೆ ಮೇಷ್ಟು ತಲೆ ಮೇಲೆ ಮಾವಿನಕಾಯಿ ಹಾಕೋನು ದೊಡ್ಡಕಾರ ಆಗದೆ ಬಿಡ್ತಾನೆ ಇವನು, ಆವಾಗಲೇ ಗೊತ್ತಿತ್ತು ಅಂತ ಹೇಳ್ತಿದ್ರು. ಆದ್ರಿಂದ ವಿ ಇಂಟರ್ಪ್ರಿಟ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ. ಇರೋದನ್ನು ಹೇಳೋಲ್ಲ ನಾವು, ಇಂಟರ್ಪ್ರಿಟ್ ಮಾಡ್ತೇವೆ ನಾವು. ಹಾಗೆ ಬಹಳಷ್ಟು ಜೀವನ ಚರಿತ್ರೆಗಳು ಇಂಟರ್ಪ್ರಿಟ್ ಆಗಿರುವಂಥದ್ದು ಅಲ್ಲಿ ಇಲ್ಲಿ ಆಗಲಿಲ್ಲ. ಇಂಥ ಒಬ್ಬ ವ್ಯಕ್ತಿಯ ಜೀವನ ಒಂದು ರಾಷ್ಟ್ರದ ಪ್ರಜ್ಞೆಯಲ್ಲಿ ಸೇರ್ಕೊಂಡು ಹೋಗಿದೆಯಲ್ಲ, ಇದನ್ನು ಹುಡುಕಬೇಕು ಅಂತ ಹೇಳಿ ಇದನ್ನು ತೋರಿಸುವಂಥ ಪ್ರಯತ್ನ ಇದೆಯಲ್ಲ ತಟ್ಟೆಯಲ್ಲಿ ಸೂರ್ಯನನ್ನು ತೋರಿಸಿದ ಹಾಗೆ.

ಗೋಪಾಲಕೃಷ್ಣ ಅಡಿಗರದ್ದು ಒಂದು ಕಾವ್ಯ ಇದೆ, ನನಗೆ ಬಹಳ ಇಷ್ಟವಾದಂಥ ಪದ್ಯ ಅದು, ನನ್ನ ಅವತಾರ ಅಂತ ಒಂದು ಪದ್ಯ ಇದೆ. ತಾವು ದಯವಿಟ್ಟು ಓದ್ಬೇಕಾದ್ರೆ ಅದ್ಭುತವಾದ ಪದ್ಯ. ನಾವು ಬರೀ ಮತ್ತೊಬ್ಬರಿಗೆ ಹೇಳಿ ಹೇಳಿ ಮಾತಾಡ್ತೀವಲ್ಲ, ನಾವು ಯಾಕೆ ಮೇಲಕ್ಕೆ ಏರೋದಿಲ್ಲ ಅನ್ನೋದನ್ನ ಬಗ್ಗೆ ಬರೆದಿದ್ದಾರೆ, ಅವ್ರು ಚಂದ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ರಾಮ ಇದ್ನಲ್ಲ ಅವಾಗ ಉದ್ದಂಡ ಕೋರ್ದಂಡ, ಅವನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ, ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ. ನಾನೇ ಸ್ವಾಮಿ ಪಕ್ಕದಲ್ಲಿ ಇದ್ದವನು, ರಾಮನ ಪಕ್ಕದಲ್ಲಿ ನಾನೇ ಇದ್ದೆ ಅವನ ಪಕ್ಕದಲ್ಲಿ. ಮೊದಲನೇ ಕಲ್ಲು ನಾನೇ ಹಾಕಿದ್ದು ಅವನ ಸಮುದ್ರದಲ್ಲಿ, ಜಯ ರಾಮ್ ಅಂದವನು ನಾನೇ. ಆದ್ರೆ ನಾನು ಹಾಗೆ ಉಳ್ಕೊಂಡ್ಬಿಟ್ಟೆ, ರಾಮ ದೇವರಾಗ್ಬಿಟ್ಟ. ಕೃಷ್ಣ ಮಥುರೆಯಲ್ಲಿ ನಾನೇ ಇದ್ದಲ್ಲ ಅವನ ಜೊತೆಗೆ, ಬೃಂದಾವನದಲ್ಲಿ ರಾಸ ಕಡೆ ನಾನು ಅವನ ಪಕ್ಕದಲ್ಲಿ ನಿಂತ್ಕೋತಾ ಇದ್ದೆ. ಚಿಣಿದಾಂಡು ನಾನೇ ಅವನ ಜೊತೆಗೆ ಆಡಿದ್ದೀನಿ, ಎಲ್ಲ ಆಡಿದ್ದೀನಿ, ನೀವು ನನಗೆ ಸ್ಥಾನಕ್ಕೆ ಹೋಗ್ತಿದ್ದೆ ಅವನ ಜೊತೆಗೆ. ಆದ್ರೆ ಕೃಷ್ಣ ಭಗವಂತ ಆದ, ಗೀತಾಚಾರ್ಯ ಆದ, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹೀಗೆಲ್ಲ ಕೊನೆಗೆ ಬಂದು ಗಾಂಧೀಜಿ ಬಗ್ಗೆ ಬರೀತಾರೆ ಅವರು ಅಡಿಗರು. ಎಷ್ಟು ಕ್ಲಾರಿಟಿ ಆಫ್ ಮೈಂಡ್ ಇರುವಂಥ ಅಡಿಗರು, ಯಾವುದನ್ನು ಸುಮ್ಮನೆ ಒಪ್ಪಿಕೊಳ್ಳುವಂಥವರಲ್ಲ ಅಂತ ಅಡಿಗರು ಬರೀತಾರೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ನಾನು ಅವನು ಒಂದೇ ಲೋಹ. ನನಗೆ ಗಾಂಧಿಗೆ ಏನು ವ್ಯತ್ಯಾಸ ಇದೆ, ಅವನ ಮೈಲು ಚರ್ಮ ಮೂಳೆ ಎಲ್ಲ ಇದೆ, ನನಗೂ ಇದೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ. ಯಾವ ರಸವು ಸೋಂಕಿತವನ, ಯಾವ ಶಿಲೆಯು ತಾಗಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ನನಗೆ ಈ ಮಾತು ಬಹಳ ಚಂದ ಅನಿಸುತ್ತೆ. ಅವನು ನಾನು ಒಂದೇ ರೀ, ಲೋಹ ಇಬ್ಬರು ಕರಿ ಕಬ್ಬಿಣನೇ. ಆದರೆ ಅದು ಯಾವ ರಸ ತಾಕಿತು ಆ ಮನುಷ್ಯನಿಗೆ, ಯಾವ ಪರುಷ ಮಣಿ ತಟ್ಟಿತು ಅವನ, ಯಾವ ಶಿಲೆಯು ತಾಗಿತವನ, ಯಾವ ರಸವು ಸೋಂಕಿತವನ, ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ. ನಾನೋ ಲೋಹ ಕಬ್ಬಿಣ ಕರಿ ಕಬ್ಬಿಣ. ಅದು ಹೇಳ್ತಾರೆ, ಹೇಗೆ ಯಾವ ರಸವು ಸೋಂಕಿತವನ, ಏನಾಗಿರ್ಬೇಕು, ಇದನ್ನೆಲ್ಲ ಹೇಳಿದಂತ ಅಡಿಗರು.

ಸುಮಾರು 12 ವರ್ಷಗಳ ಹಿಂದೆ ನನಗೊಬ್ಬ ಸ್ವೀಡನ್ ದೇಶದ ಹುಡುಗಿ ನನಗೊಂದು ವಿದ್ಯೆ ಕಲಿಸ್ಕೊಟ್ಲು, ಪಾಠ ಕಲಿಸಿದ್ಲು ಗಾಂಧೀಜಿ ಬಗ್ಗೆ. ಒಂದಿಷ್ಟು ಜನ ಕಾಲೇಜ್ ಹುಡುಗಿಯರು ಇಂಡಿಯಾಕ್ ಬಂದಿದ್ರು, ಭಾರತಕ್ಕೆ ಬಂದು ಭಾರತ ಯಾತ್ರೆ ಮಾಡಿದ್ದಾರೆ ಎಲ್ಲ ಕಡೆ. ಬೆಂಗಳೂರಿಗೆ ಬಂದಿದ್ರು ನಮ್ಮ ಕೆ ಎಸ್ ನಾರಾಯಣ ಸ್ವಾಮಿಯವರು, ತಮ್ಮ ಜೊತೆಗಾರರು ಕೆ ಎಸ್ ಗಾಂಧಿ ಪೀಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದರು ಅವಾಗ. ಅವ್ರ ಮನೆಗೆಲ್ಲ ಮಕ್ಕಳು ಹೋಗಿದ್ದಾರೆ. ಮಕ್ಕಳು ಹೋದಾಗ ಅವರು ತಮಗೆಲ್ಲ ತೋಚಿದ್ದನ್ನು ಹೇಳಿ ತಮ್ಮ ಅನುಭವ ಎಲ್ಲ ಹೇಳಿದ್ರು ಅಂತ ಮಕ್ಕಳಿಗೆಲ್ಲ ಹೇಳಿಬಿಟ್ಟು, ನಮ್ಮ ಕಾಲೇಜಲ್ಲೇ ಹತ್ತಿರನೇ ಬಸವೇಶ್ವರನಗರದಲ್ಲಿರುವಂಥದ್ದು, ಅವ್ರು ಹೇಳಿದ್ರಂತೆ ನಾನು ಹೇಳಿದ್ದೀನಿ ಅವ ಬೈದಾನ ಕರ್ಜಿಗೆ ಅಂತ, ಅವನ ಕಡೆ ಹೋಗಿ ಹುಚ್ಚಿದೆ ಸ್ವಲ್ಪ ಅವನಿಗೆ, ಅವನೇನೋ ಬೇರೆ ಹೇಳ್ತಾನೆ ಹೋಗಿ ಅಂತ ಕಳಿಸಿದ್ರು. ನಾನು ಪ್ರಿನ್ಸಿಪಲ್ ಆಗಿದ್ದೆ ಕಾಲೇಜಿಗೆ. ಈ 15 ಜನ ಕಾಲೇಜ್ ಮಕ್ಕಳು ಬಂದರು ನನ್ನ ಕಡೆಗೆ. ಬಂದಾಗ ಅವ್ರನ್ನೆಲ್ಲ ಸಾಯಂಕಾಲ ಕೂಡಿಸಿ ನಾ ಕೇಳಿದೆ, ಯಾಕೆ ಓದ್ಬೇಕಂತಿದ್ದೀರಿ ಗಾಂಧಿನ? ನಾ ಸಾಮಾನ್ಯ ಕಾಲೇಜ್ ಹುಡುಗರು ಓದೋದು ಯಾವಾಗಪ್ಪ ಅಂದರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಅಥವಾ ಮೋಸ್ಟ್ ಲೈಕ್ಲಿ ಕ್ವಶನ್ ಆಗಿದ್ದರೆ ಓದಬೇಕು. ನಿಮ್ಮ ಗಾಂಧೀಜಿ ನಿಮ್ಮ ದೇಶದ ನಾಯಕರು ಅಲ್ಲ, ನಿಮ್ಮ ಪಠ್ಯಕ್ರಮದಲ್ಲೂ ಇಲ್ಲ, ಪರೀಕ್ಷೆಗೂ ಬರಲ್ಲ, ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಓದ್ಬೇಕಂತಿದ್ದೀರಿ ನೀವು ಅಂತ ಕೇಳಿದೆ. ಕೇಳಿದಾಗ ಒಬ್ಬ ಹುಡುಗಿ ಅದು ನಿಂತ್ಕೊಂಡು ಹೇಳಿದ್ದು, 3 ಕಾರಣಕ್ಕೆ ನಾವು ಗಾಂಧೀಜಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ಸರ್, 3 ಕಾರಣಕ್ಕೆ ಗಾಂಧೀಜಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ, ಅದಕ್ಕೆ ನೀವೆಲ್ಲ ಓಡಾಡ್ತಾ ಕೇಳ್ತಾ ಇದ್ದೀವಿ ಎಲ್ಲರನ್ನೂ. ಒಂದು, ಏನು 3 ಕಾರಣ ಅಂತ ಹೇಳಿದೆ. ಯಾಕೆ ಹೇಳಿದ್ದು ಆ 3 ಕಾರಣ ಹೇಳಿದ ಮೇಲೆ ನಾನು ಆಕೆ ಕೈ ಮುಗಿದು ಹೇಳಿದೆ, ಅಮ್ಮ ನಿನಗೆ ಗೊತ್ತಿದ್ದ 3 ಕಾರಣ ನಮ್ಮ ದೇಶದಲ್ಲಿ ಎಲ್ಲರೂ ಗೊತ್ತಿದ್ದರೆ ಸಾಕು, ಸಾರ್ಥಕ ಆಯ್ತು ನಮ್ಮ ಜೀವನ ಅಂತ ಹೇಳಿದೆ. ಆಕೆ ಹೇಳಿದ 3 ಕಾರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಮೊದಲನೇದು ಪ್ರಪಂಚದ ಇತಿಹಾಸವನ್ನು ಗಮನಿಸಿದರೆ ಅಹಿಂಸಾತ್ಮಕವಾಗಿ ಹೋರಾಡಿ ಯಾವ ದೇಶನೂ ಸ್ವಾತಂತ್ರ್ಯ ಪಡ್ಕೊಂಡಿದ್ದಿಲ್ಲ. ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಕೆಲವೊಂದು ಬಾರಿ ಹಿಂಸೆ ಅಲ್ಲಿಲ್ಲ ಆಗಿರ್ಬೋದು, ಆದರೆ ಅಹಿಂಸೆಯನ್ನು ಅಸ್ತ್ರವಾಗಿ ನಿಟ್ಟುಕೊಂಡು ಹೋರಾಡಿ ಪಡ್ಕೊಳ್ಳೋದಿದೆಯಲ್ಲ ಅಂಥದ್ದು ಇತಿಹಾಸದಲ್ಲಿ ಆಗಿಲ್ಲ. ಭಾರತ ಮೊದಲನೇದು. ಅದು ಅಲ್ಲದೆ ನೀವು ಭಾರತೀಯರು ಭಾರಿ ಇಮೋಷನಲ್ ಜನ, ಭಾರಿ ಭಾವಾವೇಶ, ಸಣ್ಣ ಸಣ್ಣ ವಿಷಯಕ್ಕೆ ಜೋರಾಗಿ ಹೊಡೆದಾಡುವಂಥವ್ರು ನೀವು. ಆದರೆ ನಿಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿ ನೋಡಿದರೆ ಅವ್ರ ಸ್ಟೈಲೇ ಬೇರೆ, ಅವ್ರ ಕಲ್ಚರ್ ಬೇರೆ, ಎಲ್ಲ ಇರ್ತದೆ. ಇಷ್ಟಿದ್ರೂ ಕೂಡ ಇಂಥ ಎಲ್ಲ ಜನರನ್ನು ಭಾವಾವೇಶಕ್ಕೊಳಗಾಗುವಂಥ ಜನರನ್ನು ಸೇರಿಸಿಕೊಂಡು ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಗಾಂಧೀಜಿ ಹೇಗೆ ನಡೆಸಿದರು ಅದು ಪವಾಡ ಅನಿಸುತ್ತೆ ನನಗೆ. ಅದು ಮೊದಲನೇ ಕಾರಣ. ಎರಡನೇದ್ದು ಬಹಳ ಮುಖ್ಯವಾಗಿರುವಂಥದ್ದು, ನಾನು ನಮ್ಮ ಪಕ್ಕದ ಮನೆಯವನ ಹತ್ರ ಜಗಳಾಡಿದರೆ 15 ದಿವಸ ಮಾತಾಡಲ್ಲ ಅವನ ಹತ್ರ, ಸ್ವಲ್ಪ ಜಾಸ್ತಿ ಜಗಳಾಡಿದರೆ 1 ವರ್ಷ ಮಾತಾಡಲ್ಲ. ಅಂಥದ್ದು ನೀವು ಬ್ರಿಟಿಷರೊಂದಿಗೆ 100 ವರ್ಷ ಹೋರಾಡಿದ್ರಿ. ಯು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ ಮೋರ್ ದನ್ 100 ಇಯರ್ಸ್ ಹೋರಾಡಿದ್ರಿ. ಹೋರಾಡಿದ್ರು ಕೂಡ ಕೊನೆಗೆ ವೈರಿಗಳಾಗಿ ಸೆಪರೇಟ್ ಆಗಲಿಲ್ಲ, ಯು ಸೆಪರೇಟೆಡ್ ಆಸ್ ಫ್ರೆಂಡ್ಸ್, ಸ್ನೇಹಿತರಂಗೆ ಬೇರ್ಪಟ್ರಿ. ಅಷ್ಟೇ ಅಲ್ಲ, ವಿಕ್ಟೋರಿಯಾ ಮಹಾರಾಣಿಯ ಮರಿಮೊಮ್ಮಗ ಆದಂಥ ವೈಸ್ರಾಯ್ ಮೌಂಟ್ ಬ್ಯಾಟನ್ ಇದ್ರಲ್ಲ, ಅವರನ್ನು ನೀವು ಫಸ್ಟ್ ಗವರ್ನರ್ ಜನರಲ್ ಮಾಡ್ಕೊಂಡ್ರಿ. ಹೌ ಕುಡ್ ಗಾಂಧಿ ಕನ್ವರ್ಟ್ ಅನ್ ಎನಿಮಿ ಇನ್ ಟು ಎ ಫ್ರೆಂಡ್? ಗಾಂಧೀಜಿ ವೈರಿಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡ್ರೆ ಹಾಗೆ. ಅದು ಅಲ್ಲದೆ ಮೌಂಟ್ ಬ್ಯಾಟನ್ ಹೇಳಬೇಕಾದ್ರೆ, ವೆನ್ ಎವರ್ ಐ ಸಾ ಗಾಂಧಿ ಸಿಟಿಂಗ್ ಇನ್ ದ ಚರ್ಚ್ ಆನ್ ದ ಚೇರ್ ಅಪೋಸಿಟ್ ಟು ಮೀ, ಐ ಆಲ್ವೇಸ್ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಬೇಕಾದ್ರೆ, ಇದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಪ್ರೀತಿಯಿಂದ ಆದಂತಹದ್ದು. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ ಪುಸ್ತಕ ಇದೆ, ತಾವು ಓದಬೇಕು, ಬಹಳ ಅದ್ಭುತ ಪುಸ್ತಕಗಳಿದೆ. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ, ತ ಡೈರಿ ಬರೀತಿದ್ದ ಆಗಿನ ಕಾಲಕ್ಕೆ ಏನೇನಾಯಿತು ಅಂತ ಅದೆಲ್ಲ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು, ಸ್ವಲ್ಪ ಅದನ್ನು ರೆಫರ್ ಮಾಡ್ತೇನೆ ನಾನು. ಅಂದರೆ ಮೌಂಟ್ ಬ್ಯಾಟನ್ ಅಂಥ ವೈರಿಯನ್ನ ಸ್ನೇಹಿತನನ್ನ ಗಾಂಧೀಜಿ ಹೇಗೆ ಮಾಡಿಕೊಂಡ್ರು, ಇದೊಂದು. 3ನೇದು ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ದಕ್ಕೆ, 30th January 1948, January 30, 1948 ಸಾಯಂಕಾಲ 5:17 ಗಾಂಧೀಜಿಯವರು ಹತ್ಯೆ ಆಯಿತು ಬಿರ್ಲಾ ಹೌಸಲ್ಲಿ ದೆಹಲಿಯಲ್ಲಿ. ಹತ್ಯೆ ಆದಂಥ ಸುದ್ದಿ ಅಮೆರಿಕದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದೆಯಲ್ಲ ಅದರ ಕಚೇರಿಗೆ ಸುದ್ದಿ ಮುಟ್ತು. ಮುಟ್ಟಿದ ತಕ್ಷಣ ಅಲ್ಲಿ ಏನು ಮಾಡಿದರು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸುದ್ದಿ ಮುಟ್ಟಿದ ತಕ್ಷಣ ಪ್ರತಿಯೊಂದು ದೇಶ ಧ್ವಜವ ಮೇಲೆ ಇದೆ, ಆ ಬಿಲ್ಡಿಂಗ್ ತಲೆ ಮೇಲೆ ಪ್ರತಿಯೊಂದು ದೇಶ ಧ್ವಜವನ್ನು ಇಟ್ಟಿದ್ದಾರೆ. ಗಾಂಧೀಜಿ ತೀರ್ಕೊಂಡು ಸುದ್ದಿ ಅಲ್ಲಿ ಮುಟ್ಟಿದ ತಕ್ಷಣ ಭಾರತದ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ಭಾರತ ಧ್ವಜ ಒಂದಲ್ಲ, ಪ್ರಪಂಚದ ಎಲ್ಲ ದೇಶ ಧ್ವಜಗಳನ್ನು ಅರ್ಧಕ್ಕಿಳಿಸಿದ್ರು, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ದಯವಿಟ್ಟು ಗಮನಿಸಬೇಕಾದ್ದು, ಭಾರತದೊಂದೇ ಅಲ್ಲ, ಎಲ್ಲ ದೇಶದ ಧ್ವಜಗಳನ್ನ ಮತ್ತು ವಿಶ್ವಸಂಸ್ಥೆ ಧ್ವಜವನ್ನು ಕೂಡ ಅರ್ಧಕ್ಕಿಳಿಸಿದ್ರಂತೆ ಇವರ ಗೌರವಕ್ಕೋಸ್ಕರ. ಅವತ್ತಾದದ್ದು ಇವತ್ತಿನ ಈ ಕ್ಷಣದವರೆಗೆ ಇನ್ನೊಮ್ಮೆ ಆಗಿಲ್ಲ. ಅಲ್ಲಿ ಇರುವಂತಹ ಪದ್ಧತಿ ಏನು ಅಂದ್ರೆ, ಯಾವುದೇ ದೇಶದ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಕಾಲವಾದ್ರೆ ಆ ದೇಶದ ಧ್ವಜವನ್ನು ಅರ್ಧಕ್ಕಿಳಿಸ್ತಾರೆ ಅವರ ಗೌರವಾರ್ಥ. ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ದ ಹೆಡ್ ಆಫ್ ದ ಸ್ಟೇಟ್, ದ ಫ್ಲಾಗ್ ಆಫ್ ದ್ಯಾಟ್ ಕಂಟ್ರಿ ಆನ್ ದಿ ಯುನೈಟೆಡ್ ನೇಷನ್ಸ್ ಇಸ್ ಲೋವರ್ ಟು ಹಾಫ್. ಬಟ್ ವೆನ್ ಗಾಂಧೀಸ್ ನ್ಯೂಸ್ ರೀಚ್ಡ್ ನ್ಯೂಯಾರ್ಕ್,
ನಾಟ್ ಓನ್ಲಿ ಫ್ಲಾಗ್ ಆಫ್ ಇಂಡಿಯಾ ಬಟ್ ದ ಫ್ಲಾಗ್ಸ್ ಆಫ್ ಆಲ್ ದ ನೇಷನ್ಸ್ ಆಫ್ ದಿ ವರ್ಲ್ಡ್ ಆ್ಯಂಡ್ ದ ಫ್ಲಾಗ್ ಆಫ್ ಯುನೈಟೆಡ್ ನೇಷನ್ಸ್ ವೆರ್ ಲೋವರ್ ಟು ಹಾಫ್ ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ಅ ಮ್ಯಾನ್ ಹೂ ನೆವರ್ ಆಕ್ಯುಪೈಡ್ ಎನಿ ಪೊಸಿಷನ್ ಆಫ್ ಪವರ್. ಅದು ಮುಖ್ಯ. ಯಾವುದೇ ಅಧಿಕಾರದಲ್ಲಿ ಇಲ್ಲದೇ ಇರುವಂತಹ ಮನುಷ್ಯನಿಗೋಸ್ಕರ ಇದಾದದ್ದು ಮೊದಲನೇ ಸಲ, ಇದು ಕೊಡೆಯ ಸಲ ಇಲ್ಲಿವರೆಗೂ, ಈ ಕ್ಷಣದವರೆಗೂ. ಅವಾಗ ಕೇಳಿದ್ರಂತೆ ಸೆಕ್ರೆಟರಿ ಜನರಲ್, ಯಾಕೆ ಇಳಿಸಿದ್ರಿ ಅಂತ, ಯಾಕೆ ಧ್ವಜವನ್ನು ಇಳಿಸಿದ್ರಿ ಅಂದಾಗ ಉತ್ತರ ಬಹಳ ಚಂದ ಕೊಡ್ತಾರೆ ಅವರು. ಉತ್ತರ ಹೇಳ್ತಾರೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ನಾನು ಗಾಂಧೀಜಿಯವ್ರನ್ನ ತೀರ್ಕೊಂಡ್ರು ಅಂತ ಹೇಳಿ ದುಃಖ ಪಡ್ತಾ ಇಲ್ಲಪ್ಪ, ಮಾನವತೆ ಸತ್ತೋಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಗಾಂಧೀಜಿ ಅಂತ ಅವ್ರನ್ನ ಕೊಲ್ಲಬೇಕಾದ್ರೆ ಮಾನವತೆ ಸತ್ತೋಗಿರ್ಬೇಕು ಅಂತ ಹೇಳ್ತಾರಂತೆ. ಆ ಹುಡುಗಿ ಹೇಳಿದ್ದು, ಇಂಥ ಮನುಷ್ಯ ಹೇಗಿದ್ರು ಅಂತ ಅರ್ಥ ಮಾಡ್ಕೋಬೇಕು ಸರ್ ನಾನು, ಈ ಮೂರು ಕಾರಣಕ್ಕೋಸ್ಕರ ಗಾಂಧಿನ ಓದ್ಬೇಕಂತಿದ್ದೀನಿ ಅಂತ. ಯಾಕನ್ನಿಸ್ತು ಅಂದ್ರೆ, ಆ ಸ್ವೀಡನ್ ದೇಶದ ಹುಡುಗಿಗೆ ಆ ಪ್ರೀತಿ ಇದೆ. ಯಾವ ಕಾರಣಕ್ಕೋಸ್ಕರ ಆಕೆ ಮೆಚ್ಕೊಂಡಿದ್ದೀನಿ ಗಾಂಧೀಜಿನ ಅಂತ ಹೇಳಿದ, ಮೂರು ಕಾರಣಕ್ಕೋಸ್ಕರ ಅಂತ. ನಾ ಇದೆ ಮೂರು ಕಾರಣ ನಮ್ಮವ್ರಿಗೆ ಗೊತ್ತಾದ್ರೆ ಸಾಕಮ್ಮ, ಪ್ರೀತಿ ಬರುತ್ತೆ ನಮ್ಗೆ ಗಾಂಧೀಜಿ ಬಗ್ಗೆ ಅಂತ.

ಇತ್ತೀಚೆಗೆ ನಾನು ಕೆಲವೊಂದು ಕಾಲೇಜುಗಳಿಗೆ ಹೋಗಿದ್ದೆ. ನನ್ನ ಕೆಲಸ ಅದು, ಮೇಸ್ಟರ್ ಆದ್ದರಿಂದ ಹೋಗ್ತಾ ಇರ್ತೇನೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಸಾವಿರಾರು ಜನ ಪೇರೆಂಟ್ಸು ಮಕ್ಕಳೆಲ್ಲ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಸೇರ್ಕೊಂಡಿದ್ದಾರೆ. ಮೊದಲನೇ ವರ್ಷದ ಕ್ಲಾಸ್ ಶುರು ಆಗಬೇಕು. ಪಾಠ ಮಾಡ್ತಾ ನಾನು ಗಾಂಧೀಜಿ ಬಗ್ಗೆ ಏನೋ ಮಾತು ಬಂತು, ಹೇಳಿದ ತಕ್ಷಣ ಕೆಲವರು ನಗೋದು ಕಾಣಿಸ್ತು, ಅಂದರೆ ವ್ಯಂಗ್ಯವಾಗಿ ನಗು ಅಂಥದ್ದು ಕಾಣಿಸ್ತು. ತಕ್ಷಣ ಕೇಳಿದ್ರೆ, ಗಾಂಧೀಜಿನ ಕಂಡ್ರೆ ಇಷ್ಟ ಆಗದೇ ಇರೋವಂಥವ್ರು ಯಾರು ಇದ್ದೀರಾ ಇಲ್ಲಿ ಅಂತ ಕೇಳಿದೆ. ತಂದದ್ದು ಅಷ್ಟೇ, ಅದು ಹಂಗೆ ಪಬ್ಲಿಕಲ್ಲಿ ಕೇಳಬಾರದು. ಕೇಳಿದೆ, ಕೇಳಿದ ತಕ್ಷಣ ನನಗೆ ಯಾರು ಕೈ ಹತ್ತಲಿಕ್ಕಿಲ್ಲ ಅಂದ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಅಂದರೆ 100 ಕೈ ಮೇಲೆ ಹೋಯ್ತು, ಹತ್ತತ್ರ 100 ಕೈ. ಇಷ್ಟ ಇಲ್ಲ ಗಾಂಧಿ ಕಂಡ್ರೆ ಅಂತ. ಮುಂದೆ ಹುಡುಗಿ ಕೂತಿದ್ಲು, ಆಕೆನ ಕೈ ಎತ್ತಿಲ್ಲ, ಬಾ ಮೈಲ್ ಮೇಲೆ ಅಂತ ಕರೆದೆ. ಆಕೆ ಮೇಲೆ ಬಂದು ಮೈಕ್ ಕೊಟ್ಟು ಕೇಳಿದೆ ಆಕೆಗೆ, ಯಾಕಮ್ಮ ಗಾಂಧಿ ಕಂಡ್ರೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ಮು ಏನು ಅಂತ ಕೇಳಿದೆ. ಆಕೆ ಎಲ್ಲೋ ಜರ್ನಲಿಸ್ಟ್ ಆಗಬೇಕು, ತಪ್ಪು ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟು, ಮಾತಾಡೋ ಸ್ಟೈಲ್ ಹೇಗಿತ್ತು ಅಂದರೆ ಜರ್ನಲಿಸ್ಟ್ ಮಾತಾಡೋಂಗಿತ್ತು. ಸರ್, ನೀವು ಹರಿಲಾಲ್ ಗಾಂಧಿ ಓದಿಲ್ವಾ ಸರ್? ಓದಿಲ್ವಾ? ಒಬ್ಬ ಮಗನಿಗೆ ತಂದೆ ಆಗದಂತಹ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಒಂದು ಸ್ಟೈಲಿಶ್ ಆಗಿ ಡೈಲಾಗ್ ಹೊಡೆದು. ಒಬ್ಬ ಮಗನಿಗೆ ತಂದೆ ಆಗಲಾರದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಹೇಳಿದ್ಲು. ನಾನು ಭಲೆ, ವೆರಿ ಗುಡ್, ಗಾಂಧೀಜಿಗೆ ಎಷ್ಟು ಜನ ಮಕ್ಕಳಮ್ಮ ಅಂತ ಕೇಳಿದೆ. ಗೊತ್ತಿಲ್ಲ ಸರ್ ಅಂದ್ಲು. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳು ಗೊತ್ತಿಲ್ಲ, ಒಬ್ಬ ಹರಿಲಾಲ್ ಗಾಂಧಿ ಗೊತ್ತು. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಗಾಂಧೀಜಿ ಯಾವುದನ್ನು ಮುಚ್ಚಿಡಲಿಲ್ಲ, ಹರಿಲಾಲ್ನು ಮುಚ್ಚಿಡಲಿಲ್ಲ, ಅವರು ಯಾವತ್ತೂ ಮುಚ್ಚಿಡಲಿಲ್ಲ. ಅವರು ಮುಚ್ಚಿಟ್ಟಿದ್ರೆ ಅದೊಂದು ಸ್ಕ್ಯಾಮ್ ಆಗಬಹುದಾಗಿತ್ತೇನು ಅಲ್ವಾ? ಆದರೆ ಗಾಂಧೀಜಿ ಮುಚ್ಚಿಡೋ ಪ್ರಯತ್ನನೇ ಮಾಡಲಿಲ್ಲ, ಎಲ್ಲವೂ ಓಪನ್ ಬುಕ್ಕೇ ಅದು. ಆದರೆ ಇದು ಹೊಸದೇನೋ ಅಂದಂತನ್ನೋ ಹಾಗೆ, ಹರಿಲಾಲ್ ಮುಚ್ಚಿಟ್ಟಿದ್ರೆ ಅಂತನೋ ಹಾಗೆ, ಏನು ಮುಚ್ಚಿಡಲಿಲ್ಲ, ಓದಲಿಲ್ಲ ಅಷ್ಟೇನೆ. ನೀವು ಗಾಂಧೀಜಿ ಬಗ್ಗೆ ಓದಿದರೆ ಹರಿಲಾಲ್ ಬಗ್ಗೆ ಏನು ಮುಚ್ಚಿಡುವಂಥದ್ದು ಏನಿಲ್ಲ, ಬರೆದೇ ಬಿಟ್ಟಿದ್ದಾರೆ, ಅವರೇ ಬರೆದಿದ್ದಾರೆ. ಕಸ್ತೂರ್ಬಾ ಪತ್ರ ಕೂಡ ಓಪನ್ ಇದೆ, ಕಸ್ತೂರ್ಬಾ ಹರಿಲಾಲ್ಗೆ ಬರೆದಂಥ ಪತ್ರ ಕೂಡ ಓಪನ್ ಇದೆ. ಆಕೆ ಹೇಳಿದೆ, ನೋಡಮ್ಮ, 3 ಜನ ಮಕ್ಕಳು ಒಳ್ಳೆಯವರಾದರೂ ಅಂತ ನೀವು ಗಾಂಧೀಜಿಗೆ ಮರ್ಯಾದೆ ಕೊಡೋಕೆ ತಯಾರಿಲ್ಲ, ಒಬ್ಬ ಹುಡುಗ ಸರಿ ಆಗಲಿಲ್ಲ ಅಂತ ಅವರಿಗೆ ಹೇಳ್ತಿರಲ್ಲ ಅಂದೆ. ಅಂದು ಈ 3-4 ಮಾತನ್ನು ಗಾಂಧೀಜಿ ಬಗ್ಗೆ ಮಾತಾಡಿದೆ. ನನ್ನ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ. ಆ ಮಾತಾಡಿ ಮುಗಿದ ಮೇಲೆ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ ಅಲ್ಲಿ, ಇದಾದದ್ದು ಇತ್ತೀಚೆಗೆ 1 ತಿಂಗಳಿಂದ ಆದದ್ದು, ಎದ್ದು ನಿಂತ್ಕೊಂಡ. ಸರ್, ನಾನು ವಿಷಯ ಹೇಳಬೇಕು ಸರ್, ಐ ವಾಂಟ್ ಟು ಟಾಕ್ ಸಮ್ಥಿಂಗ್ ಸರ್ ಅಂದ. ಬಾಪ ಮೇಲೆ ಅಂತ ಕರೆದೆ. ಸ್ಟೇಜ್ ಮೇಲೆ ಬಂದು ನಾನು ಮೈಕಲ್ಲಿ ಮಾತಾಡಬೇಕು ಸರ್ ಅಂತ, ಮಾತಾಡು ಅಂತ ಹೇಳಿದೆ. ಏನು ಹೇಳಿದೆ ಗೊತ್ತಾ? ಸರ್, ದಯವಿಟ್ಟು ಕೈ ಮುಗಿತೀನಿ ಸರ್ ನಿಮಗೆ, ಇದೇ ಮತ್ತೆ ಕೈ ಮುಗಿತೀನಿ ಸರ್. ನೀವು ಕಾಲೇಜಿಂದ ಕಾಲೇಜ್ಗೆ ಹೋಗಿದ್ದೀನಿ ಹೇಳಿ ಸರ್ ದಯವಿಟ್ಟು, ಕಾಲೇಜಿಂದ ಕಾಲೇಜಿಂದ ಹೇಳಿ ಸರ್ ದಯವಿಟ್ಟು. ಎಲ್ಲರೂ ನಮ್ಮ ಅಭಿಪ್ರಾಯ ಬರೋದು ಹೇಗಿದೆ ಗೊತ್ತಾ? ಇವತ್ತೇನಾದರೂ ತೊಂದರೆ ಆಗಿದ್ದರೆ ಗಾಂಧೀಜಿನೇ ಕಾರಣ ಅನ್ನೋಂಗಿದೆ ಸರ್. ಏನು ಅನಾಹುತ ಆದರೂ ಆದರೆ ಅವರೇ ಕಾರಣ ಅಂತ ಅನ್ನೋಂಗಿದೆ. ದಯವಿಟ್ಟು ಹೇಳಿ ಸರ್, ನಾನು ಮಾಡ್ತೀನಿ ಸರ್, ಎಲ್ಲ ಕಾಲೇಜ್ಗೂ ಹೇಳ್ಕೊಂಬರ್ತೀನಿ ಅಂತ. ಅದು ರೋಷಾವೇಶ ಅಂತ ಹೇಳಿದ ಮಾತಿರ್ಬೋದೇನು ಆ ಕ್ಷಣಕ್ಕೆ, ಆದರೆ ಮಾಡಬಹುದು ಹುಡುಗ. ಅಂದರೆ ಇವತ್ತಿನ ಬೆಳಗ್ಗೆ ಬಂದಂಥ ಪತ್ರ ಕೂಡ ನನಗೆ ಅದೇ ಅನಿಸೋದು, ಹುಡುಗರು ಹೇಳೋದು ನೋಡಿದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ. ನಾನು ಉದ್ದೇಶ ಹೇಳಿದ್ದಲ್ಲ ಮೊದಲು, ಗಾಂಧೀಜಿ ಜೀವನವನ್ನು ವೈಭವೀಕರಿಸುವಂಥದ್ದು ಮಾತು ತಂದಿಲ್ಲ, ಅವ್ರು ಮಾಡಿದ್ದೆಲ್ಲ ಚಂದ ಅಂತ ಹೇಳೋದಿಲ್ಲ. ಆದರೆ ವಸ್ತುಸ್ಥಿತಿಯನ್ನು ಕಾಣೋದು ನನ್ನ ಮನಸ್ಸು, ಹೇಗಿತ್ತು ವಸ್ತು ಅಂತ. ಗಾಂಧೀಜಿ ಕೂಡ ಒಬ್ಬ ಮನುಷ್ಯ, ಅದಕ್ಕೆ ನನ್ನ ಹೆಸರು ಕೊಟ್ಟದ್ದು ಗಾಂಧಿ ಮಹಾತ್ಮ ಅಂತ. ಗಾಂಧಿ ಒಬ್ಬ ಹುಡುಗ, ಅಂಥ ಒಬ್ಬ ಸಾಮಾನ್ಯವಾದಂಥ ಹುಡುಗ ಒಂದು ದಿವಸ ಮಹಾತ್ಮ ಆಗ್ತಾರೆ ಅಂತಂದರೆ ಅವರ ಜೀವನದಲ್ಲಿ ಯಾವ್ಯಾವ ಕ್ಷಣಗಳಲ್ಲಿ ಅವರ ವ್ಯಕ್ತಿತ್ವ ಹರಳುಗಟ್ತಾ ಹೋಯಿತು ಅನ್ನೋದನ್ನು ಕಾಣಬೇಕು ನಾವು. ಸಾಮಾನ್ಯ ವ್ಯಕ್ತಿತ್ವ, ಯಾವ ಪಾಲಕರು ಅಭಿಮಾನ ಪಡುವಂಥ ಬಾಲ್ಯ ಏನಲ್ಲ ಅದು, ಅತ್ಯಂತ ಸಾಮಾನ್ಯವಾದಂಥ ಬಾಲ್ಯ. ಇವತ್ತು ನಮ್ಮ ಇವತ್ತೇನದಂಥ ಮಕ್ಕಳಿದ್ರೆ ನಾವು ಇದಕ್ಕೆ ಕರ್ಕೊಂಡು ಬಿಡ್ತೀವಿ, ಮೆಂಟಲ್ ಡಿಸೆಬಿಲಿಟಿ ಅಂತ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ನಾವು ಕರ್ಕೊಂಡು ಹೋಗ್ಬಿಟ್ಟು ಡಿಸ್ಲೆಕ್ಸಿಯಾಗಿ ಟೆಸ್ಟ್ ಮಾಡಿಸಿ ನಮ್ಮ ಹುಡುಗ ಚೆನ್ನಾಗಿ ಪಾಸ್ ಆಗಲ್ಲ ನೋಡಿ ಸರ್ ಅಂತಿದ್ವಿ. ಯಾಕಂದರೆ 90 ಕೆಳಗೆ ಬಂದರೆ ಅಪರಾಧ ಅಲ್ವಾ ಈಗಿನ ಕಾಲದಲ್ಲಿ? 90 ಕೆಳಗೆ ಎಷ್ಟು ಬಂದರೂ ಒಂದಲ್ಲೆ ಅಂಥದ್ದು. ಗಾಂಧಿ ಪಾಪ ಕಷ್ಟಪಟ್ಟು ಪಾಸ್ ಆಗೋದವರು, ಅಂಥ ಬಾಲ್ಯ. ಆದರೆ ಕೊನೆಗೆ 79 ವರ್ಷ ಆಗೋ ಹೊತ್ತಿಗೆ ಮಹಾತ್ಮ ಆಗಬೇಕಾದ್ರೆ ಅದು ಏನು ಸಾಧನೆ ಇದ್ದಿದ್ದಿತ್ತು ಅಂತ. ಕರ್ಕಿಯವರು ಬಹಳ ಚೆನ್ನಾಗಿ ಬರೀತಾರೆ, ತಿಳಿ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಅದ್ರ ಹೇಳ್ತಾರೆ, ಆಶ್ಚರ್ಯ ಆಗೋದೇನೆಂದ್ರೆ ತುಂಬಾ ಸಾಮಾನ್ಯ ಜೀವ, ಕಬ್ಬಿಣ ಕರಿ ಕಬ್ಬಿಣ. ಅದು ಯಾವ ರಸ ಸೋಂಕಿತು, ಯಾವ ಶಿಲೆ ಸೋಗಿತ್ತು ಅದು ನೋಡ್ಬೇಕಲ್ಲ ನಾನು. ಅದು ಉದ್ದೇಶ ನನ್ನ ಚಿತ್ರ ಇರೋದು, ಯಾವ ಜೀವನದ ಕ್ಷಣಗಳಲ್ಲಿ ಅವ್ರ ವ್ಯಕ್ತಿತ್ವ ಹರಳುಗಟ್ತಾ ಹೋಯಿತು ಆ ಘಟನೆಗಳ ಮೂಲಕ ನಾನು ಹೆಣೆಯೋಕೆ ಪ್ರಯತ್ನ ಮಾಡ್ತಿದ್ದೇನೆ. ದೊಡ್ಡ ಭಾಷಣ ಮಾಡೋದು ಉದ್ದೇಶ ಅಲ್ಲ, ಘಟನೆಗಳ ಮೂಲಕ ಒಬ್ಬ ವ್ಯಕ್ತಿತ್ವ, ಒಂದು ಘಟನೆ ಅಂದರೆ ವ್ಯಕ್ತಿತ್ವದ ಜೀವನಕ್ಕೆ ಒಂದು ಕಿಟಕಿ ಇದ್ದ ಹಾಗೆ. ಕಿಟಕಿ ನೋಡಿದಾಗ ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಹೇಗೆ ನಡ್ಕೋತಾನೆ ನೋಡಿದಾಗ ಅವನ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗಿರಬೇಕು ಅಂತ ಒಂದು ಪ್ರಜ್ಞೆ ಬರುತ್ತೆ. ಅದಕ್ಕೆ ಅವರ ಜೀವನದ ಘಟನೆಗಳ ಮೂಲಕ ಗಾಂಧೀಜಿ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೇನೆ.

0: ಹೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ರೇಡಿಯೋ ಸಾರಂಗ್ 107.8 FM. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.
2: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಪ್ರಕಟ, ಕಾಂಗ್ರೆಸ್ಗೆ 5 ಸ್ಥಾನ, ಬಿಜೆಪಿಗೆ 2. ನೀಟ್ಗೆ 12 ಬಲಿ. ಇಪಿಎಫ್ ಬಡ್ಡಿದರ 8.25%, ಕೇಂದ್ರದ ಅನುಮೋದನೆ. ಸಿಬಿಎಸ್ಇ ತ್ರಿಭಾಷಾ ನೀತಿ ಜಾರಿ, ಮಧ್ಯಂತರ ತಡೆಗೆ ಸುಪ್ರೀಂ ನಿರಾಕರಣೆ. ಕುಡಿಯುವ ನೀರಿಗೆ ಕೊಳಚೆ ಮಿಶ್ರಣ, ವಿಜಯ್ ಸಹಿತ ನಗರದ ಕೆಲವು ಭಾಗಗಳ ನೀರು ಕುಡಿಯಲು ಅಯೋಗ್ಯ, ವರದಿ. ಸುದ್ದಿಯ ವಿವರ: ರಾಜ್ಯ ವಿಧಾನಸಭೆಯಿಂದ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಿನ್ನೆ ವಿಧಾನಸೌಧದಲ್ಲಿ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ 5, ಬಿಜೆಪಿ 2 ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದು. ಜೆಡಿಎಸ್ ಅಭ್ಯರ್ಥಿ ಪರಾಭವಗೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಬಿಕೆ ಹರಿಪ್ರಸಾದ್, ಬಿಎಸ್ ಶಿವಣ್ಣ, ತಿಪ್ಪನಪ್ಪ ಕಮಕನೂರು, ಪಿವಿ ಮೋಹನ್ ಹಾಗೂ ವಿನಯ್ ಕಾರ್ತಿಕ್ ಪ್ರಕಾಶ್, ಬಿಜೆಪಿಯಿಂದ ಲಿಂಗರಾಜ್ ಪಾಟೀಲ್, ರಘು ಕೌಟಿಲ್ಯ ಗೆಲುವು ಸಾಧಿಸಿದ್ದು. ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಿದ ಗೋವಿಂದ ರಾಜು ಸೋಲು ಕಂಡಿದ್ದಾರೆ. ಪ್ರಶ್ನೆಪತ್ರಿಕೆ ಸೋರಿಕೆಯ ಬಳಿಕ ನೀಟ್ ಆಕಾಂಕ್ಷಿಗಳ ಸರಣಿ ಆತ್ಮಹತ್ಯೆ ಮುಂದುವರೆದಿದ್ದು, ನಿನ್ನೆ ಗುಜರಾತ್ ಹಾಗೂ ತಮಿಳುನಾಡಿನಲ್ಲಿ ತಲಾ ಒಬ್ಬರು ಸಾವಿಗೆ ಶರಣಾಗಿದ್ದಾರೆ. ತಮಿಳುನಾಡಿನ ಕೊಯಂಬತ್ತೂರು ಜಿಲ್ಲೆಯಲ್ಲಿ 19 ವರ್ಷದ ನೀಟ್ ಆಕಾಂಕ್ಷಿ ಆತ್ಮಹತ್ಯೆ ಮಾಡಿಕೊಂಡಿದ್ದು. ಮೃತ ವಿದ್ಯಾರ್ಥಿನಿಯನ್ನು ಅನುಕೀರ್ತನ ಎಂದು ಗುರುತಿಸಲಾಗಿದೆ. ಈ ಹಿಂದೆ 2 ಬಾರಿ ನೀಟ್ ಪರೀಕ್ಷೆ ಬರೆದಿದ್ದ ಅನುಕೀರ್ತನ ಮರು ಪರೀಕ್ಷೆ ಬರೆಯಲು ತಯಾರಿ ನಡೆಸಿದ್ದರು. ಇತ್ತೀಚಿನ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ನಂತರ ಮತ್ತೆ ಪರೀಕ್ಷೆಗೆ ಹಾಜರಾಗಬೇಕಾಗಿ ಬಂದಿದ್ದರಿಂದ ಅವರು ದುಃಖಿತರಾಗಿದ್ದರು ಎಂದು ತಿಳಿದು ಬಂದಿದೆ. ಮತ್ತೊಂದು ಪರೀಕ್ಷೆಯ ಹತಾಶೆ ಅವಳನ್ನು ಆತ್ಮಹತ್ಯೆಗೆ ಪ್ರೇರೇಪಿಸಿದೆ ಎಂದು ತೋರುತ್ತದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಸುದ್ದಿಸಂಸ್ಥೆಗೆ ಪ್ರತಿಕ್ರಿಯಿಸಿದ್ದಾರೆ. ಎರಡು ಸಾವಿರದ 2025-26 ಸಾಲಿನ ನೌಕರರ ಭವಿಷ್ಯ ನಿಧಿ ಇಪಿಎಫ್ಒ 8.25% ಬಡ್ಡಿದರ ನಿಗದಿಪಡಿಸಲು ನಿನ್ನೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಸರ್ಕಾರವು 7 ಕೋಟಿಗೂ ಅಧಿಕ ಇಪಿಎಫ್ ಚಂದಾದಾರರ ಖಾತೆಗಳಿಗೆ ಈ ತಿಂಗಳಲ್ಲಿ ಪರಿಷ್ಕೃತ ಬಡ್ಡಿದರವನ್ನು ಜಮೆ ಮಾಡುವ ನಿರೀಕ್ಷೆ ಇದೆ. ಶೈಕ್ಷಣಿಕ ವರ್ಷದಿಂದ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಿಬಿಎಸ್ಇಯ ತ್ರಿಭಾಷಾ ನೀತಿಯನ್ನು ಜಾರಿಗೊಳಿಸಿದ್ದಕ್ಕೆ ತಾತ್ಕಾಲಿಕ ತಡೆ ನೀಡಲು ನಿರಾಕರಿಸಿದ ಸುಪ್ರೀಂ ಕೋರ್ಟ್ ಮಧ್ಯಂತರ ತಡೆಯ ಪ್ರಶ್ನೆ ಇಲ್ಲ ಎಂದು ಹೇಳಿದೆ. ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರನ್ನು ಒಳಗೊಂಡ ಪೀಠ ಫ್ರೆಂಡ್ಸ್ ಆಫ್ ಪೀಪಲ್ ಫಾರ್ ಆಕ್ಟಿವ್ ಡೆಮೊಕ್ರೆಸಿ ಎಂಬ ಸರ್ಕಾರೇತರ ಸಂಸ್ಥೆ ಸಲ್ಲಿಸಿದ ಅರ್ಜಿಯ ವಿಚಾರಣೆ ನಡೆಸಿತು. ಪೀಠ ಈ ಅರ್ಜಿಯನ್ನು ವಿಚಾರಣೆಗೆ ಬಾಕಿ ಇರುವ ಇದೇ ವಿಷಯಕ್ಕೆ ಸಂಬಂಧಿಸಿದ ಅರ್ಜಿಗಳೊಂದಿಗೆ ಸೇರಿಸಿತು. ಕಾಸರಗೋಡು ಜಿಲ್ಲೆಯಲ್ಲಿ ಬೆಳಿಗ್ಗೆ ಸಂಜೆ ಟಿಪ್ಪರ್ಗಳ ಸಂಚಾರಕ್ಕೆ ನಿರ್ಬಂಧ, ಜಿಲ್ಲಾಧಿಕಾರಿ. ಕಾಸರಗೋಡು ಜಿಲ್ಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಸುರಕ್ಷತೆ ಹಿನ್ನೆಲೆಯಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನಿಗದಿತ ಅವಧಿಯಲ್ಲಿ ಟಿಪ್ಪರ್ ಲಾರಿಗಳ ಸಂಚಾರಕ್ಕೆ ಕಟ್ಟುನಿಟ್ಟಾಗಿ ನಿರ್ಬಂಧ ಹೇರಲಾಗುವುದು. ಅದು ಇಂದಿನಿಂದಲೇ ಈ ಆದೇಶ ಜಾರಿಗೆ ಬರಲಿದೆ ಎಂದು ಕಾಸರಗೋಡು ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರು ಹೇಳಿದ್ದಾರೆ. ಮಳೆಗಾಲದಲ್ಲಿ 2 ತಿಂಗಳ ಯಾಂತ್ರಿಕೃತ ಮೀನುಗಾರಿಕೆ ನಿಷೇಧದ ಸಂದರ್ಭ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರಿಕೆ ಚುರುಕುಗೊಳ್ಳುತ್ತದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ನಿಟ್ಟಿನಲ್ಲಿ ನಾಡದೋಣಿ ಮೀನುಗಾರರು ತಮ್ಮ ದೋಣಿಗಳನ್ನು ಅಣಿಗೊಳಿಸಿದ್ದು ಕಡಲಿನಲ್ಲಿ ತೂಫಾನು ಸೃಷ್ಟಿಗಾಗಿ ಎದುರು ನೋಡ್ತಾ ಇದ್ದಾರೆ. ಮಲ್ಪೆ ಮಂಜೇಶ್ವರ ಭಾಗದ ನಾಡದೋಣಿ ಮೀನುಗಾರರು ಈಗಾಗಲೇ ಕಡಲಿಗೆ ಇಳಿದಿದ್ದರೂ ಮೀನಿಲ್ಲದೇ ವಾಪಸ್ಸಾಗ್ತಾ ಇದ್ದಾರೆ ಎನ್ನಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಮುಂಜಾನೆ ಉತ್ತಮ ಮಳೆಯಾಗಿದ್ದು ದಿನವಿಡೀ ಬಹುತೇಕ ಮೋಡ ಕವಿದ ವಾತಾವರಣ ಕಂಡುಬಂದಿತ್ತು. ಹವಾಮಾನ ಇಲಾಖೆಯು ಜೂನ್ 21ರಿಂದ 4 ದಿನಗಳ ಕಾಲ ಜಿಲ್ಲೆಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ. ಒಂದೆಡೆ ಭಾರೀ ಮಳೆಯ ಮುನ್ಸೂಚನೆ ಇದ್ದರೂ ಎಲ್ನೀನೋ ಆತಂಕ ಮೂಡಿಸಿದೆ. ಎಲ್ನೀನೋ ತೀವ್ರಗೊಳ್ಳುತ್ತಿರುವ ಪರಿಣಾಮ ರಾಜ್ಯದಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗಿನ ಮುಂಗಾರು ಅವಧಿಯಲ್ಲಿ ಭಾರೀ ಮಳೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಮಳೆಗಾಲದ ಹಿನ್ನೆಲೆಯಲ್ಲಿ ಕೊಡಗಿನ ಗಡಿಭಾಗವಾದ ಮಾಣಿ ಮೈಸೂರು ಹೆದ್ದಾರಿ ಮತ್ತು ಮಡಿಕೇರಿ ಪರಿಸರದಲ್ಲಿ ಭಾರೀ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಿ ಕೊಡಗು ಜಿಲ್ಲಾಧಿಕಾರಿ ಹೊರಡಿಸಿದ ಆದೇಶದಲ್ಲಿ ಒಂದಿಷ್ಟು ಮಾರ್ಪಾಡು ಮಾಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ತಗ್ಗಿರುವ ಕಾರಣ ಆದೇಶದಲ್ಲಿ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿ ಸೋಮಶೇಖರ್ SJ ಆದೇಶ ಹೊರಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಸ್ತೆ ಅಭಿವೃದ್ಧಿ ಸಲುವಾಗಿ ಸಂಸದರ ಪ್ರದೇಶ ಅಭಿವೃದ್ಧಿಗೆ ನಿಧಿಗೆ ಕೇಂದ್ರ ಸರ್ಕಾರದಿಂದ 57 ಕೋಟಿ ರೂಪಾಯಿ ಅನುದಾನ ಬಂದಿದ್ದು ಇದನ್ನು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹಂಚಿಕೆ ಮಾಡಲಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ಕ್ಯಾಪ್ಟನ್ ಬ್ರಜೇಶ್ ಚೌಟ ಅವರು ಹೇಳಿದ್ದಾರೆ. ಅವರು ಉಪ್ಪಿನಂಗಡಿ ಬಳಿಯ ನಂದಿನಿ ನಗರದಲ್ಲಿ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ರಸ್ತೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಸಂಬಂಧಿಸಿ ತಮಿಳುನಾಡಿನಲ್ಲಿ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಿರುವ ವಿಜಯ್ ನೇತೃತ್ವದ ಸರ್ಕಾರ ಮತ್ತೆ ಖ್ಯಾತೆ ತೆಗೆದಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಗೆ ವಿರುದ್ಧವಾದ ಕರ್ನಾಟಕ ಮೇಕೆದಾಟು ಯೋಜನೆಯನ್ನು ಸ್ಥಗಿತಗೊಳಿಸಲು ಕೈಗೊಳ್ಳಬಹುದಾದ ಎಲ್ಲ ಕಾನೂನಾತ್ಮಕ ಪ್ರಯತ್ನ ಕೈಗೊಳ್ಳಲಾಗುವುದು ಎಂದು ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಮೂಲಕ ಹೇಳಿಸಲಾಗಿದೆ. ಕರ್ನಾಟಕಕ್ಕಿಂತ ತಮಿಳುನಾಡಿಗೆ ಹೆಚ್ಚು ಅನುಕೂಲ ಮೇಕೆದಾಟು ಯೋಜನೆ. ಅವರ ಪಾಲಿನ 177 TMC ನೀರನ್ನು ಕೊಟ್ಟೆ ಕೊಡುತ್ತೇವೆ. ಯಾವಾಗ ಬೇಕಾದರೂ ತಮಿಳುನಾಡಿನ ಜೊತೆ ಮಾತನಾಡಲು ಸಿದ್ಧನಿದ್ದೇನೆ. ತಮಿಳುನಾಡು ಕರ್ನಾಟಕದವರು ಇಬ್ಬರು ಭಾರತೀಯರು ಎಂದು DK ಶಿವಕುಮಾರ್ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಎಂಜಿನಿಯರಿಂಗ್ ಪ್ರವೇಶಕ್ಕೆ ಬರೆಯಲಾಗುವ ಸಾಮಾನ್ಯ ಪ್ರವೇಶ ಪರೀಕ್ಷೆ CET ಅರ್ಜಿಯನ್ನು ಪ್ರಕ್ರಿಯೆಯನ್ನು ದ್ವಿತೀಯ PUC ಪರೀಕ್ಷೆಯ ಅರ್ಜಿ ಪ್ರಕ್ರಿಯೆಯೊಂದಿಗೆ ಸಂಯೋಜಿಸುವ ಸಾಧ್ಯತೆಯನ್ನು ಸರ್ಕಾರ ಗಂಭೀರವಾಗಿ ಪರೀಕ್ಷಿಸ್ತಾ ಇದೆ. ಇದರಿಂದ ವಿದ್ಯಾರ್ಥಿಗಳು ಒಂದೇ ವರ್ಷದಲ್ಲಿ ಅನೇಕ ಅರ್ಜಿಗಳನ್ನು ಸಲ್ಲಿಸುವುದನ್ನು ತಡೆಯುವುದರ ಜೊತೆಗೆ ಅರ್ಜಿಯಲ್ಲಾಗುವ ತಪ್ಪುಗಳನ್ನು ಸರಿಪಡಿಸುವ ಉದ್ದೇಶವಿದೆ. ಮಂಗಳೂರು ನಗರದಲ್ಲಿ ಒಳಚರಂಡಿಯ ಅವ್ಯವಸ್ಥೆಯಿಂದಾಗಿ ಬಾವಿ ಸೇರಿದಂತೆ ಜಲಮೂಲಗಳು ಮಲಿನಗೊಂಡಿವೆ. ಹೀಗಾಗಿ ಬಾವಿ ನೀರಿನ ಬಳಕೆ ಬಹುತೇಕ ಬಂದಾಗಿ ಮಹಾನಗರ ಪಾಲಿಕೆ ಪೂರೈಸುವ ನೀರನ್ನೇ ಅವಲಂಬಿಸಲಾಗ್ತಾ ಇದೆ. ಇದರ ನಡುವೆ ನಗರದ ಕೆಲವು ಭಾಗಗಳಲ್ಲಿ ಪೂರೈಕೆ ಆಗ್ತಾ ಇರುವ ಕುಡಿಯುವ ನೀರು ಕೂಡ ಕಲುಷಿತಗೊಂಡಿರುವುದು ಆಘಾತ ಮೂಡಿಸಿದೆ. ಬಿಜೆ ನ್ಯೂ ರೋಡ್ ಬಟ್ಟಗುಡ್ಡ ಚಿಲುಂಬಿ ಸಹಿತ ಕೆಲವು ಪ್ರದೇಶದಲ್ಲಿ ಪಾಲಿಕೆ ಪೂರೈಸ್ತಾ ಇರುವ ನೀರಿಗೆ ತ್ಯಾಜ್ಯ ನೀರು ಮಿಶ್ರಣವಾಗಿ ಕುಡಿಯಲು ಅಯೋಗ್ಯವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ. ನೀರು ಸೇವಿಸಿದ 20ಕ್ಕೂ ಅಧಿಕ ಮಕ್ಕಳು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿಗೆ ವಾಂತಿ ಭೇದಿ ಮೂತ್ರದ ಸೋಂಕು ಜ್ವರ ಸಹಿತ ಅನಾರೋಗ್ಯ ಕಾಡಲಾರಂಭಿಸಿದೆ. ಕೇಳುಗರೆ, ರೇಡಿಯೋ ಸಾರಂಗ್ನಲ್ಲಿ ಮಾಧ್ಯಮ ಸುದ್ದಿಗಳನ್ನು ಕೇಳ್ತಾ ಇದ್ದೀರಿ. ಜಿಲ್ಲೆಯಲ್ಲಿ ಜೂನ್ 21ರಂದು ನಡೆಯಲಿರುವ ರಾಷ್ಟ್ರೀಯ ಪ್ರವೇಶ ಹಾಗೂ ಅರ್ಹತಾ ಪರೀಕ್ಷೆ NEET ಇದರಲ್ಲಿ ಲೋಪದೋಷ ಆಗದಂತೆ ಪಾರದರ್ಶಕವಾಗಿ ನಡೆಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಉಡುಪಿ ಜಿಲ್ಲಾಧಿಕಾರಿ ಸ್ವರೂಪ TK ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನೆ ಸಾಧಾರಣ ಮಳೆಯಾಗಿದೆ. ಮಂಗಳೂರು ಸಹಿತ ಜಿಲ್ಲೆಯಲ್ಲಿ ನಿನ್ನೆ ಬೆಳಗಿನ ಜಾವ ಉತ್ತಮ ಮಳೆಯಾಗಿದೆ. ಉಡುಪಿ ಜಿಲ್ಲೆಯಲ್ಲಿ ಬುಧವಾರ ರಾತ್ರಿ ಹಲವೆಡೆ ಸಾಧಾರಣ ಮಳೆಯಾಗಿದೆ. ನಿನ್ನೆ ಬೆಳಗ್ಗೆಯಿಂದಲೇ ಬಿಸಿಲು ಮತ್ತು ಮೋಡ ಕವಿದ ವಾತಾವರಣ ಮುಂದುವರೆದಿದೆ.

ಮಂಗಳೂರು ವಿವಿಯ ಘಟಕ ಕಾಲೇಜುಗಳಾದ ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು, ವಿವಿ ಪ್ರಥಮ ದರ್ಜೆ ಕಾಲೇಜು ಮಂಗಳ ಗಂಗೋತ್ರಿ ವಿಶ್ವವಿದ್ಯಾನಿಲಯ ಕಾಲೇಜು ನಿಲ್ಯಾಡಿ ಬನ್ನಡಕ ಮೂಡಿಬಿದಿರೆ. ಇಲ್ಲಿಯ ಪದವಿ ಕಾರ್ಯಕ್ರಮದ ಇಂಗ್ಲೀಷ್, ಕನ್ನಡ, ಹಿಂದಿ, ಸಂಸ್ಕೃತ, ಇತಿಹಾಸ, ಎಕನಾಮಿಕ್ಸ್, ರಾಜ್ಯಶಾಸ್ತ್ರ, ಜಿಯೋಗ್ರಫಿ, ಕೆಮಿಸ್ಟ್ರಿ, ಗಣಿತ, ಮೈಕ್ರೋಬಯಾಲಜಿ, ಕಂಪ್ಯೂಟರ್ ಸೈನ್ಸ್, BCA, ಬಾಟನಿ, ವಾಣಿಶಾಸ್ತ್ರ, ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ದೈಹಿಕ ಶಿಕ್ಷಣ, ಪತ್ರಿಕೋದ್ಯಮ, ಟೂರಿಸಮ್ ಆ್ಯಂಡ್ ಟ್ರಾವೆಲ್ ಮ್ಯಾನೇಜ್ಮೆಂಟ್ ವಿಷಯಗಳಿಗೆ 2026-27 ಶೈಕ್ಷಣಿಕ ಸಾಲಿಗೆ ಅಗತ್ಯವಿರುವ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ವಿಟ್ಲವನ್ನು ತಾಲೂಕನ್ನಾಗಿ ಮಾಡುವಂತೆ ಆಗ್ರಹಿಸಿ ಬಹುಕಾಲದಿಂದಲೂ ಹೋರಾಟ ನಡೀತಾ ಇದೆ. ತಾಲೂಕು ಕೇಂದ್ರವನ್ನಾಗಿ ಮಾಡಲು ಬೇಕಾದ ಎಲ್ಲ ಅರ್ಹತೆಗಳಿದ್ದರೂ ವಿಟ್ಲವನ್ನು ತಾಲೂಕನ್ನಾಗಿ ಮಾಡುವ ಕೆಲಸ ಇನ್ನೂ ಆಗಿಲ್ಲ. ಈ ಎಲ್ಲ ಕಾರಣಗಳಿಂದಾಗಿ ಜನಜಾಗೃತಿ ಮಾಡುವ ನಿಟ್ಟಿನಲ್ಲಿ June 23 ವಿಟ್ಲದ ಜೈನ ಬಸದಿಯಿಂದ ನಾಡ ಕಚೇರಿವರೆಗೆ ಸಾಂಕೇತಿಕ ಜಾಥಾ ನಡೆಯಲಿದೆ ಎಂದು ವಿಟ್ಲ ತಾಲೂಕು ಹಾಗೂ ವಿಟ್ಲ ವಿಧಾನಸಭಾ ಕ್ಷೇತ್ರ ಮರುಸ್ಥಾಪನಾ ಸಮಿತಿ ಕಾರ್ಯದರ್ಶಿ ಕಾನಾ ಈಶ್ವರ್ ಭಟ್ ಅವರು ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಕರ್ನಾಟಕ ವಿಧಾನ ಪರಿಷತ್ತಿಗೆ ನಿನ್ನೆ ನಡೆದ ದ್ವೈವಾರ್ಷಿಕ ಚುನಾವಣೆಯಲ್ಲಿ AICC ಕಾರ್ಯದರ್ಶಿ ಮಂಗಳೂರಿನ PV ಮೋಹನ್ ಜಯ ಗಳಿಸಿದ್ದಾರೆ. 3 ದಶಕಗಳಿಂದ ಸಾರ್ವಜನಿಕ ರಂಗದಲ್ಲಿ ಸಕ್ರಿಯರಾಗಿರುವ PV ಮೋಹನ್ ಸದ್ಯ ಕೇರಳ ರಾಜ್ಯ ಕಾಂಗ್ರೆಸ್ನ AICC ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವಿದ್ಯಾರ್ಥಿ ದೆಸೆಯಿಂದಲೇ ನಾಯಕತ್ವದ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು ಜಿಲ್ಲೆಯ ಹಲವು ಜನಪರ ಹೋರಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ.

0: 52 ವರ್ಷಗಳ ಬಳಿಕ ವಿಶ್ವಕಪ್ಗೆ ಮರಳಿರುವ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಪಂದ್ಯದಲ್ಲಿ ಬಲಿಷ್ಠ ಪೋರ್ಚುಗಲ್ ತಂಡವನ್ನು 1-1 ಡ್ರಾದಲ್ಲಿ ಹಿಡಿದಿಡುವಲ್ಲಿ ಯಶಸ್ವಿಯಾಗಿದೆ. ಪಂದ್ಯ ಆರಂಭಗೊಂಡ 6ನೇ ನಿಮಿಷದಲ್ಲಿ ಪೋರ್ಚುಗಲ್ ಮೊದಲ ಗೋಲ್ ದಾಖಲಿಸಿದಾಗ ಕಾಂಗೋ ದೊಡ್ಡ ಸೋಲಿನ ತಮುಖ ಮಾಡಿದೆ ಎಂಬಂತೆ ಪ್ರೇಕ್ಷಕರಿಗೆ ಅನಿಸಿತು. ಆದರೆ ಹಾಗಾಗಲಿಲ್ಲ. ಕಾಂಗೋ ತೀವ್ರ ಪ್ರತಿ ಹೋರಾಟವನ್ನು ಸಂಘಟಿಸಿ ಪೋರ್ಚುಗಲ್ ಆಟಗಾರ ಮುನ್ನಡೆಯನ್ನು ತಡೆಯಿತು. ಕೆಳಗರಿ ಇಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
2: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಅಡುಗೆ ಮನೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಟ್ಸ್ ಆ್ಯಂಡ್ ಓಟ್ಸ್, ಇದರ ಬಗ್ಗೆ ಅಡುಗೆ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಪಪ್ಪಚೆ ಪ್ರೈವೇಟ್ ಭಾಗ 2. 9:00 ಗಜಲ್ ಹಾಡುಗಳು. 9:30 ಕನ್ನಡ ಕಾರ್ಯಕ್ರಮ, ಡಾಕ್ಟರ್ ಅನುರಾಧ ಕುರುಂಜಿ ಅವರಿಂದ ಭಾಷಣ ಕೇಳುವಿರಿ. 10:00 ಹಲೋ ಡಾಕ್ಟರ್ ಧ್ವನಿಮುದ್ರಿತ ಕಾರ್ಯಕ್ರಮ. 11:00 ಯಕ್ಷಗಾನ ಮುಖ್ಯದ ಓಲೆ ಭಾಗ 3. 11:30 ತುಳು ಕಾರ್ಯಕ್ರಮ, ತುಳುಕು ಪಗತ್ತಿನ ಕನಕದಾಸರು. 12:00 ತುಳು ಹಾಡುಗಳು. 12:30 ಬಾವಲಹರಿ. 1:00 ಜನಪದ ಹಾಡುಗಳು. 1:30 ಅಡುಗೆ ಮನೆ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಗಜಲ್ ಹಾಡುಗಳು. 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ ಒಲವಿನ ಹಾಡು. 4:00 ಮಾರ್ಗದರ್ಶಿ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ, ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದು ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ರೆಸಿಪಿ, ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ, ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ, ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು 1 ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ, ತರಕಾರಿ ರವೆ ಬಾತ್ ಉಪ್ಪಿಟ್ಟು. ಕೇವಲ 8-10 ನಿಮಿಷದಲ್ಲಿ ತಯಾರಾಗುವ ಜನಪ್ರಿಯ ಉಪಹಾರ. ಬೇಕಾಗುವ ಸಾಮಗ್ರಿಗಳು: ರವೆ 1 ಕಪ್, ಬಿಸಿನೀರು 2-2.5 ಕಪ್, ಸಣ್ಣಗೆ ಹೆಚ್ಚಿದ ತರಕಾರಿಗಳು ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/4 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆ ರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ, ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ, ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ, ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ, ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವಾ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ, ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆಯೇ ಮುಂದಿನ ಮತ್ತೊಂದು ರೆಸಿಪಿ, ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ.
ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ, ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: ಅಡುಗೆ ಮನೆ.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರಿತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: तें चेडूं
1: सकाळी शिबटांनी सांगते आलो इने तें चेडूं कोण म्हणून जाय म्हाका
0: तें चेडूं गे
1: तें चेडूं हे चेडूं म्हणून राग वाटचो नाका कोण चेडूं सांग
0: तिके समाधान कण हांव सांगता
1: तुका समाधान इलो तर काय ना तू सांग कोण चेडूं
0: म्हणून राव चिके
1: सांग म्हाका आले आले तू म्हाका मंगे करचो नाका सांग सांग
0: नमस्कार सर्वांग आमच्या मुखार असा रील्स द्वारे नावडदीक झाली रील्स क्वीन रीना
2: हांगादी पहिले हांव रील्स करता जायत गे
3: हॅलो ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಬೆಳಿಗ್ಗೆ ಮಲ್ಪೆಯಿಂದ ತೊಟ್ಟಂಗೆ ಬರುವಾಗ ನನಗೊಂದು ಮೊಬೈಲ್ ಸಿಕ್ಕಿದೆ ಸಂಬಂಧಪಟ್ಟವರು ದಯವಿಟ್ಟು ನನಗೆ ಸಂಪರ್ಕಿಸಿ ಧನ್ಯವಾದಗಳು ಬಾಯ್ ಬಾಯ್ ಟೇಕ್ ಕೇರ್ ನಾನು ನಿಮ್ಮ ರೀಲ್ಸ್ ಕ್ವೀನ್ ರೀನಾ ಮೋನಿಸ್
4: ರೀನಾ ರೀನಾ ತುಕ ಮೊಬೈಲ್ ಮೇಳೆಂಗೆ ತೆ ಮೊಜೆನ್ಸ್ ಬರಾಸಾಗಿ
3: ಮೊಬೈಲ್ ತುಜೆ ಮುಂಟೈ ತುಜೆ ಮೊಬೈಲ್ ಕಶಾ ಸಮ ತುಕ ಗೊತ್ತು ನೈ ಅಳೆ ಕೆದಾಳೆ ದುಸರಂಚೆ ಮೊಬೈಲ್ ಮೇಳ್ಳಾರ ಆಮಿ ತೆ ದೋನ್ ಗೆವಂಚೆ ನೈ ಕಿತ್ಯಾಕಿ ಮುಳಾರ ಮೊಬೈಲ್ ಕಿತ್ಲೇ ಮಾರ್ಗ ಹೆಚ್ಚ ಸೋದಿ ತಂತು ತಂಚೆ ಕಾಂಟ್ಯಾಕ್ಟ್ ನಂಬರ್ ಪರ್ಸನಲ್ ಫೋಟೋ ಡಾಕ್ಯುಮೆಂಟ್ ಇತ್ಯಾ ದೇಸ್ತತ್ ತ್ಯಾದಕ್ಕೂ ಮೊಬೈಲ್ ಅಮ್ಮಿ ತಂಕ ಪಟ್ಟಿ ನಿಜೆ
4: ತೇಂ ಪೂರ ಮೋರ್ ಒಂದಿರೇನ ಮೊಬೈಲ್ ಹಂಗ ದೀಪಳೆ
3: ದ್ರಾವ್ರ ದೀತ ತುಕತ್
0: ಏ ಆತ ಬುರ್ಕೇನಿ ಖೇಳ್ಚೆ ಮೊಬೈಲ್ಗೆ
3: ನಿಗಾಲೆ
0: ನೀರಿನ ಹುಡುಲು ರೀಲ್ಸ್ ಕರ್ತಾನ ಅಕ್ರೇಕ್ ಮುಳೇನಿಗೆ ರೀಲ್ಸ್ ಕ್ವೀನ್ ರೀನಾ ಮೋನಿಸ್ ಮುಣನು
3: ಓಯ್
0: ತು ಮೋನಿಸ್ ಜಲರ್
3: ಆ ಮೋನಿಸ್ ಜಲ ತು ಮೋನ್ಸತ್ ಹಲೋ ನೀವು ಈಗ ನನ್ನ ಮೊಬೈಲ್ ರೀಲ್ ನೋಡಿದ್ದೀರಿ ಅದು ಕೇವಲ ತಮಾಷೆಗಾಗಿ ಮಾತ್ರ ಮೊಬೈಲ್ ಸಿಕ್ಕಿದ್ದು ನಿಜ ಆದರೆ ಅದು ಕೇವಲ ಮಕ್ಕಳು ಆಡು ಆಟಿಕೆಯ ಮೊಬೈಲ್
5: ರೀಲ್ಸ್ ರೀಲ್ಸ್ ತು ಚಿಕ್ಕ ಅನೇ ಅಳೆ ರೇ ಪೋರೆಕ್ಲಾನ್ ರೀಲ್ಸ್ ಕರ್ನ ಆಪಲ ಗೋಕ್ ಸಿಗಿಳ್ಳ ಖೈ ತೂ ಜಿಗತ್ ತಶಿ ಜಾಯ್ನತ್ಲ ಬರಿ ಜಾಗೃತ್ ಗೆ ರೇ ಬಾಪ್ ಕೈ ಆಸಾ ರೇ ತುಜ ಲರಿಯಾ ಬಾ ಏ ಲರಿಯಾ ಬಾ
6: ಕಿತ್ಯಾ ಬೋ ಬರ್ತಾಯ ರೇ ರಕ್ತು ಕಿತ್ಯಾ ಬೋ ಬರ್ತಾಯ ತು ಕಾವೆ ಪೈಲಂಚ ಸಂಗ ಉಲೋ ಗಸ್ಲ್ಯಾರ ಸಂಜೆ ಚೆಯ್ಯನಕ ಸಕಲಿ ಉಲಯ ಅನ್ನದು
5: ಅವೆ ಸಂಜೆ ಚೆಯ್ಯವಕು ತುಂಸು ಕಾರಣ ಜಾವನ ಸಾಯಿ ಮೊಜಾ ಜಾಗ್ಯಾರ ಮೊಜೆ ಕಾಮ್ಗಾರ ಪಾಗೋರು ಬಂತನ ತೂ ಏವಂತಂಕ ಚಾರ್ ಫೀಟ್ ಸಾಕು ಸೊಣ್ಣು ಪಾಗೋರು ಬಂದು ಸಂಗ್ಲಾಯಿ ಕೈ ತೂ ಕೋಣ ಯಾ ಮಜಾ ಕಾಮ್ಗಾರ ಸಂಜೈತಲ
6: ಅಳೆ ರಟ್ಟ ತೂ ಬರೋ ಮನೀಸ್ ದೇವ್ ಬಿರಾಂತಿಸ ಹರಿಯ ಗರ್ಜನಿ ಪಾವಸೋ ಅಂದ್ರೆ ತುವೇ ಇದು ಚಾರ್ ಫೀಟ್ ಜಾಗ ಸೊಡ್ಲಾರ ಕಿತೆ ಜಾತ ರಟ್ಟು ಕಿತೆ ಜಾತ ಏಕ್ ಕೋಟಿ ಪಾಗೋರ್ ಬಂದು ಜಾಲ ಪ್ರಾಂತ ಕಾಡು ಮಯಾರ ತುಗ ಬೆಸ್ಟೆನ್ಸ್ ಕರ್ಸಚಿ ವಾಟ್ನಂಗಿ
5: ಓ ತರ್ ತುಕ ಮಜ ಪೈಶಾಂಚಿ ಕಂತು ಲರಿಯಾಬಾ ತೀ ಕಂತು ತುಕ ನಕ ಆವು ಓಪಿ ನತ್ಲ ಗಡೆ ಲೂತಾನೆ ಅಸ್ತಿ ನತ್ಲ ಗಡೆ ಆರಾಯ್ತ ರಟ್ಟು ರಟ್ಟು ಸಂಜಲೆ ಮುತುಕ
6: ತೇಮಕ ಕಳಿತ ಸರಟ್ಟು ಮುಜವರ್ವಿ ಕೊನಂಕಿ ತ್ರಾಸ್ಯನ ಜಮನನು ಮುಜೆ ಚಿಂತ ಆಪ
5: ಏಕಿತೆ ತುಮಕ ಉಪ್ಕಾರ ಕರ್ತೈ ಮನೋ ಚಿಂತುನ ಸಾಯಿಗೆ ನಾ ತುಮಕ ತ್ರಾಸಸ್ ದಿವನ ಸಾಯಿ ತೂಗಿತೆ ಅವೆ ತೂ ಎ ಸಂಗಲ ಬರಿ ಊಟಾಜೆ ಅಲ್ಲಿ ತೂ ಎ ಸಂಗಲ ಬರಿ ಬೋಸಾಜೆ ಮನೋ ಚಿಂತುನ ಸಾಯಿಗೆ
6: ಅಪ್ಪರ್ತು ತಿಂದಿರ ಕರಟ್ಟು
5: ಬರ್ಯಬಾ ಅವು ಬರ ಬರೋ ವೈಟ್ ಹಾಕ ವೈಟ್ ಉಗಡಸ್ತವರು ಅವು ವೀಕ್ ಸಡಲ್ಲ ಆಗ್ಯೋ ಸಂಜಲೆಮೋ ಜಾಗೃತೋ

0: 노로사니
1: 두고 깃레 보디 당라 바빠 티비 보러노 요가 기가 고르 고타나 카이 모노노 파이 칸데르 칼라이 파이 카드운 자이나타나 카투 아버리 타르 파이 고노나 사이모
0: 고사다 노 바사
2: काले बतू आम्ही सगळी घर असल्यान झाले ना तर तुझ्या वस्ता जाती निंगी काले बा तुका कोण सांगले आपला योगा करू पैस संपळयताना तू स्पायडरमॅन आपली दिसताय
3: वही पुता तुम खाओ स्पायडर आपली दिसता आम्ही बाबरी दिसता किती खर्चा
4: हॅलो एल्लरिगू गुड मॉर्निंग ನಮ್ಮ ಯಜಮಾನರು ಇವತ್ತು ಸಜ್ಜಿಗೆ ತಂದಿದ್ದಾರೆ ಸಜ್ಜಿಗೆ ಮಾಡುವುದು ಹೇಗೆ ಅಂತ ನಾನು ನಿಮಗೆ ಹೇಳುತ್ತೇನೆ
5: ಸಜ್ಜಿಗೆ ಮಾಡುದು ಬಾರಿ ಸುಲಭ ಹೀಗೆ ಮಾಡಿದ್ರೆ ಆಯ್ತು
4: ಕಾಲಮ್ಮಾಯಿ ಕಷೆ ಖರ್ಚನೆ ಈ ಮಾಯಣ್ಣ ಎತ್ತ ತೊಗಲೆ ಸೋಸಾರು ಕೊಳೆತ
5: ಬಗ್ಗೆ ಕಾಲೇ ಸುಚಿದೆ ಹಂಗ ಕರೆ ಮಿಸ್ ತಗೊಂಡು ನಾಯಿನ ತುಕ ತಂತು ಸಜ್ಜಿಗೆ ಕತ್ತಾಗಿ
4: ಪೊಳೆ ಪೊಳೆ ಕೊನೆಗೆ ಹಾಕ್ಲಂ ಕಮೆಂಟ್ಗೆಲ್ಲ ಬಳೆ
5: ಕಾಲಂಗಲ್ಲ
4: ನಿಮ್ಮ ಹಿಂದೆ ನಿಮ್ಮ ಮಾವನವರು ನಗ್ನಾಸನ ಮಾಡುತ್ತಿದ್ದಾರೆ ಅವರಿಗೊಂದು ಪೆಟಿಕೋಟ್ ಆದರೂ ಕೊಡಿ ಮುಣ
5: ಅಳೆಗೋ ಅಶಂತಲ್ಲರ ತುಕ ತಂದು ಮೊಸ್ತು ಏ ತತ್ನೆ ಕಾಲೆ ಬಟನೆ ತತ್ನೆ ಟೆಂತ್ ತುಕ ಬರೇ ನಿಂಗಿ ಮಗಿರ್ ಪೈಸೆ ತತ್ನೆ ಇದಂತ ಒಯ್ಗೆ
4: ಒಯ್ ಒಯ್ ಅಶಂತಲ್ಲರ ಪೈಸೆ ತಟ್ತೆ ನೀ ಮಟ್ಟಿ ಕಣ್ಣು ಮುಂಗ
5: ಅಳೆಗೋ ಪುತ ತುಜೆ ಸುತ್ತಾರಿ ಡ್ರೈವ್ ಡೌನ್ ದಲ್ಲೆ ದಲ್ಲರ ತೈಲ ಬುರ್ಗೆ ಅಂಗ್ ಕೊಟ್ಟ ಅದು ಮಿಸ್ ಕಲದ ಸೊಕ್ಲೋ ದಿ ಸಂತಂದು ಬಸ್ಸೆ ನೈ ಕಲ್ಲೆಮೊ
4: ಜೈ ಜೈ ಏ ಆ ಬುರ್ಗೆನೋ ಕೊಟ್ಟ ಅದಿತ ಐಲೆ ಅನಿ ಬಸ್ಲಿ
5: ಒಸ ಪುತ ಮಿಸ್ ಕಲ ಒಸ
3: ದೇವ ಮುಜಾ मुझे जाले मन चिंतला बगे
5: मगिर काले तुमका मैं कितला पोटी सांगले ते टीवी पोळंचे आणि ते बाबा रामदेव चे योगा करचे ते पर या प्रयत्न जाता की आता आडा मोठात तुमका तिथे समजा नगी आजले पुटी काले झाले गोत्तागी तुमका हा घरा कोणी रतले वेळार तुम्ही फेरमारी रुका सुत्त गेल्या भाषेन वो पायण्णाग गोमटा सुत्त गेलो सोडयले कोणे गोत्ताय तुमका बापू ते बेटे काही डेली इस्पत्र बनव सोडयले गोत्ताय तुमका
6: Hi Shibad, good morning.
7: Good morning, Onye Shibad.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
5: ನೀತಿ, ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
6: ಹಾ, ಬಂದೆ ಅಮ್ಮ.
5: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
6: ಅದು ಹನಿ ಹನಿ ಅಮ್ಮ, ಇರಲಿ, ಪರವಾಗಿಲ್ಲ.
5: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
6: ಆಯ್ತಮ್ಮ.
3: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಕೇಳುಗರೆ, ಇವತ್ತಿನ ಗಜಲ್ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಹಾಡುಗಳನ್ನು ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.
1: ಹಾಯ್, ನಮಸ್ಕಾರ. ಯಾನ್ ನಿಕಲ್ ನ ಅರ್ಜುನ್ ಕಾಪಿ ಕಾರ್ಡ್.
2: ನಮಸ್ಕಾರ. ಯಾನ್ ನಿಕಲ್ ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದಲ್ಲ.
3: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
4: ನಮಸ್ಕಾರ. ಯಾನ್ ನಿಕಲ್ ತೆಲಿಕದ ಬಳ್ಳಿ ದೇವದಾಸ್ ಕಾಪಿ ಕಾರ್ಡ್.
5: ನಮಸ್ಕಾರ. ಯಾನ್ ನಿಕಲ್ ಹೇಳಿದ ತಿನ್ನು ಕುಸಲ್ದರ ಸಿನ್ನ ವಿಂಡಿ ಪಡೀಲ್
6: ನಿಗರಿ ಕಿನೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

0: ಹಾಯ್, ನಾನು ನಿಮ್ಮ ನಿಹಾಲ್ ತಾವರು. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: You're listening to Radio Sarang, 107.8 FM.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
3: ಗದ್ಯ ಪದ್ಯಗಳ ಸೇರ್ಪಡೆ ಹೊಸ ದಾರಿಯ ತೆರೆದು ಸಂಸ್ಕೃತಿ ಸಿರಿವಂತಿಕೆ ಸಾಹಿತ್ಯದಿ ಬೆಳೆದು ಸ್ಥಿತ್ಯಂತರಗಳ ಪಥದಿ ಸಾಗುತ್ತಿರುವ ಕಲೆಯಿದು. ಮಾನವ ಮನದ ಪ್ರತಿಧ್ವನಿಯೇ ಸಾಹಿತ್ಯವಿದು. ಹೌದು ಆತ್ಮೀಯರೇ, ಈ ಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯದ ಸ್ಥಿತ್ಯಂತರಗಳು ವಿಷಯದ ಕುರಿತು ನನ್ನ ತಿಳುವಳಿಕೆಯ ಪರಿಧಿಯೊಳಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ನಾನಿಲ್ಲಿ ಸಂತೋಷ ಪಡ್ತೇನೆ. ನಾನಿಲ್ಲಿ ದಕ್ಷಿಣ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಅಂದಾಗ ಒಂದಿಷ್ಟು ವಿಚಾರಗಳನ್ನು ಗಮನಿಸಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ತೆಗೆದುಕೊಂಡು ಉಡುಪಿಯೂ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ, ಈ ಎರಡೂ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಅವಿಭಜಿತ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಮತ್ತು ಶಾಶ್ವತವಾಗಿ ದಾಖಲಾದಂಥ ಸ್ಥಿತ್ಯಂತರಗಳು 10 ಹಲವು. ಆರಂಭದಲ್ಲಿ ಬಾಸೆಲ್ ಮಿಷನ್ನ ಸದುಪಯೋಗವನ್ನು ಪಡೆದುಕೊಂಡಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ಚಿಂತನೆಗಳನ್ನೇ ತಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಾಚೀನ ಕಾಲದಿಂದ ಹಿಡಿದು ನವೋದಯ, ಪ್ರಗತಿಶೀಲ, ನವ್ಯ ಸಾಹಿತ್ಯದ ಹರಿವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ. ಸಾಹಿತ್ಯದ ಸ್ಥಿತ್ಯಂತರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಬಹಳಷ್ಟು ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಇಂದು ನಡೆಯುತ್ತಿರುವಂಥ ಈ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿನಲ್ಲಿ ಇಲ್ಲಿ ನಡೀತಾ ಇದೆ. ಇಲ್ಲಂತೂ ಸಾಹಿತ್ಯ ದಿಗ್ಗಜರೇ ತುಂಬಿ ಹೋಗಿದ್ದಾರೆ. ಅಂತಹ ಒಂದು ಸಾಹಿತ್ಯ ದಿಗ್ಗಜರಿರುವಂಥ ಈ ತವರೂರಿನಲ್ಲಿ ಬಹಳಷ್ಟು ಸಾಹಿತಿಗಳು ಜನ್ಮ ತಳೆದಂಥ ಈ ಊರಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆರಂಭದಲ್ಲಿ ನಾನಿಲ್ಲಿ ಗಮನಿಸುವಂಥದ್ದು 16ನೇ ಶತಮಾನದ ರತ್ನಾಕರ ವರ್ಣಿಯಾದಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಹೊಸ ಪ್ರಯೋಗಗಳಿಗೆ ಎಡೆಮಾಡಿಕೊಟ್ಟುದು ಇಲ್ಲಿಯ ಸಾಹಿತಿಗಳು. 1557ರಲ್ಲಿ ಮೂಡಬಿದ್ರೆಯಲ್ಲಿ ಜನಿಸಿದ ರತ್ನಾಕರ ವರ್ಣಿಯವರು ಸಾಂಗತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಸಾಹಿತ್ಯದ ಸ್ಥಿತ್ಯಂತರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಭರತೇಶ ವೈಭವದಂಥ ವಿದ್ವತ್ಪೂರ್ಣ ಕೃತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು, ಸಾಂಗತ್ಯದಲ್ಲಿ ರಚಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆ ನಂತರ ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣುವಂಥದ್ದು ಗೋವಿಂದ ಪೈಗಳು, ಬಹುಶಃ ಕನ್ನಡದ ಮೊದಲ ರಾಷ್ಟ್ರಕವಿಗಳು. ಮಂಜೇಶ್ವರದವರಾದರೂ ಕೂಡ ಅವರ ಶಿಕ್ಷಣ ಮತ್ತು ಸಾಹಿತ್ಯ ಸೇವೆ ನಡೆದದ್ದು ಮಂಗಳೂರಿನಲ್ಲಿ. ಆ ಕಾರಣಕ್ಕಾಗಿ ನಾವು ಸಾಹಿತ್ಯದ ಸ್ಥಿತ್ಯಂತರ ಅಂತ ಬಂದಾಗ ಗೋವಿಂದ ಪೈ ಅವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಬಹಳ ಮುಖ್ಯವಾಗಿ ಗೋವಿಂದ ಪೈಗಳನ್ನು 22 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂತಹ ಗೋವಿಂದ ಪೈಗಳು ಮಾಡಿದಂಥ ಸೇವೆ ಅತ್ಯಮೂಲ್ಯವಾದದ್ದು. ಇಲ್ಲಿ ನೆನಪಿಗೆ ಬರುವಂಥದ್ದು ಗೋವಿಂದ ಪೈಗಳು ಅಂದಾಗ ಅವರು ಪ್ರಾಸತ್ಯಾಗ ಮಾಡಿ ಒಂದು ದೊಡ್ಡ ಸ್ಥಿತ್ಯಂತರವನ್ನೇ ಸಾಹಿತ್ಯದಲ್ಲಿ ತಂದಿರುವಂಥದ್ದು. ಆ ಪ್ರಾಸತ್ಯಾಗ ಮಾಡಿದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಗಮನಿಸುತ್ತಿದ್ದರೆ, ದೇವನಿನ್ನಯ ಸನ್ನಿಧಿಗೆ ಬಂದೇನೊಬ್ಬನೇ ನಾನು, ಕಾಣದೇ ಕಳೆದಿಹ ಹಿರಿಯ ನಿಧಿಯನ್ನು ಹುಡುಕಿ. ಇಲ್ಲಿ ಈ ಒಂದು ಸಾಲಿನಲ್ಲಿ ಎರಡನೇ ಪದ, ಅಲ್ಲಿ ಎಲ್ಲೂ ಪ್ರಾಸ ನಮಗೆ ಕಾಣುವುದಿಲ್ಲ, ಈ ಸಾಲುಗಳಲ್ಲಿ ಪ್ರಾಸ ಕಾಣುವುದಿಲ್ಲ. ಅರ್ಥಾತ್ ಗೋವಿಂದ ಪೈಗಳು ಪ್ರಾಸತ್ಯಾಗವನ್ನು ಮಾಡಿದಂಥ ಮೊತ್ತ ಮೊದಲ ಕವಿಯಾಗಿ ಕಾಣಿಸಿಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಗೋವಿಂದ ಪೈಗಳ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ವಿಷಯಗಳು ಅಪಾರ. ಸೋನೆಟ್ ಶೈಲಿ ಎನ್ನುವುದನ್ನು ಪರಿಚಯಿಸಿದವರು ಕೂಡ ಈ ಗೋವಿಂದ ಪೈಗಳು. ಸೋನೆಟ್ ಶೈಲಿ ಅಂತ ಹೇಳಿದರೆ 16 ಶ್ಲೋಕ ಅಥವಾ ಸಾಲುಗಳುಳ್ಳ ಒಂದು ಕಾವ್ಯ ರಚನೆ. ಅದರಲ್ಲಿ ಮೊದಲ 8 ಸಾಲುಗಳನ್ನು ಅಕ್ಟೇಟ್ ಅಂದ್ರೆ ವಿಷಯ ಪರಿಚಯ ಅಂತ ಹೇಳ್ತಾರೆ, ಹಾಗೇನೆ ಕೊನೆಯ 6 ಸಾಲುಗಳನ್ನು ಸೆಕ್ಟೇಟ್ ಅಂತ ಅಂದ್ರೆ ಭಾವನೆಗಳ ಸಮ್ಮಿಶ್ರಣ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಅಪರೂಪದ ಒಂದು ಶೈಲಿಯನ್ನು ಪರಿಚಯಿಸಿದವರು ಕೂಡ ಗೋವಿಂದ ಪೈಗಳು. ಸೊ ಅದರೊಂದಿಗೆ ಸಂಶೋಧನೆಗೆ ಒಂದು ಮಾಡೆಲ್ ಅನ್ನು ಕ್ರಿಯೇಟ್ ಮಾಡಿದವರು ಅಂತಿದ್ರೆ ಕೂಡ ಅದು ಗೋವಿಂದ ಪೈಗಳು. ಸೊ ಇಷ್ಟೆಲ್ಲ ವಿಚಾರಗಳನ್ನು ತಂದಂತ ಗೋವಿಂದ ಪೈಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ನೆಲೆ ನಿಂತು ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೊಸಗನ್ನಡದ ಅರುಣೋದಯದ ಕಾಲದಲ್ಲಿ ಹೊಸಗನ್ನಡದ ಅರುಣೋದಯದ ಆದ್ಯ ಲೇಖಕರು ಅಂತ ಕರೆಸಿಕೊಂಡವರು ಕೂಡ ಗೋವಿಂದ ಪೈಗಳು. ಸೊ ಇವರ ಜೊತೆಗೆ ಇನ್ನು ಇರುವವರು ಮುದ್ದಣ್ಣ. ಮುದ್ದಣ್ಣನ ಬಗ್ಗೆ ಕೂಡ ಹೇಳ್ತಾ ಹೋದ್ರೆ ಅಂದ್ರೆ ಪ್ರಾಚೀನ ಕಾಲದಿಂದ ಹಿಡಿದು ಹೊಸಗನ್ನಡದವರೆಗೆ ಕೂಡ ಎಂಥ ಅಭೂತಪೂರ್ವವಾದಂತಹ ಸಾಹಿತಿಗಳು ಎಂಥ ಸ್ಥಿತ್ಯಂತರಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮುದ್ದಣ್ಣ ಬಹುಶಃ ಯಕ್ಷಗಾನ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಮುದ್ದಣ್ಣನನ್ನು. ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಎನ್ನುವ ಮೂಲ ನಾಮಾಂಕಿತದೊಂದಿಗೆ ಯಕ್ಷಗಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮುದ್ದಣ್ಣನವರು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಈ ಯಕ್ಷಗಾನ ಕೃತಿಗಳ ಮೂಲಕ ಯಕ್ಷಗಾನ ಎಂದರೆ ಮುದ್ದಣ್ಣ ಎನ್ನುವರಷ್ಟರ ಮಟ್ಟಿಗೆ ಕೊಡುಗೆ ನೀಡಿದ್ದಾರೆ. ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದದ್ದು, ಮುದ್ದಣ್ಣನೊಂದಿಗೆ ಅವರಿಗೆ ಸಾಥ್ ನೀಡಿದವರು ಅವರ ಗುರುಗಳಾದ ಮಳಲಿ ಸುಬ್ಬರಾಯರು. ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮಳಲಿಯವರು ಎನ್ನುವುದನ್ನು ಕೂಡ ನಾವಿಲ್ಲಿ ಉಲ್ಲೇಖಿಸಲೇಬೇಕಾಗಿದೆ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋದಾಗ ಇನ್ನು ನಮಗೆ ಕಾಣಲಿಕ್ಕೆ ಸಿಗುವವರು ಬಹುಶಃ ನಾನಿಲ್ಲಿ ಹೇಳುವಾಗ ವಿಷಯಗಳು ಇಸವಿಗಳು ಆಚೀಚೆ ಆಗ್ಬೋದು, ಆದರೆ ಎಂಥ ಮಹಾನ್ ಸಾಹಿತಿಗಳು ಒಬ್ಬರಿಂದ ಒಬ್ಬರು ಕಾಣಿಸಿಕೊಳ್ತಾರೆ. ಹಟ್ಟಿ ಅಂಗಡಿ ನಾರಾಯಣರಾವ್ ಅವರನ್ನು ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಟ್ಟಿ ಅಂಗಡಿಯವರು. ಮೊದಲ ಬಾರಿಗೆ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು. ನಾವು ಏನು ಹೇಳ್ತೇವೆ ಅಂತೇಳಿದ್ರೆ ಇಂಗ್ಲಿಷ್ ಗೀತಗಳನ್ನು ತಂದಂಥ ಬಿ ಎಂ ಶ್ರೀಯವರು ತರುವುದಕ್ಕಿಂತ ಮುಂಚೆ ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು ಕೂಡ ಆಂಗ್ಲ ಕವಿತಾವಳಿ ಎನ್ನುವಂಥ ಒಂದು ಕೃತಿಯನ್ನು ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳೇಬೇಕು. ಹಾಗಾಗಿ ಇವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇನ್ನು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳೋರು ಪಂಜೆ ಮಂಗೇಶ್ವರ ಅವರು. ಪಂಜೆ ಮಂಗೇಶ್ವರ 1896 ಇದೇ ಊರಿನಲ್ಲಿ ಬಂಟ್ವಾಳದಲ್ಲಿ ಜನಿಸಿದಂತಹ ಪಂಜೆ ಮಂಗೇಶ್ವರ ಅವರು ಕನ್ನಡದ ಮೊದಲ ಸಣ್ಣ ಕಥೆಯನ್ನು ತಂದವರು. ನನ್ನ ಚಿಕ್ಕ ತಾಯಿ ಎನ್ನುವಂತಹ ಸಣ್ಣ ಕಥೆಯ ಮೂಲಕ ಶಿಶುಗೀತೆಗಳ ಮೂಲಕ ಕೂಡ ಪ್ರಸಿದ್ಧಿಯಾದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪಂಜೆ ಮಂಗೇಶ್ವರಾಯರು ಕುವೆಂಪುರವರಿಗಿಂತ ಮೊದಲೇ ಈ ಒಂದು ನವೋದಯ ಕಾಲದ ವಿಚಾರಗಳನ್ನು ತಂದಿದ್ದಾರೆ. ಸೊ ಹಾಗಾಗಿ ಈ ಪಂಜೆ ಮಂಗೇಶ್ವರಾಯರು ಕೂಡ ಅತ್ಯುತ್ತಮವಾದಂತಹ ಸಣ್ಣ ಕಥೆಗಳು, ಶಿಶುಗೀತೆಗಳ ಮೂಲಕ ಸ್ಥಿತ್ಯಂತರವನ್ನು ಮಾಡಿದವರು. ಇನ್ನು ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಗೋಪಾಲಕೃಷ್ಣ ಅಡಿಗರು. ಎಂತೆಂಥ ಮಹಾನ್ ದಿಗ್ಗಜರ ಪಟ್ಟಿ ಇದೆ ನೋಡಿ. ಗೋಪಾಲಕೃಷ್ಣ ಅಡಿಗರು ಅಂದಾಗ ನಮಗೆ ನೆನಪಿಗೆ ಬರುವುದು ನವ್ಯ ಕಾವ್ಯವನ್ನು ಪರಿಚಯ ಮಾಡಿದಂತಹ ಗೋಪಾಲಕೃಷ್ಣ ಅಡಿಗರು. ನವ್ಯ ಕಾವ್ಯದ ಪಿತಾಮಹ ಅಂತ ಕರೆಸಿಕೊಳ್ತಾರೆ. ಬಹುಶಃ ಹೊಸ ಶೈಲಿ ಮತ್ತು ಆಧುನಿಕತೆಗೆ ನೇರವಾಗಿ ಪ್ರತಿಫಲಿಸುವಂತಹ ಕಾವ್ಯ ಭಾವನೆಯನ್ನು ತರುವ ಮೂಲಕ ಪ್ರಮುಖ ಸ್ಥಿತ್ಯಂತರವನ್ನು ಮಾಡಿದವರು ಗೋಪಾಲಕೃಷ್ಣ ಅಡಿಗರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದರೊಂದಿಗೆ ಬೆನಗಲ್ ಸಹೋದರರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಬೆನಗಲ್ ರಾಮರಾವ್ ಅವರು ಕರ್ನಾಟಕದ ನಕಾಶೆಯನ್ನು ಬರೆದವರು ಎನ್ನುವುದು, ಅವರು ನಮ್ಮೂರಿನವರು ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಅದರೊಂದಿಗೆ ಕಾಣಿಸ್ಕೊಳ್ತಾರೆ ಅವರ ಸಹೋದರ ಅಂತ ಬೆನಗಲ್ ನರಸಿಂಗರಾವ್ ಅವರು. ಬಹುಶಃ ಸಂವಿಧಾನದ ಕರಡು ಪ್ರತಿಯನ್ನು ತರುವಲ್ಲಿ ಅಂಬೇಡ್ಕರ್ ಅವರ ಜೊತೆಗೆ ನಿಂತವರು. ಮೊದಲು ಕರಡು ಪ್ರತಿಯನ್ನು, ಯಾಕಂದ್ರೆ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ರು, ಕರಡು ಪ್ರತಿಯನ್ನು ತಂದವರು ಕೂಡ ಬೆನಗಲ್ ನರಸಿಂಗರಾವ್ ಅವರು. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು, ಆ ಕರಡು ಯಾವಾಗ ಸಂವಿಧಾನದ ಅಂತಿಮ ಹಂತಕ್ಕೆ ಬಂತೋ ಆವಾಗ ಸಂವಿಧಾನದ ಅಂತಿಮ ಹಂತದಲ್ಲಿ ಅಂಬೇಡ್ಕರ್ ಬೆನಗಲ್ ಅವರ ಬಗ್ಗೆ ಹೇಳಿದಂತ ಒಂದು ಮಾತು, ನನಗೆ ಸಂದ ಗೌರವದ ದೊಡ್ಡ ಪಾಲು ಬೆನಗಲ್ ನರಸಿಂಹರಾವ್ ಅವರಿಗೆ ಸಲ್ಲಬೇಕು ಎನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ಮುಂದುವರಿಯುತ್ತಾ ನಮ್ಮದೇ ಊರಿನವರು ಜಗದ್ವಿಖ್ಯಾತರಾದಂತಹ ಸಾಹಿತಿ ನಿರಂಜನರು ಕಾಣಿಸಿಕೊಳ್ತಾರೆ. ಕುಲಕುಂದ ಶಿವರಾಯ ಎನ್ನುವಂತಹ ಹೆಸರಿನಿಂದ ನಿರಂಜನ ಎಂದೇ ಪ್ರಖ್ಯಾತರಾದವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಪ್ರಗತಿಶೀಲ ಸಾಹಿತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಕೂಡ ನಿರಂಜನರು. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದವರು, ಸುಳ್ಯದವರು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಸುಮಾರು 125ಕ್ಕೂ ಅಧಿಕ ಕೃತಿಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಶೋಷಣೆ, ಕಾರ್ಮಿಕ ಶೋಷಣೆಯ ಬಗ್ಗೆ ಧ್ವನಿ ಎತ್ತಿದವರು ನಿರಂಜನರು. ಇವರೊಂದಿಗೆ ಅನುಪಮ ನಿರಂಜನರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಇನ್ನು ಹೀಗೆ ಬೆಳೆಯುತ್ತಾ ಹೋದಾಗ ಮತ್ತೆ ನೆನಪಿಗೆ ಬರುವವರು ಕಡೆಂಗೊಡ್ಲು ಶಂಕರ ಭಟ್ಟರು. 1904 ಇದೇ ಊರಿನಲ್ಲಿ ಬಂಟ್ವಾಳದ ಕಡೆಂಗೊಡ್ಲುವಿನಲ್ಲಿ ಜನಿಸಿದ ಕಡೆಂಗೊಡ್ಲು ಅವರು ಬಹುಶೈಲಿಯ ಸಾಹಿತ್ಯಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಪತ್ರಿಕೋದ್ಯಮದ ಮೂಲಕ, ಇವತ್ತಿನ ಅಧ್ಯಕ್ಷರು ಇಲ್ಲಿ ಇದ್ದಾರೆ, ಪತ್ರಿಕೋದ್ಯಮದ ಮೂಲಕ ರಾಷ್ಟ್ರಬಂಧುವಿನಂತಹ ಪತ್ರಿಕೆಯನ್ನು ಪರಿಚಯಿಸಿ ನಿರಂಜನರಂತಹ ಸಾಹಿತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಕಡೆಗೊಂಡ್ಲು ಅಂತವರು. ಹಾಗೆಯೇ ಮುಳಿಯ ತಿಮ್ಮಪ್ಪಯ್ಯನವರನ್ನು ಕೂಡ ನೆನಪಿಸಿಕೊಳ್ಬೇಕು. 1888 ದಕ್ಷಿಣ ಕನ್ನಡ ಜಿಲ್ಲೆಯ ಇದೇ ಬಂಟ್ವಾಳದಲ್ಲಿ ಜನಿಸಿದಂಥ ಮುಳಿಯ ತಿಮ್ಮಪ್ಪಯ್ಯನವರು ಮಾಡಿದಂಥ ಒಂದು ಮಹತ್ವದ ಕೆಲಸ ಏನು ಅಂತ ಹೇಳಿದರೆ, ಕವಿರಾಜ ಮಾರ್ಗವನ್ನು ರಚಿಸಿದ್ದು ದೃಪತುಂಗನಲ್ಲ, ಶ್ರೀ ವಿಜಯ ಅರ್ಥಾತ್ ಜಯಾಳ್ವ ಎಂದು ಆಂತರಿಕ ಸಾಕ್ಷ್ಯಗಳ ಮೂಲಕ ಪರಿಚಯ ಮಾಡಿಕೊಟ್ಟವರು, ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಮುಳಿಯ ತಿಮ್ಮಪ್ಪಯ್ಯನವರು. ಇನ್ನು ಸೇಡಿಯಾಪು ಕೃಷ್ಣ ಭಟ್ಟರನ್ನು ನೆನಪಿಸಿಕೊಳ್ಳಬೇಕು. 1902 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದಂತಹ ಸೇಡಿಯಾಪು ಕೃಷ್ಣ ಭಟ್ಟರು ಖಂಡ ಕಾವ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಸೇಡಿಯಾಪು ಅವರು. ವ್ಯಾಕರಣ ಮತ್ತು ಛಂದಸ್ಸಿನ ಮೂಲಕ ಅಪಾರ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯದ ಮೇರು ಪರ್ವತದಲ್ಲಿ ನಿಂತವರು ಸೇಡಿಯಾಪು ಕೃಷ್ಣ ಭಟ್ಟರು. ಹಾಗೆಯೇ ಕಾರ್ನಾಡ್ ಸದಾಶಿವರಾವ್ ಅವರು ಕೂಡ ಮಂಗಳೂರಿನಲ್ಲಿ ನಾಟಕ ಕ್ಷೇತ್ರಕ್ಕೆ ಬಹಳಷ್ಟು ಸಾಧನೆಯನ್ನು ಕೊಡದೇ ಇದ್ದರೂ ಕೂಡ ರಂಗಭೂಮಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು ಕಾರ್ನಾಡ್ ಅವರು. ಇನ್ನು ಗುಲ್ವಾಡಿ ವೆಂಕಟರಾವ್ ಅವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಇಂದಿರಾಬಾಯಿ ಎನ್ನುವಂಥ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಕನ್ನಡಕ್ಕೆ ಪರಿಚಯಿಸಿದವರು ನಮ್ಮ ಮಂಗಳೂರಿನ ಗುಲ್ವಾಡಿ ವೆಂಕಟರಾವ್ ಅವರು ಎನ್ನುವಂಥದ್ದು. ಹಾಗೆ ಬೆಳೀತಾ ಹೋದಾಗ ನಮಗೆ ಕಡಲ ತಡೆಯ ಭಾರ್ಗವನಾಗಿ ಕಾಣಿಸಿಕೊಳ್ಳುವಂತಹ ಶಿವರಾಮ ಕಾರಂತರು ಕಾದಂಬರಿಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಪ್ರಗತಿಶೀಲ ಮತ್ತು ನವ್ಯ ಚಳವಳಿಗಿಂತ ಮೊದಲೇ ಸಮಾಜದ ಕೆಳಸ್ತರದ ವ್ಯಕ್ತಿಗಳನ್ನು ತನ್ನ ಸಾಹಿತ್ಯದಲ್ಲಿ ಪರಿಚಯಿಸಿದವರು ಶಿವರಾಮ ಕಾರಂತರು. ಕಾದಂಬರಿಗಳ ಪ್ರಕಾರದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದವರು. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮೇರು ವ್ಯಕ್ತಿತ್ವದ ಸಾಹಿತಿ ಅಂತ ಇದ್ರೆ ಮೂಕಜ್ಜಿಯ ಕನಸುಗಳ ಮೂಲಕ ಶಿವರಾಮ ಕಾರಂತರು. ಇವರು ನಮ್ಮೂರಿನವರು, ಪುತ್ತೂರಿನಲ್ಲಿ ಇಂದಿಗೂ ಕಾರಂತವನ ಎನ್ನುವಂಥದ್ದು ಬಹಳ ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಕಡಲ ತಡೆಯ ಭಾರ್ಗವ ಕೂಡ ಸಾಹಿತ್ಯದಲ್ಲಿ ಮಾಡಿದಂಥ ಸ್ಥಿತ್ಯಂತರ ಅಷ್ಟಿಷ್ಟಲ್ಲ. ಹಾಗೆಯೇ ನಮ್ಮ ಸುಳ್ಯದವರೇ ಆದಂತಹ ಕೊಳಂಬೆ ಪುಟ್ಟಣ್ಣಗೌಡರನ್ನು ನಾನಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅಚ್ಚಗನ್ನಡದಲ್ಲಿ ಕಾರ್ಯವನ್ನು ಮಾಡಿದಂತಹ ಕೆಲಸವನ್ನು ಮಾಡಿದಂತಹ, ಸಂಸ್ಕೃತವನ್ನು ತ್ಯಜಿಸಿ ಅಚ್ಚಗನ್ನಡದಲ್ಲಿ ಸಾಹಿತ್ಯ ರೂಪಕ್ಕೆ, ಸಾಹಿತ್ಯ ರಚನೆಗೆ ಇಳಿದವರು ಕೊಳಂಬೆ ಪುಟ್ಟಣ್ಣಗೌಡರು. ತನ್ನ ಕಾಲೂರು ಚೆಲುವೆಯ ಮೂಲಕ ದೇಶೀಯ ಪದಗಳನ್ನು ಬಳಸಿ, ಅಚ್ಚಗನ್ನಡದ ಪದಗಳನ್ನು ಬಳಸಿ ಸಾಹಿತ್ಯ ರಚನೆ ಮಾಡಿ ಅಭಿನವ ಆಂಡಯ್ಯ ಎನ್ನುವಂಥ ಬಿರುದನ್ನು ಪಡೆದವರು ಅಂತಿದ್ರೆ ಅದು ಕೊಳಂಬೆ ಪುಟ್ಟಣ್ಣಗೌಡರು. ಅವರ ಮಗ ಡಾಕ್ಟರ್ ಕೆ ಚಿದಾನಂದ ಗೌಡರು ಕೂಡ ಇವತ್ತು ಇತ್ತ ಕಡೆ ಪುಟ್ಟಣ್ಣಗೌಡರು ಅಚ್ಚಗನ್ನಡದಲ್ಲಿ ಕೆಲಸ ಮಾಡಿದ್ರೆ ತಂತ್ರಜ್ಞಾನದಲ್ಲಿ ಕನ್ನಡದ ಬಳಕೆಯನ್ನು ಕೆಲಸ ಮಾಡ್ತಾ ಇರುವವರು ಚಿದಾನಂದ ಗೌಡರು. ಹಾಗೆಯೇ ಅಮೃತ ಸೋಮೇಶ್ವರನ್ನು ನೆನಪಿಸಿಕೊಳ್ಳಲೇಬೇಕು. ತುಳುವಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಇಂತಹ ದಿಗ್ಗಜರ ಸಾಲಿನಲ್ಲಿ ನನ್ನ ಗುರುಗಳಾದಂತಹ ವಿವೇಕ್ ರೈಯವರು ಕೂಡ ಈ ಸಾಲಿನಲ್ಲಿ ನಿಲ್ತಾರೆ. ಬಹುಶಃ ಕೋಟಿ ಚೆನ್ನಯ್ಯ ಎನ್ನುವಂತಹ ಸಿನಿಮಾಕ್ಕೆ ಎಕ್ಕಸಕ ಹಾಡನ್ನು ಬರೆದು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಇಡೀ ಜನಮಾನದಲ್ಲಿ ನಿಂತಿದೆ ಅಂತಿದ್ರೆ ಅದು ನಮ್ಮ ವಿವೇಕರಯ್ಯವರ ಹಾಡು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಅವರೋರ್ವರು ವಿದ್ವಾಂಸರು ಹೌದು, ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆದವರು ಕೂಡ ಹೌದು. ಹಾಗೆಯೇ ವೈದೇಹಿಯವರನ್ನು ನಾನಿಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಜಾನಕಿ ಶ್ರೀನಿವಾಸ ಮೂರ್ತಿ ಎನ್ನುವಂಥ ನಾಮಾಂಕಿತದೊಂದಿಗೆ ವೈದೇಹಿ ಎನ್ನುವಂಥ ಕಾವ್ಯನಾಮದ ಮೂಲಕ ಚಿರಪರಿಚಿತರಾದಂತಹ, ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳನ್ನು ಬೆಳಕಿಗೆ ತಂದವರು ಅಂತಿದ್ರೆ ಅದು ವೈದೇಹಿಯವರು. ಹಾಗೆಯೇ ಧರಣಿದೇವಿ ಮಾಲಗತ್ತಿಯವರನ್ನು ನೆನಪಿಸಿಕೊಳ್ತೇನೆ. ಬಹುಶಃ ಬಂಟ್ವಾಳದವರೇ ಅಂತ ಕಾಣ್ತದೆ. ಐಪಿಎಸ್ ಅಧಿಕಾರಿಣಿಯಾಗಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಛಾಪನ್ನು ಮೂಡಿಸಿದವರು ಧರಣಿದೇವಿ ಮಾಲಗತ್ತಿಯವರು. ಪುರುಷೋತ್ತಮ ಬಿಳಿಮಲೆಯವರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಸುಳ್ಯದವರಾಗಿದ್ದುಕೊಂಡು ಸಾಹಿತ್ಯ ರಚನೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕಾಗಿ ಇಂದಿಗೂ ಶ್ರಮಿಸ್ತಾ ಇರುವವರು. ಹಾಗೆಯೇ ಬೊಳುವಾರು ಮಹಮ್ಮದ್ ಕುಂಜಿ ಅವರನ್ನು ನೆನಪಿಸಿಕೊಳ್ಳಬೇಕು. ಬಹುಶಃ ನವ್ಯ ಸಾಹಿತ್ಯದಲ್ಲಿ ಮುಸ್ಲಿಂ ಬದುಕನ್ನು ಮೊತ್ತ ಮೊದಲು ಪರಿಚಯಿಸಿದವರು ಅಂತಿದ್ರೆ ಅದು ಬೊಳುವಾರು ಮಹಮ್ಮದ್ ಕುಂಜಿ ಅವರು. ಏನು ಸಾರಾ ಅಬುಬಕ್ಕರ್ ಅವರು. ಬಹುಶಃ ಯಾಕೆ ನಾನು ಈ ಪಟ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ಅಂತಂದ್ರೆ, ನಮ್ಮ ಇಂದಿನ ಈ ಯುವ ಪೀಳಿಗೆಗೆ ಎಂತೆಂಥ ದಿಗ್ಗಜರು ನಮ್ಮ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಬೆಳೆದು ಬಂದಿದ್ದಾರೆ, ಎಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಎಂತಹ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಯುವ ಮನಸ್ಸುಗಳು ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನು ಇಡಬೇಕಾದಂತಹ ಅನಿವಾರ್ಯತೆ ಇದೆ. ಸಾರಾ ಅಬುಬಕ್ಕರ್ ಅವರನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ. 1936 ಜನಿಸಿದ್ದು ಕಾಸರಗೋಡಿನಲ್ಲಾದರೂ ಕೂಡ ಮದುವೆಯ ನಂತರ ಮಂಗಳೂರಿನಲ್ಲಿ ಬಂದು ನೆಲೆಸಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಕೂಡ ಮಹಿಳೆಯರ ಬದುಕನ್ನು ಸಾಹಿತ್ಯದ ವಸ್ತುವಾಗಿಸಿದಂತಹ ಸಾಹಿತಿ ಅಂತ ಇದ್ರೆ ಅದು ಸಾರಾ ಅಬುಬಕ್ಕರ್ ಅವರು. ಹಾಗೇನೆ ಕೇರಳದ ಕಾಸರಗೋಡಿನವರಾದರೂ ಕೂಡ ಕಯ್ಯಾರ ಕಿಂಜಣ್ಣರಯ್ಯವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಕಾಸರಗೋಡನ್ನು ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಬಹಳಷ್ಟು ಹೋರಾಟವನ್ನು ನಡೆಸಿದವರು ಕಯ್ಯಾರ ಕಿಂಜಣ್ಣರಯ್ಯವರು. ಹಾಗೆಯೇ ನಾನು ನನ್ನ ಗುರುಗಳಾದ ಡಾಕ್ಟರ್ ಮಾಧವ ಪೆರಜೆಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಂಪಿಯಲ್ಲಿ ಡೀನ್ ಆಗಿದ್ದುಕೊಂಡು ಮಂಗಳೂರಿನಲ್ಲಿ ಇರುವವರು, ಅರೆಭಾಷೆಯಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೆದವರು ಡಾಕ್ಟರ್ ಮಾಧವ ಪೆರಜೆಯವರು. ಅಷ್ಟು ಮಾತ್ರ ಅಲ್ಲದೆ ಆದಿಕವಿ ಪಂಪನ ಕಾವ್ಯ ವೈಶಿಷ್ಟ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿದವರು ಡಾಕ್ಟರ್ ಮಾಧವ ಪೆರಜೆಯರು. ಹಾಗೆಯೇ ಇಂದಿನ ಕಾಲಯುಗಕ್ಕೆ ಬಂದಾಗ ನನ್ನ ಗುರುಗಳಾದಂಥ ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರು. ಬಹಳಷ್ಟು ಈಗಾಗಲೇ ಅವರ ಪರಿಚಯವನ್ನು ಮಾಡುವಾಗ, ಯಾಕಂದರೆ ಅವರ ಪರಿಚಯ ನಾನು ಮತ್ತು ಶಿಶಿಲ ಸರ್ ಮಾತನಾಡ್ತಾ ಇದ್ದೇವೆ, ಅವರ ಪರಿಚಯ ಮಾಡಿದರೆ ಒಂದಿನ ಬೇಕಾದರೂ ಮಾಡ್ತಾ ಕೂತ್ಕೊಳ್ಬೋದಂತ. ನಮಗೆ ಪಾಚಕ್ಕನ ಗಂಡ ಅಂತಾರೆ ಅಂತ ಸೆಕೆಂಡ್ BSCಯಲ್ಲಿ ಒಂದು ಪಾಠ ಇದೆ. ನಾನು ಅದನ್ನು ಪಾಠ ಮಾಡುವಾಗ ಯಾವತ್ತೂ ಹೇಳ್ತಾ ಇರ್ತೇನೆ, ಅಂದರೆ ಒಂದು ರೀತಿಯಲ್ಲಿ ಮಹಿಳಾ ಯಾವ ರೀತಿಯಲ್ಲಿ ಅಲ್ಲಿ ಬರುವಂಥ ಪಾಚಕ್ಕನ ವಿಚಾರಗಳು ಇದೆ, ಅದನ್ನು ಇವತ್ತು ಜನರಿಗೆ ಪರಿಚಯ ಮಾಡುವ ಮೂಲಕ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಎನ್ನುವುದನ್ನು ಹೇಳಿಕೊಡುತ್ತಾ ಅತ್ಯುತ್ತಮವಾದಂಥ ಕೃತಿಗಳನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು. ಹೀಗೆ ನೋಡ್ತಾ ಹೋದಾಗ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಸ್ಥಿತ್ಯಂತರಗಳು ನಡೆದಿದೆ ಎನ್ನುವುದು ಹಲವು ಪ್ರಥಮಗಳೇ ಸಾಕ್ಷಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇದು ನನ್ನ ಓದಿನ ಪರಿಮಿತಿ ಇರಬಹುದು, ಅಥವಾ ನನ್ನ ಅರಿವಿನ ಪರಿಮಿತಿ ಕೂಡ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರಂಥವ್ರು, ರತ್ನಾಕರ ವರ್ಣಿ ಅಂಥವ್ರು ಇರಬಹುದು, ಇಂತಹ ಸ್ಥಿತ್ಯಂತರಗಳು ಇಂದಿನ ದಿನದಲ್ಲಿ ಕಾಣ್ತಾ ಇಲ್ವೋ ಏನೋ ಎನ್ನುವುದನ್ನು ನಾನು ಎಲ್ಲೋ ಒಂದಿಷ್ಟು ನನ್ನ ತಿಳುವಳಿಕೆ ಮಟ್ಟದಲ್ಲಿ ನಾನು ಗಮನಿಸಿರುವಂಥದ್ದು, ಅಂಥ ಮಹಾನ್ ಚಿಂತನೆಗಳು ಸ್ಥಿತ್ಯಂತರಗಳು ಅಷ್ಟಾಗಿ ಗೋಚರವಾಗುವುದಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕಾಣಬಹುದು ಎನ್ನುವಂಥದ್ದು ನಮ್ಮ ನಿಲುವು. ಅದು ನನ್ನ ಸೀಮಿತ ಓದು ಇರಬಹುದು, ಅಥವಾ ನನ್ನ ಗಮನಕ್ಕೆ ಬಾರದೇ ಇರಬಹುದು, ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದವರು ಬಹಳಷ್ಟು ಸಾಹಿತಿಗಳನ್ನು ನಾವು ಕಾಣ್ಬೋದು. ಸುಬ್ರಾಯ ಚೊಕ್ಕಾಡಿಯವರು ಇರ್ಬೋದು, ಸಬಿಹ ಭೂಮಿಗೌಡ ಇರ್ಬೋದು. ನಾನು ಕೆಲವು ಪಟ್ಟಿಗಳನ್ನಷ್ಟೇ ಮಾಡ್ತಾ ಹೋಗ್ತೇನೆ, ಅದು ಕೂಡ ಎಲ್ಲ ಸಮಯ ಮುಗಿತಾ ಬಂತು, ನನಗೆ ಕೊಟ್ಟ ಸಮಯ ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ಸಬಿಹ ಭೂಮಿಗೌಡ ಇರ್ಬೋದು, ತಾಳ್ತಜ ವಸಂತಕುಮಾರ್ ಇರ್ಬೋದು, ಇದಿನಬ್ಬ ಇರ್ಬೋದು, ಜಯಮ ಚಟ್ಟಿಮಾಡ ಇರ್ಬೋದು, ಹಾಗೆಯೇ ನನ್ನ ಗುರುಗಳಾದ ಪ್ರಭಾಕರ ಶಿಶಿಲರು ಇರ್ಬೋದು, ಧನಂಜಯ ಕುಂಬ್ಳೆ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಡಾಕ್ಟರ್ ನಾಗವೇಣಿ ಮಂಚಿ ಬಹುಶಃ ಇದೇ ಊರಿನವರು, ಬಂಟ್ವಾಳದವರು, ಯಕ್ಷಗಾನದಲ್ಲಿ ಮಹಿಳಾ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಕೆಲಸವನ್ನು ಮಾಡಿದವರು, ನಾಡಿ ಸೋಜ ಇರ್ಬೋದು, ಭಾನು ಮುಸ್ತಕ್ ಇರ್ಬೋದು, ನರೇಂದ್ರ ರೈ ದೇರ್ಲ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಒಂದಷ್ಟು ಕೃಷಿಯ ವಿಚಾರಗಳನ್ನು ತಂದು ಸಾಹಿತ್ಯ ರಚನೆಯಲ್ಲಿ ತೊಡಗಿದರು, ವಾಮನನಂದ ಅವರು ಇರ್ಬೋದು, ಲಕ್ಷ್ಮೀಶ ತೋಳ್ಪಡಿ ಇರ್ಬೋದು, ಹಾಗೆಯೇ ಇಂದಿನ ಸರ್ವಾಧ್ಯಕ್ಷರಾದಂಥ ಚಿದಂಬರ ಬೈಕಂಪಾಡಿಯವರು ಇರ್ಬೋದು, ಪತ್ರಿಕಾ ವಲಯದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದವರು. ಹೀಗೆ ಹೇಳ್ತಾ ಹೋದರೆ ಸಾಹಿತಿಗಳ ಪಟ್ಟಿ ಬೆಳೀತಾ ಹೋಗ್ತದೆ. ಆ ಎಲ್ಲ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಅದು ನಮ್ಮ ಹೆಮ್ಮೆ. ನನ್ನ ಈ ಎಲ್ಲ ಪಟ್ಟಿಯನ್ನು ಒಂದು ಸಮಯದ ಅಭಾವದಿಂದ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಅದರೊಂದಿಗೆ ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆ, ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಬಂದದ್ದು ಅಂತಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಅಂತ ನೆನಪಿಸಿಕೊಳ್ಳುತ್ತಾ, ಜಾನಪದ ಕ್ಷೇತ್ರವನ್ನು ಕೂಡ ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥ ಗುರುಗಳು ಇಲ್ಲಿದ್ದಾರೆ, ಜಾನಪದ ಕ್ಷೇತ್ರವನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಅದೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಿದ್ದಿಲ್ಲ. ಹಾಗೆ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮೃದ್ಧವಾದ ಕಾರ್ಯಗಳು ನಡೆದಿವೆ. ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ಗಮನಿಸಿಕೊಳ್ಬೇಕು, ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ನೇಜಿ ಹಾಡಿರ್ಬೋದು, ಭೂತ ಪಾಡ್ದನ್ ಇರ್ಬೋದು, ಶೋಭಾನೆ ಇರ್ಬೋದು, ಪಾಡ್ದನಗಳು ಇರ್ಬೋದು, ಅಚ್ಚಿ ಕಥೆಗಳು ಇರ್ಬೋದು, ಇವೆಲ್ಲವೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಕಾಣಿಸಿಕೊಟ್ಟಿವೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ನಿರಂತರ ಸ್ಥಿತ್ಯಂತರಗಳ ಪಯಣ, ಇದನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯದಲ್ಲಿ ನಿರಂತರ ಸ್ಥಿತ್ಯಂತರಗಳ ಪಯಣ. ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಮತ್ತು ಜೈನ ಸಾಹಿತ್ಯದಿಂದ ಆರಂಭವಾಗಿ ನಂತರ ಭಕ್ತಿ ಯಕ್ಷಗಾನ ಪರಂಪರೆಯ ಮೂಲಕ ಅದು ಬೆಳೆಯಿತು. ಈ ನೆಲದ ಇನ್ನೊಂದು ವೈಶಿಷ್ಟ್ಯವೆಂದರೆ ಸಾಹಿತ್ಯವು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯದೆ ಯಕ್ಷಗಾನ ಜಾನಪದ ಸ್ಥಳೀಯ ಭಾಷೆಗಳ ಮೂಲಕ ಕೂಡ ಜನಜೀವನದಲ್ಲಿ ಬೆರೆತು ಹೋಗಿದೆ. ಆಧುನಿಕ ಯುಗದಲ್ಲಿ ನವೋದಯದಿಂದ ಪ್ರಾರಂಭವಾಗಿ ಸಾಮಾಜಿಕ ಚಿಂತನೆ, ಮಹಿಳಾ ಧ್ವನಿ ಮತ್ತು ಇತ್ತೀಚಿನ ಯುವ ಲೇಖಕರ ಮೂಲಕ ಸಾಹಿತ್ಯ ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹತ್ವಪೂರ್ಣವಾದಂತಹ ಸಾಹಿತ್ಯ ಕೈಂಕರ್ಯ ನಡೆಯಬೇಕಾದರೆ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ನಾವು ಇಂದಿನ ಈ ಮೊಬೈಲ್ ಯುಗದಲ್ಲಿ ಬೆಳೆಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದರೊಂದಿಗೆ ಒಂದು ಓದಿ ಹತ್ತು ಬರೆಯುವುದಕ್ಕಿಂತಲೂ ಹತ್ತು ಓದಿ ಒಂದು ಬರೆಯಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳುತ್ತಾ, ತಂತ್ರಜ್ಞಾನದ ಭರಾಟೆಯಲ್ಲಿ ಸಾಹಿತ್ಯ ನಲುಗಿ ಹೋಗದ ರೀತಿಯಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರ ಚಿಂತನೆಗಳು, ಸಾಹಿತ್ಯ ಪರ ವಿಚಾರ ಸಂಕಿರಣಗಳು, ಗೋಷ್ಠಿಗಳು ಮೂಲಕ ಜನರ ಮನಸ್ಸನ್ನು ಮುಟ್ಟುವ ಮತ್ತು ತಟ್ಟುವ ಕೆಲಸ ಆಗಬೇಕಾಗಿದೆ. ಕೊನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯವು ಕೇವಲ ಇತಿಹಾಸವಲ್ಲ, ಅದು ನಿರಂತರವಾಗಿ ಬೆಳೆಯುತ್ತಿರುವ ಜೀವಂತ ಸಂಸ್ಕೃತಿ. ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಹೊಸ ಚಿಂತನೆಗಳನ್ನು ಸ್ವೀಕರಿಸುವ ಮೂಲಕ ಈ ಸಾಹಿತ್ಯ ಭವಿಷ್ಯದಲ್ಲಿಯೂ ಕನ್ನಡದ ಹೆಮ್ಮೆಯಾಗಿ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ನನಗೆ ಇಲ್ಲೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನನ್ನ ಮಾತು

0: ನಮಸ್ಕಾರ, ನಿಖಿಲೆಡ್ದಾತಿನ ಕುಸಲ್ದರಸಿನ ವಿಂಡಿ ಪಡೀಲ್ ನಿಖಿಲ್ ಕೆಲೊಂದು ಪ್ಲೇ 107.8 FM ರಂಗರಂಗದ ಬದುಕು.
1: ನಾನು ಸದಾಶಿವ ಆಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
2: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
3: ಅನುಸಂಧಾನ ಸೆ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೆ ಹಮಾರಾ ಮಂತ್ರ ಬನ್ ಚುಕಾ.
2: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇವತ್ತಿನ ಹೆಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತು 174ನೇ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೂಡ ಕೋರ್ತಾ, ಹಾಗೆಯೇ ಕೇಳುಗರೆ, ಯಾವತ್ತೂ ಶುಕ್ರವಾರ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರು ವೈದ್ಯರು ನಮ್ಮ ಜೊತೆಗಿರ್ತಾರೆ. ಸೊ ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ನೀಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಯಾವತ್ತೂ ಮಾಡ್ತಾ ಇರ್ತೀವಿ. ಸೊ ಹಾಗೆಯೇ ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬರು ವೈದ್ಯರು ಕೂಡ ಇದ್ದಾರೆ. ಸೊ ಇವತ್ತು ನಾವು ಮಾತಾಡ್ತಾ ಇರತಕ್ಕಂತಹ ಟಾಪಿಕ್ ಕೂಡ ಏನಂತ ಹೇಳಿದರೆ ಪ್ಲಾಸ್ಟಿಕ್, ಕೃತಕ ಬಣ್ಣಗಳು ಮತ್ತು ಆರೋಗ್ಯ. ಬಹುಶಃ ನಮಗೆ ಗೊತ್ತೇ ಇದೆ, ಆರೋಗ್ಯಕರ ಜೀವನಕ್ಕಾಗಿ ಒಂದು ಸುರಕ್ಷಿತ ಆಹಾರ ಅನ್ನುವಂಥದ್ದು ಏನಿದೆಯೋ ಅದರ ಸೇವನೆ ಕೂಡ ತುಂಬಾ ಅತ್ಯಗತ್ಯ ಅಂತ. ಅದು ಪ್ರತಿಯೊಬ್ಬನೂ ಕೂಡ, ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಏನು ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆಯು ಕೂಡ ಇದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ, ನಾವು ದಿನನಿತ್ಯ ಬಳಸುವಂತಹ ಒಂದಿಷ್ಟು ಪ್ಲಾಸ್ಟಿಕ್ ಬಳಕೆಯಿಂದಾಗಿರ್ಬೋದು, ಒಂದಿಷ್ಟು ಆಹಾರ ಕಲಬೆರಕೆಯಿಂದ ಆಗಿರ್ಬೋದು, ಕೃತಕ ಬಣ್ಣಗಳಿಂದ ಆಗಿರ್ಬೋದು, ಸೊ ಈ ಎಲ್ಲ ಆಹಾರ ಸೇವನೆಯಿಂದ ನಾವು ಬೇರೆ ಬೇರೆ ಕಾಯಿಲೆಗೆ ಕೂಡ ತುತ್ತಾಗ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ, ಒಂದಿಷ್ಟು ಕೃತಕ ಆಹಾರ ಬಣ್ಣಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಮಾತನಾಡಲಿಕ್ಕಿದ್ದೀವಿ. ಸೊ ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮುರಳೀಧರ ಯಡಿಯಾಳ್ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಆತ್ಮೀಯವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ರೇಡಿಯೋ ಸರಂಗ ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು.
0: ಎಸ್ ಡಾಕ್ಟರ್, ಅಂತೂ ಇಂತೂ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಬಾರಿ ಕೂಡ ಬಂದಿದ್ದೀರಿ ನಮ್ಮ ಇದೇ ಹೆಲೋ ವೆನ್ಲಾಕ್ ಕಾರ್ಯಕ್ರಮದಲ್ಲಿ, ಬೇರೆ ಬೇರೆ ರೀತಿಯ ಆರೋಗ್ಯ ಮಾಹಿತಿಯನ್ನು ಕೂಡ ನೀಡಿದ್ದೀರಿ. ಸೊ ಇವತ್ತು ನಾವು ಪ್ಲಾಸ್ಟಿಕ್, ಕೃತಕ ಬಣ್ಣ ಮತ್ತು ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಕೂಡ ಮಾತನಾಡಲಿಕ್ಕಿದ್ದೀವಿ. ಬಹುಶಃ ಪ್ಲಾಸ್ಟಿಕ್ ಅಂತ ಹೇಳುವಾಗ ನಮಗೆಲ್ಲ ಗೊತ್ತೇ ಇದೆ, ಸೊ ತುಂಬ ಮಂದಿ ಅದರ ಬಗ್ಗೆ ಅರಿವು ಕೂಡ ಇದೆ, ಆದರೂ ಕೂಡ ಅದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಕೂಡ ತುಂಬ ಮಂದಿಗೆ ಕೂಡ ಗೊತ್ತಿರೋದಿಲ್ಲ. ಯಾಕಂದರೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ನಮ್ಮ ದಿನನಿತ್ಯ ಪ್ಲಾಸ್ಟಿಕ್ಕನ್ನು ಬಳಕೆ ಮಾಡ್ತಾನೆ ಇರ್ತೀವಿ. ಸೊ ಆ ಉತ್ಪನ್ನಗಳನ್ನು ಬಳಕೆ ಮಾಡುವುದರಿಂದ ಬೇರೆ ಬೇರೆ ರೀತಿಯ ಕಾಯಿಲೆಗೂ ಕೂಡ ತುತ್ತಾಗ್ತಾ ಇದ್ದೀವಿ. ಸೊ ಇದರ ಅಪಾಯ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳುವುದಾದರೆ,
1: ಈಗ ಪ್ಲಾಸ್ಟಿಕ್ ಬಳಕೆ ಒಂದು 1900ರಲ್ಲಿ ಸ್ಟಾರ್ಟ್ ಆಗಿತ್ತು, ಆದರೆ ಒಂದು 1950ರ ನಂತರ ಅದು ಭಾರಿ ತೀವ್ರವಾಗಿ ಬಳಕೆ ಆಗ್ಲಿಕ್ಕೆ ಶುರುವಾಗಿದೆ. ಪ್ಲಾಸ್ಟಿಕ್ ಯಾಕೆ ಬಳಕೆ ಆಗುತ್ತೆ ಅಂತ ನಾವು ನೋಡಬೇಕು. ಅದರಲ್ಲಿರುವ ಒಂದು ಅಡ್ವಾಂಟೇಜ್ ತುಂಬ ಸ್ಟ್ರಾಂಗ್ ಫಾರ್ ದ ವೇಟ್. ಈಗ ಅಷ್ಟೇ ಸ್ಟ್ರಾಂಗ್ ಒಂದು ಮೆಟೀರಿಯಲ್ ಬೇರೆ ಮೆಟೀರಿಯಲ್ ಮಾಡಬೇಕಾದ್ರೆ ಅದು ಎಕ್ಸ್ಪೆನ್ಸಿವ್ ಆಗುತ್ತೆ, ಹೆವಿ ವೇಟ್ ಆಗುತ್ತೆ, ಪ್ಲಸ್ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್, ಟ್ರಾನ್ಸ್ಪರೆಂಟ್ ಆ್ಯಂಡ್ ಯು ಕ್ಯಾನ್ ಮೋಲ್ಡ್ ಇಟ್, ನಿಮಗೆ ಯಾವ ಶೇಪಿಗೆ ಯಾವ ಬಣ್ಣಕ್ಕೂ ತಿರುಗಿಸ್ಬೋದು. ಸೊ ಆಟೋಮ್ಯಾಟಿಕಲಿ ಪ್ಲಾಸ್ಟಿಕ್ ಈಸ್ ಬಿಕಮ್ ಎ ಹ್ಯೂಜ್ ಇಂಡಸ್ಟ್ರಿ. ಅದೊಂದು ದೊಡ್ಡ ಇಂಡಸ್ಟ್ರಿ ಆಗಿದೆ. ಹತ್ತು ಹಲವು ಕಂಪನಿಗಳು, ಹತ್ತು ಹಲವು ಜನರು ಅದನ್ನು ತಯಾರಿಸ್ಲಿಕ್ಕೆ ರೆಡಿ ಇದ್ದಾರೆ. ಯಾಕಂದರೆ ಅದು ಎಲ್ಲ ಕಡೆ ಯೂಸ್ ಆಗುತ್ತೆ. ಕಂಪ್ಯೂಟರ್ ಮೌಸಿಂದ ಹಿಡಿಬೋದು, ಕಂಪ್ಯೂಟರ್ ಹಿಡಿಬೋದು, ನೀವು ಇವತ್ತು ಹೇಳುವ ಎಲ್ಲ ಇವತ್ತು ಬರುವ ಹೆಚ್ಚಿನ ಚೇರ್ಸ್ ಎಲ್ಲದೂ ಪ್ಲಾಸ್ಟಿಕ್ ಮಯ. ಪ್ಲಾಸ್ಟಿಕ್ಗಳು ಹ್ಯಾವ್ ರೂಲ್ಡ್ ದ ವರ್ಲ್ಡ್.
0: ನಾವು ಬೆಳಿಗ್ಗೆ ಎದ್ದ ನಂತರದಲ್ಲಿ
1: ಎಲ್ಲ ಫಸ್ಟ್ ಬ್ರಷ್ ಮಾಡುವ ಟೂತ್ ಬ್ರಷ್ ಕೂಡ ಪ್ಲಾಸ್ಟಿಕ್ ತುದಿಯಲ್ಲಿರೋದು ಪ್ಲಾಸ್ಟಿಕ್ಗಳೇ, ಪ್ಲಾಸ್ಟಿಕ್ ನೈಲಾನ್ ಇದೆಲ್ಲ ಅಣ್ಣ ತಮ್ಮಂದಿರು. ಸೊ ಬೇಸಿಕಲಿ ನಾವು ಎಷ್ಟು ಅದಕ್ಕೆ ನಾವು ದಾಸರಾಗಿದ್ದೇವೆ ಅಂತ ಹೇಳಿದ್ರೆ ಅದರಿಂದ ಹೊರಗೆ ಬರುವುದು ಅಷ್ಟು ಸುಲಭ ಇಲ್ಲ. ಒಂದು ಇವತ್ತಿನ ಅಂಕಿಅಂಶಗಳನ್ನು ನೋಡಿದರೆ ಒಂದು ಸರಾಸರಿಯಾಗಿ ಒಂದು ಪ್ರತಿಯೊಬ್ಬನ ಮನುಷ್ಯನ ಲೆಕ್ಕದಲ್ಲಿ ಒಬ್ಬೊಬ್ಬರ ಮನುಷ್ಯನ ಮೇಲೆ 50 kg ಪ್ಲಾಸ್ಟಿಕ್ ವರ್ಷಕ್ಕೆ ತಯಾರಾಗ್ತದೆ. ನಿಮ್ಮ ಪ್ರತಿಯೊಬ್ಬರ ಮೇಲೆ 50 kg ಪ್ಲಾಸ್ಟಿಕ್, ಇಟ್ಸ್ ಎ ಲಾರ್ಜ್ ಅಮೌಂಟ್. ಎಲ್ಲೇ ಹೋಗುತ್ತೆ ಪ್ಲಾಸ್ಟಿಕ್ ತಯಾರಾದದ್ದು? ಕೆಲವುದೆಲ್ಲ ನಿಮ್ಮ ಅಟ್ಟ ಸೇರ್ತದೆ, ಕೆಲವುದೆಲ್ಲ ನಿಮ್ಮ ನೀವು ಕುರ್ಚಿಯಾಗಿ ಬಳಸ್ತೀರಿ. ಒಂದು 50% ಪ್ಲಾಸ್ಟಿಕ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಥರ ಯೂಸ್ ಆಗುತ್ತೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಆದ ಕೂಡಲೇ ಅದು ಡೇಂಜರ್, ಜಾಸ್ತಿ ಡೇಂಜರ್. ಬೇರೆ ಪ್ಲಾಸ್ಟಿಕ್ಕು ಡೇಂಜರ್ ಇದೆ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬೇಗ ಮಣ್ಣು, ನೀರು ಮತ್ತು ಸಮುದ್ರಕ್ಕೆ ಸೇರುವ ಸಂಭವ ವೆರಿ ಮಚ್ ಇದೆ. ಸೊ ಈ

0: ಈ ಒಂದು ಒಂದು ಅಗಾಧ ಪ್ರಮಾಣದಲ್ಲಿ ಅಂತ ಹೇಳಿದರೆ, ಕಳೆದ ವರ್ಷ ಒಂದು 1400 ಕೋಟಿ ಕೆಜಿ ಪ್ಲಾಸ್ಟಿಕ್ ಸಮುದ್ರಕ್ಕೆ ಸೇರಿರ್ಬೋದು ಅನ್ನೋ ಒಂದು ಅಂದಾಜು. ಒಂದು ಇನ್ನೊಂದು ಒಂದು ದಶಕದಲ್ಲಿ ಮೀನಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಸಾಮಾನುಗಳೇ ಸಮುದ್ರದಲ್ಲಿ ಸಿಗ್ತದೆ ಅಂತ ಒಂದು ಅಂದಾಜು ಸಿಕ್ಕಿದೆ. ಸೊ ಯಾಕೆ ಇದರ ಬಗ್ಗೆ ಇಷ್ಟು ಚಿಂತೆ ಮಾಡಬೇಕು? ಈಗ ಗ್ರ್ಯಾಜುವಲಿ ಮೈಕ್ರೋ ಪ್ಲಾಸ್ಟಿಕ್ ಅಥವಾ ನ್ಯಾನೋ ಪ್ಲಾಸ್ಟಿಕ್ಗಳಾಗಿ ಈ ಪ್ಲಾಸ್ಟಿಕ್ ತಿರುಗಲಿಕ್ಕೆ ಶುರುವಾಗಿದೆ. ಈ ಸೂರ್ಯನ ಬೆಳಕು, ಸಮುದ್ರದ ಉಪ್ಪು ನೀರು ಮತ್ತು ಪ್ಲಾಸ್ಟಿಕ್ ಅದರಲ್ಲಿ ಹಾಕಿದಾಗ ಪ್ಲಾಸ್ಟಿಕ್ ನಾರ್ಮಲಿ ನೀರಲ್ಲಿ ಕರಗದೇ ಇರುವ ವಸ್ತು ಗ್ರ್ಯಾಜುವಲಿ ನಿಧಾನವಾಗಿ ಕರಗಲಿಕ್ಕೆ ಶುರುವಾಗುತ್ತೆ. ಅದು ಡಿಸ್ಇಂಟಿಗ್ರೇಟ್ ಆದ ಕೂಡಲೇ ಪ್ರಾಬ್ಲಮ್, ಅದು ಮೈಕ್ರೋ ಪ್ಲಾಸ್ಟಿಕ್ ಆಗಿ ತಯಾರಿಸ್ತದೆ. ಸೊ ಪ್ಲಾಂಕ್ಟಾನ್ಸ್ ಅಂತ ಒಂದು ಸಣ್ಣ ಮೈಕ್ರೋಸ್ಕೋಪಿಕ್ ಜೀವಿ ಅದನ್ನು ತಿಂತದೆ, ಅದನ್ನು ಆಲ್ಗೆ ತಿಂತದೆ, ಅದನ್ನು ಮೀನು ತಿಂತದೆ. ಸೊ ನಮ್ಮ ಫುಡ್ ಚೈನಿಗೆ ಅದು ಗ್ರ್ಯಾಜುವಲಿ ಎಂಟರ್ ಆಯಿತು. ಇವತ್ತು ನಾವು ಈ ಟಾಪಿಕ್ಕನ್ನು ಎತ್ತಲಿಕ್ಕೆ ಕಾರಣ ಒಂದು ಮೇಜರ್ ಸ್ಟಡಿ ಬಂದಿದೆ. ಅದರಲ್ಲಿ ಏನು ಅಂತಂದರೆ, ಇಷ್ಟೊಂದು ನಮಗೆ ಈ ಪ್ಲಾಸ್ಟಿಕ್ ಮತ್ತು ಪ್ಲಾಸ್ಟಿಕ್ ಹಾಕೋ ಬಣ್ಣಗಳಲ್ಲಿ ನಪುಂಸಕತೆ ಅಂದರೆ ಸೆಕ್ಷುವಲ್ ಡಿಸ್ಫಂಕ್ಷನ್, ಮಕ್ಕಳಾಗದೇ ಇರೋದು, ಕ್ಯಾನ್ಸರ್, ಇದೆಲ್ಲ ನಮಗೆ ಗೊತ್ತಿತ್ತು. ಇದೆಲ್ಲ ಪ್ಲಾಸ್ಟಿಕ್ಕಿಂದ ಬರ್ತದೆ ಅಂತ ಹೇಳಿ ಈ ವರ್ಷದ ಮೇಜರ್ ಸ್ಟಡಿಯಲ್ಲಿ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್, ಇದು ನಮ್ಮ ಯಾಕೆ ಬರುತ್ತೆ? ಪ್ಲಾಸ್ಟಿಕ್ಕಿಗೂ ಹಾರ್ಟ್ ಅಟ್ಯಾಕಿಗೂ ಸ್ಟ್ರೋಕಿಗೂ ಎಲ್ಲಿಂದ ಕನೆಕ್ಷನ್ ಕೊಡ್ತಾ ಇದ್ದೀರಿ? ಈಗ ಏನಾಗುತ್ತೆ ಕೇಳಿದರೆ, ನಮ್ಮ ಫುಡ್ ಅಲ್ಲಿ ಇರುವ ಮೈಕ್ರೋ ಪ್ಲಾಸ್ಟಿಕ್ಸ್ ರಕ್ತಕ್ಕೆ ಸೇರಿದ ಕೂಡಲೇ ಅದು ದೇಹಕ್ಕೆ ಅದು ಔಟ್ಸೈಡರ್ ಅಥವಾ ಫಾರಿನ್ ಎಲಿಮೆಂಟ್ ಥರ ಕಾಣಕ್ಕೆ ಶುರುವಾಗುತ್ತೆ. ಫಾರಿನ್ ಎಲಿಮೆಂಟ್ ದೇಹದೊಳಗೆ ಬಂದ ಕೂಡಲೇ ನಮ್ಮ ಬಿಳಿ ರಕ್ತ ಕಣಗಳು ಅವುಗಳನ್ನು ಅಟ್ಟಿಸಿಕೊಂಡು ಹೋಗಿ ಅಟ್ಯಾಕ್ ಮಾಡ್ತದೆ. ಈ ಪ್ಲಾಸ್ಟಿಕ್ ದೇಹದೊಳಗೆ ಸೇರಿದ ಕೂಡಲೇ ಒಂದು ಕ್ರಿಮಿ ಸೇರಿದ ಹಾಗೆ, ಕ್ರಿಮಿಯನ್ನು ನಾರ್ಮಲ್ ಕ್ರಿಮಿ ಆದರೆ ದೇಹಕ್ಕೆ ಕೊಲ್ಲಿ ಗೊತ್ತುಂಟು, ಕೊಂದು ಅದನ್ನು ಬಿಸಾಡಿ ಬಿಡ್ತದೆ. ಆದರೆ ಪ್ಲಾಸ್ಟಿಕ್ಕನ್ನು ಅದಕ್ಕೆ ಕೊಲ್ಲಿಕ್ಕೆ ಆಗುವುದಿಲ್ಲ. ಸೊ ನಮ್ಮ ಬಿಳಿ ರಕ್ತ ಕಣಗಳು ಪ್ರತಿದಿನ ಅದರ ಮೇಲೆ ಫೈರ್ ಮಾಡ್ತದೆ. ಈ ಫೈರಿಂಗ್ ಕಂಟಿನ್ಯೂಸ್ ಆದಾಗ ರಕ್ತನಾಳಗಳು ಪೆಡಸಾಗ್ತದೆ, ರಕ್ತನಾಳದ ಒಳಗೆ ಲೈನಿಂಗ್ ಬರ್ತದೆ, ರಕ್ತನಾಳ ಒಳಗಡೆ ಹಾರ್ಡ್ ಆಗ್ತದೆ. ಸೊ ಒನ್ ಆಫ್ ದ ಲೇಟೆಸ್ಟ್ ಸ್ಟಡೀಸ್ ವಾಟ್ ವಿ ಹ್ಯಾವ್ ಈಸ್ ರಕ್ತನಾಳದ ಪೆಡಸಾಗುವುದು ರಕ್ತನಾಳದ ಒಳಗಿರುವ ಬ್ಲಾಕ್ಗಳಿಗೆ ಮೈಕ್ರೋ ಪ್ಲಾಸ್ಟಿಕ್ ಕಾರಣವೋ ಎನ್ನುವ ಒಂದು ದೊಡ್ಡ ಸಂಶೋಧನೆ ಒಂದು ವಾರದ ಹಿಂದೆ ಬಂದಿದೆ. ಸೊ ನಾವು ಒಂದೊಂದೇ ನಮಗೆ ಈ ಭೂತ ಅನ್ನೋದು ನಾವೆಣಿಸಿದ್ದು ಪ್ರಾಣಿಗಳನ್ನು ಕೊಲ್ತದೆ, ಮೀನು ಸಾಯ್ತದೆ, ದನ ಸಾಯ್ತದೆ. ದನದ ತುಂಬ ನೀವು ವಾಟ್ಸ್ಆ್ಯಪಲ್ಲಿ ನೋಡಿರ್ಬೋದು, ಹೊಟ್ಟೆ ದನದ ಹೊಟ್ಟೆಯನ್ನು ಸತ್ತದ ಹೊಟ್ಟೆ ದನದ ಹೊಟ್ಟೆಯನ್ನು ಕೊಯ್ದು ನಟ್ಟಿದಾಗ ಒಂದು 20 ಕೆಜಿ ಪ್ಲಾಸ್ಟಿಕ್ ಸಿಕ್ಕಿತ್ತು. ಸೊ ನಾವು ಅಯ್ಯೋ ಪಾಪ ದನ ಸತ್ತಿತ್ತಲ್ಲ ಅಂತ. ಇದೀಗ ತಿರುಗಿ ನಾವು ಮಾಡಿದ ಪಾಪ ನಮ್ಮ ತಲೆ ಮೇಲೆ ಬಂದಿದೆ, ಈಗ ಕರ್ಮ ರಿಟರ್ನ್ ಆಗಿದೆ. ಸೊ ಆಟೋಮ್ಯಾಟಿಕಲಿ ಈಗ ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕ್ಯಾನ್ಸರ್ ಅಲ್ಲದೆ ಎರಡು ಮೇನ್ ತೊಂದರೆಗಳು ಪ್ಲಾಸ್ಟಿಕ್ ಇಂದ ಬರುವ ಲಕ್ಷಣಗಳು ಕಾಣ್ತಾ ಇದೆ. ಸೊ ವಿ ಆರ್ ಇನ್ ಟ್ರಾಬಲ್. ಸೊ ಪ್ಲಾಸ್ಟಿಕ್ ಅನ್ನೋದು ನಮ್ಮ ಫುಡ್ ಚೈನ್ ಒಳಗೆ ಸೇರಿದೆ, ಎದೆ ಹಾಲಲ್ಲಿದೆ ಆಲ್ರೆಡಿ, ಹುಟ್ಟಿದ ಮಗುವಲ್ಲಿದೆ. ಸೊ ಎಲ್ಲ ಕಡೆಯಲ್ಲಿ ಪ್ಲಾಸ್ಟಿಕ್ ಕಾಣ್ತಾ ಇದೆ. ಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ಪೀಸ್ ಅಲ್ಲ, ಮೈಕ್ರೋ ಪ್ಲಾಸ್ಟಿಕ್. ಬಟ್ ಈ ಮೈಕ್ರೋ ಪ್ಲಾಸ್ಟಿಕ್ ಇಷ್ಟರೊಳಗೆ ನಮಗೆ ಅದು ಡೇಂಜರ್ ಹೌದಾ ಅಲ್ವಾ ಹೌದಾ ಅಲ್ವಾ ಅಂತಿತ್ತು, ಈಗ ಅದರ ಬಗ್ಗೆ ಸಂಶಯಗಳು ಕಡಿಮೆ ಆಗ್ಲಿಕ್ಕೆ ಶುರುವಾಗಿದೆ. ಇದು ನಿಜವಾಗಲೂ ಒಂದು ಕಾಯಿಲೆ ತರುವಂತ ವಸ್ತು ಅಂತ
1: ಕೂಡ ಗೊತ್ತಾಗಿದೆ. ಯಾಕಂದ್ರೆ ನೀವು ಹೇಳುವಾಗಲೇ ಒಂದು ರೀತಿಯಲ್ಲಿ ಖಂಡಿತವಾಗಿ ಮುಂದಿನ ಪೀಳಿಗೆ ಅದೆಷ್ಟರ ಮಟ್ಟಿಗೆ ಒಂದು ಅಪಾಯವನ್ನು ಎದುರಿಸಬಹುದು, ಅವರಿಗೆಷ್ಟು ಅದರ ಸವಾಲುಗಳು ಎದುರಾಗಬಹುದು ಅಂತ ನಾವು ಈವಾಗಲೇ ಮನಗಾಣಬಹುದು.
0: ಈಗಲೇ ಹೇಳುವ ಹಾಗೆ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ 60-70 ಬರ್ತಿತ್ತು, ಅದು ಗ್ರ್ಯಾಜುವಲಿ 45-50 ಬಂದಾಗ ಅದು ಟೆನ್ಷನ್ ಮರ್ರೆ, ಅದು ಕೋವಿಡ್ ವ್ಯಾಕ್ಸಿನ್ ಮೇಲೆ ಹಾಕಿದ್ರು, ಕೋವಿಡ್ ವ್ಯಾಕ್ಸಿನ್ ತಗೊಂಡು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಬಂತು. ಹಿಂದೆ ತಿರುಗಿ ನೋಡುವಾಗ ನಾವು ನಮ್ಮ ಪರಿಸರವನ್ನು, ಭೂಮಿ ತಾಯಿಯನ್ನು ಹಾಳು ಮಾಡ್ತಾ ಇದ್ದೇವೆ. ನಮ್ಮ ಪರಿಸರವನ್ನು ನಾವು ಜೋಪಾನ ಮಾಡ್ತಾ ಇಲ್ಲ. ನಮ್ಮ ಸುತ್ತಲಿನ ಪರಿಸರಕ್ಕೆ ನೀವೇನು ಜಾಗ್ರತೆ ಮಾಡಬೇಕು? ರಸ್ತೆಗೆ ಕಾಂಕ್ರೀಟ್ ಹಾಕಿ ತೋಡುಗಳನ್ನೆಲ್ಲ ಮುಚ್ಚಿ ಕಾಂಕ್ರೀಟ್ ಮಾಡಿದ್ದು ನಿಮ್ಮ ಪರಿಸರವನ್ನು ನೋಡಿಕೊಳ್ಳುವುದಲ್ಲ ಕೆಲಸ. ನಿಮ್ಮ ಪರಿಸರವನ್ನು ಹಾಳಾಗದಾಗೆ ನೀವು, ನಾವು ಭೂಮಿ ಮೇಲೆ ಇರೋದು ಒಂದೇ ಪ್ರಾಣಿಯಲ್ಲ, ನಾವು ಕೆಳಗಿನ ಪ್ರಾಣಿಗಳು, ನಮಗಿಂತ ಭಾಷೆ ಮೂಕ ಪ್ರಾಣಿಗಳು ಎಷ್ಟೋ ಇವೆ. ಅವುಗಳನ್ನು ಯಾವುದನ್ನು ಗಣನೆಗೆ ತಗೊಳ್ಳದೆ ಈ ರೀತಿ ಬದುಕಿದಾಗ ಈ ಪ್ಲಾಸ್ಟಿಕ್ ನಮಗೆ ನಾವೆಣಿಸಿದ್ದೇನೋ, ನಾವು ಕಿಂಗ್, ನಮಗೆ ಗೊತ್ತುಂಟು ಯಾವ್ದನ್ನು ಹೇಗೆ ಯೂಸ್ ಮಾಡಬೇಕಂತೇಳಿ. ಆದರೆ ಅದು ತಿರುಗಿ ಬರುವಾಗ ಅದು ವಾಪಸ್ ನಮಗೆ ಅದನ್ನೀಗ ಅಡ್ಡ ತಡೆಯುವ ಶಕ್ತಿ ಇಲ್ಲವೇ ಇಲ್ಲ. ಯಾಕಂದರೆ ನಾವು ಅದರ ದಾಸರಾಗಿದ್ದೇವೆ. ನಾವು ಎಷ್ಟರ ಮಟ್ಟಿಗೆ ದಾಸರಾಗಿದ್ದೇವೆ ಅಂತ ಹೇಳಿದ್ರೆ, ನಾವು ಒಂದು ಮದುವೆ ಮನೆಗೆ ಹೋದರೆ ಕಾಣ್ಬೋದು, ನಿಮಗೆ ಫಸ್ಟ್ ಒಂದು ಸೂಪ್ ಕೊಡ್ತಾರೆ, ಅದು ಕೂಡ ಪ್ಲಾಸ್ಟಿಕ್ಕಲ್ಲಿ. ನೆಕ್ಸ್ಟ್ ಒಂದು ಸ್ಟಾರ್ಟರ್ ಅಂತ ಗೋಬಿ ಮಂಚೂರಿ ಅಥವಾ ಒಂದು ಪನೀರ್ ಏನಾದರೂ ಒಂದು ಸಣ್ಣ ಐಟಮ್. ಡಿಸ್ಪೋಸಿಬಲ್ ಪ್ಲಾಸ್ಟಿಕ್ ಕಂಟೈನರಲ್ಲಿ, ಅದರಲ್ಲಿ ಒಂದು ಲೇಯರ್ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಗೆ ಆಗಲೇ ಹೋಯಿತು. ಅದಾದ ನಂತರ ಮತ್ತೆ ಮೇಯ್ನ್ ಕೋರ್ಸಿಗೆ ಹೋದಾಗ ಮೂರು ಬಗೆಯ ಪಾಯಸಕ್ಕೆ ಮೂರು ಬಗೆಯ ಪ್ಲಾಸ್ಟಿಕ್ ಕಂಟೈನರ್ ಕೊಡ್ತಾನೆ, ಐಸ್ ಕ್ರೀಮಿಗೆ ಹೋದರೆ ಇನ್ನೊಂದು ಪ್ಲಾಸ್ಟಿಕ್ ಕಂಟೈನರ್ ಕೊಡ್ತಾನೆ, ವೀಳ್ಯವನ್ನು ಇನ್ನೊಂದು ಪ್ಲಾಸ್ಟಿಕ್ ಕಂಟೈನರಲ್ಲಿ ಸುತ್ತಿ ಕೊಡ್ತಾರೆ. ಒಂದು ಊಟ ಮುಗಿಸಿ ಬರುವಾಗ ನೀವು ಮತ್ತೆ ಒಂದು ಬಿಸ್ಲರಿ ಬಾಟ್ಲ್ ಎರಡು ಕೊಡ್ತಾರೆ. ಸೊ ಎರಡು ಬಿಸ್ಲರಿ ಅಂದ್ರೆ ಯಾವುದೇ ಬಾಟಲ್ಡ್ ವಾಟರ್ ಅಂತ ಹೇಳ್ಬೋದು, ಯಾವುದೇ ಕಂಪನಿ ಮೇಲೆ ನಮಗೇನು ದ್ವೇಷ ಇಲ್ಲ. ಸೊ ಬಾಟಲ್ಡ್ ವಾಟರ್ ಕೊಡ್ತೀರಿ. ಸೊ ಒಂದು ಮದುವೆ ಒಳಗೆ ಹೋಗಿ ನೀವು ಹೊರಗೆ ಬರ್ತಾ ಒಂದು 12-15 ಪೀಸ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ನೀವು ಯೂಸ್ ಮಾಡಿ
1: ಆಯ್ತು.
0: ಇದನ್ನ ಏನ್ ಮಾಡುದು? ಸುಲಭದಲ್ಲಿ ಹೇಳ್ಬೋದು, ರೀಸೈಕಲ್ ಮಾಡಿ, ಅದು ಮಾಡಿ ಇದು ಮಾಡಿ, ಏನು ಆಗುದಿಲ್ಲ. ವಾಮಂಜೂರಲ್ಲಿ ಪಾಪ ಊರಲ್ಲಿ ಯಾರು ಕಷ್ಟದ ಊರಿನವರಿಗೆ ಎಲ್ಲ ಲಾರಿಯಲ್ಲಿ ತುಂಬಿಸೋದು, ಅಲ್ಲಿ ಹೋಗಿ ಡಂಪ್ ಮಾಡುದು.
1: ಹೌದು,
0: ಏನು ರೀಸೈಕಲ್ ಪ್ಲಾಸ್ಟಿಕ್ ಅನ್ನು ನೀವೇ ನಿಮ್ಮ ಮನೆಯಲ್ಲಿ ಎಷ್ಟು ಪ್ಲಾಸ್ಟಿಕ್ ಅನ್ನು ಬೇರೆ ಸ್ವಚ್ಛ ಮಾಡಿ ತೊಳೆದು ಅದನ್ನು ಗುಜರಿಯವರಿಗೆ ಅಥವಾ ಇವರಿಗೆ ಸಪರೇಟ್ ಆಗಿ ಕೊಡ್ತೀರಿ? ಎಷ್ಟು ಮನೆಗಳಲ್ಲಿ ಆಗ್ತದೆ? ಎಷ್ಟು ಡ್ರೈ ಕಸ ವೆಟ್ ಕಸ ಒಂದು ಸಪರೇಟ್ ಆಗ್ತಾ ಇದೆ. ಅದು ಬಿಟ್ಟರೆ ಡ್ರೈ ಕಸದಲ್ಲಿ ಪೇಪರ್ ಪ್ಲಾಸ್ಟಿಕ್ ಇದು ಯಾವುದು ಸಪರೇಟ್ ಆಗ್ತಾ ಇಲ್ಲ, ಎಲ್ಲ ಒಟ್ಟು ಸೇರಿ ಬಿಸಾಡು.
1: ಹೌದು, ಯಾಕಂದ್ರೆ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ, ಯಾಕಂದ್ರೆ ಇವಾಗ ಪ್ಲಾಸ್ಟಿಕ್ ಬಗ್ಗೆ ಅದೆಷ್ಟು ಅದರ ಅಪಾಯ ಆಗಿರ್ಬೋದು, ಅದರ ದುಷ್ಪರಿಣಾಮಗಳು ಜನರಿಗೆ ತಿಳುವಳಿಕೆ ಮಾಡಿದ್ರು, ಅದರ ಬಗ್ಗೆ ಕಾರ್ಯಕ್ರಮಗಳು, ಅದರ ಬಗ್ಗೆ ಏನೋ ಕಾರ್ಯಾಗಾರ ಅದು ಇದು ಅಂತೆಲ್ಲ ಮಾಡ್ತಾ ಇದ್ರು ಕೂಡ ಜನರಲ್ಲಿ ಯಾಕೆ ಅದು ಇನ್ನೂ ಕೂಡ ಪ್ಲಾಸ್ಟಿಕ್ ಹೆಚ್ಚಾಗ್ತಾ ಇದೆ?
0: ಇಟ್ ಇಸ್ ಹೆಚ್ಚಾಗ್ತಾ ಇದೆ, ತೀವ್ರಗತಿಯಲ್ಲಿ ಹೆಚ್ಚಾಗ್ತಾ ಇದೆ. ಇಟ್ಸ್ ನಾಟ್ ದ ವರ್ಡ್. ಪ್ರತಿ ವರ್ಷಕ್ಕೆ ಸಹ 15-18% ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಇಟ್ ಇಸ್ ನಾಟ್ ಎ ಸ್ಮಾಲ್ ಇನ್ಕ್ರೀಸ್, ಇಟ್ ಇಸ್ ಎ ವೆರಿ ಲಾಸ್ಟ್ 5-6 ಕೋವಿಡ್ ಬಂದ ವರ್ಷ ಒಂದು ಬಿಟ್ಟರೆ ಲಾಸ್ಟ್ ಒಂದು 5-6 ವರ್ಷದಲ್ಲಿ ತೀವ್ರಗತಿಯಲ್ಲಿ ಪ್ಲಾಸ್ಟಿಕ್ ಏರ್ತಾ ಇದೆ. ಯಾಕಂದ್ರೆ ನಮ್ಮ ಕಂಫರ್ಟಿಗೆ ನಾವು ಏನು ವ್ಯತ್ಯಾಸ ಮಾಡ್ಲಿಕ್ಕೆ ರೆಡಿ ಇಲ್ಲ.
1: ಯಾಕಂದ್ರೆ ಇತ್ತೀಚಿನ ಒಂದು ಅಧ್ಯಯನ ಕೂಡ ನೋಡಿದೆ, ಅದರಲ್ಲಿ ಹೇಳ್ತಾರೆ ನೀರು ಇಂಗುವುದನ್ನು ಕೂಡ ತಡೆ ಮಾಡ್ತಾ ಇದೆ. ಅಂತರ್ಜಲ ಮಟ್ಟ ಕುಸಿಲಿಕ್ಕೆ ಕಾರಣ
0: 100% ಪ್ಲಾಸ್ಟಿಕ್. ನೆಲದ ಮೇಲೆ ಒಂದು ಲೇಯರ್ ಆದ ಕೂಡಲೇ ನೀರು ನೆಲಕ್ಕೆ ಹೇಗೆ ಸೇರ್ತದೆ? ನೂರಕ್ಕೆ ನೂರು. ಇಲ್ಲಿ ನೋಡಿ, ಮಂಗಳೂರು ಜಿಲ್ಲಾಧಿಕಾರ ಎಷ್ಟು ಬಾರಿ ಟ್ರೈ ಮಾಡಿತ್ತು, ಒಂದು 100,000 ನೋಟಿಫಿಕೇಶನ್ ಕೊಟ್ಟಿತ್ತು. ಮಾರ್ಕೆಟ್ಗೆ ಹೋದ್ರು ಸಿಂಗಲ್ ಪ್ಲಾಸ್ಟಿಕ್ ಹಿಡಿದ್ರು, ಒಂದು 500 ರೂಪಾಯಿ ದಂಡ ಹಾಕಿದ್ರು, 1,000 ರೂಪಾಯಿ ದಂಡ ಹಾಕಿದ್ರು. ನೀವು ತರಕಾರಿ ತರಲಿಕ್ಕೆ ನಿಮ್ಮ ಮನೆಯಿಂದ ಚೀಲ ಕೊಂಡು ಹೋಗುವ ಲೊರೆಗೆ ಇದು ಯಾವುದು ಚೇಂಜ್ ಆಗುದಿಲ್ಲ. ಯಾಕಂದ್ರೆ ನೀವು ತರಕಾರಿ ತಗೊಂಡು ತಲೆ ಮೇಲೆ ಇಟ್ಕೊಂಡು ಬರ್ತೀರಾ? ತರಕಾರಿ ತಗೊಂಡು ನೀವು ಕೈ ಬೀಸ್ಕೊಂಡು ಹೋದ್ರೆ ಅವನು ಆಟೋಮೆಟಿಕ್. ನಿಮ್ಮ ಕಾರು ಒಂದು 10 ಫೀಟ್ ದೂರದಲ್ಲಿದ್ರೆ ಕೂಡ ನೀವು ಕೈಯಲ್ಲಿ ಇಟ್ಕೊಂಡು ಹೋಗಿ ಕಾರಿಗೆ ಹಾಕ್ಲಿಕ್ಕೆ ರೆಡಿ ಇಲ್ಲ. ನೀವು ಟೊಮೆಟೊವನ್ನು ಬೇರೆ ಪ್ಯಾಕೆಟ್ಗೆ ಹಾಕಬೇಕು, ಅಲಸಂಡೆ ಬೆಂಡೆ ತೊಂಡೆ ಎಲ್ಲ ನಿಮ್ಗೆ ಬೇರೆ ಬೇರೆ ಬೇರೆ ಪ್ಯಾಕೆಟಲ್ಲಿ ಹಾಕಬೇಕು. ಮೂರು ಬಗೆಯ ಮೀನು ಪರ್ಚೇಸ್ ಆದ್ರೆ ಮೂರು ಬಗೆಯ ಮೀನು ಬೇರೆ ಬೇರೆ ಪ್ಯಾಕೆಟ್ ಅಲ್ಲಿ ಹಾಕಬೇಕು, ಮತ್ತೆ ಅದಕ್ಕೊಂದು ದೊಡ್ಡ ಪ್ಯಾಕೆಟ್ ಹಾಕಬೇಕು, ಮತ್ತೆ ಅದಕ್ಕೊಂದು ಕ್ಯಾರಿ ಬ್ಯಾಗ್ ಆಗಬೇಕು. ಎಲ್ಲಿ ಮಂಗಳೂರಲ್ಲಿ ಎಲ್ಲಿ ಸ್ಟಾಪ್ ಆಗಿದೆ? ಹೂ ತಕೊಳ್ಳಿಕ್ಕೆ ಹೋಗ್ಲಿ, ಒಂದು ತೆಳು ಆ ಪ್ಯಾಕೆಟ್ ಮನೆಯೊಳಗೆ ಮುಟ್ಲಿಕ್ಕೆ ಮಾತ್ರ ಅಷ್ಟು ತೆಳು ಪ್ಲಾಸ್ಟಿಕ್ ಪ್ಯಾಕೆಟ್ ಈಗ ಕೂಡ ಸಿಗ್ತದೆ ಹೂವಿನವ್ರು ಮಾಡುವಲ್ಲಿ. ಯಾಕಂದ್ರೆ ಅದು ಭಾರ ಇಲ್ಲ. ಸೊ ಅಷ್ಟು ತೆಳು ಪ್ಲಾಸ್ಟಿಕ್ ಪವರ್ ಸಿಗ್ತದೆ. ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗ್ತಾ ಇಲ್ಲ. ಇಲ್ಲಿ ಎಲ್ಲ ಎಂಡ್ ಯೂಸರ್ಸ್ ಅನ್ನು ಮಾತ್ರ ಹಿಡಿತಾ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಯಾರನ್ನು ಹಿಡಿಯುವಷ್ಟು ಇವರಿಗೆ ತಾಕತ್ತು ಇಲ್ಲ, ಬ್ಯಾಟ್ರಿಯೂ ಇಲ್ಲ, ಇವರಿಗೆ ಅಧಿಕಾರ ಕೂಡ ಇಲ್ಲ. ಸೊ ಎಂಡ್ ಯೂಸರ್ಸ್ ಅನ್ನು ಇವರು ಹಿಡಿತಾ ಇದ್ದಾರೆ. ಎಂಡ್ ಯೂಸರ್ಸ್ ಒಂದು 24 ಗಂಟೆ ಮಾತ್ರ ಅವರು ಎಲ್ಲ ಪೇಪರ್ಲಿ ಕೊಡ್ತಾರೆ. ಯಾಕಂದ್ರೆ ಪೇಪರ್ ಕವರ್ಸ್ ಆರ್ ಎಕ್ಸ್ಪೆನ್ಸಿವ್, ಬಟ್ಟೆ ಕವರ್ ಇಸ್ ಮಚ್ ಮೋರ್ ಎಕ್ಸ್ಪೆನ್ಸಿವ್. ನೀವು ಬಟ್ಟೆ ಕವರ್ಲಿ ಕೊಟ್ಟರೆ ಬರ್ ನೆಕ್ಸ್ಟ್ ಟೈಮ್ ತಗೊಂಡ್ಬರ್ಬೇಕು ಅದನ್ನು. ನೀವು ಬಟ್ಟೆ ಕವರ್ಲಿ ಕೊಟ್ಟರೆ ಕೂಡ ಅದನ್ನು ಮನೇಲಿ ಮುನ್ನೆ ಕಸ್ತಬುಟ್ಟಿಗೆ ಬಿಸಾಡಿ ನೆಕ್ಸ್ಟ್ ಟೈಮ್ ಕೈ ಬೀಸಿಕೊಂಡು ಮಹಾರಾಜನಾಗೆ ಬರ್ತೀರಿ. ಸೊ ಯಾಕೆ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಾ ಇದೆ? ನಾವು ಅದರ ದಾಸರಾಗ್ತಿದ್ದೇವೆ. ನಾವೊಂದು ಕಿಂಚಿತ್ತು ಭೂಮಿ ತಾಯಿಯ ಬಗ್ಗೆ ಏನೇನು ಲಕ್ಷಣ ನಾವು ಗಮನ ಕೊಡ್ತಾ ಇಲ್ಲ. ನಾವೊಂದು ಕಿಂಚಿತ್ತು ನಾನು ಒಂದು ಮದುವೆ ಮಗಳ ಮದುವೆ ಆಗ್ತಾ ಇದೆ, ಅಲ್ಲಿ ಎಲ್ಲ ಗೌಜಿ ಆಗ್ಬೇಕಂತ ತಂದೆ ಮತ್ತೆ ತಾಯಿ ನೋಡ್ತಾರೆ ಹೊರತು ಮದುವೆ ಮುಗ್ದ ನಂತರ ಒಂದು ಟ್ರಕ್ ಲೋಡ್ ಪ್ಲಾಸ್ಟಿಕ್ ಆಯ್ತಾ ಅಂತ ಅವರಿಗೇನು ಬೇಜಾರು ಇರುವುದಿಲ್ಲ. ಅಯ್ಯೋ ಒಂದು ಮದುವೆ ಮಾಡುವ ಗೌಜಿ ಮಾಡುವ ಅಂತ. ಭೂಮಿ ತಾಯಿಯನ್ನು ಏನು ಮಾಡಿದ್ರಿ ನೀವು? ಉಳಿದ ಜಲಚರಗಳಿಗೆ ಪ್ರಾಣಿಗಳಿಗೆ ಏನು ಮಾಡಿದ್ರಿ? ನೀರಿಂಗದಾಗಿ ಎಷ್ಟು ಕಷ್ಟ ಕೊಟ್ರಿ? ಸೊ ನೀವು ನೆಕ್ಸ್ಟ್ ಟೈಮ್ ನಿಮ್ಮ ಮಗಳ ಮದುವೆ, ಮಗನ ಉಪನಯನ ಅಥವಾ ಒಂದು ಮ್ಯಾರೇಜ್, ಗ್ರ್ಯಾಂಡ್ ಮ್ಯಾರೇಜ್ ಮಾಡೋದಿರಲಿ, ಫಸ್ಟ್ ನೀವು ಕೇಟ್ರಿಂಗ್ಸ್ಗೆ ಹೇಳಬೇಕು ರೀಯೂಸೇಬಲ್ ಏನೂ ತರಲಿಕ್ಕೆ ಇಲ್ಲ, ಏನೂ ತರಲಿಕ್ಕಿಲ್ಲ. ನಾನು ವೆಂಕಟರಮಣ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕುಳೆಯಲ್ಲಿ ಒಂದು ಸಣ್ಣ ಶಾಲೆ ಇತ್ತು, ಎಷ್ಟು ಚೆನ್ನಾಗಿತ್ತು. ಒಂದು ಬಾವಿ ಇತ್ತು, ಬಾವಿಯಿಂದ ನಾವೇ ನೀರು ಎಳೆಯೋದು. ಒಂದು ದೊಡ್ಡ ಹೂಜಿ ಅಥವಾ ಒಂದು ಸ್ಟೀಲ್ ಕಂಟೈನರ್ ಇತ್ತು, ಅದಕ್ಕೆ ತುಂಬಿಸಿದ್ರೆ ಆಯ್ತು. ಬೆಳಿಗ್ಗೆ ಬಾಯಾರಿಕೆ ಆದಾಗ ಮೂರೇ ಲೋಟ ಇರೋದು, ನೀರನ್ನು ಕಚ್ಚಿ ಕುಡಿಯೋ ಪ್ರಸಂಗವೇ ಇರಲಿಲ್ಲ. ಯಾರಾದರೂ ಕಚ್ಚಿ ಕುಡಿದ್ರೆ ಕೂಡ ನಮಗೇನು ಕಾಯಿಲೆ ಬರ್ತದೆ ನಮಗೇನು ಗೊತ್ತಿರಲಿಲ್ಲ. ನಾವು ಅದೇ ಲೋಟದಲ್ಲಿ 360 ಸ್ಟೂಡೆಂಟ್ ಕೂಡ ಮೂಲೆಯ ಲೋಟವನ್ನು ಸುಧಾರಿಸಿ ಕುಡಿದಿದ್ದೆವು. ಏನು ಯಾರಿಗೂ ಕಾಯಿಲೆ ಬೀಳಲಿಲ್ಲ. ಈಗ ನಮಗೆ ಪ್ರತಿ ವಾಟರ್ ನೀರಿನ ಬಾಟ್ಲಿಗೆ ಬೇರೆ ಬೇರೆ ಬಾಟ್ಲ್ ಬೇಕು. ಪ್ರತಿಯೊಂದು 200 ml ನೀರು ಕುಡಿಬೇಕಾದರೂ ನೀರಿನ ಬಾಟ್ಲ್ ಬೇಕು. ಎಷ್ಟು ನೀರು ಕುಡಿಬೇಕಾದ್ರೂ ಬಾಟ್ಲಲ್ಲೇ ಸಪ್ಲೈ ಆಗಬೇಕು. ನಾವು ಎಲ್ಲಿ ಮುಟ್ಟಿದ್ದೇವೆ? ಎಷ್ಟು ಸಿಂಪಲ್ ಇತ್ತು ಲೈಫ್, ಭೂಮಿ ತಾಯಿಗೆ ಏನೂ ಅಡಚಿ. ಸೊ ಪ್ರಶ್ನೆಗೆ ಉತ್ತರ, ಭೂಮಿ ತಾಯಿಯನ್ನು ನಾವು ನೋಡಿಕೊಳ್ಳದೆ ನಾವು ನಮ್ಮದೇ ಒಂದು ಗ್ರೀಡ್ ಗ್ರೀಡ್ ಅಂತ ಹೇಳಿದರೆ ನಮಗೆ ಒಂದು ನಮ್ಮನ್ನೇ ನೋಡಿಕೊಳ್ಳೋದು, ನನಗೆ ಚಂದ ಬೇಕು, ಸ್ವಾರ್ಥ, ತೀವ್ರ ಸ್ವಾರ್ಥ, ಸ್ವಾರ್ಥದಲ್ಲಿ ತೀವ್ರ ಸ್ವಾರ್ಥ. ಈ ಸ್ವಾರ್ಥದಿಂದಾಗಿ ಈ ಪ್ಲಾಸ್ಟಿಕ್ ಯೂಸ್ ಜಾಸ್ತಿ ಆಗ್ತಾ ಇದೆ. ಪ್ಲಾಸ್ಟಿಕ್ ಯೂಸ್ ನೀವು ಅಲ್ಲಿ ಇಲ್ಲಿ ಅಂತಲ್ಲ, ಈಗ ನಾನು ಮೊನ್ನೆ ಕಾರ್ ಶೋರೂಮಿಗೆ ಕೊಟ್ಟಿದ್ದೆ, ಸೀಟ್ ಕವರ್ ಅಂತ ಹೇಳಿ ಅವನು 52 rupees ಚಾರ್ಜ್ ಮಾಡಿದ್ದೆ. ನನಗೆ ಕಾಸ್ಟ್ ಇಸ್ ನಾಟ್ ದ ಫ್ಯಾಕ್ಟರ್. ಅವನು ಖಾಲಿ 1 hour ನಿಮ್ಮ ಕಾರ್ ಹಾಳಾಗಬಾರ್ದಂತ 1 hour ಅವರು ಪ್ಲಾಸ್ಟಿಕ್ ಸೀಟ್ ಕವರ್ ಹಾಕ್ತಾರೆ. ನೀವು ಅವರದ್ದು ಕಾರ್ ಸೀಟ್ ಕಪ್ ಮಾಡಿದ್ರೆ ಅಂತ ಗಲಾಟೆ ಮಾಡ್ತೀರಂತ, ಅವನು ಕಾರ್ ಒಳಗೆ ಹೋದ ಕೂಡಲೇ ಡ್ರೈವರ್ ಸೀಟಿಗೆ ಒಂದು ಡಿಸ್ಪೋಸಿಬಲ್ ಪ್ಲಾಸ್ಟಿಕ್ ಕವರ್ 52 rupees. 52 rupees ಅಲ್ಲ, ನಿಮ್ಮ ಕಾರ್ ಹೋಯ್ತು ಆ ಪ್ಲಾಸ್ಟಿಕ್ ಕವರ್ ಬಿಸಾಡಿ ಆಯ್ತು. ಸೊ ಹೇಗೆ ಪ್ಲಾಸ್ಟಿಕ್ ಜಾಸ್ತಿ ಆಗ್ತಾ ಉಂಟು? ನಮ್ಮ ಹತ್ರ ಅಷ್ಟಿಷ್ಟು ನಮ್ಮ ಸ್ವಾರ್ಥದಿಂದಾಗಿ ಆ ಕಾರ್ನ ಸೀಟಿಗೆ ಒಂದು ಸಣ್ಣ ಕಲೆ ಆಯ್ತು. ಆಯ್ತಪ್ಪ, ಏನಾಯ್ತು? ಜೀವ ಹೋಗ್ತದ? ಈ ಪ್ಲಾಸ್ಟಿಕ್ ಹೋಗಿ ಎಷ್ಟು ಗಿಡ ಎಷ್ಟು ಪ್ರಾಣಿಗಳನ್ನು ಕೊಲ್ಲುವುದಿಲ್ಲ, ಎಷ್ಟು ದನಗಳನ್ನು ಕೊಲ್ಲುವುದಿಲ್ಲ. ಆಯ್ತು, ಇಷ್ಟೊಳಗೆ ಪ್ರಾಣಿ ದನ ಅಂತ ಆಯ್ತು, ತಿರುಗಿ ತಿರುಗಿ ನಮ್ಮ ತಲೆಗೆ ಬಂದಿದೆ ಅದೀಗ. ಹಾರ್ಟ್ ಅಟ್ಯಾಕ್, ಸ್ಟ್ರೋಕ್, ಕ್ಯಾನ್ಸರ್, ಪ್ಲಸ್ ನಮ್ಮದು ಮೇನ್ ತೊಂದರೆ ಇರೋದು ಅನಪುಂಸಕತೆ ಅಂತ ಹೇಳಿದ್ರೆ ಮಕ್ಕಳಾಗದೇ ಇರೋದು. ಇದೆಲ್ಲದಕ್ಕೂ ಪ್ಲಾಸ್ಟಿಕ್ 100% ಅಂತ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ಸೊ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು, ಹಿಂತಿರುಗಿ ನಿಮ್ಮ ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ನೀವು ಹೋಗಿ ನೀರು ನೀರು ಕೊಂಡೋಗೋದು ಬೇಡ, ಅಲ್ಲಿ ಬಿಸ್ತೇರಿ ತಗೊಳ್ಳುವ, ಬೇರೆ ಎಲ್ಲ ಕೊಂಡೋಗ, ಒಂದು ಪಿಕ್ನಿಕ್ ಹೋಗೋದಾದ್ರೆ ಎಲ್ಲ ಕೊಂಡೋಗ, ನೀರಲ್ಲಿ ದಾರಿಲ್ಲ ತಗೊಂಡ್ರೆ ಆಯ್ತಂತ. ಯಾಕೆ ನಿಮ್ಮ ಮನೇಲಿ ನೀರಿಲ್ವ? ನಿಮ್ಮ ಮನೇಲಿ ಬಾಟ್ಲಿ ಇಲ್ವಾ? ಹಾಕೊಂಡು ಹೋಗಿಯಲ್ಲ, ತಂದು ಬಿಡಿಯಲ್ಲ ಅದನ್ನೇ.
1: ಎಸ್, ಖಂಡಿತವಾಗಿ ಅದರ ಬಗ್ಗೆ ನಾವು ಮಾತನಾಡಲೇಬೇಕಾಗುತ್ತೆ. ಯಾಕಂದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಬಳಕೆಯನ್ನು ಕಡಿಮೆ ಮಾಡ್ಬೋದು ಅದರ ಬಗ್ಗೆ ಕೂಡ ನೀವು ಮಾಹಿತಿಯನ್ನು ನೀಡಬೇಕಾಗುತ್ತೆ. ಸೊ ಅದಕ್ಕಿಂತ ಮುಂಚೆ ನಮ್ಮ ಕೇಳುಗರಲ್ಲಿ ಕೂಡ ಒಂದು ವಿನಂತಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆಗಳು ಸಂಶಯಗಳು ಇದ್ದಲ್ಲಿ ನೀವು ಕೂಡ ಕರೆಯನ್ನು ಮಾಡ್ಬೋದು. 6364249949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಅಂತ ಹೇಳುತ್ತಾ ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆ ಮಂಗಳೂರು ಇದರ ವೈದ್ಯಕೀಯ ವಿಭಾಗದ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮುರಳೀಧರಿ ಅಡಿಯಾಳ್ ಇವರು ನಮ್ಮ ಜೊತೆಗಿದ್ದಾರೆ. ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟ ಅದರಿಂದ ಆಗುವಂತಹ ಅನಾಹುತಗಳು, ನಮ್ಮ ಆರೋಗ್ಯದ ಮೇಲೆ ಆಗುವಂಥ ದುಷ್ಪರಿಣಾಮಗಳು, ಕೃತಕ ಬಣ್ಣಗಳು, ಇದರಿಂದಾಗಿಯೂ ಕೂಡ ನಮ್ಮ ಆರೋಗ್ಯದ ಮೇಲಾಗುವಂತಹ ಅಪಾಯಗಳು, ಇದರೆಲ್ಲದರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೀವಿ. ನೀವು ಕರೆ ಮಾಡಿ ಅಂತ ಹೇಳುತ್ತಾ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.

0: ಹುಡುಗರು ಕೇಳ್ತಾ ಇರೋದಿದೆ ರೇಡಿ ಸಾರುಂಗುನ್ 07.85 ಇದು ಬಣ್ಣ ಬಣ್ಣದ ಬದುಕು. ಹಲೋ ವೆನ್ಲಾಕ್, ನೇರ ಫೋನಿನ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮುರಳೀಧರಿ ಅಡಿಯಾಳ್ ಇದ್ದಾರೆ. ಸೊ ಪ್ಲಾಸ್ಟಿಕ್ ಕೃತಕ ಬಣ್ಣ, ಇದರಿಂದ ಆಗುವಂತಹ ಆರೋಗ್ಯದ ಮೇಲೆ ಆಗುವಂತಹ ದುಷ್ಪರಿಣಾಮ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಹಾಗೇನೆ ಡಾಕ್ಟರ್, ಕೇಳುಗರೆ ನೀವು ಕೂಡ ಕರೆಯನ್ನ ಮಾಡಬಹುದು, ನಿಮ್ಮಲ್ಲಿ ಪ್ರಶ್ನೆ ಏನಾದರೂ ಇದ್ರೆ 6364240949 ಈ ಒಂದು ಸಂಖ್ಯೆಗೆ ಕರೆಯನ್ನ ಮಾಡಿ ಅಂತ ಹೇಳುತ್ತೆ. ಮೊದಲ ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ
1: ಹಲೋ, ನಮಸ್ಕಾರ.
0: ಹಲೋ ನಮಸ್ಕಾರ,
1: ನಿಮ್ಗೆ ನಮಸ್ಕಾರ.
2: ನಮಸ್ಕಾರ, ನಮಸ್ಕಾರ.
1: ನಾನು ರೇಷ್ಮೆ ಅಂದ
0: ಹೇಳಿ ಮೇಡಮ್.
1: ನನ್ನ ತಂದೆಗೆ ಅಂಗಡಿ ಇತ್ತು, ದೊಡ್ಡಪ್ಪನಿಗೆ ಅಂಗಡಿ ಇತ್ತು, ಗಂಡನಿಗೆ ಅಂಗಡಿ ಇತ್ತು, ಚಿಕ್ಕಪ್ಪನಿಗೆ ಅಂಗಡಿ ಇತ್ತು, ನಮ್ಮ ಎಲ್ಲ ಕುಟುಂಬದಲ್ಲಿ ಎಲ್ಲ ಜೀನ್ಸ್ ಅಂಗಡಿ ಇತ್ತು. ಆಗಿರುವಾಗ ನನ್ನ ತಂದೆ ಉದಯವಾಣಿ ಪೇಪರ್ ಎಲ್ಲ ಉಂಟಲ್ಲ, ಅದ್ರದ್ದು ತೊಟ್ಟೆ ಮಾಡಿ ಅವರು ಇರ್ತಿದ್ದು ಸಾಮಾನು ಹಾಕ್ಲಿಕ್ಕೆ, ಅರ್ಧ ಕಿಲೋ, ಕಾಲ್ ಕಿಲೋ ಹಾಗೆಲ್ಲ, ಮತ್ತೆ ಸಣ್ಣದು ಸಣ್ಣದು ಎಲ್ಲ ತೊಟ್ಟೆ ಎಲ್ಲ ಮಾಡಿ ಇರ್ತಿದ್ರು ತಂದೆ ಚಿಕ್ಕಪ್ಪ ಎಲ್ಲರು. ಅದರ ನಂತರ ಇದು ಎಂತದು ಮೀನು ತರ್ಲಿಕ್ಕೆ ಮನೆಯಿಂದ ಅವರು ಹೊರಡ್ಬೇಕಾದ್ರೆ ಚೀಲ ಕೊಡು ಹೇಳ್ತಿದ್ರು. ಒಂದು ಮೀನಿಗೆ ಒಂದು ಮನೆಗೆ ಸಾಮಾನು ತರ್ಬೇಕಲ್ಲ, ಕೈಯಲ್ಲಿ ತರ್ಲಿಕ್ಕೆ ಆಗ್ತದ ತರಕಾರಿ ನಮ್ಗೆ ಬೇಕಾದದ್ದು ಮನೆ ಅದರದ್ದು ಚೀಲ. ಹಾಗೆ ಇನ್ನೊಂದು ಎಂತಾದ್ರೂ ತರ್ಲಿಕ್ಕೆ ಎಕ್ಸ್ಟ್ರಾ ಇದ್ರೆ ಇನ್ನೊಂದು ಚೀಲ, ಹಾಗೆ ಸಪ್ರೇಟ್ ಸಪ್ರೇಟ್ ಚೀಲ ಕೊಡ್ಲಿಕ್ಕೆ ಇತ್ತು. ವಾರ ವಾರ ತೊಳಿಲಿಕ್ಕೆ ಇತ್ತು. ಹೋಗುವಾಗ ಅವರು ಚೀಲ ಅಂಗಡಿಗೆ ಕೊಂಡೋಗ್ತಿದ್ರು, ಬರುವಾಗ ಚೀಲದಲ್ಲಿ ತರ್ತಿದ್ರು. ಮತ್ತೆ ನಾವು ಶಾಲೆಗೆ ಹೋಗುವಾಗ ಐಸ್ ಕ್ಯಾಂಡಿ ಇತ್ತು, ಆಗ ಎಷ್ಟು ಅರ್ಧಾನೆ ಅರ್ಧಾನೆಗೆ ಐಸ್ ಕ್ಯಾಂಡಿ ಸಿಗ್ತಿತ್ತು. ಮನೆಯಲ್ಲಿ ತಾಯಿ ಒಂದಾನೆ ಕೊಟ್ರೆ ಎರಡು ಐಸ್ ಕ್ಯಾಂಡಿ ಸಿಗ್ತದೆ, ಅದಕ್ಕೆ ಒಂದು ಕಲ್ಲರ್ ಕೆಂಪು, ಮತ್ತೊಂದು ಕಲ್ಲರ್ ಹಳದಿ. ಹಾಗೆ ಹಾಗೆ ಎರಡು ಕಲ್ಲರ್ ಇದು ಐಸ್ ಕ್ಯಾಂಡಿ ಇದ್ದು, ಒಂದು ತಿಂದು ಮುಗಿದ್ಮೇಲೆ ಇನ್ನೊಂದು ತಿಂದು ಆಗುವಾಗ ಶಾಲೆ ಶುರು ಆಗ್ತಿತ್ತು. ಈಗ ನನಗೆ 71 ವರ್ಷ, ಹಾಗಾಗಿ ನಾನು ಇಷ್ಟದ ತನಕ ಕ್ಯಾನ್ಸರ್ ಆಗ್ಲಿ ಎಂತದಾಗ್ಲಿ ಆಗ ನಮ್ಗೆ ಅದು ಗೊತ್ತು ಸಹ ಇಲ್ಲ. ಕಲ್ಲರ್ ಹಾಕಿದ್ದು ತಿನ್ನಬಾರ್ದು, ಕಲ್ಲರ್ ಹಾಕಿದ್ದು ಹಾಗೆ ಅಂತ ಆಗ ನಾವು ತಿಂದಿದ್ದೇವೆ. ಈಗ ನೋಡಿ, ಈಗ ಚಿಕ್ಕ ಮಕ್ಕಳಿಗೆ ಸಹ ಕ್ಯಾನ್ಸರ್, ದೊಡ್ಡವರಿಗೆ ಸಹ ಕ್ಯಾನ್ಸರ್, ಮುದುಕರಿಗೆ ಸಹ ಕ್ಯಾನ್ಸರ್, ಮತ್ತೆ ಹಾರ್ಟ್.
0: ಇದು
1: ನೋಡಿ, ನಾನು ಇಷ್ಟು ಜಾಗ್ರತೆಯಲ್ಲಿ ಇರುವವಳು. ಮೊನ್ನೆ ಮೇ ತಿಂಗಳಲ್ಲಿ ನನಗೆ ರಾತ್ರಿ ಎದೆಯಲ್ಲಿ ದಮ್ಮು ಕಟ್ಟಲಿಕ್ಕೆ ಶುರು ಆಯ್ತು, ದಮ್ಮು ಕಟ್ಟಿತ್ತು. ಮತ್ತೇನ್ ಮಾಡ್ಲಿ, ಮಕ್ಕಳಿಗೆ ಕರೆದೆ, ಮಕ್ಕಳಿಗೆ ಹೇಳಿದ್ರೆ ಗಂಡನ ತಂಗಿ ಮಕ್ಕಳಿಗೆ, ನನ್ಗೆ ಮಕ್ಕಳಿಲ್ಲ, ಸಿದ್ದವ್ವ ಒಬ್ಬ ದೇವರು ಕೊಂಡೋಗಿದ್ದಾರೆ. ಹಾಗೆ ಅವರನ್ನು ಕರೆದೆ, 4 ಗಂಟೆಗೆ ಬಂದು ಕಾಲು ಹಿಡ್ಕೊಂಡು ನನ್ನನ್ನು ಕಂಕನಾಡಿ ಆಸ್ಪತ್ರೆಗೆ ಹಾಕಿದ್ರು. ನಾನು ಹೇಳಿದ್ರೆ ದೇವರ ಹತ್ರ, ನೀವೆಲ್ಲರನ್ನು ಕೊಂಡೋಗಿದ್ದೀರಲ್ಲ, ನನ್ನನ್ನು ಸಹ ಕೊಂಡೋಗಿ, ನನ್ನನ್ನು ಸಹ ಇಡ್ಬೇಡಿ. ಒಂದು ವೇಳೆ ನೀವು ಇರ್ತೀರಾದ್ರೆ ನನ್ಗೆ ಚಾಪೆಯಲ್ಲಿ ಹಾಕಿ ಇಟ್ಟು ಹೋಗ್ಬೇಡಿ, ಯಾಕೆ ಹೇಳಿದ್ರೆ ನಾನು ಒಬ್ಬಳೇ ಇರೋದು, ಚಾಪೆಯಲ್ಲಿ ಬಿದ್ರೆ ನಂಗೆ ಗತಿಯೇ ಇಲ್ಲ ಅಂತ. ಹಾಗೆ ನೋಡಿ, ಈಗ ನಾನು ಕಂಕನಾಡಿಯಿಂದ ಹುಷಾರಾಗಿ ಬಂದಿದ್ದೇನೆ. 3 ದಿನ ICU ನಲ್ಲಿದ್ದೆ, 4 ದಿನ ರೂಮಿನಲ್ಲಿದ್ದೆ. ಅದನಂತರ 50,000 ಬಿಲ್ ಆಯ್ತು. ಆ ಬಿಲ್ಲನ್ನು ಕೊಟ್ಟು ನೋಡಿ, ನಾನು ಹಾಗೆ ತಿಂದದ್ದು ಖಾಲಿ ಕಲ್ಲರ್ ಹೇಳಿದ್ದೆ ಅಂತದ್ದು ಐಸ್ ಕ್ಯಾಂಡಿ ಮಾತ್ರ. ಮತ್ತೆ ನಮ್ಗೆ ಮದುವೆಗೆಲ್ಲ ಎಲೆಯಲ್ಲಿ ಊಟ ಇತ್ತು, ಮತ್ತೆ ಸ್ಟೀಲ್ ಲೋಟದಲ್ಲಿ ನೀರು, ಒಂದು ಕೆಂಬು ಹಿಡ್ಕೊಂಡು ಯಾರಿಗೆ ನೀರು ಬೇಕೋ ಸ್ಟೀಲ್ ಲೋಟದಲ್ಲಿ ಕೊಟ್ಟಿದ್ರು. ಹಾಗಿರುವಾಗ ಎಲ್ಲ ವ್ಯವಸ್ಥಿತವಾಗಿತ್ತು. ಈಗ ಈ ಫ್ಯಾಷನ್ಗೆ ಎಲ್ಲ ಪ್ಲಾಸ್ಟಿಕ್.
0: ಹೌದು ಹೌದು, ಅದನ್ನೇ ಮಾತಾಡ್ತಾ ಇದ್ದೀವಿ ಮೇಡಮ್. ಅದೇ
1: ನೀರು, ಪಾಯಸ, ಅದು ಇದು, ಐಸ್ ಕ್ರೀಮ್ ಎಲ್ಲ ಈಗ ನೀವು ಹೇಳಿದ್ದು ಕರೆಕ್ಟ್.
0: ಹೌದು,
1: ಒಂದು ಮದುವೆದು ಹಾಲಿನಿಂದ ಹೊರಡುವಾಗ ಒಂದು ರಾಕಿ ಪ್ಲಾಸ್ಟಿಕ್ ಇರ್ತದೆ, ಮತ್ತೆ ಅದನ್ನು ತೆಗೀಲಿಕ್ಕೊಂದು ಕೆಲಸ.
0: ಹೌದು,
1: ಅದು ಮತ್ತೆ ಕೊಂಡೋಗ್ಲಿಕ್ಕೊಂದು ಕೆಲಸ.
0: ಧನ್ಯವಾದ, ಧನ್ಯವಾದ ಗ್ರೇಸ್ ಮಿರಂದರ್ ಅವರಿಗೆ, ಯಾಕಂದ್ರೆ ಅವರಲ್ಲಿ ಒಂದು ಕಾಳಜಿ ಕೂಡ ಇದೆ, ಮತ್ತೊಂದು ಕಡೆ ಅವರು ಕೂಡ ಹೇಳ್ತಾ
2: ಇದ್ದಾರೆ. ಗ್ರೇಸ್ ಮಿರಂದರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಆರೋಗ್ಯಕ್ಕೆ ಹತ್ತು ಹಲವು ಅಡ್ವಾಂಟೇಜಸ್ ಇತ್ತು. ಅವರು ಸಣ್ಣದಿರುವಾಗ ಈ ಪ್ಲಾಸ್ಟಿಕ್ ಭೂತ ಇರಲಿಲ್ಲ, ಈ ಪ್ಲಾಸ್ಟಿಕ್ ಭೂತ ಇರಲಿಲ್ಲ, ಹಾಗೆ ಅವರು ಭಾರಿ ನಮ್ಮ ಪರಿಸರಕ್ಕೆ ಸ್ನೇಹಿಯಾಗುವ ರೀತಿಯಲ್ಲಿ ಅವರು ಚೆನ್ನಾಗಿ ಒಂದು ಬಾಳ್ವಿಕೆ ಬಾಳಿದ್ರು. ಅವರದೊಂದು ಎರಡು ಸಣ್ಣ ಮಿಡ್ಲಲ್ಲಿ ಕ್ವಶನ್ಸ್ ಇತ್ತು. ನಾವು ಬಣ್ಣ ಹಾಕಿದ ಕ್ಯಾಂಡಿ ತಿಂದರೂ ಕೂಡ ನಾವು ಹೇಗೆ ಆರೋಗ್ಯಕರವಾಗಿದ್ದೆವು, ಇಷ್ಟುವರೆಗೂ ಏನು ಕಾಯಿಲೆ ಬರಲಿಲ್ಲ ಅಂತ. ಈಗ ಬಣ್ಣದ ವಸ್ತುಗಳು ಆಗ ಕ್ಯಾಂಡಿಯಲ್ಲಿ ಮಾತ್ರ ಇತ್ತು, ಅಂದ್ರೆ ಬಣ್ಣದ ಕ್ಯಾಂಡಿಯಲ್ಲಿ ಮಾತ್ರ ಕೃತಕ ಬಣ್ಣಗಳಿತ್ತು. ಈಗ ಬ್ರೌನ್ ಬ್ರೆಡ್ ಅಂತ ಏನ್ ಹೇಳ್ತೇವೆ ಅದಕ್ಕೂ ಬಣ್ಣ ಹಾಕ್ತಾರೆ, ವೈಟ್ ಬ್ರೆಡ್ಡಿಗೂ ಬಣ್ಣ ಹಾಕ್ತಾರೆ. ನಿಮಗೆ ಮೈದಾ ಚಂದ ಬಿಳಿ ಕಾಣಬೇಕು, ಅದಕ್ಕೆ ಒಂದು ಲೈಟ್ ಅಡ್ಡ ಕಲರ್ ಇರಬಾರ್ದಂತ ಅದಕ್ಕೂ ಆಕ್ಸಿಡೈಸರ್ ಹಾಕ್ತಾರೆ. ಸೊ ನಾವು ತಿನ್ನುವ ಫುಡ್ಡನ್ನು ಫುಡ್ ಇಂಡಸ್ಟ್ರಿ ಅಂತ ಹೇಳಿದ್ರೆ, ಫುಡ್ ಇಂಡಸ್ಟ್ರಿಯವರು ಪ್ರತಿದಿನ ಇನ್ನೂ ಚಂದ ಕಾಣಲಿಕ್ಕೆ, ಇನ್ನೂ ಸ್ವಭಾವ ಕಾಣಲಿಕ್ಕೆ, ಇನ್ನೂ ಟೇಸ್ಟ್ ಬರಲಿಕ್ಕೆ ಅದಕ್ಕೆ ಕೆಮಿಕಲ್ಸ್ ಬಣ್ಣವನ್ನು ಸೇರಿಸ್ತಾನೇ ಇದ್ದಾರೆ. ಸೊ ಅವರು ತಿಂದ ಒಂದು ಐಸ್ ಕ್ಯಾಂಡಿ ಇಸ್ ನಾಟ್ ಎ ಮೇಜರ್ ಲೋಡ್, ಯಾಕಂದ್ರೆ ಅವರು ಉಳ್ಳ ತಿಂದದ್ದು ಮನೆ ಊಟ, ಬಿಸಿ ಬಿಸಿ ಗಂಜಿ ಊಟ, ಫ್ರೆಶ್ ಮೀನು, ಎಲ್ಲ ಫ್ರೆಶ್ ಫ್ರೆಶ್ ಇತ್ತು ಅವ್ರ ಹತ್ರ, ತರಕಾರಿ ಊಟ ಎಲ್ಲ ಮಾಡ್ತಿದ್ರು ಅವರು. ಈಗದ ಜನಾಂಗ ಮನೆ ಮಕ್ಕಳು ಶಾಲೆಯಿಂದ ಮನೆಗೆ ಬರಬೇಕಾದ್ರೆ ದಾರಿ ಖರ್ಚಿಗೆ ಲೇಸ್ ಬೇಕು, 5 ರೂಪಾಯಿದೆ ಲೇಸ್ ಅಥವಾ ಅಂಥದ್ದೆಲ್ಲ ಕುರುಕುರೆ ಅಂಥದ್ದು 100 ರೂಪಾಯಿ ಲೇಸ್ ಅಂದರೆ ಕಂಪನಿ ಬಗ್ಗೆ ನಾನು ಮಾತಾಡೋದಲ್ಲ. ಪ್ಯಾಕೆಟ್ ಓಪನ್ ಮಾಡಿ ಅದರೊಳಗಿರೋದು ಎಲ್ಲ ಕೆಮಿಕಲ್ಸ್. ಸೊ ಕೆಮಿಕಲ್ಸ್ ಎಲ್ಲ ಹಂತದ ಫುಡ್ಗೆ ಬಂದಿದೆ ಈಗ. ಸೊ ಫುಡ್ ಕೆಮಿಕಲ್ಸ್ ಆ ಲೇಸಲ್ಲಿ ಎಷ್ಟು ಡೇಂಜರ್, ಎರಡು ಪೆಟ್ಟು ಅದರಲ್ಲಿ, ಒಂದು ಫುವಾಗಿನ ಫುಡ್ಡು ಅನ್ಹೆಲ್ದಿ, ಇನ್ನೊಂದು ಪ್ಲಾಸ್ಟಿಕ್ ಬಿಸಾಡಿದ್ದು ಸ್ಟ್ರೈಟ್ ನಮ್ಮ ನೀರನ್ನು ನೆಲಕ್ಕೆ ಸೇರದಾಗಿ ನೋಡಿಕೊಳ್ತದೆ, ವಾಟರ್ ಶಾರ್ಟ್.
0: ಮತ್ತೊಂದು ಡಾಕ್ಟರ್, ತುಂಬಾ ಮಂದಿಗೆ ಒಂದು ತಿಳುವಳಿಕೆ ಇರುವಂತದ್ದು ಏನಪ್ಪಾ ಅಂದ್ರೆ, ಇವಾಗ ಪ್ಲಾಸ್ಟಿಕ್ ಯಾವುದೊಂದು ಲೋಟ, ಅದರಲ್ಲಿ ನಾನು ಜ್ಯೂಸ್ ಕುಡಿಯುತ್ತೇನೆ, ಆದರೆ ಪ್ಲಾಸ್ಟಿಕ್ ಇದು ಏನು ಲೋಟ ಇದೆ ಅದನ್ನು ಬಿಸಾಡ್ತೇನೆ, ಹಾಗೆಯೇ ಪ್ಲಾಸ್ಟಿಕ್ ತಟ್ಟೆಯಲ್ಲಿ ನಾನು ಊಟ ಮಾಡ್ತೀನಿ, ಊಟ ಮಾತ್ರ ಮಾಡುವಂಥದ್ದು, ಪ್ಲಾಸ್ಟಿಕ್ ತಟ್ಟೆಯನ್ನು ನಾನು ನುಂಗುವುದಿಲ್ಲ. ಆದರೆ ಇದರಿಂದ ಹೇಗೆ ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತುಂಬ ಮಂದಿಯ ಒಂದು ತಿಳುವಳಿಕೆ.
2: ಈಗ ತುಂಬ ಸಲ ನೀವು ನೋಡಿರ್ಬೋದು, ಒಂದು ವೆಸ್ಟರ್ನ್ ಅಂದರೆ ನಾವು ಈ ಕಾರ್ಪೊರೇಟ್ ವರ್ಲ್ಡ್ನವ್ರು, ಕಾರ್ಪೊರೇಟ್ ವರ್ಲ್ಡ್ ಅಂದರೆ ಈ ಕಂಪನಿಯವರು ಏನು ಹೇಳೋದು, ಈ ಬಾಟಲ್ಡ್ ವಾಟರ್ ಇಸ್ ಸೇಫ್, ಯಾಕೆಂದರೆ ಬಾಟಲ್ಡ್ ವಾಟರಲ್ಲಿ ಪ್ಲಾಸ್ಟಿಕ್ ಅನ್ನೋದು ನೀರಿಗೆ ಸೇರುವುದಿಲ್ಲ ಅಂದರೆ ಒಂದು ಅದೊಂದು ಕಾನ್ಸೆಪ್ಟ್ ಇತ್ತು. ಲಾಸ್ಟ್ ಒಂದು 6 ತಿಂಗಳಿಂದ ನಮ್ಮ ವಿಜ್ಞಾನ ಮುಂದುವರಿದ ಹಾಗೆ ಆ ನೀರನ್ನು ನೋಡುವ ಕ್ಯಾಮರಾಗಳು ಅಥವಾ ಸೂಕ್ಷ್ಮವಾಗಿ ನಾವು ನೋಡಿದಾಗ ಈವನ್ ಪ್ಲಾಸ್ಟಿಕ್ ಬಾಟಲ್ಸಿಂದ ಡೈರೆಕ್ಟ್ ಪ್ಲಾಸ್ಟಿಕ್ ನೀರಿಗೆ ಬರ್ತಾ ಇದೆ. ಸೊ ಏನು ನಾವು ಲೋಟದ ಸ್ಟೀಲ್ ಲೋಟದಿಂದ ನಾವು ಕುಡಿಯುವುದನ್ನು ತಪ್ಪಿಸಿ ಯಾವಾಗ ನಾವು ಗ್ಲಾಸ್ ಲೋಟ, ಸ್ಟೀಲ್ ಲೋಟ ಎರಡೂ ಸೇಫ್. ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ನಿಮಗೆ ಬೆಸ್ಟ್ ಸ್ಟೀಲ್ ಲೋಟ, ನಿಮಗೆ ಸ್ವಲ್ಪ ಚಂದ ಕಾಣಬೇಕು, ಅದು ಸ್ವಲ್ಪ ಸ್ಟೀಲ್ ನಮಗೆ ಲೆವೆಲ್ ಕಡಿಮೆ ಆಯಿತು ಅಂತ ಕಂಡ್ರೆ 100ಕ್ಕೆ 100 ಗ್ಲಾಸ್ ಲೋಟ. ಇದೆರಡು ಕೂಡ ಯಾವುದೇ ಕೆಮಿಕಲನ್ನು ನಿಮ್ಮ ಫುಡ್ಡಿಗೆ ಬಿಡುವುದಿಲ್ಲ. ಮತ್ತೆ ಈಗ ಜನರು ಉಪ್ಪಿನಕಾಯಿ ಪ್ಲಾಸ್ಟಿಕಲ್ಲಿ ಇಡ್ತಾರೆ, ಉಪ್ಪಿನಕಾಯಿ, ಸಾಸೇಜ್ ಇದೆಲ್ಲ ಪ್ಲಾಸ್ಟಿಕ್ ಅನ್ನು ಕರಗಿಸಿ ಡೈರೆಕ್ಟ್ ಪ್ಲಾಸ್ಟಿಕ್ ಅನ್ನು ಅದರೊಳಗೆ ತರ್ತದೆ, ನಿಮಗೆ ಉಪ್ಪಿನಕಾಯಿ ಒಟ್ಟಿಗೆ ಗೊತ್ತಾಗುದಿಲ್ಲ. ಸೊ ಪ್ಲಾಸ್ಟಿಕ್ಗಳು ಕರಗಿ ಡೈರೆಕ್ಟ್ ಬರ್ತದೆ. ಸೊ ಬಿಸಿ ಮತ್ತೆ ಕೆಮಿಕಲ್ಸ್ ಇರುವಂಥ ಫುಡ್ ಪ್ಲಾಸ್ಟಿಕ್ಗೆ ತಾಗಿದರೆ ಪ್ಲಾಸ್ಟಿಕ್ ಡೈರೆಕ್ಟ್ ಕರಗಿ ನಿಮ್ಮ ಫುಡ್ಡಿಗೆ ಬರ್ತದೆ.
0: ಹೌದು, ಯಾಕಂದ್ರೆ ಇವಾಗೆಲ್ಲ ಝೊಮ್ಯಾಟೋದಿಂದ ಆರ್ಡರ್ ಮಾಡೋದು ಜಾಸ್ತಿ ಆಗ್ತಾ ಇದೆ,
2: ಎಲ್ಲ ಆನ್ಲೈನ್ ಆರ್ಡರ್
0: ಪ್ಲಾಸ್ಟಿಕ್ ಅಲ್ಲೇ ತರುವಂತದ್ದು,
2: ಎಲ್ಲ ಬರೋದು ಪ್ಯಾಕಿಂಗ್ ಪ್ಲಾಸ್ಟಿಕ್ ಅಲ್ಲಿ. ಅದು ಬಿಸಿ ಬಿಸಿ ಬಿಸಿ ಬೇಕು ನಿಮಗೆ ಮನೆ ಮುಟ್ಟುವಾಗಲೂ. ಸೊ ಬಿಸಿ ಬಿಸಿ ಬಿಸಿ ಪ್ಲಾಸ್ಟಿಕ್ ಮೇಲೆ ಹಾಕಿದ್ರೆ ಅರ್ಧ ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಯೊಳಗೆ ಹೋಗಿ. ಇದು ನಿಮ್ಮ ಡೈರೆಕ್ಟ್ ಇಂಪ್ಯಾಕ್ಟ್. ಡೈರೆಕ್ಟ್ ಇಂಪ್ಯಾಕ್ಟ್ ಅಂದ್ರೆ ಇದು ಎಲ್ಲರಿಗೂ ನಮಗೆ ಗೊತ್ತಿತ್ತು. ಅದರಲ್ಲಿ ಬಾಟಲ್ ವಾಟರ್ ಒಂದು ಅವ್ರು ಏನು ಸುಳ್ಳು ಹೇಳ್ತಿದ್ರು ಅಂದ್ರೆ, ನೀವು ನಾವು ಕೊಟ್ಟ ನೀರು ಏನ್ ಡೇಂಜರ್ ಇಲ್ಲ, ನೀವು ಅದನ್ನು ಪುನಃ ಅದಕ್ಕೆ ಬಾಟ್ಲಿಗೆ ನೀರು ತುಂಬಿಸಿದ್ರೆ ಅದು ಹಾನಿಕರ ಅಂತ. ಯಾರು ಮಂಗನಿಗೂ ಹೇಳ್ಬೋದು, ಈಗ ಮನೆಯದ್ದು ನೀರು ಅದಕ್ಕೆ ತುಂಬಿಸಿದ ಕೂಡ ಅದು ಹೇಗೆ ಸಡನ್ ಹಾನಿಕರ ಆಗುತ್ತೆ. ಅವರದ್ದು ಮತ್ತೆ ಹೇಳಿದ್ರು ಅದನ್ನು ನೀವು ಕಾರಲ್ಲಿ ಬಿಸಿಲಲ್ಲಿ ಇಟ್ಟರೆ ಹಾನಿಕರ ಅಂತ. ನೀವು ಗ್ಯಾರಂಟಿ ಕೊಡ್ತೀರಾ ಬಿಸ್ತರಿ ಅಥವಾ ಯಾವುದೇ ಬಾಟಲ್ಡ್ ವಾಟರ್ ಎಲ್ಲೆಲ್ಲೋ ತಯಾರಾಗಿ ಮಂಗಳೂರು ಮುಟ್ಟೋಲ್ಲರಿಗೆ ಬಿಸಿಲು ತಾಗುದೇ ಇಲ್ಲ ಅಂತ ಅದಕ್ಕೆ? ನೀವು ಹಣ ಕೊಟ್ಟು 25 ರೂಪಾಯಿ ಕೊಟ್ಟು ತಗೊಳ್ತೀರ ಒಂದು ಬಾಟಲ್, ಅದು ಬಿಸಿಲಿಗೆ ತಾಗಿರೋದಿಲ್ಲ, ಅದು ಫ್ರಿಜ್ಜಲ್ಲೇ ಇತ್ತಂದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ? ಇಲ್ಲ. ಸೊ 100% ವಿ ಹ್ಯಾವ್ ಟು ಬಿ ಕೇರ್ಫುಲ್.
0: ಹೌದು, ಒಂದು ಕರೆ ಇದೆ, ಯಾರಂತ ಕೇಳೋಣ. ಹಲೋ
3: ಹಲೋ ಹಲೋ, ನಮಸ್ತೆ, ಜಯಪ್ರಕಾಶ್ ಚಿಕ್ಕೂರು ಮಾತಾಡೋದು.
2: ಜಯಪ್ರಕಾಶ್ ಅವರೇ ನಮಸ್ತೆ.
3: ನಮಸ್ತೆ ಸರ್. ಅದೇ ಭೂಮಿಯ ಬಗೆಗಿನ ಕಾಳಜಿಯಿಂದ ತುಂಬಾ ವಿಷಯಗಳನ್ನು ಹೇಳಿದಿರಿ ಸರ್, ತುಂಬಾ ಖುಷಿ ಆಯ್ತು ನನಗೆ. ಒಬ್ಬ ಪರಿಸರ ತಜ್ಞರಂತೆ ನೀವು ಮಾತಾಡಿದಿರಿ ಸರ್, ಅದಕ್ಕಾಗಿ ತುಂಬಾ ಧನ್ಯವಾದಗಳು. ಪ್ಲಾಸ್ಟಿಕ್ ನ ಬದಲಿಗೆ ಪೇಪರ್ ಕಪ್ ಬಂದಿದೆ ಸರ್. ಪೇಪರ್ ಕಪ್ ಅಲ್ಲಿ ತುಂಬಾ ಮಂದಿ ಬಿಸಿ ಚಾವನ್ನ ಹಾಕಿ ಕುಡಿತಾ ಇದ್ದಾರೆ, ಬಿಸಿ ಪದಾರ್ಥಗಳನ್ನ ಹಾಕಿ. ಇದರಿಂದ ತೊಂದರೆ ಇದೆ ಅಂತ ಹೇಳಿ ನನ್ನ ಪ್ರಶ್ನೆ. ಮತ್ತು ಸೈಪಲ್ ಸರ್ ಹತ್ರ ಒಂದು ವಿನಂತಿ ಸರ್, ಈಗಾಗಲೇ ಡಾಕ್ಟರ್ ಮಾತಾಡಿದ್ದನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸಬೇಕು. ದಯಮಾಡಿ ನೀವು ಏನಾದ್ರೂ ಎಡಿಟ್ ಮಾಡಿ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ದಯಮಾಡಿ ಬಿಡಬೇಕು. ತುಂಬಾ ಒಳ್ಳೆ ಮಾತುಗಳನ್ನಾಡಿದ್ದಾರೆ ಅಂತ ನಿಮ್ಮ ಹತ್ರ ವಿನಂತಿ ಸರ್.
0: ಖಂಡಿತ ಖಂಡಿತ,
3: ನಾನು ಉತ್ತರ ರೇಡಿಯೋದಲ್ಲಿ ಕೇಳ್ತೇನೆ.
0: ಧನ್ಯವಾದಗಳು.
2: ನಮಸ್ತೆ. ನಿಮ್ಮದು ಪಾಯಿಂಟ್ ಏನಂತ ಹೇಳಿದ್ರೆ, ನಮ್ಮದು ಈಗ ಒಂದು ಫಂಕ್ಷನ್ ಮಾಡಿದ್ರೆ ಇವರು ಹೇಳಿದ ಹಾಗೆ ಪೇಪರ್ ಕಪ್ಗಳು ಬಂದಿದೆ. ಈ ಪೇಪರ್ ಕಪ್ಗಳಲ್ಲಿ ಎರಡು ತಾಪತ್ರಯ ನಿಮಗೆ ಗೊತ್ತಿದೆ. ಒಂದು ಎಷ್ಟು ಗಟ್ಟಿ ಪೇಪರ್ ಅನ್ನು ನೀವು ಚಾ ಕುಡ್ಲಿಕ್ಕೆ ಕುದಿ ಕುದಿ ಚಾವನ್ನು ತಡ್ಕೊಳ್ಳಿಕ್ಕೆ ಆಗುವಂತ ಪೇಪರ್ ಕಪ್ಗಳು ಯಾವುದು ಬರುದಿಲ್ಲ. ಸೊ ಅದಕ್ಕೆ ಒಂದೇ ಥಿಕ್ ವ್ಯಾಕ್ಸ್ ಕೋಟಿಂಗ್ ಕೊಡ್ತಾರೆ, ಹಾರ್ಡ್ ವ್ಯಾಕ್ಸ್. ಅದು ಪಾಯ್ಸನಸ್ ಅಲ್ಲ, ಬಟ್ ಇಟ್ ಇಸ್ ಟಾಕ್ಸಿಕ್, ಅಂದ್ರೆ ಅದು ವಿಷಯುಕ್ತ ಅಲ್ಲ. ಬಟ್ ಇಲ್ನೋಡಿ, ಈ ಪ್ಲಾಸ್ಟಿಕ್ ವಿಷಯುಕ್ತ ಅಂತ ಗೊತ್ತಾಗ್ಲಿಕ್ಕೆ ನಮಗೆ 60 ವರ್ಷ ಆದ್ಮೇಲೆ ಗೊತ್ತಾಯ್ತು. ಅದು ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಆಗ್ತದೆ ಅಂತ ಗೊತ್ತಾಗಿದ್ದು 120 ವರ್ಷ ಆದ್ಮೇಲೆ. ಸೊ ಈ ನೀವು ಪ್ಲಾಸ್ಟಿಕ್ ಲೋಟ ಬಿಟ್ಟು ಪೇಪರ್ ಲೋಟಕ್ಕೆ ಬಂದದ್ದು, ಮುಂದೆಂದೋ ಒಂದು ದಿನ ಅದು ವಿಷವಾಗಿತ್ತು, ಅದು ಬಳಸಬಾರದಿತ್ತು ಅಂತ ಬಂದೇ ಬರ್ತದೆ. 100ಕ್ಕೆ 100 ಎಲ್ಲೆಲ್ಲ ಸಾಧ್ಯವಿದೆ. ನೀವು ಚಂದ್ರಲೋಕಕ್ಕೆ ಹೋದಲ್ಲಿ ಕೂಡ ಒಂದು ಅಲ್ಲಿ ಮನುಷ್ಯ ಹೋದ ನಂತರ ಒಂದು 1400 ಕೆಜಿ ಮನುಷ್ಯನ ತ್ಯಾಜ್ಯ ಅಲ್ಲಿ ಉಂಟೀಗ. ಅಂದ್ರೆ ಅಲ್ಲಿ ತಂದದ್ದು ಬಿಸಾಡಿದ್ದು ಈ ಅಪೋಲೋದವರು ಹೋದವ್ರು. ನಾವು ಎಲ್ಲೆಲ್ಲ ಹೋಗ್ತೇವೆ ಅಲ್ಲೆಲ್ಲ ಗಲೀಜು ಮಾಡಿ ಬರ್ತೇವೆ. ಎಲ್ಲೆಲ್ಲ ಹೋಗ್ತೇವೆ ಅಲ್ಲೆಲ್ಲ ಗಲೀಜು ಮಾಡಿ ಬರ್ತೇವೆ. ಚಂದ್ರಲೋಕಲ್ಲೇ ಹೋಗಿ ಅಲ್ಲಿ ಒಂದು ಇಷ್ಟು ವೇಸ್ಟ್ ಪ್ರಾಡಕ್ಟ್ ಹಾಕಿ ಬಂದಿದ್ದೇವೆ. ಅಲ್ಲಿ ಚಂದ್ರಲೋಕಕ್ಕೆ ಹೋದಾಗ 72 ಗಂಟೆ ಎಲ್ಲ ಚಂದ್ರಯಾನಗಳು ಒಂದು 1/2 ದಿನ 1 ದಿನ 2 ದಿನ ಎಲ್ಲ ಇದ್ರು. ಮನುಷ್ಯ ಹೋದಲ್ಲೆಲ್ಲ ಗಲೀಜು ಮಾಡಿಬಾರದು. ಯಾವ ಪ್ರಾಣಿ ಗಲೀಜು ಮಾಡಿ ಬರ್ತದೆ? ಯಾವ ಪ್ರಾಣಿ ಅದು ಈ ಲೈಫ್ ಟೈಮ್ ಇದ್ದ ನಂತರ, ಅದು ಹೋದ ನಂತರ ಯಾರಿಗೆ ತೊಂದರೆ ಕೊಡ್ತದೆ? ಮನುಷ್ಯ ಜೀವಿ ಈ ರೀತಿ ತೊಂದರೆ ಕೊಡಬಾರ್ದು. ಅವರದ್ದು ಸ್ಪೆಸಿಫಿಕ್ ಪ್ರಶ್ನೆ. ಎರಡನೇ ಪ್ರಶ್ನೆ, ತುಂಬಾ ಚೀಪರ್ ಪೇಪರ್ ಕಪ್ಸ್ಗೆ ಒಳಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರ್ತದೆ, ಇದು ಭಾರಿ ಡೇಂಜರಸ್. ಒಳಗಡೆ ಪ್ಲಾಸ್ಟಿಕ್ ಕೋಟಿಂಗ್ ಇರುವ ಸೋ ಕಾಲ್ಡ್ ಪೇಪರ್ ಕಪ್ಪಿಗೆ ಬಿಸಿ ಬಿಸಿ ಚಹಾ ಹಾಕಿದ್ರೆ ಆ ಪ್ಲಾಸ್ಟಿಕ್ ಕಂಪ್ಲೀಟ್ ಕರಗಿ ನಿಮ್ಮ ಚಹಾಕ್ಕೆ ಬರ್ತದೆ. ನೀವು ಈ ಫುಡ್ ಚೈನ್ ಅಲ್ಲಿ ನಾವೀಗ ಏನು ವರಿ ಮಾಡ್ತಿದ್ದೇವೆ ಅಂದ್ರೆ, ಅಮ್ಮನ ಎದೆ ಹಾಲಿಂದ ನಾವು ತಿನ್ನುವ ಅನ್ನ ಚಪಾತಿಯಲ್ಲಿ, ಅಥವಾ ನಾವು ತಿನ್ನುವ ಹಣ್ಣುಗಳಲ್ಲಿ, ನಾವು ತಿನ್ನುವ ಮೀನು ಮತ್ತೆ ಮೊಟ್ಟೆಗಳಲ್ಲಿ ಪ್ಲಾಸ್ಟಿಕ್ ಇದೆ ಅಂತ ಹೆದರಿಕೆ ಬಂದಿದೆ. ಇದು ಡೈರೆಕ್ಟ್ ಪ್ಲಾಸ್ಟಿಕ್. ನೀವು ಪ್ಲಾಸ್ಟಿಕ್ ಕೋಟೆಡ್ ಇರುವ ಪೇಪರ್ ಕಪ್ಪಿನಲ್ಲಿ ನೀವು ಕುದಿ ಕುದಿ ಚಹಾ ಹಾಕಿದ್ರೆ ಅದರಲ್ಲಿ ಒಂದು 50% ಪ್ಲಾಸ್ಟಿಕ್ ನಿಮ್ಮ ಹೊಟ್ಟೆಯೊಳಗೆ ಸೇರಿ ಆಯ್ತು. ಸೊ ಆದಷ್ಟು ನೀವು ಲಯನ್ಸ್ ಕ್ಲಬ್ ಇರ್ಬೋದು, ನಿಮ್ಮ ಸಣ್ಣ ಪಾರ್ಟಿ ಇರ್ಬೋದು, ಗೆಟ್ ಟುಗೆದರ್ ಇರ್ಬೋದು, ಏನೇ ಇರ್ಬೋದು, ನೀವು ಪ್ಲಾನ್ ಮಾಡಬೇಕು. ನಾನು ರೀಯೂಸೆಬಲ್ ಏನು ಯೂಸ್ ಮಾಡುವುದಿಲ್ಲ, ನಾನು ಮನೆಯಿಂದ ಹೊರಡುವಾಗಲೇ ಜಾಗ್ರತೆ ಮಾಡ್ತೇನೆ. ಈಗ ನಾನು ಮಂಗಳೂರು, ನಾನು ಐ ಹ್ಯಾವ್ ಬಿನ್ ದಿಸ್ ವಿತ್ ದಿಸ್ ಫಾರ್ ಲಾಂಗ್ ಇಯರ್ಸ್. ಸೊ ನಾನು ಮಂಗಳೂರಲ್ಲಿ ಯಾವುದೇ ಮದುವೆಗೆ ಹೋದರೆ ಬಿಸ್ಲರಿ ಅಥವಾ ಯಾವುದೇ ಬಾಟ್ಲ್ ನಾನು ಅಲ್ಲಿಂದ ಪಿಕಪ್ ಮಾಡೋದಿಲ್ಲ. ಬಾಟಲ್ ವಾಟರ್ ಇದ್ದರೆ ನಾನು ನೀರು ಕುಡಿಯುವುದಿಲ್ಲ, ಅಷ್ಟೇ ಸಿಂಪಲ್. ಮನೆಗೆ ಹೋಗಿಯೇ ನೀರು ಕುಡಿಯೋದು. ನಾನು ಬಾಟಲ್ ವಾಟರ್, ನಾನು ಈ ಪಾಪದಲ್ಲಿ ನಾನು ಆದಷ್ಟು ಕಡಿಮೆ ಭಾಗಿಯಾಗಲಿಕ್ಕೆ ನನ್ನ
0: ವಾಟರ್ ಬಾಟಲ್ ಅಂತ ಬಂದಾಗ ಒಂದು ನಾನು ಇತ್ತೀಚೆಗೆ ನೋಡಿದ ಒಂದು ರಿಸರ್ಚ್ ಕೂಡ ನೆನಪಾಗುತ್ತೆ. ಸೊ ಅದರಲ್ಲಿ ಹೇಳ್ತಾರೆ, ಇವಾಗ ನಮ್ಮ ಮಂಗಳೂರಿನಲ್ಲಿ ಕೂಡ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಈ ತಾಪಮಾನದಿಂದಾಗಿ ವಾಟರ್ ಬಾಟ್ಲಲ್ಲಿ ಆ ನೀರು ವಿಷ ಆಗ್ತಾ ಇದೆ ಅಂತ.
2: ಅದೇ, ಸಿ ದಟ್ಸ್ ವಾಟ್ ಐ ಟೋಲ್ಡ್. ಈಗ ಕಂಪನಿಯವರು ಏನ್ ಹೇಳ್ತಾರೆ, ನಾವು ಅದನ್ನು ಸೂಕ್ಷ್ಮವಾಗಿಡ್ತೇವೆ. ಸಿ ಇಂಗ್ಲೆಂಡ್ ಅಲ್ಲಿ ಎವರೇಜ್ ಟೆಂಪರೇಚರ್ ಇರೋದು 20 ಡಿಗ್ರಿ, ಇದೆಲ್ಲ ಸ್ಟಡಿ ಆದ ಇಂಗ್ಲೆಂಡ್ ಅಲ್ಲಿ. ಸೊ 20 ಡಿಗ್ರಿ ಟೆಂಪರೇಚರ್ ಅಲ್ಲಿ ಪ್ಲಾಸ್ಟಿಕ್ ಇಂದ ನೀರಿಗೆ ಪಾಯ್ಸನ್ ಹೋಗದೇ ಇರಬಹುದು. ನಮ್ಮ ಊರಲ್ಲಿ 40, 42, 43 ಡಿಗ್ರಿ ಮುಟ್ತದೆ. ಈಗ ನಾರ್ತ್ ಇಂಡಿಯಾದಲ್ಲಿ 50, 52 ಡಿಗ್ರಿ ಮುಟ್ತದೆ. ಸೊ ಹಾಗಿರುವಾಗ ಪ್ಲಾಸ್ಟಿಕ್ ಕರಗಿ ನೀರಿಗೆ ಸೇರಿಯೇ ಸೇರ್ತದೆ. ಸೊ ಅಸಾಧ್ಯ, ಸಾಧ್ಯವೇ ಇಲ್ಲ, ಬದುಕಲಿಕ್ಕೆ ಚಾನ್ಸ್ ಇಲ್ಲ. ಪ್ಲಾಸ್ಟಿಕ್ ಬಾಟ್ಲ್ ಓಪನ್ ಮಾಡಿ 5-star ಹೋಟ್ಲಿಗೆ ಹೋದಾಗ ಆ ವೇಟರ್ ಬಂದು ಕೇಳ್ತಾನೆ, ಸರ್ ಬಾಟಲ್ಡ್ ವಾಟರ್ ಅಥವಾ ಸಾದಾ ವಾಟರ್ ಅಂತ. ಒಂದು ಅರ್ಥ ಇದೆ,
0: ಕೆಲವೊಂದು ಲೋಕಲ್ ಹೋಟೆಲ್
2: ಮಾಡಿದ್ದಾರೆ, ಒಂದು ಲೈಟ್ ಆಯ್ಕೆ ಒಂದು ಕೇಳ್ತಾರೆ, ಒಂದು ಅರ್ಥ ಇದೆಯಾ?
0: ಒಂದು ಕರೆ ಇದೆ. ಹಲೋ,
4: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
0: ಹಲೋ, ನಮಸ್ತೆ. ನಮಸ್ತೆ.
5: ಈಗ ಫ್ರಿಡ್ಜ್ ನಲ್ಲಿ ನಾವು ಪ್ಲಾಸ್ಟಿಕ್ ಬಾಟಲ್ ನೀರಲ್ಲಿ ಇಟ್ಟಿವಿ, ಕೆಲವರು 2-3 ತಿಂಗಳವರೆಗೆ ಇಡ್ತಾರೆ. ಇದರಿಂದ ನೀರಿಗೆ ಏನಾದ್ರು ಪ್ಲಾಸ್ಟಿಕ್ ಅಂಶ ಸೇರುತ್ತಾ? ಮತ್ತೊಂದು, ಐಸ್ ಕ್ರೀಮ್ ಗೆ ಬೇರೆ ಬೇರೆ ಕಲರ್ ಗಳನ್ನ ಹಾಕ್ತಾರೆ, ಜನರು ತಿಂತಾ ಇದಾರೆ, ಅದರಿಂದ ಏನಾದ್ರು ಎಫೆಕ್ಟ್ ಇದೆಯಾ?
0: ಥ್ಯಾಂಕ್ ಯು. ಒಬ್ಬರು ಕರೆ ಮಾಡಿ ಕೊಡಿ. ಎರಡು ಪ್ರಶ್ನೆಗಳು.
2: ನಾವು ಎರಡು ಪ್ರಶ್ನೆಗಳನ್ನು ಫಸ್ಟ್ ಉತ್ತರಿಸುವ. ಫಸ್ಟ್ ಆಫ್ ಆಲ್, 100ಕ್ಕೆ 100 ಮೂರು ತಿಂಗಳಂತಲ್ಲ, ಫ್ರಿಡ್ಜಲ್ಲಿ ಇಡುವ ಬಾಟ್ಲ್ಗಳನ್ನೆಲ್ಲ ಚೇಂಜ್ ಮಾಡಿ. ಈಗ ಈಗ ಮೊದಲು ಹಾಲು ಸಪ್ಲೈ ಮಾಡ್ತಿದ್ರಲ್ಲ ಅಂತ ಬಾಟ್ಲ್ಸ್ ಬಂದಿದೆ ಈಗ ಮಾರ್ಕೆಟಲ್ಲಿ, ಎಕ್ಸ್ಪೆನ್ಸಿವ್ ಇಲ್ಲ. ಹಾಲಿನದ್ದು 1 liter ಬಂದಿದೆ, 1.5 liter ಬಂದಿದೆ. ಇಟ್ ಈಸ್ ಟೈಮ್ ಟು ಚೇಂಜ್. ಎಲ್ಲರ ಮನೆಯಲ್ಲಿ ನೀರಿರೋದು ಮನೆಯಲ್ಲಿ ಪೆಪ್ಸಿ ಬಾಟ್ಲಲ್ಲಿ. 1.5 liter ಪೆಪ್ಸಿ ಬಾಟ್ಲ್ ಬಂದದಲ್ಲಿ ತೊಳೆದು ಖಾಲಿ ಮಾಡಿ ಅದ್ರಲ್ಲಿ ನೀರು ತುಂಬಿಸಿ ಇಡೋದು. ಅದು ಯಾವುದರಲ್ಲಿ ನೀರಿಗೆ ಶೇಖರಣೆಗೆ ಅದು ಅಲೌಡ್ ಇಲ್ಲ ಅದರಲ್ಲಿ. ಅದು ಸಮಯದಲ್ಲಿ ಪ್ಲಾಸ್ಟಿಕ್ ಅನ್ನು ನಿಧಾನವಾಗಿ ನಿಮ್ಮ ನೀರಿಗೆ ಬಿಟ್ಟೆ ಬಿಡ್ತದೆ. ಅದು ಫ್ರಿಡ್ಜಲ್ಲಿದ್ದರೆ ಸ್ವಲ್ಪ ಕಡಿಮೆ, ಬಟ್ ಬಿಕಾಸ್ ಇಟ್ಸ್ ಅ ಕೂಲರ್ ಟೆಂಪರೇಚರ್ ರಿಯಾಕ್ಷನ್ಸ್ ಕಡಿಮೆ, ಬಟ್ ಇಟ್ ವಿಲ್ ಒಕರ್ ವಿತ್ ಟೈಮ್. ಅವ್ರು ಹೇಳಿದಾಗೆ ತಿಂಗಳಗಟ್ಟಲೆ ಒಳಗೆ ಇದ್ರಂತೂ 100% ಪ್ಲಾಸ್ಟಿಕ್. ಸೊ ಪ್ಯಾಪ್ಸಿ, ಕೋಕೋ ಕೋಲಾ ಇದು ಯಾವ ಬಾಟ್ಲು ನೀರು ಶೇಖರಣೆಗೆ ಹೇಳಿ ಮಾಡಿಸಿದ್ದಲ್ಲ. ರಿಯಾಕ್ಷನ್ ಆಗಬಾರ್ದಾದ್ರೆ ಒಂದೇ ದಾರಿ, ಒಂದೇ ಸ್ಟೀಲ್ ಬಾಟ್ಲ್, ಒಂದೇ ಗ್ಲಾಸ್ ಬಾಟ್ಲ್. ಇದು ಗ್ಲಾಸ್ ಬಾಟ್ಲ್ ಇದ್ದದ್ರಲ್ಲಿ ಸೇಫ್, ತೊಳಿಲಿಕ್ಕೂ ಸೇಫ್. ಸ್ಟೀಲ್ ಬಾಟ್ಲ್ ಒಳಗೆ ಕಾಣುವುದಿಲ್ಲ ನಿಮಗೆ, ಮಾನಸಿಕವಾಗಿ ನಿಮಗೆ ಅದು ಶುಭ್ರತೆ ಕಾಣುವುದಿಲ್ಲ. ಗ್ಲಾಸ್ ಬಾಟ್ಲ್, ವೈಟ್ ಕ್ಲೀನ್ ಗ್ಲಾಸ್ ಬಾಟ್ಲ್ ಇಸ್ ಸೇಫ್ ಅಂಡ್ ಕ್ಲೀನ್. ನೆಕ್ಸ್ಟ್ ಈಸ್ ಫುಡ್ ಕಲರ್ಸ್. ಫುಡ್ ಕಲರಲ್ಲಿ ಐಸ್ ಕ್ರೀಮಿಗೆ ಬಿಡಿ. ನಾನು ಹೇಳಿದೆಲ್ಲ, ನೀವು ಬ್ರೌನ್ ಬ್ರೆಡ್ ಅಂತ ಕೊಡ್ತೀರಿ, ಅದಕ್ಕೆ ಬಣ್ಣ ಹಾಕ್ತಾರೆ. ಬಣ್ಣ ಅನ್ನೋದು ನಾವು ಬಣ್ಣಮಯ ಆಗಿದ್ದೇವೆ. ಸೊ ಪಾಂಡಿಚೇರಿಯಲ್ಲಿ ಇದೀಗ ಬಣ್ಣ ಈಗಿಸಲು ಬಂದಿದ್ದು ರೊಡೋಮಿನ್ ಅಂತ ಒಂದು ಬಣ್ಣ ಕಾಟನ್ ಕ್ಯಾಂಡಿಯಲ್ಲಿ ಕಂಡ ಕಾರಣ ಕಾಟನ್ ಕ್ಯಾಂಡಿಯನ್ನೇ ಬ್ಯಾನ್ ಮಾಡಬೇಕಾಯಿತು. ಸೊ ಅದರ ಒಂದು ಸ್ಟೆಪ್ ಮುಂದೆ ಹೋಗಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಗೋಬಿ ಮಂಚೂರಿನೆಲ್ಲ ಬ್ಯಾನ್ ಮಾಡಿ, ಗೋಬಿ ಮಂಚೂರಿಯನ್ ಬ್ಯಾನ್ ಮಾಡಿಲ್ಲ ಅವರು, ಅವರು ಅದಕ್ಕೆ ಹಾಕೋ ಬಣ್ಣವನ್ನು ಬ್ಯಾನ್ ಮಾಡಿದ್ದಾರೆ, ಬಣ್ಣ ಹಾಕಬೇಡಿ ಅಂತೇಳಿ. ಸೊ ನಿಮ್ಮ ಪ್ರಾಬ್ಲಮ್ ಇಸ್, ನಮ್ಮದೊಂದು ನಾವೊಂದು ಮನುಷ್ಯ ಜೀವಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ವೆನಿಲಾ ಐಸ್ ಕ್ರೀಮ್ ಗೊತ್ತಿದೆ ನಮಗೆ, ವೆನಿಲಾ ನ್ಯಾಚುರಲ್ ಏನೆಲ್ಲ ಹಾಕೋದು. ಸೊ ವೆನಿಲಾ ಬರುತ್ತೆ, ಕೆಮಿಕಲ್ಸ್ ಬರುತ್ತೆ, ಬಟ್ ವೆನಿಲಾ ಇಸ್ ಅವೈಲೇಬಲ್ ನ್ಯಾಚುರಲಿ. ಸೊ ನೀವೊಂದು ವೆನಿಲಾ ಐಸ್ ಕ್ರೀಮ್ ತಿಂದಾಗ ಅದರಲ್ಲಿ ಟಾಕ್ಸಿನ್ಸ್ ಭಾರಿ ಕಡಿಮೆ ಇರುತ್ತೆ. ನೀವು ಒಂದು ಒಂದು ಬಿಜಾರ್ ನೇಮ್, ಒಂದು ಕೆಂಪು ಮತ್ತೆ ಹಳದಿ ಮಿಶ್ರಣದ ಒಂದು ಐಸ್ ಕ್ರೀಮ್ ಬೇಕಂತ ನೀವು ಹೇಳಿದ್ರೆ ಏನ್ ಮಾಡ್ತಾರೆ ಕಂಪನಿಯವರು, ಐಸ್ ಕ್ರೀಮ್ ಕಂಪನಿಯವರು ಪೇಂಟ್ ಫ್ಯಾಕ್ಟರಿ ಅವರಿಗೆ ಹೇಳ್ತಾರೆ, ಮಾರ ನಮಗೊಂದು ಹಳದಿ ಮತ್ತೆ ಕೆಂಪು ಮಿಶ್ರಣದ ಒಂದು ಬಣ್ಣ ಬೇಕಂತ. ಸೊ ಆ ಪೇಂಟ್ ಫ್ಯಾಕ್ಟರಿ ಮಾಡಿ ಕೊಡ್ತಾನೆ, ಅದಕ್ಕೊಂದು ಗೌರ್ಮೆಂಟ್ ಅವರು ಪರ್ಮಿಷನ್ ಕೊಡ್ತಾರೆ ಫುಡ್ ಗ್ರೇಡ್ ಕಲರ್ ಅಂತೇಳಿ. ಅದು ಎಷ್ಟು ಸೇಫ್ ಎಷ್ಟು ಅನ್ಸೇಫ್ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ನಮ್ಮ ಸಿ, ಇದು ಮಾರ್ಕೆಟ್ ಡ್ರಿವನ್ ಇಕಾನಮಿ. ಮಾರ್ಕೆಟ್ ಡ್ರಿವನ್ ಇಕಾನಮಿಯಲ್ಲಿ ನಮಗೆ ಎಲ್ಲ ಐಸ್ ಕ್ರೀಮ್, ಈಗ ಐಡಿಯಲ್ ಐಸ್ ಕ್ರೀಮ್ ಅವರು ಪ್ರತಿ ವರ್ಷ 2 ಹೊಸ ಫ್ಲೇವರ್ ಅವ್ರಿಗೆ ಹಾಕಿಯೇ ಹಾಕ್ತಾರೆ. ಯಾಕೆ ಹಾಕಬೇಕು, ಇಲ್ಲದ್ರೆ ಮಾರ್ಕೆಟ್ ರನ್ ಆಗುದಿಲ್ಲ ಜನರಿಗೆ. ಸೊ ಬಣ್ಣಗಳು ಒಳ್ಳೆದಲ್ಲ ಐಸ್ ಕ್ರೀಮ್ ಅಲ್ಲಿ ಇರಲಿ ಅಥವಾ ಯಾವ್ದರಲ್ಲಿ
0: ಯಾವ್ದರಲ್ಲಿ ಇರಲಿ ಅಂತ. ಎಸ್, ಮುಂದಿನ ಕೇಳಿದ್ರು. ಹಲೋ ಹಲೋ
6: ಹಲೋ
0: ಹಲೋ, ನಮಸ್ತೆ, ಯಾರು ಮಾತನಾಡುದು?
6: ನಾನು ಎಸ್ ಮೊಹಮ್ಮದ್ ವೇಣೂರ್ ಮಾತಾಡ್ತೇನೆ.
0: ಎಸ್ ಮೊಹಮ್ಮದ್ ವೇಣೂರ್,
2: ನಮಸ್ಕಾರ ಅವ್ರು, ಹೇಳಿ.
6: ನಮಸ್ಕಾರ ಡಾಕ್ಟರ್, ನಿಮ್ಮದು ಈಗ ನಾನು ಕೇಳಲಿಕ್ಕೆ ಶುರು ಆಗಿದ್ದು, ಫಸ್ಟ್ ಕೇಳಲಿಲ್ಲ. ನನಗೊಂದು ಸಮಸ್ಯೆ ಅಂತ ಕೇಳಿಕೊಳ್ತೇನೆ ಡಾಕ್ಟರ್. ಏನಂದ್ರೆ ಈಗ ನೀವು ನೀರಿನ ಬಗ್ಗೆ ಎಲ್ಲ ಹೇಳಿದ್ದೀರಿ, ಆದ್ರೆ ಹೆಚ್ಚಿನವರೆಲ್ಲ ಈಗ ಆಯಿಲ್, ಕೊಕೊನಟ್ ಆಯಿಲ್, ಬೇರೆ ಆಯಿಲ್ ಎಲ್ಲ ಇದೆ ಇಂತ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ ಹಾಕ್ತಾರೆ, ನೀವು ಹೇಳಿದ ಹಾಗೆ ಪೆಪ್ಸಿ ಬಾಟ್ಲಿ, ಅದು ಅದು ಡೇಂಜರ್ ಉಂಟಾ ಅಂತ ಒಂದು ಪ್ರಶ್ನೆ. ಅದು ಅಲ್ಲದೆ ಈ ಇದುಂಟಲ್ಲ ಜೇನುತುಪ್ಪ, ಇದೆಲ್ಲ ಪ್ಲಾಸ್ಟಿಕ್ ನಲ್ಲಿ ಬರ್ತದೆ, ಇದರಿಂದ ಹಾನಿ ಉಂಟಾ ಅಂತ ಹೇಳಬೇಕು.
0: ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಪ್ರಶ್ನೆಗಳು ಭಾರಿ ರಿಲೆವೆಂಟ್. ಎಲ್ಲ ಕಡೆ ಪ್ಲಾಸ್ಟಿಕ್ ಮಯ ಆಗಿದೆ. ಯಾಕೆಂದರೆ ಈಗ ನಮ್ಮ ಮನೆಯಲ್ಲಿ ನಾನು ಎಲ್ಲದನ್ನು ಗ್ಲಾಸ್ ಬಾಟ್ಲಿಗೆ ಸ್ವಿಚ್ ಓವರ್ ಮಾಡಿಯಾಗಿದೆ. ವಿ ನೆವರ್, ವಿ ಯಾವುದರಲ್ಲೇ ಅವ್ರ ಕಂಪನಿಯವ್ರು ಕೊಟ್ಟಿರಲಿ, ನಾವು ಅದನ್ನು ಮನೆಗೆ ಬಂದ ಕೂಡಲೇ ಪ್ಲಾಸ್ಟಿಕ್ ಬಾಟ್ಲಿಂದ ತೆಗೆದು ಗ್ಲಾಸ್ ಬಾಟ್ಲ್. ಗ್ಲಾಸ್ ಬಾಟ್ಲ್ ಸರ್ ಈಸಿ ಟು ಕ್ಲೀನ್ ಮಾಡೋಕ್ಕೂ ಸುಲಭ, ಚಂದ ಕ್ಲೀನ್ ಮಾಡಿ ಬಿಸಿಲಲ್ಲಿ ತಿಟ್ಟರೆ ಅದು ಅದರದ್ದು ಒಂದು. ಈಗ ಮೊದಲು ಉಪ್ಪಿನಕಾಯಿ ಮತ್ತು ಎಣ್ಣೆಗೆ ಯಾವಾಗಲೂ ಇದ್ದದ್ದು ಪಿಂಗಾಣಿ ಅಥವಾ ಗ್ಲಾಸ್, ಗಾಜು ಯಾವುದರೊಟ್ಟಿಗೂ ರಿಯಾಕ್ಷನ್ ಮಾಡೋದಿಲ್ಲ. ಸೊ ಎಲ್ಲದು ಅನ್ಸೇಫೆ. ಕೋಕೋನಟ್ ಆಯಿಲ್, ನಿಮ್ಮ ಹರಳೆಣ್ಣೆ, ತೆಂಗಿನೆಣ್ಣೆ ಯಾವುದನ್ನು ಪ್ಲಾಸ್ಟಿಕ್ ಅಲ್ಲಿ ಶೇಖರಣೆ ಸಾಧುವಲ್ಲ.
0: ಅದು ಕಂಪನಿಯೇ ಮಾಡಿ ಕೊಡುತ್ತೆ,
2: ಕಂಪನಿಯೇ ಮಾಡಿ ಕೊಡ್ತದೆ. ಅದು ಅಂದ್ರೆ ಅದು ವಿಷ ಅಂತ ಪ್ರೂವ್ ಮಾಡಲಿಕ್ಕೆ ವಿಜ್ಞಾನಕ್ಕೆ ಅಷ್ಟು ಸುಲಭ ಇಲ್ಲ. ಸೊ ಅಲ್ಲಿಯವರೆಗೆ ಕಂಪನಿಯವರು ಅದನ್ನು ಬಿಡುವುದಿಲ್ಲ. ಜಾಗ್ರತೆ ನಿಮಗೆ ಬೇಕಾಗಿದ್ದ, ನಮಗೆ ಬೇಕಾಗಿದ್ದ, ಕಂಪನಿಯವರಿಗೆ ಬೇಕಾಗಿದ್ದ. ಸೊ ಸುಲಭ ಏನು, ಒಂದು ಪಾಮ್ ಆಯಿಲ್ ಆಯಿಲ್ ಅನ್ನು ಒಂದು ಸೀಲ್ಡ್ ಪ್ಯಾಕೆಟ್ ಅಲ್ಲಿ ಕೊಡೋದು ಅವರಿಗೆ ಸುಲಭ. ನೀವು ಅಟ್ ಲೀಸ್ಟ್ ಮನೆಗೆ ಬಂದ ನಂತರ ನೆಕ್ಸ್ಟ್ ಒಂದು 6 ತಿಂಗಳು ಸ್ಟೋರೇಜ್ ಇದ್ರೆ ಅದನ್ನು ತೆಗೆದು ಗ್ಲಾಸ್ ಬಾಟ್ಲಿಗೆ ಹಾಕ್ಲೇಬೇಕು. ಈಗ ನಾನು ಎಣ್ಣೆಯನ್ನೆಲ್ಲ ಗಾಣದ ಎಣ್ಣೆಯಿಂದ ತಗೊಳ್ಳೋದು. ನನ್ನೊಂದು ವೆರಿ ಸೀನಿಯರ್ ಲೇಡಿ ಇದ್ದಾರೆ, ಒಂದು ನಮ್ಮದು ಮೋತಿಮಾಲ್ ಎದುರುಗಡೆ, ಶಿ ಗಿವ್ಸ್ ಮಿ ಗಾಣದ ಎಣ್ಣೆ ಮಾತ್ರ. ಎಲ್ಲ ಎಣ್ಣೆಗಳನ್ನು ಗಾಣದ ಎಣ್ಣೆಲ್ಲೇ ಸಿಗುತ್ತೆ ಈಗ. ಸೊ ಟ್ರೈ ಟು ಅವಾಯ್ಡ್ ಪ್ಯಾಕೆಟೆಡ್ ಆಯಿಲ್ಸ್ ಅಂಡ್ 100% ಆಯಿಲ್ಗಳನ್ನು ಇದರಲ್ಲಿ ಶೇಖರಣೆ
0: ಮಾಡಬಾರ್ದು ಅಂತ. ಮುಂದಿನ ಮತ್ತೊಂದು ಕರೆ ಇದೆ. ಹಲೋ ಹಲೋ
7: ಹಲೋ, ನಮಸ್ತೆ
0: ನಮಸ್ತೆ. ಯಾರು ಮಾತನ? ಸೀನಾ ಪುತ್ತೂರು.
2: ನಮಸ್ತೆ ನಮಸ್ತೆ ಸರ್, ಹೇಳಿ ಸರ್.
0: ಕೇಳಿ ನಿಮ್ಮ ಪ್ರಶ್ನೆ, ಕೇಳಿ ನಿಮ್ಮ ಪ್ರಶ್ನೆ.
7: ಈಗ ಬಣ್ಣದ ಬಗ್ಗೆ ಎಲ್ಲ ಪ್ಲಾಸ್ಟಿಕ್ ಬಗ್ಗೆ ಮಾತಾಡ್ತೀವಿ.
0: ಎರಡು ಕೂಡ, ಎರಡು ಬಗ್ಗೆ ಕೂಡ
2: ಬಣ್ಣ ಮತ್ತೆ ಪ್ಲಾಸ್ಟಿಕ್.
7: ಈಗ ಬಣ್ಣ ಅಂದ್ರೆ ಸುಮಾರು ತರದ ಬಣ್ಣಗಳು ಫುಲ್ ಆಸ್ತಿಗಳೇ ಉಂಟು. ಈಗ ಚಾಕ್ಲೇಟ್ಗಳು ಸುಮಾರು ತರದ ಉಂಟಲ್ಲ, ಹೆಚ್ಚು ಮಕ್ಕಳು ಉಪಯೋಗ, ಹೆಚ್ಚು ಮಕ್ಕಳು ತಿಂತಾರೆ. ಮತ್ತೆ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಮುಂದೆ ಏನಾದ್ರೆ ಹಳ್ಳಿಗಳೆಲ್ಲ ಎಲ್ಲಿ ಗುದ್ದಲಿ ಹಾಕಿದ್ರೆ ಅಲ್ಲೆಲ್ಲ ಪ್ಲಾಸ್ಟಿಕ್ ಸಿಗ್ತಾ ಇತ್ತು. ಈಗೆಲ್ಲ ಒಳಗೆ ಹಾಕ್ತಾರೆ, ಬೆಂಕಿ ಹಾಕ್ತಾರೆ ಬಾತ್ರೂಮ್ಗೆ, ಮನೆ ಒಳಗೆ ಅನ್ನವಾಗಲಿಕ್ಕೆ ಎಲ್ಲ.
0: ನಿಮ್ಮ ಪ್ರಶ್ನೆ ಇದೆಯಾ ಸರ್? ಪ್ರಶ್ನೆ ಏನಾದ್ರೂ ಇದೆಯಾ?
2: ಎರಡು ವಿಚಾರಗಳನ್ನು ಹೇಳ್ತಾ ಇದ್ದಾರೆ, ಬಣ್ಣಗಳು ಎಲ್ಲ ಕಡೆಯೂ ಇದೆ, ಏನ್ ಮಾಡ್ತೀರಾ ಅಂತ ಹೇಳಿ. ಸಿ, ದೇರ್ ಆರ್ ಫುಡ್ ಗ್ರೇಡ್ ಕಲರ್ಸ್. ಈಗ ಬಣ್ಣ ಎನ್ನುವುದು ಮನುಷ್ಯನಿಗೆ ಒಂದು ಮನುಷ್ಯ ಜೀವಿ ಮುಂದುವರೆದ ಹಾಗೆ ಅವನಿಗೆ ಸಾದಾ ಗಂಜಿ ಊಟ, ತರಕಾರಿ ಪಲ್ಯ, ನೀರು ದೋಸೆ, ಉಪ್ಪಿಟ್ಟು, ಅವಲಕ್ಕಿ ಸಮಾಧಾನ ಇಲ್ಲದಿದ್ದಾಗ ಆಟೋಮ್ಯಾಟಿಕಲಿ ಬಣ್ಣಗಳನ್ನು ಹುಡುಕಿಕೊಂಡು ಹೋಗಿದ್ದಾನೆ. ಸೊ ಗೌರ್ಮೆಂಟ್ ಅವರು ಅದಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದಾರೆ, ವ್ಯವಸ್ಥೆಗಳು ಮಾಡಿಲ್ಲ ಅಂತಲ್ಲ, ಅದಕ್ಕೆ ಫುಡ್ ಗ್ರೇಡ್ ಕಲರ್ಸ್ ಅಂತ ಇದೆ. ಅದು ಎಷ್ಟು ಸೇಫ್, ಎಷ್ಟು ಅನ್ಸೇಫ್ ಇಸ್ ಎ ಡಿಫಿಕಲ್ಟ್ ಡಿಸಿಷನ್ ಟು ಟೆಲ್. ಯಾಕೆಂದ್ರೆ ಅದು ಹಾರ್ಮ್ಫುಲ್ ಟಾಕ್ಸಿನ್ಸ್ ಅಂತ ಗೊತ್ತಿದ್ದು ಅದು ಅಷ್ಟು ಪಾಯ್ಸನ್ ಅಲ್ಲ ಅಂತ, ಲೈಟ್ ಪಾಯ್ಸನ್ ಅಂತ ನಾವು ಅದನ್ನು ಪರಿಚಯ ಅಲೋ ಮಾಡ್ತಾ ಇದ್ದೇವೆ. ಸೊ ಎಲ್ಲ ಮಕ್ಕಳು ತಿನ್ನುವ ಚಾಕ್ಲೇಟ್, ಕೇಕ್ಸ್, ಪೇಸ್ಟ್ರೀಸ್, ಈಗ ಒಂದು ಬಿಸ್ಕೆಟ್ ಅಂತ ಕೊಳ್ಳಿ, ಒಂದು ಕ್ರೀಮ್ ಬಿಸ್ಕೆಟ್, ನೀವು ಮನೆಯಲ್ಲಿ ಮಾಡಿದ ಒಂದು ಪದಾರ್ಥವನ್ನು ಒಂದು ಡಬ್ಬಿಯಲ್ಲಿ ಹಾಕಿ 48 ಗಂಟೆಗೆ ಅದು ಸ್ಮೆಲ್ ಬರ್ತದೆ. 2-3 ದಿನದ ನಂತರ ಏನು ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕ್ರೀಮ್ ಬಿಸ್ಕೆಟ್ ಅನ್ನು ಡಬ್ಬಿಯಲ್ಲಿ ಹಾಕಿ ಇಡಿ, 6 ತಿಂಗಳ ನಂತರ ತಿನ್ಬಹುದು ಅದನ್ನು. ಅಂದ್ರೆ ಅದಕ್ಕೆ ಆ ರೀತಿ ಸ್ಟೆಬಿಲೈಸರ್ಸ್, ಅದಕ್ಕೆ ಆ ರೀತಿ ಕೆಮಿಕಲ್ಸ್ ಹಾಕ್ಲೇ ಬೇಕು. ಅದರಲ್ಲಿ ಬೇರೆ ಬ್ಯಾಕ್ಟೀರಿಯಾಗಳು ಬೆಳಿಬಾರ್ದು. ಹೇಗೆ ಫುಡ್ ಹಾಳಾಗ್ತದೆ? ಬ್ಯಾಕ್ಟೀರಿಯಾ ಬೆಳಿಬೇಕು, ಬ್ಯಾಕ್ಟೀರಿಯಾ ಬೆಳೆದಾಗೆ ನಾವು ಮಾಡ್ತೀವಿ ಅದನ್ನು. ಸೊ ಫುಡ್ ಅನ್ನು ಹೆಲ್ದಿ ಮಾಡುದಲ್ಲ, ಫುಡ್ ಅನ್ನು ಟಾಕ್ಸಿಕ್ ಮಾಡ್ತೀವಿ. ಒಂದು ಬಿಸ್ಕೆಟ್, ಒಂದು ಚಂದ ಕಾಣುವ ಕ್ರೀಮ್ ಬಿಸ್ಕೆಟ್ 6 ತಿಂಗಳು ಹಾಳಾಗಬಾರ್ದಂದ್ರೆ ನಾವು ಅದನ್ನು ಸ್ವಲ್ಪ ಟಾಕ್ಸಿಕ್ ಮಾಡದಿದ್ರೆ ಬ್ಯಾಕ್ಟೀರಿಯಾಗಳು ಬಂದೇ ಬರ್ತದೆ. ನೀವು ಬ್ಯಾಕ್ಟೀರಿಯಾಗಳು ಬರದಾಗಿ ನೋಡಿಕೊಳ್ತಾ ಇದ್ದೀರಿ. ಸೊ ದೇಹಕ್ಕೆ ನೀವು ಅಂತ ಫುಡ್ಗಳನ್ನು ಹಾಕುವುದಕ್ಕಿಂತ ನೀವು ಎಷ್ಟು ಫುಡ್ ಅನ್ನು ಪ್ರೋಸೆಸ್ ಮಾಡ್ತೀರಿ ಅಷ್ಟು ದೇಹಕ್ಕೆ ಕೆಟ್ಟದ್ದು. ಪ್ರೋಸೆಸ್ ಮಾಡದ ಫುಡ್ ತಗೊಳ್ಬೇಕು. ಎರಡನೇದು ಅವ್ರು ಹೇಳಿದ್ದು ಪ್ಲಾಸ್ಟಿಕ್ ಸುಡ್ತಾ ಇದ್ದಾರೆ ಅಂತ ಹೇಳಿ. ಎಲ್ಲ ಹಳ್ಳಿಗಳಲ್ಲಿ ಪ್ಲಾಸ್ಟಿಕ್ ಸುಡುವುದು ಒಂದು ಕ್ರಮ, ಪ್ಲಾಸ್ಟಿಕ್ ಬರ್ಡನ್ ತುಂಬಾ ಜಾಸ್ತಿ ಆದಾಗ. ಬಟ್ ಎನ್ವೈರನ್ಮೆಂಟ್ಗೆ ಒಳ್ಳೆದಲ್ಲ ಪ್ಲಾಸ್ಟಿಕ್ ಸುಡುವುದರಿಂದ. ಅವರ ಮನೆಯವರಿಗೆ ಎಸ್ಪೆಷಲಿ ಅಲ್ಲಿ ಚೆನ್ನಾಗಿ ವೆಂಟಿಲೇಷನ್ ಇಲ್ಲದ್ರೆ ಆ ಸುಟ್ಟ ಪ್ಲಾಸ್ಟಿಕ್ ಅವರಿಗೆ ಡೈರೆಕ್ಟ್ ಲಂಗ್ಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಮನೆಯಲ್ಲಿ ಪ್ಲಾಸ್ಟಿಕ್ ಸುಡುವವರು ಭಾರಿ ಜಾಗ್ರತೆಯಲ್ಲಿ ಇರಬೇಕು. ಅದು ಅಷ್ಟು ಸೇಫ್ ಅಲ್ಲ,
0: ಸೇಫ್ ಅಲ್ಲ ಅಂತ ಹೇಳುವಂಥದ್ದು. ಇವಾಗ ಇದುವರೆಗೂ ಕೂಡ ಅನೇಕ ಏನು ಪ್ಲಾಸ್ಟಿಕ್ ಬಗ್ಗೆ ತುಂಬಾ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ರಿ. ಅದು ಎಷ್ಟು ಗಂಭೀರ ಸ್ವರೂಪದ ಅತ್ತ ತಲುಪ್ತಾ ಇದೆ ಅಂತ ನಾವು ಇವಾಗಲೇ ಗೊತ್ತಾಗ್ತಾ ಇದೆ, ಆದರೆ ಅರಿವಾಗ್ತಾ ಇದೆ. ನೀವು ಹೇಳಿದಾಗೇನೆ ಹಾರ್ಟ್ ಪೇಷಂಟ್ ಹಾಗೆ ಸ್ಟ್ರೋಕ್ ಆಗುವಂಥದ್ದು. ಸೊ ಇದರಲ್ಲಿ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂಥದ್ದು ಕೂಡ ಮೂಲ ಕಾರಣ ಒಂದು ಕಡೆ ಪ್ಲಾಸ್ಟಿಕ್ ಅಂತ ಕೂಡ ಸಾಬೀತಾಗಿರುವಂಥದ್ದು ಅಂತ ಕೂಡ ಹೇಳ್ತಾ ಇದ್ದೀರಿ. ಎಲ್ಲವನ್ನು ಕಡಿವಾಣ ಹಾಕಬೇಕು ಅಂತ ಹೇಳಿದರೆ, ಅದರೆಲ್ಲದರ ಬಳಕೆಯನ್ನು ನಾವು ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ನಾವು ಮನುಷ್ಯರಾಗಿ ನಾವೇನು ಮಾಡಬೇಕು? ಯಾಕಂದರೆ ನಮ್ಮಲ್ಲೇ ಜಾಗೃತಿ ಉಂಟಾಗಬೇಕಾಗಿದೆ. ಅದು ಸರ್ಕಾರನೋ ಅವರು ಮಾಡಬೇಕು ಇವರು ಮಾಡಬೇಕು ಅಂತಲ್ಲ, ನಾವು ಮೊದಲು ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದೆ ಹೆಜ್ಜೆ ಇಡಬೇಕಾಗುತ್ತೆ, ನಮ್ಮಲ್ಲೊಂದು ಜಾಗೃತಿ ಆಗಬೇಕಾಗುತ್ತೆ. ಸೊ ಅದು ಯಾವ ರೀತಿಯಲ್ಲಿ ಯಾವ ಹಂತದಲ್ಲಿ ನಾವು ಅದನ್ನ ಬಳಕೆ ಮಾಡಬಹುದು ಅಂತ. ಸೊ ಇದರ ಬಗ್ಗೆ
4: ನೀವು ಕೇಳ್ತಾ ಇರೋದು ಧ್ವನಿ ಮುದ್ರಿತ ಪ್ರಸಾರ.
2: ಸ್ಯಾಕ್ರಿಫೈಸ್, ಸ್ಯಾಕ್ರಿಫೈಸ್ ಅಂದ್ರೆ ನಾವು ಸ್ವಲ್ಪ ಭೂಮಿ ತಾಯಿಗಾಗಿ ಸ್ವಲ್ಪ ತ್ಯಾಗ ಮಾಡ್ಲಿಕ್ಕೆ ರೆಡಿ ಇರಬೇಕು. ಸ್ವಲ್ಪ ಅದು ಭೂಮಿ ತಾಯಿಗೆ ನಾವು ಯಾಕೆ ತ್ಯಾಗ ಮಾಡ್ತಿದ್ದೇವೆ? ಈ ಭೂಮಿ ತಾಯಿ ನಮಗೆ ಒಂದು ಇರಲಿಕ್ಕೆ ವಾಸ ಕೊಟ್ಟದ್ದನ್ನು ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಬಿಟ್ಟು ಹೋಗಬೇಕು. ಅವರಿಗೆ ಅದು ಬದುಕುವಾಗೆ ಅದರ ಇರಬೇಕು. ಅದನ್ನು ಫುಲ್ ಅನಾಚಾರ ಮಾಡಿ ಇಲ್ಲಿ ಬದುಕದಿದ್ದಾಗೆ ಮಾಡಿ. ಸಿ, ಇಲಾನ್ ಮಸ್ಕ್ ಅವರು ಮಾರ್ಸಿಗೆ ಹೋಗ್ತೇನೆ ನಾನು, ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿ ಇರುವ ಅಂತ ಹೇಳ್ತಾರೆ. ವಸುದೇ, ಈ ಭೂಮಿ ಇಷ್ಟು ಚಂದ ಇದೆ, ಇದನ್ನು ಚೆಂದಾಗಿ ನೆಕ್ಸ್ಟ್ ಜನರೇಷನ್ಗೆ ನಾವು ಕೊಡದೇ ಇದ್ರೆ ಮುಂದಿನ ಪೀಳಿಗೆ ನಾವು ಹಾಳು ಮಾಡಿ ಹಾಕಬಾರ್ದು. ಸೊ ಈ ಪೀಳಿಗೆಗೆ ನಾವು ಪ್ರತಿ ಹೆಜ್ಜೆಯಲ್ಲಿ ನಾವು ಜಾಗ್ರತೆ ಮಾಡ್ಬೋದು. ನಾನೀಗ ಒಂದು ಮದುವೆ ಮನೆಗೆ ಹೋದ್ರೆ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ, ಯಾರು ನನ್ನ ಹುಚ್ಚ ಅಂತ ಹೇಳ್ತಾರೆ, ಬಟ್ ಐ ಹ್ಯಾವ್ ಚೇಂಜ್ಡ್. ನಾನು ಫಸ್ಟ್ ಮೇನ್ ಕೋರ್ಸ್ ನ ಪ್ಲೇಟಿಗೆ ಹೋಗ್ತೇನೆ, ಮೇನ್ ಕೋರ್ಸ್ ಪ್ಲೇಟ್ ತಗೊಂಡ್ ಬರ್ತೇನೆ, ಮತ್ತೆ ಸ್ಟಾರ್ಟರ್ ಅದಕ್ಕೆ ಹಾಕ್ಲಿಕ್ಕೆ ಹೇಳ್ತೇನೆ, ಮೇನ್ ಕೋರ್ಸ್ ಅದಕ್ಕೆ ಹಾಕ್ತೇನೆ. ಮೂರು ಬಗೆಯ ಪಾಯಸ ಮೂರು ಲೋಟದಲ್ಲಿ ಇದ್ರೆ ಅದರಲ್ಲಿ ಲೋಟದಲ್ಲಿ ತಗೊಳ್ಳೋದಿಲ್ಲ ನಾನು, ಮೇನ್ ಕೋರ್ಸ್ ತಟ್ಟೆಗೆ ಹಾಕ್ಬೇಕಂತ ಇನ್ಸಿಸ್ಟ್ ಮಾಡ್ತೇನೆ. ತಟ್ಟೆಗೆ ಹಾಕ್ಲಿಕ್ಕೆ ಅವ್ರು ಒಪ್ಪದಿದ್ರೆ ಸಾರಿ ಅಂತ ಹೇಳಿ ಬಿಟ್ಟು ಬರ್ತೇನೆ. ಲಾಸ್ಟ್ ಐಸ್ ಕ್ರೀಮ್ ಅನ್ನು ರಿಕ್ವೆಸ್ಟ್ ಮಾಡಿ ಒಂದು ಸ್ಕೂಪ್ ಡೈರೆಕ್ಟ್ ಮೇನ್ ಕೋರ್ಸ್ ಪ್ಲೇಟಿಗೆ ಹಾಕ್ಲಿಕ್ಕೆ ಹೇಳ್ತೇನೆ. ಮೇನ್ ಕೋರ್ಸ್ ಪ್ಲೇಟ್ ಅಲ್ಲಿ ಎಲ್ಲದನ್ನು ಸುಧಾರಿಸಿ ಕ್ಲೋಸ್ ಮಾಡಿ ಬರ್ಲಿಕ್ಕೆ ಒಂದು ಪ್ರಯತ್ನ. ಕೆಲವರು ಐಸ್ ಕ್ರೀಮ್ ಹಾಕದಿದ್ರೆ ಸ್ಯಾಕ್ರಿಫೈಸ್ ಮಾಡಿ ಬಿಟ್ಟು ಬನ್ನಿ, ಸ್ಟೀಲ್ ಈ ಪ್ಲಾಸ್ಟಿಕ್ ಕಂಟೈನರ್ ಐಸ್ ಕ್ರೀಮ್ ತಗೊಳ್ಬೇಡಿ.
0: ಎಸ್, ಓಕೆ. ಮತ್ತೊಂದು ಕಡೆ ಆಗ ಹೇಳಿದ ಹಾಗೆ ಆಯಿಲ್ ಆಗಿರ್ಬೋದು, ಜೇನುತುಪ್ಪ, ಅದು ಕೂಡ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾರೆ.
2: ಸೊ ಅನ್ಹೆಲ್ದಿ, ಅನ್ಹೆಲ್ದಿ. ಯಾಕಂದ್ರೆ ಅವರು ನೀವು ಮನೆಗೆ ತಂದ ನಂತರ ಅದು ಒಂದು ವಾರದಲ್ಲಿ ಖಾಲಿ ಆಗುದಿಲ್ಲ. ಜೇನುತುಪ್ಪ ಖಾಲಿ ಆಗ್ಲಿಕ್ಕೆ ಅವ್ರು 3 ತಿಂಗಳು ಬೇಕು. 3 ತಿಂಗಳು ಖಾಲಿ ಆಗುವ ಕೆಮಿಕಲ್ ರಿಯಾಕ್ಷನ್ ಆಗಿ ಆಗ್ತದೆ. ಎಣ್ಣೆ ಮರುದಿನ ಖಾಲಿ ಆಗುದಿಲ್ಲ. ಈಗ ಹಾಗೆ ಹೇಳಿದ್ರೆ ನಮ್ಮದು ಹಾಲು ಮೊದಲು ಪ್ಲಾಸ್ಟಿಕ್ ಇದರಲ್ಲಿ ಬರ್ತಿತ್ತು, ಯಾವ್ದ್ರಲ್ಲಿ
0: ಒಂದು ಕರೆ
2: ಕರೆ ಇದೆ. ಸರಿ,
0: ಹಲೋ ಹಲೋ
8: ಹಲೋ
0: ಹಲೋ
8: ನಮಸ್ಕಾರ.
0: ನಮಸ್ಕಾರ, ನಮಸ್ಕಾರ, ಹೇಳಿ
8: ಸರ್. ನಮಸ್ತೆ,
2: ನಮಸ್ತೆ, ನಮಸ್ತೆ, ನಮಸ್ತೆ.
8: ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸರ್, ಧನ್ಯವಾದಗಳು ನಿಮಗೆ. ನಂಗೆ ಒಂದು ಸರ್, ನಾನು ಅರ್ಧದಲ್ಲಿ ನಿಮ್ಮ ಪ್ರೋಗ್ರಾಮ್ ಕೇಳಿದ್ದೇನೆ, ಬೆಳಿಗ್ಗೆ ಗೊತ್ತಿಲ್ಲ. ಈ ಏನ್ ನಾವು ಫ್ರೂಟ್ಸ್ ಅದರಲ್ಲೂ ಕೂಡ ಈ ಗ್ರೇಪ್ಸ್, ದ್ರಾಕ್ಷೆ ಮತ್ತು ಆಪಲ್ ಹೆಚ್ಚು ರಾಸಾಯನಿಕ ಸಿಂಪಡಣೆ ಆಗುವಂತ ಫ್ರೂಟ್ಸ್ ಅಂತ ಕೇಳಿದ್ದೇವೆ. ಎಲ್ಲೋ ನಾನು ಕೇಳಿದ್ದೇನೆ ಹೇಳುವುದನ್ನ, ಈ ಫ್ರೂಟ್ಸ್ ಗಳನ್ನ ಮನೆಗೆ ತಂದು ಒಂದು ಅರ್ಧ ಗಂಟೆಗಳ ಕಾಲ ಉಪ್ಪು ನೀರಿನಲ್ಲಿ ಹಾಕಿಟ್ಟು ನಂತರ ಅದನ್ನ ನಾವು ತೆಗೆದುಕೊಳ್ಳೋದ್ರಿಂದ, ಅದನ್ನು ಸೇರಿಸುವುದರಿಂದ ಅದರಲ್ಲಿರುವಂತ ರಾಸಾಯನಿಕ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ಅಂತ, ಇದು ಹೌದಾ ಅಂತ ನಾನು ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ಸುತ್ತೆ ಸರ್. ರೇಡಿಯೋದಲ್ಲಿ
0: ಕೇಳ್ತಾರೆ, ಇದನ್ನ ತುಂಬಾ ಮಂದಿ ಕೂಡ ಕೇಳ್ತಾರೆ, ಕೆಲವರು ರೋಸ್ ವಾಟರ್ನಿಂದ ಕೂಡ.
2: ಇವತ್ತಿನ ಇದು ಅಫ್ಕೋರ್ಸ್ ಇದು ಪ್ಲಾಸ್ಟಿಕ್ ಅಲ್ಲಿ ಮತ್ತೆ ಈ ಆಪಲ್ ಅನ್ನು ವ್ಯಾಕ್ಸ್ ಅಲ್ಲಿ ಕೋಟ್
0: ಮಾಡ್ತಾರೆ,
2: ಅದು ನಾರ್ಮಲ್ ಕೋಟಿಂಗ್ ಪ್ರೋಸೆಸ್. ವ್ಯಾಕ್ಸ್ ಅನ್ನು ಆಪಲ್ ಅನ್ನು ಒಂದು ಮಿಷಿ ಒಂದು ರೋಲರ್ ಮೇಲೆ ಮೂವ್ ಮಾಡುವಾಗ ಬಿಸಿ ವ್ಯಾಕ್ಸಿನ್ ಅದರ ಮೇಲೆ ಲೈಟ್ ಬಿಸಿ ವ್ಯಾಕ್ಸಿನ್ ತಿನ್ ಲೇರಿ ಸ್ಪ್ರೇ ಮಾಡ್ತಾರೆ. ಸೊ ನೀವು ಯಾವುದನ್ನು ಆಪಲ್ ಅನ್ನು ಬಿಸಿ ಇದಕ್ಕೆ ಉಗುರು ಬೆಚ್ಚ ನೀರಿಗೆ ಹಾಕಿದ್ರೆ ಈ ವ್ಯಾಕ್ಸ್ ಹೋಗುದಿಲ್ಲ. ಈ ವ್ಯಾಕ್ಸ್ ಇಸ್ ಎಡಿಬಲ್ ವ್ಯಾಕ್ಸ್, ದಿಸ್ ಇಸ್ ನಾಟ್ ಪಾಯ್ಸನಸ್. ಇದನ್ನು ತೆಗಿಲೇಬೇಕಂತ ನೀವು ಪಂತ ಮಾಡಿದ್ರೆ, ನೀವು ಇದನ್ನು ಕುದಿಯುವ ನೀರಿಗೆ ಹಾಕಿದ್ರೆ ಮಾತ್ರ ಈ ವ್ಯಾಕ್ಸ್ ಹೊರಗೆ ಬರ್ತದೆ. ಉಗುರು ಬೆಚ್ಚ ಸಾಲ್ಟ್ ವಾಟರ್ ನಾವು ಏನು ಮನೆಯಲ್ಲಿ ನಾರ್ಮಲ್ ಮಾಡ್ತೇವೆ ಅದು ಇದರಿಂದ ಹೊರಗೆ ಹೋಗುದಿಲ್ಲ, ಈ ವ್ಯಾಕ್ಸ್ ಹೊರಗೆ ಹೋಗುದಿಲ್ಲ. ಆಪಲ್ಗೆ ತುಂಬಾ ಕೆಮಿಕಲ್ ಸ್ಪ್ರೇ ಹೆಚ್ಚು ಎವರೇಜ್ ಮಾಡ್ತಾರೆ, ತುಂಬಾ ಏನು ಮಾಡುದಿಲ್ಲ. ಆ ಕೆಮಿಕಲ್ ಸ್ಪ್ರೇ ಈ ವ್ಯಾಕ್ಸಿನ ಒಳಗೆ ಇರ್ತದೆ. ಸೊ ಅದನ್ನು ತೆಗೆಯುವುದಷ್ಟು ಸುಲಭ ಇಲ್ಲ. ಫಸ್ಟ್ ಈ ವ್ಯಾಕ್ಸ್ ತೆಗಿಬೇಕು, ಮತ್ತೆ ಕೆಮಿಕಲ್ ತೆಗಿಲಿಕ್ಕೆ ಆಗುದು. ಒಂದು ಥಿನ್ ಲೇಯರ್ ವ್ಯಾಕ್ಸ್ ಹಾಕಿ ಇಡ್ತಾರೆ ಹೆಚ್ಚಿನ ಆಪಲ್ಗೆ. ನೆಕ್ಸ್ಟ್ ದ್ರಾಕ್ಷೆ, ದ್ರಾಕ್ಷಿಗೆ ಮತ್ತೆ ಈ ಎಲ್ಲ ತರಕಾರಿಗೆ ಈ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಅನ್ನು ಸಣ್ಣ ಪ್ರಾಯದಿಂದಲೇ ಸ್ಪ್ರೇ ಮಾಡ್ತಾರೆ. ಸೊ ಅದು ಅದರ ಒಳಗೆ ಸೇರಿರ್ತದೆ. ಸರ್ಫ್ ಲಾಸ್ಟ್ 15 ದಿನ ಏನು ಸ್ಪ್ರೇ ಮಾಡಿರ್ತಾರೆ ಅದು 100% ಉಪ್ಪು ನೀರಿಗೆ ಬಿಸಿ ನೀರಿಗೆ ಒಂಚೂರು ಉಗುರು ಬೆಚ್ಚ ಉಪ್ಪು ನೀರಿಗೆ ಹಾಕಿ ತೆಗೆದ್ರೆ ಸರ್ಫೇಸ್ ಇರೋ ಪಾಯ್ಸನ್ ಅನ್ನು ತೆಗಿಬಹುದು. ಅದರ ಒಳಗೆ ಸೇರಿದ್ದು ನಿಮ್ಮ ದೇಹಕ್ಕೆ ಸೇರಿಯೇ ಸೇರ್ತದೆ. ಸೊ ಏನು ಅಗ್ರಿಕಲ್ಚರಿಸ್ಟ್ ಇದ್ದಾರೆ ಅವರಿಗೆ ರಿಕ್ವೆಸ್ಟ್, ಹಾಗೆಲ್ಲ ಏನು ಲಿಮಿಟ್ ಏನು ಮಿನಿಮಮ್ ಅದು ಎಷ್ಟು ಅರ್ಲಿ ಅಂದ್ರೆ ಒಂದು ಹೂ ಬಿಡುವ ಮೊದಲೇ ಪೆಸ್ಟಿಸೈಡ್ಸ್ ಹಾಕ್ಬೇಕು. ಒಂದು ಹೂ ಬಿಟ್ಟು ಒಂದು ನಂತರ ಒಂದು ಪಾಯಿಂಟ್ ನ ನಂತರ ಹಣ್ಣು ಬೆಳೆದ ನಂತರ ಅದಕ್ಕೆ ಮತ್ತೆ ಕೆಮಿಕಲ್ ಪೆಸ್ಟಿಸೈಡ್ಸ್ ಹಾಕುವ ಹಾಗೆ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಅವರು ಟಾರ್ಗೆಟ್ ಓರಿಯೆಂಟೆಡ್, ಅವರಿಗೆ ಒಂದಿಷ್ಟು ಹೆಕ್ಟೇರ್ ಆಗುದಿಲ್ಲ. ಸೊ ಕೆಮಿಕಲ್ಸ್ ಮತ್ತೆ ಪಾಯ್ಸನ್ಸ್ ಅನ್ನು ಫುಡ್ ಇಂಡಸ್ಟ್ರಿ ಅವರು ತುಂಬಾ ಯೂಸ್ ಮಾಡ್ತಾರೆ, ಅದನ್ನು ಪೂರ್ತಿಯಾಗಿ ವಾಶ್ ಮಾಡಲಿಕ್ಕೆ ಆಗುದಿಲ್ಲ. ಮಿನಿಮಮ್ ಸರ್ಫೇಸ್ ಇರುವ ಟಾಕ್ಸಿನ್ಸ್ ಇವರ ಮಂತ್ರದಲ್ಲಿ ನೋಡಿರ್ಬೋದು. ಒಂದು 40% ಹೈಯರ್ ಕಾಸ್ಟ್ ಅಲ್ಲಿ ಆರ್ಗ್ಯಾನಿಕ್ ಫುಡ್ ಅಂತ ಬರ್ಲಿಕ್ಕೆ ಶುರು ಆಗಿದೆ. ಮಾರ್ಕೆಟ್ ರೇಟ್ಗಿಂತ 40-50% ರೇಟ್ ಜಾಸ್ತಿ ಇರ್ತಾರೆ. ಅವರು ಕ್ಲೇಮ್ ಮಾಡ್ತಾರೆ ನಾವು ಏನು

0: ಮಾಡಿರ್ಬೋದು. ಒಳ್ಳೆ ಮೆಣಸು ನಿಮ್ಮ ಮನೆ ಹಿಂದೆ ಬೆಳೆಸಿದ್ರೆ ಕಟ್ ಮಾಡಿದ್ರೆ ಅದು 3 ದಿನ ರೆಡಿ ಇರುತ್ತೆ, ಗ್ರೀನ್ ಇರುತ್ತೆ. ನೀವು ಫಾರ್ಮ್ ಅಲ್ಲಿ ಬೆಳೆಸಿದ್ದು, ಕೆಮಿಕಲ್ ಹಾಕಿ ಬೆಳೆಸಿದ್ದು, ಫಾಸ್ಟ್ ಆಗಿ ಬೆಳೆಸಿದ್ದು, ಕಟ್ ಮಾಡಿ 24 ಗಂಟೆಗಳಿಗೆ ಅದ್ರ ಬಣ್ಣ ಹೋಗುತ್ತೆ. ಸೊ ನಮ್ಮದು ಏನಾಗಿದೆ ಕೇಳಿದ್ರೆ, ನಾವು ವೈಜ್ಞಾನಿಕ ಬಗ್ಗೆ ಮುಂದುವರಿತಾ ಇದ್ದೇವೆ, ಬಟ್ ಬಸವಾಸುರನ ಕೈ ತರ ಆಗಿದೆ. ನಾವು ಬಸವಾಸುರನ ತರ ನಾವು ಮಾಡುವ ಪ್ರತಿಯೊಂದು ಆಕ್ಟಿವಿಟೀಸ್ ತಿರುಗಿ ನಮಗೆ ಮಾರಕ ಆಗ್ತಾ ಇದೆ. ನಾವು ಒಂದು ಕಡೆಯಲ್ಲಿ ಹಿಂತಿರುಗಿ ನೋಡ್ಬೇಕು, ನಾವು ಹೇಗೆ ಸಿಂಪಲ್ ಬದುಕಬಹುದು, ನಾವು ಭೂಮಿ ತಾಯಿಗೆ ಬರಡನಾಗದಾಗಿ ಹೇಗೆ ಬದುಕಬೇಕು, ನಾನು ಹೇಗೆ ನನ್ನ ಕಡೆಯಿಂದ ಏನು ಜಾಗ್ರತೆ ಮಾಡ್ಬೋದು. ನಾವು ಪ್ರತಿಯೊಂದು ಈಗ ಒಂದು ಮದುವೆ ಮಾಡಿ, ನೀವು ಒಂದು ಸಿಂಪಲ್ ಆಗಿ ಹೇಳ್ತೇನೆ, ಕ್ಯಾರಿ ಹೋಮ್ ಮೆಸೇಜ್. ನೀವು ಹಾಲ್ ಓನರ್ಸ್ ಆಗಿದ್ದೀರಿ ಈಗ ಸಂಘನಿಕೇತನ, ಅಥವಾ ನೀವು ಚರ್ಚ್ ಹಾಲ್ ಓನರ್ ಆಗಿದ್ದೀರಿ, ನೀವು ಹಾಲ್ ಓನರ್ ಆದ್ರೆ ನೀವು ಅಲ್ಲಿ ಹಾಲ್ ತಗೊಳ್ಳೋರಿಗೆ ಹೇಳ್ಬೇಕು, ನೀವು ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡ್ಲಿಕ್ಕೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನಮ್ಮ ನಮ್ಮ ಹಾಲಲ್ಲಿ ಯೂಸ್ ಮಾಡ್ಲಿಕ್ಕೆ ಇಲ್ಲ, ನಮ್ಮ ಹಾಲ್ನ ಒಳಗೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಒಳಗೆ ಬರ್ಲಿಕ್ಕೆ ಇಲ್ಲ. ಸೊ ವಾಟರ್ ಬಾಟಲ್ಸ್ ಅದು ಇದು ಬರ್ಲಿಕ್ಕೆ ಇಲ್ಲ. ನೀವು ಹೇಗೆ ಮಾಡ್ತೀರಿ, ಎಂತ ಮಾಡ್ತೀರಿ, ಗ್ಲಾಸ್ ಲೋಟ ತನ್ನಿ, ಸ್ಟೀಲ್ ಲೋಟ ತನ್ನಿ, ಏನ್ ಬೇಕಾದ್ರೆ ತನ್ನಿ. ಸೊ ಆ ಹಂತದಲ್ಲಿ ಇಂಪ್ಲಿಕೇಶನ್ ಶುರು ಆಗ್ಬೇಕು. ಮದುವೆ ಮಾಡಿಸೋ ತಂದೆ ತಾಯಿ ಅಂದ್ರೆ ಏನ್ ಹೇಳ್ಬೇಕು, ನನ್ನ ಮಗಳ ಮದುವೆಯಲ್ಲಿ ಹೊರಗೆ ಹೋಗುವಾಗ ಯಾವುದೇ ಕಸ ಇಲ್ಲಿ ಬೀಳಬಾರ್ದು. ಸೊ ಈ ಹಂತದ ಒಂದು ಸ್ಯಾಕ್ರಿಫೈಸ್,
1: ಯಾಕಂದ್ರೆ ಗ್ರಾಹಕನ ಜವಾಬ್ದಾರಿ ಕೂಡ. ಹೌದು, ಇವಾಗ ಹೋಟೆಲ್ಗೆ ಹೋದ್ರೆ ವಾಟರ್ ಬಾಟಲ್ ಇಟ್ಟರೆ ಬೇಡ, ನನಗೆ ಗ್ಲಾಸಿಂದ ತಂದು ಕೊಡಿ ಅಂತ.
0: ಇದು ಅನ್ಇಮ್ಯಾಜಿನೇಬಲ್. ಕ್ಯಾನ್ ಯು ಇಮ್ಯಾಜಿನ್, ಒಂದು ಚೆನ್ನಾಗಿರುವ ಶುಭ್ರ ಇರುವ ಹೋಟೆಲ್, ಅವನ ಹತ್ರ ವಾಟರ್ ಫಿಲ್ಟರ್ ಇದೆ, ಎಕೋಗಾರ್ಡ್ ಇದೆ, ಕೆಂಟ್ ಇದೆ, ಎಲ್ಲದೂ ಇದೆ ಅವನ ಹತ್ರ. ನಿಮ್ಮ ಹತ್ರ ಬಂದು ಲೈಟ್ ಹಾಕಿ ಹೇಳ್ತಾನೆ ಬಾಟಲ್ ವಾಟರ್ ಬೇಕಾ ಅಂತ, ಏನರ್ಥ? ಏನರ್ಥ? ನೀವು ಭೂಮಿನ ಸಮಾಧಿ ಮಾಡೋಕ್ಕೆ ಹೊರಟಿದ್ದೀರಾ? ನೀವು ಇದ್ದ ನೀರು ಕೊಡಿ, ಏನು ರಿಯಾಕ್ಷನ್ ಆಗುತ್ತೆ ಅವರಿಗೆ ಆ ನೀರಲ್ಲಿ? ನೇತ್ರಾವತಿ ನೀರಿನಷ್ಟು ರುಚಿ ಇರುವ ನೀರು ಯಾವುದೂ ಇಲ್ಲ. ಏನು ತಾಪತ್ರೆ ಕುಡಿದ್ರೆ? ಎಲ್ಲೋ ಯಾವುದೋ ಕೊಂಪೆಯಿಂದ ತಂದ ಬಾಟಲ್ ವಾಟರ್, ಅದರೊಳಗೆ ಏನಿದೆ ಅಂತ ಗೊತ್ತಿಲ್ಲ. ಅದು ಬೇಕಾ ನಿಮಗೆ? ನೂರಕ್ಕೆ ನೂರು ಫೈವ್ ಸ್ಟಾರ್ ಹೋಟ್ಲಲ್ಲಿ ಎಲ್ಲ ಟೇಬಲಲ್ಲಿ ಇಡುವ ನೀರಿನ ಬಾಟಲ್ ನೋಡಿದ್ರೆ ನನಗೆ ಬಿ ಪಿ ಏರ್ತದೆ. ಯಾಕೆ? ಅಷ್ಟು ಒಳ್ಳೆಯ ಪರಿಸರದಲ್ಲಿ ಅವರಿಗೆ ನೀರು, ಶುಭ್ರ ನೀರು ಕೊಡುವ ಒಂದು ವ್ಯವಸ್ಥೆ ಇರುವಾಗ, ಅವರ ಹತ್ರ ಗ್ಲಾಸಿನ ಲೋಟಗಳು ಬೇಕಾದಷ್ಟು ಇರುವಾಗ, ಅಷ್ಟು ಜನ ಗೆಸ್ಟ್ಸಿಗೆ ಅವರು ನೂರಕ್ಕೆ ನೂರು ಗ್ಲಾಸ್ ಲೋಟದಲ್ಲೇ ಕೊಡಬೇಕು. ಯಾಕೆ ಬಿಸಿಲರ್ ಓಪನ್ ಮಾಡ್ತಾರೆ, ಯಾಕೆ ಬಾಟಲ್ ವಾಟರ್ ಓಪನ್ ಮಾಡ್ತಾರೆ? ಮಾಡಲೇಬಾರ್ದು.
1: ಯಾವಾಗ ಗ್ರಾಹಕ ಪ್ರಶ್ನೆ ಎತ್ತುತ್ತಾನ, ಅದರ ನಂತರದಲ್ಲಿ ಕೂಡ ಇದು ಕಡಿಮೆ ಆಗ್ಬೋದೇನು? ಇಲ್ಲಾಂದ್ರೆ ನಾವು ಇನ್ನೂ ಕೂಡ
0: ಗ್ರಾಹಕನಿಗೆ ಲೆವೆಲ್ ಪ್ರೆಸ್ಟೀಜ್ ಈಗ ಅದರವೇ ರೌಂಡ್ ಆಗಿದೆ. ಅಲ್ಲಿ ಇಡುವ ಮೊದಲೇ ಅವನು ಬಾಟಲ್ ವಾಟರ್ ಅಂತ ಹೇಳ್ಬಿಡ್ತಾನೆ. ಅವನು ಬರೋ ಮೊದಲೇ ಈ ವ್ಯವಸ್ಥೆ ಇಲ್ಲ ನಮ್ಮ ಹೋಟ್ಲಲ್ಲಿ ಅಂತ ಹೇಳಲಿಕ್ಕೆ ಹೋಟ್ಲ್ನವರಿಗೆ ಧೈರ್ಯ ಇಲ್ಲ, ಯಾಕಂದ್ರೆ ಅವರ ಬಿಸ್ನೆಸ್ ಹೋಗುತ್ತೆ. ಸೊ ಅವರು ಬಿಸ್ನೆಸ್ಸು ಆಗಬೇಕು, ಭೂಮಿ ತಾಯಿಯನ್ನು ಹರಿದು ಚಿಂದಿ ಚಿಂದಿ ಮಾಡಿ ಬಿಸಾಡ್ಲಿಕ್ಕೆ ಇವರು ಯಾರು ರೆಡಿ ಇಲ್ಲ. ಎಲ್ಲರೂ ರೆಡಿ ಇದ್ದಾರೆ, ಯಾರು ಜೋಪಾನ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹೋಟ್ಲ್ ನಿಮಗೆ ಒಂದು ಒಳ್ಳೆ ಹೋಟ್ಲಲ್ಲಿ ಹೋಗಿ, ನಾನು ಹೆಸರು ಹೇಳಕ್ಕೆ ರೆಡಿ ಇಲ್ಲ, ನಾನು ಎಲ್ಲ ಹೋಟ್ಲಲ್ಲಿ ಹೋದಾಗಲೂ ಫಸ್ಟ್ ಕೇಳ್ತಾರೆ ಬಾಟಲ್ ವಾಟರ್ ಬೇಕಾ ಅಂತ. ಏನರ್ಥ?
1: ಹೌದು ಹೌದು.
0: ನಿಮಗೆ ನಿಮ್ಮ ಮನೇಲಿ ನೀರು ಕುಡಿದಿಲ್ಲ, ನೀವು ಬಾಟಲ್ ವಾಟರ್ ಕುಡಿತೀರಾ? ಏನು ಇದಕ್ಕೆ ಹೊಸ್ತೇನು? ಹೋಟೆಲ್ ಬಂದಾಗ ಏನು ಬಾಟಲ್ ವಾಟರ್ ಬೇಕು?
1: ಹೌದು ಹೌದು.
0: ಸೊ ಎಲ್ಲ ಮನುಷ್ಯರು ಪ್ರತಿ ಹಂತದಲ್ಲಿ ನೀವು ತಗ್ಗಿ ಬಗ್ಗೆ ನಡೆದು ಭೂಮಿ ತಾಯಿಯ ಬಗ್ಗೆ ಕಾಳಜಿ ವಹಿಸಿ ಮಾಡಿದ್ರೆ ನಿಮ್ಮ ತಲೆ ಮೇಲೆ ನೀವು ರಕ್ಷಣೆ ಟೋಪಿ ಹಾಕಿದಾಗೆ, ಇಲ್ಲ ಭಸ್ಮಾಸುರನ ಕೈ ತರ ಆಗುತ್ತೆ, ನಿಮ್ಮ ತಾಪತ್ರವೇ ನಿಮ್ಮ ಕುತ್ತಿಗೆಗೆ ಬರ್ತಾ ಇದೆ. ಆಲ್ರೆಡಿ ಫುಡ್ ಚೈನಿಗೆ ಪ್ಲಾಸ್ಟಿಕ್ ಎಂಟರ್ ಆಗಿದೆ, ಅಮ್ಮನ ಎದೆ ಹಾಲಲ್ಲಿ ಪ್ಲಾಸ್ಟಿಕ್ ಇದೆ, ಮಗುವಿನ ದೇಹದಲ್ಲಿ ಪ್ಲಾಸ್ಟಿಕ್, ಹುಟ್ಟಿದ ಮಗುವಿನ ದೇಹದಲ್ಲಿ ಪ್ಲಾಸ್ಟಿಕ್ ಇದೆ. ಸೊ ಹೀಗಿರುವಾಗ ನಾವು ಇನ್ನೂ ಜಾಗ್ರತೆ ಮಾಡುವುದಿಲ್ಲ, ನಮಗೇನು ಸಂಬಂಧ ಇಲ್ಲ, ನನಗೆ ಗೊತ್ತಿಲ್ಲ ಅದು ಹೇಗೆ ಆಗ್ತದೆ ಅಂತೇಳಿ, ಅದು ಗೌರ್ಮೆಂಟ್ ಅವರ ರೆಸ್ಪಾನ್ಸಿಬಿಲಿಟಿ, ಅದು ರೂಲ್ಸ್ ಮಾಡೋರು ಮಾಡಲಿ ಅಂತ ಇನ್ನೂ ನೀವು ಹೇಳಿದ್ರೆ ನಮ್ಮ ಹತ್ರ ಏನು ಪ್ರಶ್ನೆಗೆ ಉತ್ತರ ಇಲ್ಲ. ನಿಮ್ಮ ಜವಾಬ್ದಾರಿ, ನೀವು ಮಾಡಲೇಬೇಕು, ಅದರಲ್ಲಿ ಹಿಂದೆ ತಿರುಗಿ ನೋಡಲಿಕ್ಕಿಲ್ಲ. ಪ್ರತಿ ಹಂತದಲ್ಲಿ ಎಲ್ಲಿ ಸಾಧ್ಯವಿದೆ ಅಲ್ಲಿ ಜಾಗ್ರತೆ ಮಾಡಬೇಕು.
1: ಎಸ್ ಖಂಡಿತ, ಯಾಕಂದ್ರೆ ಈ ಜಾಗೃತಿ ಬೇಕೇ ಬೇಕಾಗುತ್ತೆ, ಒಬ್ಬ ಗ್ರಾಹಕನ ಒಬ್ಬ ಜವಾಬ್ದಾರಿಯೂ ಕೂಡ ಹೌದಾಗಿರುತ್ತೆ. ಸೊ ಹೀಗೆ ಒಂದು ಪ್ರಶ್ನೆ ಎತ್ತುವುದರಿಂದ ಖಂಡಿತವಾಗಿಯೂ ಕೂಡ ಅವರು ಕೂಡ ಅದನ್ನು ಕಡಿಮೆ ಮಾಡಬಹುದು. ಹಾಗಾಗಿ ಪ್ಲಾಸ್ಟಿಕ್ ಉತ್ಪನ್ನಗಳನ್ನು ಇನ್ನೂ ಕೂಡ ಹೆಚ್ಚಾಗಿ ನಾವು ಬಳಸ್ತಾ ಹೋದ್ರೆ ಇನ್ನಷ್ಟು ಏನು
0: ವರ್ಷಕ್ಕೆ 18-20% ಜಾಸ್ತಿ ಆಗ್ತಾ ಇದೆ.
1: ಹೌದು,
0: ಇಟ್ಸ್ ಎ ಸ್ಟೀಪ್ ಇನ್ಕ್ರೀಸ್, ಅನ್ಇಮ್ಯಾಜಿನೇಬಲ್. ಕಡಿಮೆ ಯಾವ ಡೈರೆಕ್ಷನ್ಲೂ ಕಡಿಮೆ ಆಗ್ತಾ ಇಲ್ಲ.
1: ಎಸ್ ಖಂಡಿತ, ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ಕೊನೆಗೆ ಏನು ಕೇಳುಗರಿಗೆ ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
0: ಕೊನೆಯ ಸಂದೇಶವಾಗಿ ನೂರಕ್ಕೆ ನೂರು ನಾವು ಸ್ಯಾಕ್ರಿಫೈಸ್ ಮೋಡಲ್ಲಿ ಇರಬೇಕು. ಊಟಕ್ಕೆ ಹೋದಾಗ ಎಲ್ಲಿಯೇ ಇರಲಿ, ನಿಮ್ಮ ಪ್ರತಿ ಆಕ್ಟಿವಿಟಿ, ನಾನು ಭೂಮಿ ತಾಯಿಯ ಕಾಳಜಿ ಮಾಡ್ತೇನೆ, ನನ್ನ ಜವಾಬ್ದಾರಿ, ಗೌರ್ಮೆಂಟು ಅಲ್ಲ, ಯಾರದ್ದು ಅಲ್ಲ, ಮಾಡ್ತೀನಂತಾದ್ರೆ ಎಲ್ಲ ಥಿಂಗ್ಸ್ ವಿಲ್ ಬಿ ಫೈನಲೈಸ್ಡ್.
1: ಎಸ್, ಥ್ಯಾಂಕ್ ಯು ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗೆ ಬಂದು ಅನೇಕ ಪ್ಲಾಸ್ಟಿಕ್ ಆಗಿರ್ಬೋದು, ಕೃತಕ ಬಣ್ಣಗಳು ಆಗಿರ್ಬೋದು, ಸೊ ಇದರಿಂದ

0: ಆಗುವಂತಹ ಪರಿಣಾಮಗಳು ಏನೇನು ಅಂತ ತುಂಬ ವಿವರವಾಗಿ ತುಂಬ ಎಕ್ಸ್ಪ್ಲೇನ್ ಮಾಡಿ ಕೂಡ ನಮಗೆ ತಿಳಿಸಿದ್ದೀರಾ. ಹಾಗೆಯೇ ಕೇಳುಗರು ಕೇಳಿರತಕ್ಕಂತಹ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿದ್ದೀರಾ. ತಮಗೆ ಧನ್ಯವಾದಗಳು.
1: ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ
0: ಕೇಳುಗರೆ. ಇದು ಇವತ್ತಿನ ಹಲೋ ಅನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದ ಕಾರ್ಯಕ್ರಮ. ಸೊ ಹಾಗೆಯೇ ಪ್ಲಾಸ್ಟಿಕ್, ಕೃತಕ ಬಣ್ಣ ಮತ್ತು ಆರೋಗ್ಯ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ದೀವಿ. ನಮ್ಮ ಜೊತೆಗೆ ಜಿಲ್ಲಾ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಯ ವೈದ್ಯಕೀಯ ವಿಭಾಗದ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮುರಳೀಧರ್ ಯಡಿಯಾಳ್ ಇವರು ನಮ್ಮ ಜೊತೆಗೆ ಅನೇಕ ಮಾಹಿತಿಯನ್ನು ಕೂಡ ನೀಡಿದರು. ಬರುವ ಹಲೋ ವೆನ್ಲಾಕ್ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ವೈದ್ಯರ ಜೊತೆಗೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ನಮಸ್ಕಾರ.
2: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನೋ ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
3: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
4: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನು ಮಾಡೋದು, ಕೈ ಕೊಟ್ಟು ಹೋದಳು. ಅವಳನ್ನು ಮರೆಯಲು ಆಗ್ತಾ ಇಲ್ಲ. ಏನು ಮಾಡಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
5: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 3ನೇ ಕಂತು.
1: ಪರಮೇಶ್ವರ ದೇವರ ಅನುಗ್ರಹ ಎಂಕಿತ್ತಿ ನಿರ್ಧಾರ ಚೈತ್ಯದ ಈ ಭೂಮಿನ ಯಾನ ಎನ್ನ ಸಂತಿಗೆ ಬಲ್ತೊಂದು ಬರ್ತಿದೆ. ದಮಘೋಷ ಶ್ರುತಶ್ರವೇ ಎನ್ನ ಪೊಪ್ಪ ಅಮ್ಮ ಅಕಲಿನ ಆಶೀರ್ವಾದ ಎನ್ನ ಆರಾಧ್ಯ ಮೂರ್ತಿ ಆಯ್ನಂತನ ಈಶ್ವರ ದೇವರ ಅನುಗ್ರಹ ಚೈತ್ಯಡು ಸಂತೋಷಡು ಕಾಲಕಲೆ ಒಂದುಳ್ಳೆ ಆಂದ ಇದಕ್ಕೆ ಕಾರಣ ಯಾನು ವರ್ಯ ಅಂತ.

ಅಡ್ಡಪೂರ್ವಂಡೆ ಲಕ್ಕೋಲಿಯ ಲಕ್ಕೋನ್ ಎಂಕಲ್ನ ಕಚ್ಚೋ ಬೆಣ್ಣ ನಿತ್ತಿನ ಪೊರ್ತುಗು ಎಂಕಲ್ನ ಲೆಪ್ಪು ಮತ್ತೆ ನಿಡೆಯು ಅಂದೆ ದಾಯಗಿಂದ ಕೆನೊಂಡೆ ಇರಡ ವಿಷಯ ವಿಷಯ ವಿಷಯ ಎಂಕಿರೋದು ಬಲ್ಲೆ ಫನಡ ಅಲ್ಲ ಕೇಳ್ಲಾ ನಿಕ್ಕಲು.

0: నిఖిల్కేనందులారి రేడియో సారంగ్ గునాట్ 7.8 FM. ఇంత తుడు కార్యక్రమకు నిఖిల మాత్రిగ్లా మోకి దింజి సొల్మెడు. ఇంత ఈ కార్యక్రమడు ఇంచిప కర్ణాటక తుళు సాహిత్య అకాడమి తుళు భాషకు అనువాద మల్తన కనకదాసర్న కావ్య కీర్తనద తిర్లు బొక్క పొర్లు పాతర కథె కావ్య వాచన. ఈ లేసిడు తుళు అంచనె కన్నడద విద్వాంసరాయిన ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅರ್ನ ಪಾತ್ರನ ಕೇನನ್ ಬರ್ಕ
1: ನನ್ನ ದುಮ್ಮಗು ಕೃತಿ ಅವಲೋಕನ ಒಂಜಿ ಸಬ್ಜೆಕ್ಟ್ ಅನ್ನು ವಾವಾ ನಮುನೆಡು ತೂವೊಲೆ ಪನ್ಪುನೇನು ಅಂಚ ಬೇತೆ ಬೇತೆ ನಮುನೆಡು ಆಲೋಚನೆ ಮಲ್ಪೆರೆ ಅತನ ಆಲೋಚನೆ ಮಲ್ಪುನೆಂಚ ಪನ್ಪುನ ಗೇನೋನು ಜೋಕ್ಲೆನ್ನ ಉಲಾಯ್ನ ಉಲಾಯ್ಡು ಪುಟ್ಟಾಯಿನಾರು ಎನ್ನ ವಿದ್ಯಾಗುರು ಪ್ರೊಫೆಸರ್ ಶಿವರಾಮ್ ಶೆಟ್ಟರು. 14th-15th century ಕನಕದಾಸರಿನ 21st century ಕನಕದಾಸರಿ ಎಂಚ ಪುನರ್ನಿರ್ವಚನ ಆವೊಂದುಲ್ಲೇರು ಪನ್ಪುನ ಒಂಜಿ ನೆಲೆ ಅತ್ತಂಡ ಕನಕನ ಮೂಲಕ ನಮ್ಮ ಆಲೋಚನೆಲಿನ ನಮ್ಮ ಇಂಚ ಗಿರ್ತು ಕಟ್ಟೋಲು ಇಂಚ ಬೇತೆ ಬೇತೆ ಮರ್ಗಿಲಡು ಎಂಕುಲು ಆ ಸಂಶೋಧನಾ ಕೇಂದ್ರಡು ಕೆಲಸ ಮಲ್ತದ ಸರ್ನ ಮುತಾಲಿಕೆಡು ಅರ್ನ ಆಲೋಚನೆಲೆಡು ಬಹುಶಃ ಆರು ಕನಕದಾಸರ್ನ ಬಗೆಟು ಮಲ್ತಿನ ಸುಮಾರು ಬೇಲೆಲಿನ ಗುರುತಿಸಾದೆ ಕರ್ನಾಟಕ ಸರ್ಕಾರ ಅರೆಗ ಕನಕಶ್ರೀ ಪ್ರಶಸ್ತಿಯಾದಪ್ಪು ಅತಂಡ ಕನಕ ಗೌರವ ಕೊರ್ದು ಮನದಿಗೆ ಮಲ್ದೇರು. ಈ ಪೊರ್ತು ತುಳುಕು ಪಗತಿನ ಕನಕದಾಸರ್ನ ಬರವುಲಿನ ತುಲಿತು ತೂಪೇರು ಪ್ರೊಫೆಸರ್ ಶಿವರಾಮ್ ಶೆಟ್ಟರು.
2: ವೇದಿಕೆಡುಪ್ಪುನ ಮಾತಾ ಹಿರಿಯರಿಗ ಅಂಚನೆ ದೋಸ್ತಿ ಕಥೆಡುಪ್ಪುನ ಮಾತಾ ಬಂಧುಲಿಗ ಎನ್ನ ಎರಡು ಪಾತ್ರನ್ನು ಯಾನು ನಿಖಿಲ್ನ ದುಂಬುದ್ದಿ ಹೊಂದಿಲ್ಲ ಎಂಕ್ ಈ ಲೇಸಿಡ ಕೊರ್ನ ಜವಾಬ್ದಾರಿನ ನಿರ್ವಹಣೆ ಮಲ್ಪನಿರ್ ದುಂಬು ಈ ಲೇಸಿನ ಉಂಡು ಮಂತಿನ ಮಾತರೆಲ್ಲ ಯಾನು ಈ ಸಂದರ್ಭಡು ಅಟ್ಲಿಗೆ ಸುಲ್ಮೆಲೇನು ಸಂದ ಹೊಂದಿಲ್ಲ ಮುಖ್ಯವಾದ ಈ ಲೇಸಿನ ಉಂಡು ಮಂತಿನಂತ ಯಾನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಆಯ್ತ ಗುರುಕಾರುಪ್ಪು ಸದಸ್ಯರುಪ್ಪು ಅಂಚನೆ ಮಾಮಲ್ಲ ಬೇಲೆನು ಸರ್ಕಾರದ ದುಂಬು ದೀದ ನಾವಡೇರು ಪಂಡಿಲೆಕ್ಕನೆ ಪತ್ತು 13 ವರ್ಷ ಇಂಚ ಪೊಣೇನ ಅವನೊಂಜಿ ಬೂಕಾದ ಪಿದಯ ಕನೋಡ ಪನ್ಪಿನ ಒಂಜಿ ಪೊರಂಬಾಟನ ಮಲ್ತಿನ ರಾಷ್ಟ್ರೀಯ ಸಂತ ಕವಿ ಕನಕದಾಸ ಅಧ್ಯಯನ ಕೇಂದ್ರ ಒಕ್ಕ ತತ್ವಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಯಿನ ಖಾತಾ ಚಿಕ್ಕಣ್ಣಗಲೇ ಯಾನು ಈ ಸಂದರ್ಭಡು ಸುಲ್ಮಿಲಿನ ಸಂದ ಒಂದಿಲ್ಲ ಅಂಚನೆ ತುಳುಕು ಅವು ಪಗರುಡು ಉಂದಾಂಡ ಪಗತ್ತದು ಬರಡು ಉಂದಾಂಡ ಆಯ್ತ ಪಿರವಡು ಬೆಂದಿನಕ್ಲು ಮಾತಿರ್ಲ ವೇದಿಕೆದ ಮಿತ್ತುಲ್ಲಿರು ಅಕ್ಲಿಂಗ್ಲ ಯಾನು ಸೊಲ್ಮೆ ಸಂದ ಒಂದು ಈ ವಿಷಯದ ಬಗ್ಗೆ ಒಂದು ರಡ್ ಪಾತ್ರನ ಯಾನು ಪಾತ್ರಿರೆ ಶ್ರೂಮನ್ ತಂದುಳ್ಳೆ ಒಂಜಿ ಅವಲೋಕನ ಪನ್ಪಿನ ಒಂಜಿ ಕೆಲಸನ ಎಂಕು ಕೊರ್ತಿರು ಈ ಕೆಲಸನ ಯಾನು ಕೈಕದೆ ತನ್ನೋಡುಂದಾಂಡ ಯಾನು ಕೆಲವು ಪ್ರಶ್ನೆಲೇನೆ ಎಂಕೇ ಪಾಡೊಂಡೆ ಅವಲೋಕನ ಪಂಡದಾದ ಅವಲೋಕನ ಪಂಡ ಎಂಚ ಮಲ್ಪೋನು ಇಂಗ್ಲೀಷಿಡು ಅವಲೋಕನನು ಅಬ್ಸರ್ವೇಷನ್ ಅಂದು ಪನ್ಪೇರು ಅಂಚಾದ ಈ ತುಳುಕು ಪಗತಿನ ಕಾವ್ಯಲೇನು ಓದುನಾಗ ಎನ್ನ ಕಣ್ಣಗ ತೋಜಿನ ಎನ್ನ ಏನಾಗ ಬತ್ತಿನ ಕೆಲವು ಅಂಶಲೇನು ಯಾನು ಮೂಲು ನಿಕ್ಲ ದುಂಬು ದೀಪಿನ ಪ್ರಯತ್ನ ಮಲ್ಪ ಅಂಚದೆನ್ನ ಕಣ್ಣಗ ತೋಜಿನ ಎನ್ನ ಗೇನಗ ಬತ್ತಿನ ಈ ಸಂಗತಿಲೇನು ಯಾನ ವಾ ಕ್ರಮಟು ಗೇನಗ ಕಂತೆ ಆಯ್ತ ಕ್ರಮದಾದ ಪನ್ಪಿನ ಬಗ್ಗೆ ಪನುಡು ಉಂದಾಂಡ ಸಾಮಾನ್ಯವಾದ ಈ ಭಾಷಾಂತರ ಪನ್ಪಿನ ಇತ್ತ ಮಲ್ಲ ಒಂಜಿ ಅಧ್ಯಯನದ ಶಿಸ್ತಾದ ಬೇತೆ ಬೇತೆ ವಿಶ್ವವಿದ್ಯಾನಿಲಯಡು ಒಂಜಿ ಮಲ್ಲ ತಿಳುವಳಿಕೆದ ಒಂಜಿ ಕೇಂದ್ರ ಆದವು ಕೆಲಸ ಮಲ್ಪು ಐಕವನು ಟ್ರಾನ್ಸ್ಲೇಷನ್ ಥಿಯರಿ ಪಂಡದೆ ಪಂಡದ ಮಸ್ತ್ ಈ ರೀತಿದ ಒಂಜಿ ಒವೇನ ನಮ್ಮ ಒಂಜಿ ಮೂಲ ಜಿಜ್ಞಾಸಿಕ ಪಂಡ ಜಿಜ್ಞಾಸೆ ಮಲ್ಪನಂಚಿನ ಪ್ರಶ್ನೆಲೇನು ಮುಲ್ದಿ ಒಂದು ಒಂಜಿ ಟ್ರಾನ್ಸ್ಲೇಷನ್ ಥಿಯರಿನು ಅಕ್ಕಲು ಕಟ್ಟದಿಲ್ಲ ಸೊ ಭಾಷಾಂತರ ಪಂಡಿ ಕೂಡಲೇ ನಮ್ಮ ಇಂಚ ಎನ್ನುವ ಪಂಡ ಒಂಜಿ ಭಾಷೆದು ಕುಡೊಂಜಿ ಭಾಷೆಗೆ ನಮ್ಮ ಭಾಷಾಂತರ ಮಲ್ಪನು ಟ್ರಾನ್ಸ್ಲೇಷನ್ ಹಂಚದ ಟ್ರಾನ್ಸ್ ಪನ್ಪಿನ ಶಬ್ದಗು ರವಾನೆ ಪನ್ಪಿನ ಒಂಜಿ ಅರ್ಥ ಉಂಟು ಒಂಜಿ ಭಾಷೆ ಇರ್ದು ಕುಡೊಂಜಿ ಭಾಷೆಗೆ ಒಂಜಿ ರವಾನೆ ಮಲ್ಪಿನ ಕೆಲಸನ ಟ್ರಾನ್ಸ್ಲೇಷನ್ ಮಲ್ಪಿನ ದಯ ಪಂಡ ಭಾಷೆ ಭಾಷೆದ ನಡುಟುಪ್ನ ಅಂತರನು ಕರಪೆರೆ ಭಾಷೆ ಭಾಷೆದ ನಡುಟುಪ್ಪುನ ಅಂತರನ್ನು ಕರಪರೆ ಈ ಭಾಷಾಂತರ ಬಾರಿ ಅಗತ್ಯ ಪನ್ಪಿನಂಚಿನ ಒಂಜಿ ಪಾತ್ರೆಲ್ಲ ಈ ಸಂದರ್ಭ ನಮ್ಮ ನೆನಪು ಮಲ್ಪೊಲಿ. ಅಂಚಾದ ಈ ರವಾನೆ ದಾಯಗ ಆಪಣ ಪಂಡ ಆ ಓಲ್ ಆಪಣ ಪಂಡ ಇಜ್ಜಂದಿನವಲು ಆಪಣ ಇತ್ತಿನವಲು ಆಪಿನತ್ ಇಜ್ಜಂದಿನವಲು ಓಲು ಇಜ್ಜ ಅವಳು ಇತ್ತಿನ ಹಿಡ್ದ ದೆತ್ತೊಂದು ಅವಿನ ಪಗತ್ತದ ನಮ್ಮ ಕಟ್ಟುನ ಕೆಲಸ ಮಲ್ಪು. ಅಂಚಾದೆ ಇನಿ ಬಹುಶಃ ತುಳು ಅಕಾಡೆಮಿ ತನ್ನ ಮಟ್ಟೆಲ್ಡ್ ಪಾಡೊಂದಿನ ಈ ಬೂಕುಲು ಪೂರ ಅವು ತುಳುತ ಕೊರತೆನ ನೀಗುಣು ಒಂಜಿ ಅರ್ಥಡ್ ಅಂಚೆನೆ ಒಂಜಿ ತುಳುತ ಬುಳೆಚೆಲಿಗ್ ಒಂಜಿ ಪ್ರಚೋದನೆ ಕೊರ್ಪುಣು ಅನ್ ಏನದ ದಯಪಂಡ ಆಯ್ತ ಟ್ರಾನ್ಸ್ಲೇಷನ್ದ ಬಿತಬೇತೆ ಮಾದರಿಲಿನ ತೂಂಡ ಅಬ್ಬ ಹೆಂಚಿನ ಕೆಲಸ ಮಲ್ದಿರು ಹಿರಿಯರ ನಕುಲು ಉಂದ ಅಪ್ಪನೆಂಕ ಮೇ ಇರ್ಮನೆ ಅಪ್ಪಣ ನೀನಿ ಬಡಿನಾಲ್ಕರು ಪದ್ಯಪನಕ್ಕೆ ನೈಕೊಂತರ ಮೇ ಇರ್ಮನೆ ಒಂದು ಇತ್ತನ್ಕುಲೊಂದು ಏತು ಪೊರ್ಲುಂಡು ಏತು ಪೊರ್ಲುಂಡು ಒಂದು ಸಂಜಾದ ಈ ಈ ಥರ ಒಂಜಿ ಕೆಲಸ ಮಲ್ಪುನಾಗ ನಮ್ಮ ಅವಿನ ಅವಲೋಕನ ಮಲ್ಪುನಾಗ ದಾದ ಮಲ್ಪ ಪಂಡ ಯಾನ ಎಕಡೆ ಪಂಡ್ಲೆಕ್ಕ ಒಂಜಿ ಭಾಷೆದು ಒಂಜಿ ಕುಡುಂಜಿ ಭಾಷೆಗೆ ಅವು ಪಗತ್ತು ಬರ್ಪುನ ಪನ್ನಾಗ ಓ ಭಾಷೆಗೆ ಪಗತ್ತು ಬರ್ಪುಂಡ ಇತ ತುಳು ಪನ್ಪಿನವು ಕನ್ನಡದ ಬರ್ಪುಂಡಾನಾಗ ಕನ್ನಡ ದಾದಾಪನ್ ಪಂಡ ಒಂಜಿ ಮೂಲಪಠ್ಯ ಅಂದ ಅಪನು ಮೂಲಪಠ್ಯ ಅಂತ ಪನ್ಪಿರ ಅಥವಾ ಅವೇನೊಂಜಿ ಆಕರ ಪಠ್ಯ ಅಂತ ಪನ್ಪಿರ ಸೋರ್ಸ್ ಲ್ಯಾಂಗ್ವೇಜ್ ಅಂತ. ಸೊ ಈ ಸೋರ್ಸ್ ಲ್ಯಾಂಗ್ವೇಜ್ ಇರ್ದು ಆಕರ ಪಂಡ ಇಟ್ಟು ಉಂಡು ಆಕರವು ಸೋರ್ಸ್ ಅವು ಇಜ್ಜಾಂದಿನ ಒಂಜಿ ಬಡಪತ್ತದ ಭಾಷೆ ಉಂಡತ್ತ ಆ ಇಜ್ಜಾಂದಿನ ಬಡಪತ್ತದ ಭಾಷೆಗೆ ಐಕು ಉದ್ದೇಶಿತ ಭಾಷೆ ಅಂತ ಪನ್ಪಿರ ಅಥವಾ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತ ಪನ್ಪಿರ. ಸೊ ಈ ಟಾರ್ಗೆಟ್ ಭಾಷೆಗೆ ಅವು ರವಾನೆ ಆಪಣ ಬಹುಶಃ ಈ ಥರದ ಈ ಟ್ರಾನ್ಸ್ಲೇಷನ್ದ ಈ ಟ್ರಾನ್ಸ್ಫಾರ್ಮೇಷನ್ ಉಂಡದ ಕನ್ನಡದ ತುಳುಕು ಬರ್ಪಿನ ಈ ಟ್ರಾನ್ಸ್ಫಾರ್ಮೇಷನ್ ಇಂದತ ಪಿರವುಡು ಒಂಜಿ ಅಧಿಕಾರದ ಸಂಬಂಧ ಉಂಡು ಅಂದಲ್ಲ ಪನ್ಪೇರು ದಯಪಂಡ ಬಡಪತ್ತದ ಭಾಷೆ ದಾಲಾದ ಅಂತಿನ ಬಡಪತ್ತದ ಭಾಷೆ ಅವಂಜಿ ಅಧೀನ ಆಪುಂಡು ಇತ್ತಿನ ಭಾಷೆ ಪ್ರಧಾನ ಆಪುಂಡು. ಸೊ ಅಂಚಾದೆ ಈ ಥರದ ರಿಲೇಷನ್ಶಿಪ್ಪನ್ನು ದೀವೊಂದು ಗೇನಡ್ ದೀವೊಂದು ನಡಪುನ ಟ್ರಾನ್ಸ್ಲೇಷನ್ ದಾದಾಪುನ್ ಪಂಡ ಈ ಮೂಲ ಪಠ್ಯ ಉಂಡತ್ತ ಈ ಮೂಲ ಪಠ್ಯದ ಪಾವಿತ್ರ್ಯನು ಹಾಳು ಮಲ್ಪರ ಬಲ್ಲಿ ಎಂದು ಬಂದ್ಬಿಡ ಭಾಷಾಂತರ ಮೂಲ ಪಠ್ಯ ಅವು ಎಂಚೊಂಡ ಅಂಚೆನೆ ಒಂದು ಭಾಷಾಂತರ ಅವಡತ್ತಂದೆ ನಿಕ್ಲು ಅವೇನು ಪೂರ ಪಗಪುನತ್ತವು ಅವಿನ ಪಗತ್ತದ ಕೊರಂಡ ಆ ಸ್ವಾತಂತ್ರ್ಯ ನಿಕ್ಲಿಗಿಜ್ಜೇಕ್ ಅವಿತ್ತ ಪಾವಿತ್ರ್ಯ ಹಾಳಾಪಣ. ಸೊ ಅಂಚಾದೆ ಈ ಮೂಲ ಪಠ್ಯದ ಒಟ್ಟಿಗೆ ಕನ್ನಡದ ಪಠ್ಯಲಿಂದ ಈ ಒಂದು ನಮ್ಮ ಅವಲೋಕನ ಮಲ್ಪನಾಗ ಯಾನ್ ತುಳುತ ಪಠ್ಯಲೆನ್ನತಿಯ ಆ ತುಳುತ ಪಠ್ಯನ ಈ ಥರ ಕಂಪ್ಯಾರಮ್ ಅಂತ ತೂತೂನಾಗ ಇಂಕ ಮಸ್ತ್ ಆಯ್ತ ವ್ಯತ್ಯಾಸಲು ತೋಜನ್ ಬರ್ತನ ಅಂದಿನ ಯಾನ್ ಬೊಕ್ಕದ ಪಾತ್ರ. ಸೊ ದಾದ ವ್ಯತ್ಯಾಸ ಪಂಡ ಒಂಜಿ ಈ ಭಾಷಾಂತರದ ಸಮಸ್ಯೆದ ಬಗ್ಗೆ ಬೇತೆ ಬೇತೆ ಅಂಶಲೇನು ವಿದ್ವಾಂಸರ ಪ್ರಸ್ತಾವ ಉಂಟು. ಒಂಜಿ ಭಾಷೆ ಇರ್ದು ಕುಡೊಂಜಿ ಭಾಷೆಗೆ ಭಾಷಾಂತರ ಮಲ್ಪಡುಂದಾಂಡ ನಮ್ಮ ಎದುರುಡುಪಿನ ಸಮಸ್ಯೆಲ್ಲಿ ದಾದಪಂಡ ಒಂಜಿ ಭಾಷಿಕ ಸಮಸ್ಯೆ ಉಂಡು ಅಂತ ಅನ್ಪೇರು ಸಾಂಸ್ಕೃತಿಕ ಸಮಸ್ಯೆಲುಂಡು ಅನ್ಪೇರು ಪ್ರಕಾರದ ಸಮಸ್ಯೆಲುಂಡು ಅಂತ ಅನ್ಪೇರು ಒಂಜಿ ಫಾರ್ಮದ ಪ್ರಾಬ್ಲಮ್ಲ ಉಂಡು ಅಂತ ಅನ್ಪೇರು. ಸಂಜಾದ ಒಂಜಿ ಭಾಷೆ ಇರ್ದು ಕುಡೊಂಜಿ ಭಾಷೆಗೆ ನಮ್ಮ ಕನನಗ ಕನ್ನಡದ ಭಾಷೆದ ಜಾಯಮಾನನೇ ನುಡಿಗಟ್ಟೆ ತುಳುತ ಜಾಯಮಾನ ನುಡಿಗಟ್ಟೆ ಆಪುಚಿ. ಸೊ ಅಂಚಾದ ಮುರಿದು ಕಟ್ಟು ಇರುವಂತಿರತ್ತ. ಸೊ ಅಂಚಾದ ಕನ್ನಡದ ಟೆಕ್ಸ್ಟನ್ನು ನಮ್ಮ ಹೊರ ಪುಡತ್ತದು ಅವಿಂದಾದ ಮಲ್ಪಡ್ಕೊಂಡ ತುಳುಟು ಕಸಿಕಟ್ಟುನ ಕೆಲಸ ಮಲ್ಪಡು ಅಂಚಾದೆ ಅವು ನಕಲು ಮಲ್ಪುನ ಕೆಲಸ ಅದು ಟ್ರಾನ್ಸ್ಲೇಷನ್ ಬಂದಿನವು ಅವೊಂದು ಪುನರ್ಸೃಷ್ಟಿದ ಕೆಲಸ. ಸೊ ಈ ಪುನಃಸೃಷ್ಟಿದ ಕೆಲಸ ಭಾಷಿಕವಾದ ಸಮಸ್ಯೆ ನಾವು ಭಾಷೆ ಬಂಡ ಭಾರಿ ಸರಳವಾದ ಅನ್ಪನೊಂದಿಲ್ಲ ಇತ ನಮ್ಮ ಈ ಟೆಕ್ಸ್ಟಲ್ಲಿ ಏನು ಪೂರ ತೂಯರ್ಡ ಮಾತಾ ಸಮುದಾಯದಕ್ಕೂ ಇಜ್ಜೇರಿಂದೇಟ್ ಸಂಪಾದಕರು ಎಂದಾಯ ಒಂದು ವಿಷಯನ ಪನ್ಪ ಪಂಡ ಒಂಜ ಭಾಷೆದ ರೂಪಲೆನ್ನಿಕ್ಲು ತುಳಿ ತುಳುಟೆ ತುಳುಟು ಉಂದತ್ತು ಬೇತ ಭಾಷೆಯಲ್ಲ ತೂಳಿ ಒಂಜೊಂಜಿ ಸಮುದಾಯ ಒಂಜೊಂದು ಥರದ ಭಾಷೆಯಲ್ಲಿ ಉಂಟು ಬ್ರಾಹ್ಮರ ನಕಲಿನ ಭಾಷೆ ಬೇತೇನೆ ಬೇತೆ ಜಾತಿ ದಕ್ಕಲ ಭಾಷೆ ಬೇತೇನೆ ಅಂಚೆ ಅದೇ ಇಂಕ ತೋಜುಂಡು ನೀನು ಓದೊಂದು ಬಂದಾಗ ಕೆ ಬಿ ಕೊರ್ನಾಗಲ್ಲ ನೀ ಮಾಯೊಳಗೋ ನಿನ್ನೊಳು ಮಾಯೋ ಬಂದಾಗ ಈ ಮಾಯೋಡೋ ನಿನ್ನ ಟಾ ಮಾಯೋನೋ ಅಂದಾಗೆ. ಸೊ ಟಾ ಪನ್ಪಿನವು ಸಪ್ತಮಿ ವಿಭಕ್ತಿ ಈ ಸಪ್ತಮಿ ವಿಭಕ್ತಿ ಸಂಬಂಧ ಕಾರಕವಾಗಿ ನಾವು సమన్కారక పంచమి, పంచమి సప్తమి బోడా పంపిన చర్చలు ఉండవు. సో టా పంపిన వద్దు, నిన్న టా అంద బాకీ తక్కువ పంపి నిన్నడా అని పేరు. సో నిన్న టా పనగించి నా అందాపండు. సో అంచాదే ఈ భాషాంతరద సందర్భడు భాషిక సమస్యలను నమ్మ ఎదురు మలుపునగా ఇంక హెచ్చ పూర్తి జనదవరు హెచ్చ పాతి జన పక్కపక్క ముగుస్తుంది ప్రసవం అంటుందో. ఈ సముదాయద జాతి సముదాయద భాషద ఒట్టిగే ఇత పుత్రుడు భాష బేతేని జత్త ప్రైలన భాష ఆ పుత్తూరుద మూరిద భాష, ఆ పుత్తూరు మూరిద ముత్తుద భాష. సో అంచెనే నమ్మ కార్ల పోండ, బెద్ర పోండ, కుడ్ల పోండ, ఉడిపి పోండ, ఓల పోండల భాష ఒంజే రీతి పూజ ప్రాదేశికమైన. సో అంచాదు ఏరు అవిన భాషాంతరం అల్పన ఆయన సామాజిక ఒక ప్రాదేశిక మూలలు భాషాంతర రూపను గట్టి మల్పను. సో ఈ హెచ్చరను దీవునుడు ఆయన మూల ప్రస్తావన పంచాదే. నెక్స్ట్ నమ్మ తుడు ఎకాడమిర్దు కుడలాత్ పొరులు పొలికెడు బన్నగ బేత సముదాయద కలెల్లా నమ్మసేర ఆంజోలేనే దీవన్నత్ కొంజోలెల్ల దీవనుడ. సో అంచాదు అక్కడ ఆ సముదాయద లోక జ్ఞానని బేతప్పను లోక తిడువళికెళ్ళే అంచే ట్రాన్స్లేషన్కి పురాణద తిడువళికనే ఇత్తినకులను మాత్ర అజపొడు పంపిన ఆ వాదని అనొత్తంజి పురాణద తిడువళికెలా బోడు బాకీ సముదాయ పురాణ తిడువళికేజ్జి అకలు బతున్న ట్రాన్స్లేషన్ సరియాపుజి పంపిణి నీ ఎంకొత్తున్నారంతే కష్టపడు. సో అంచేది ఆ సముదాయ లోక తిడువళికెడు మర్గిలు బదండ ఇందు ఎడ్డాపుడు పంపిన ఇంచిన మస్తు ఉదాహరణ లేని కొరలి కుసుమనామనే పూ పూవల్దా పొరలి జతులుట్టు పూ పూవల్దా పూ పూవల్దా కుసుమనాభ ఆ తర్వాత శబ్దం ఏతల నడుపుస్తుండ అంచిన పుర. సో ఈ తర మల్తాందన్న పండ ట్రాన్స్లేషన్ దాదా మల్పడు పండ బేతబేత సముదాయాన్ని రిప్రజెంట్ మల్పడు ఒవే ఉంజి సముదాయన. సో బేతబేత సముదాయాలైన ఓ సామాజిక ఉప్పు ప్రాదేశిక ఉప్పు ఈ తర్వాత మాతరని సేరా ఉంది మల్పన అవి దుమ్మనమ్మ ఆ తర్వాత కిలో మల్పన్న కుడలాత్ ఎడ్డ మల్పులిని తోచడం అంటే రెడ్నే సమస్య దాదా పండ కొంచెం భాషిక సమస్య కొంచెం రూపద ప్రకారద సమస్య. ఇతే మోహన్ తరంగిణి పువ్వు అతడ బాకిద కావ్యలుప్పు అవు కొంచెం నిర్దిష్టమైన ఛందస్సుడు ఉండు సాంగత్య ఒక భామిని షట్పడిప్పుడు అండు అంచేది నమ్మ ట్రాన్స్లేషన్ మలుపునగల్ల మూలద పావిత్ర్య హాళావంది లెక్క ట్రాన్స్లేషన్ మలుపునగా ఈ ఛందస్సుద బిరిటే నమ్మ పోడాకు. సో అంచేది ప్రాసన ఉరిపున మాత్రలేను తూపిన యాన ఎక్కడు పూ అందు పూ పువ్వుల పండగల మాత్ర పార్ద తూయే దాని హెచ్చికమ్మి ఆపున అంది దాలాపు చుంచ మాత్ర పార్ద తూడాపున అంచిన పూర ప్రయత్నం అంతండ ఒంజమేటి ఛందస్సును నమ్మ పొల్తాంది లాపుజి పొలి పరాండ పొల్తుంది పొసతెల్లా కట్టోలు. సో భాషాంతర పంపిన కొంచెం కట్టుకట్టడేస్తావు భాషాంతర పంపిన నమ్మ కట్టుకట్టడే పండ పునర్నిర్మితిని మలపరాపచ్చు కొంచెం మరుసృష్టిని మలపరాపచ్చు. సో అంచ ఈ మరుసృష్టి దాద మలుపును పండ తుళువీకరణం అనుకోండి కన్నడ శబ్దలే ఉప్పునవత్ ఆ కన్నడ శబ్దం తుళువీకరణం అను. సో ఈ రీతి అవన్నీ మలపడు అంచనే మూజనేది సాంస్కృతిక సమస్య అని పన్నాగా నేను ఎక్కడ పండే అవి బెతబేత సంస్కృతి అయితే మందార రామాయణ బతుంది మందార రామాయణ రామె అయోధ్యడే పుట్టువల్ల తేందత అవు లోకలైజ్ అప్పుడు అవు అల్పల్ప లోకలైజ్ అప్పుడు చోమను దుడి పండరు అవు దాయగ అంచాన్ పండ అవు ఆ భాషది ఉలైడ పరుపుంది తుళుతనే చోమే అవి చోమే కన్నడతో చోమే. సో అంచాది ట్రాన్స్లేషన్ కొంచెం రెడ్ పరిభాషలను బలకి మనకు ఫారినైజేషన్ కొంచెం డొమెస్టిషేషన్ ఉంది పండ అవి నేను దేశీయకరణం అనుకున్నాను స్థళీయకరణం అనుకున్నాను. సో అంచాది ఈ తుళుకు తర్జుమే ఆపిన ఈ ప్రక్రియ అవు ఒంతర స్థళీకరణ అవడు తుళువీకరణ అవడు ఆ నిలేటు నమ్మ దుంబుద కొంచెం యోచన మలుపులి పండదు ఏమన్నా మస్తు పాయింట్స్ మలుతుంది నన్ను కొంచెం రెండు మూడు నిమిషాడు ఏమన్నా పాత్రను ముగిపోయా ఒంజి పరుడైన విషయదాద పండ ఇని నమ్మ అనువాదం అంతిన ఈ పూర కృతికులు అవు నమ్మ దేశద పత పద్నాది భాషలేడు తర్జుమే అతను ఇందుంజి భారత్ జోడో కార్యక్రమ నీకు భారీ ఖుషి అండి. ఈ భారత్ జోడో కార్యక్రమ ఇందు 21వ శతమానద ఒంజి ఒత్తాయ ఒత్తడ నమ్మ ఓవేను భక్తి పరంపర ఏంది పనపన అవు తమిళనాడు సురాణందు పనిపేరు మధ్యకాలద పొడుతు ಕರ್ನಾಟಕ ಬತ್ತನು, ಮಹಾರಾಷ್ಟ್ರ ಬತ್ತನು, ಉತ್ತರ ಭಾರತ ಪೂರ ಪೂಂಡು, ಈ ಥರ ಮಸ್ತ್ ಉಂಟು. ಸೊ ಇಂಚಿನ ಈ ಭಕ್ತಿ ಯುಗಟೆ ಅವು ದಾದ ಮಲ್ತನ ಪಂಡ ಭಾರತ್ ಜೋಡೋನು ಮಲ್ತದನು. ಬೇತೆ ಬೇತೆ ಭಾಷೆಲೇನು ಅವು, ಮರಾಠಿಪ್ಪು, ಅವು ತಮಿಳುಪ್ಪು, ತೆಲುಗುಪ್ಪು, ಕನ್ನಡಪ್ಪು, ಒರಿಯಪ್ಪು, ಬಂಗಾಳಿಪ್ಪು. ಸೊ ಈ ಥರ ಪಂಡ ಒಂದು ಎಚ್ ಎಸ್ ಶಿವಪ್ರಕಾಶ ಮಲ್ಲ ಕವಿಯಾರ ಚಿಂತಕ್ಕೆ ಯಾರು ಒಂಜಿ ಕಟ್ಟಿದ ಪಂಡಗ ಈ ವಿಷಯ ಪಂಡ ಪಂಡ ಇಡೀ ನಮ್ಮ ಪ್ರಜಾಪ್ರಭುತ್ವ ಉರಿದಿಂದ ಪಂಡ ಮಧ್ಯಯುಗಡೆ ಆ ಥರದ ಕೆಲವು ರಚನೆಯಲ್ಲಿ ಇತ್ತು. ಯಾಮ್ ಪಂಡ ಯಾನು ತೂಪಿನ ದೇವರ ಎನ್ನ ಇಷ್ಟದ ದೇವರು, ಯಾನಾಯನ ಕಾಗಿನೆಲಿಟ್ಟೆ ತೂಪೆ, ಯಾನಾಯನ ಕೇಶವೆಂದೇ ಬಂದ ಪುರಂದರದಾಸರು ಬರಲಿ ನಮ್ಮ ಪಂಡರ ಪುರಟ ಆಯ್ನ ವಿಠಲ ಎಂದಲೇ ಪೇ. ಸೊ ಇಂಚ ಎನ್ನ ಎನ್ನ ಇಷ್ಟದ ದೈವ ಯಾನ ಲೆಪ್ಪು ಲೆಕ್ಕನೇ ಉಪ್ಪುನತ್ತಂದು ಎನ್ನೊಟ್ಟಿಗೆನೆ ಪಾತ್ರ ಅಂಚೆ ಆಯ್ನ ತುಳುಟಲ ಪಾತ್ರರಲ್ಲಿ, ಕನ್ನಡದ ಪಾತ್ರ, ಮರಾಠಿ ಪಾತ್ರರುಡಿ, ಹಿಂದಿಡ ಪಾತ್ರ, ಉರ್ದುಡ ಪಾತ್ರ, ಒಯ್ಟ್ಲ ಪಾತ್ರರಲ್ಲಿ. ಸೊ ಈ ರೀತಿದು ಈ ಥರದ ಒಂಜಿ ಒಂಜಿ ಈ ಭಾರತ ಜೋಡೋದ ಒಂಜಿ ಕಾರ್ಯಕ್ರಮ ಒಂದೇ ನಾನು ಸುರುಟು ಪಾನಡಾಂಡ ಬರ್ತೇನೆ ಅಂಚಿಂಚ ಒಂದು ಒಂಚೂರು ಭಾರತ ಜೋಡೋದ ಒಂಜಿ ಕಾರ್ಯಕ್ರಮದ ರೀತಿಡು ಒಂದು ಉಪ್ಪು ನೀರ್ದವ್ರ ಇಂಚಿನ ಪ್ರಯತ್ನನು ನಮ್ಮ ಮಸ್ತ್ ಗಟ್ಟಿ ಮಲ್ಪುಡು ಒಂದು ಯಾನು ಎನ್ನದೆ. ಪಶ ಅನುವಾದ ತತ್ವಡು ಬೇತ ಕೆಲವು ಪ್ರಶ್ನೆಯಲ್ಲಿ ನಾಕೇನು ಇರು ವಾ ಟೆಕ್ಸ್ಟ್ ಏರಿರದ್ ವಾ ಭಾಷೆಗೆ ತರ್ಜುಮೆ ಹಾಕೊಂಡು ಒಂಜಿ ಪಠ್ಯ ಒಂಜಿ ಪಠ್ಯ ಕುಡೊಂಜಿ ಒಂಜಿ ಭಾಷೆ ಇರ್ದು ಕುಡೊಂಜಿ ಒವ್ವೋ ಒಂಜಿ ಭಾಷೆ ಇರ್ದು ಕುಡೊಂಜಿ ಭಾಷೆಗೆ ತರ್ಜುಮೆ ಆನಾಗ ಐಕ್ ಕೇನು ಪ್ರಶ್ನೆ ಪಂಡ ವಾ ಪಠ್ಯ ಆಯ್ಕೆ ಹಾಕೊಂಡು ಭಾಷಾಂತರಾಗ ಒಕ ಅವಿನ ಏರು ಮಲ್ಪಿರು ಒಕ ವಾ ಭಾಷೆಡು ಮಲ್ಪಿರು ಬಹುಶಃ ವಿಲಿಯಂ ಜೋನ್ಸ್ ಮಲ್ಪಿನ ಆಯ್ನ ಒಂಜಿ ಇಂಡಾಲಜಿಸ್ಟ್ ಆಯ್ನ ಪುದರ್ ನಮ್ಮ ಪಕ್ಕ ನೆನಪು ಮಲ್ಪು ಟ್ರಾನ್ಸ್ಲೇಷನ್ದ ಅಂದಿಟ್ಟು ನಮ್ಮ ಅವಿನ ಉಲ್ಲೇಖ ಮಲ್ಪು ಆಯೆ ಶಾಕುಂತಲ ನಾಟಕನು ಇಂಗ್ಲೀಷಿಗೆ ಬರೆದು ಇಂಗ್ಲೆಂಡ್ಗೆ ರವಾನೆ ಮಲ್ಪುವೆ ಆಯ್ದಾಯಿ ಇಂಗ್ಲೆಂಡ್ಗೆ ರವಾನೆ ಮಲ್ಪೆ ಪಂಡ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಎನ್ನವಾದ ಗೊತ್ತ ಜಂಕ ತಪ್ಪಾದ ಪರ್ಲೇರ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಆಯ್ ಗಟ್ಟಿ ಮಲ್ಪರ ಬೋಡಾದು ಭಾರತದ ಒಂಜಿ ಪೂರ್ವ ಪಠ್ಯವನ್ನು ಓರಿಯೆಂಟ್ ಆಯ್ನ ಒಂಜಿ ಟೆಕ್ಸ್ಟನ್ನ ಆಯೆ ಕಟ್ಟದ ಕೊರಪೆ ದಾಯ ಕಟ್ಟದ ಕೊರಪೆ ಪಂಡ ಅವಳು ಕಲ್ಪಿತ ಆಪಿನ ಭಾರತ ಉಂಡಾತ ಆ ಕಲ್ಪಿತ ಆಪಿನ ಭಾರತ ಆ ಒಂಜಿ ಅಮಾನವೀಯವಾಯಿನ ಭಾರತ ದಾಯ ಪಂಡ ಮೋಕೆ ಮಂತಿನ ಪೊಣ್ಣನು ಬಂಜಿನಾಲ ಮಂತುಂಡಲ್ಲ ಉಂಗುರ ತಿಕ್ಕಂದ ಆಯ ಮರೆತೈತ ದುಷ್ಯಂತೆ ನಿಕ್ಲನ ರಾಜೆ ನಿಕ್ಲನ ರಾಜೆ ಹೆಂಚಿನಾಯೆ ಒಂಜಿ ಪೊಣ್ಣನು ಬಂಜಿನಾಲ ಮಂತದ ಆಯ್ನ ಮರತಿನಂಚಿನ ರಾಜ ಸೊ ಇಂಚಿನ ರಾಜೆರ್ದು ಒಂಜಿ ಸಿವಿಲ್ ಸೊಸೈಟಿನ ನಿರ್ಮಾಣ ಮಲ್ಪರೆ ಅಪ್ಪುಚಿ ಆ ಸಿವಿಲ್ ಸೊಸೈಟಿ ನಿರ್ಮಾಣ ಮಲ್ಪರೆ ಏರು ರಾಜ್ಯನ ಆಳೋಡು ಎಂಕುಲು ಆಳೋಡು ಬ್ರಿಟಿಷರ ಆಳೋಡು ಸೊ ಅಂಚಾದು ಈ ಥರದ ಒಂಜಿ ಕಲ್ಚರಲ್ ಪಾಲಿಟಿಕ್ಸ್ ಈ ಟ್ರಾನ್ಸ್ಲೇಷನ್ದ ಪಿರವಡು ಉಂಡು ಪನ್ಪಿನ ಅಂಶನು ವಿದ್ವಾಂಸರು ಪನ್ಪರೆ ಅಂಚಾದೆ ವಾ ಟೆಕ್ಸ್ಟ್ ಏರೇರ್ದು ಓಡಿಗೆ ಟ್ರಾನ್ಸ್ಲೇಷನ್ ಆಪಿನವು ಪನ್ಪಿನವಲ್ಲ ಮೂಲು ಭಾರಿ ಮುಖ್ಯ ಅಪ್ಪ ಸೊ ಕನಕದಾಸರು ತುಳುಕು ಬಂದಾಗ ಹಿಂಗೆ ಭಾರಿ ಇರ್ಮೇನ ಹಾಕೊಂಡವು ದಾಯಪಂಡ ಅನ್ನ ಟೆಕ್ಸ್ಟ್ಲೇನು ಪೂರತ್ತುನಾಗ ಅವು ಪುಡತಿನೇನು ಒಂಜಿ ಮಲ್ಪುಂಡು ಪುಡತಿನೇನು ಒಂಜಿ ಮಲ್ಪನ ಕಾವ್ಯ ಮೋಹನ ತರಂಗಿಣಿ ತೂನಾಗ ಆತಡ ನಳ ಚರಿತ್ರೆ ತುಂಡ ಆತಡ ರಾಮಧಾನಿ ಚರಿತ್ರೆ ತುಂಡ ನೆಟ್ಟು ಪೂರ ಬೇತೆ ಬೇತೆ ಇತ್ತಿನೇನು ಒಂಜಿ ಮಲ್ಪೇರು ಯಾನ್ ಮಿತ್ತ ಈ ಮಿತ್ತ ಅಂದೇಚಿ ನಳ ಚರಿತ್ರೆ ತುಂಡ ನಳ ಚರಿತ್ರೆಡು ರಾಜನ ಕತೆವು ನಾಡದ ಕತ್ತೆ ಅಂಡ ಬೊಕ್ಕ ತುನಗ ನಾಡನ್ನು ಬುಡ್ದು ಆಯ ಕಾಡಗು ಬರಡ ಆಯ ಕಾಡಗು ಬರ್ಪಿನ ಮಾತ್ರ ಅತ್ತು ಕಂಡನೆ ಬಡಿದು ಬೇತೆ ಆಪೇರು ಈ ಬೇತೆ ಆಯಿನ ಕಂಡನೇನಕಲು ಕಂಡನೆ ಬಡಿದಲ್ಲಿ ಬೊಕ್ಕ ಒಂಜ ಆಪಿನ ಪಂಡ ಪುಡದು ಪೋತಿನೇನು ಒಂಜಿ ಮಲ್ಪು ನಂಗೆ ನೀ ಬೋಡ ಆಯ್ನವೇ ರಾಮ ಧ್ಯಾನ ಚರಿತೆಡ್ಲ ಅಂಚೆನೆ ರಾಮೇ ಒಂದು ಅರಿಬೊಕ್ಕ ರಾಗಿದ ನಡುಟು ನಡಪನ ಲಡಾಯಿ ಅವು ಗೊತ್ತುಂಡು ನಿಕ್ಲೇ ಪುರಿ ಅನ್ ಕುಡ ಪಂಡ ಪುರ್ತು ಆಡ ಮುಗಿ ಒಂದು ಬತ್ತಂಡ ಐಟ್ಲ ಏರ್ಮಲ್ಲ ಏರ್ಮಲ್ಲ ಅಂತ ಪನ್ನಾಗ ಯಾನು ಹೊರ ಕಾಲೇಜ್ ಇಡು ಪ್ರಭಕರ್ ಭಟ್ರನ ಕಾಲೇಜ್ ಅವಳವ್ರ ಒಂದೇತ ಬಗ್ಗೆನೆ ಭಾಷಣ ದೀಪಾದಿ ಎಂಗ್ಲ ಕನಕನ ರಾಮನ ಕೈಟ್ ಬಿಲ್ಲುವಣ ಇಜ್ಜಿ ಎಂದು ಬಂಡೆ ಕನಕನ ರಾಮೆ ದಾದ ಮಲ್ಪೇ ಪಂಡ ಏರ್ಮಲ್ಲ ಏರ್ಮಲ್ಲ ಅಂದ ಮುಖ ಪುರ ಗಲಾಟೆ ಹಾಕೊಂಡ ತಾಯಿಟ್ಟು ಬಂದೆ ಆಂಡಪ್ಪ ಒಂಚೂರು ಸಮಾಧಾನ ಮಲ್ತಾನೆ ಒಂದು ಆಜಿ ತಿಂಗಳು ಕಾಪಲೆ ಆಜಿ ತಿಂಗಳದ ಬಗ್ಗೆ ಗೊತ್ತಾಗ್ಬಿಡಿ ಏರ್ಮಲ್ಲ ಏರ್ಮಲ್ಲ ಅಂದ್ರೆ ಆಕಲಿನ ಒತ್ತರೆ ಕುಲ್ಲಾವೇಗ ಆಜಿ ತಿಂಗಳು ಕರೆದನಾಗ ಅರಿಬಾರಡು ಪುಂಕೆ ಬೈದಂಗೆ ರಾಗಿಗೆ ಪುಂಕೆ ಬೈಚಿ ಬತ್ತದ ತುನಾಗ ಬಾರಿಗೆ ಬಾರಿ ಬೇಜಾರಪ್ಪ ಕರೆದಗ್ಗ ಅವನಿಗೆ ಈಗ ರಾಮೇ ಬಂದ ಈ ಎಲ್ಲಿ ತಾಯಮಲ್ಲ ಅಂದತ್ತೆ ರಡ್ಡ ಜನಲ ಬೋಡು ಅಕ್ಕಲ ನಡುತ್ತ ಗಲಾಟೆನ ಪುನಾಗ ಈ ಸೈತಿನಾಯನ ಬಾಯಿಗೆ ದೀಪಿನ ಏನು ಹೆಂಚಿನಪ್ಪುರ ಮಸ್ತುಂಡು ಈ ಬಡ ಬತ್ತದ ಕಪ್ಪು ಬಲ್ದು ಹೆಂಚಿನ ಪೂರೋನು ಸೊ ಅಕೇರಿಗೆ ದಾದಾಪ ಪಂಡ ರಾಮೆ ಸಮಾಧಾನ ಮಂತದ ರಡ್ಡು ಜನಲ ಮುಖ್ಯ ಅಂದ್ಮಂತ ಓ ಎಲ್ಲಮಲ್ಲ ಅಂದಿಜ್ಜಿ ಮಾತಲ ಉಂಜೆ ಸೊ ಅಂಜನೆ ರಾಮಧಾನ ಚರಿತಾಂಡ ನಳ ಚರಿತ್ರ ಮೋಹನ ತೆರಂಗಿಡ್ಲ ಅಂಚೆನೆ ಉಷೇ ಬಕ್ಕ ಅನಿರುದ್ಧನ ನಡುಟು ಮಧ್ಮೆ ಮಲ್ಪ ಒರಿಯ ಶೈವ ಸಂಪ್ರದಾಯ ಬಕ್ಕೋದ್ರೆ ವೈಷ್ಣವ ಸಂಪ್ರದಾಯ ಇನಿ ಜೈ ಜಯ ಅದೊಂದು ಪ್ರಗಲಟ ವಿಷಯ ಅಲ್ಲ ಸೊ ಒಂದು ಶೈವ ಬಕ್ಕ ವೈಷ್ಣವ ಧರ್ಮದ ನಡುಟು ರಡ್ಡು ಪೊಣನು ಕೃಷ್ಣನ ಮಗೆ ಪ್ರದ್ಯುಮ್ನನ ಮಗೆ ಅನಿರುದ್ಧನ ಒಟ್ಟಿಗೆ ಬಾಣಾಸುರ

0: ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ ನಿಕ್ಲೋ ತುಳು ಪ್ರಸಾರಕ್ಕೆ ಏನಂದುಲ್ಲಾರು ನನ್ನ ದುಂಬಗ ಕುತ್ಕನ ಮದಿಮೆ. ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನಕ್ಕೆ ಏನಂದು ಬರ್ಕ

ಈತನೇಟ ಕುತ್ಕನ ಮದುವೆ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲೆನ್ ಕೇನಂದು ಬರ್ತಾರೆ. ನನ್ನ ದುಂಬಗ್ ಆಟಿಡೊಂಜಿ ದಿನ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.

உடல் கண்டு இஞ்சி ஜீவஜாரங்கள்.

ಇಡೆ ಮುಟ್ಟ ಆಟಿಡೊಂಜಿ ದಿನ ಈ ತುಳು ಸಿನಿಮಾದ ಪದಕುಲೆನಿಕೇನೊಂದು ಬರ್ತಾರೆ ಅಂಚನೆ ನನ್ನ ದುಂಬಗ್ ಇಂಗ್ಲಿಷ್ ಈ ತುಳು ಸಿನಿಮಾದ ಕೆಲವೊಂಜಿ ಪದಕುಲು.

ಈತನೇಟ ಕುತ್ಕನ ಮದ್ಮೆ ಆಟಿಡೊಂಜಿ ದಿನ ಅಂಚನೆ ಇಂಗ್ಲಿಷ್ ಈ ತುಳು ಸಿನಿಮಾದ ಕೆಲವೊಂಚಿ ಪದಕುಲೆನಿಕೇನೊಂದು ಬರ್ತಾರೆ. ಒಂದು ರೇಡಿಯೋ ಸಾರಂಗ್ 107.8 FM ರಂಗ್ ರಂಗದ ಪದಕ್ಕೆ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

ನಮಸ್ಕಾರ ಕೇಳುಗ್ರೆ, ಕೇಳ್ತಾ ಇರುವುದು ಇದು ರೇಡಿ ಸಾರುಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಅಡುಗೆ ಮನೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗ್ರೆ, ಇಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ತ್ವರಿತ ಮತ್ತು ಸುಲಭವಾದ ರೆಸಿಪಿಯನ್ನು ಕೇಳ್ತಾ ಬರೋಣ. ಮೊದಲನೇದಾಗಿ, ತುಂಬ ಆರೋಗ್ಯಕರ ಮತ್ತು ತಯಾರಿಸಲು 10 ನಿಮಿಷಕ್ಕಿಂತ ಕಡಿಮೆ ಸಮಯ ತೆಗೆದುಕೊಳ್ಳುವ ಒಂದು ರೆಸಿಪಿ. ಅದುವೇ ಫ್ರೂಟ್ ಮತ್ತು ನಟ್ಸ್ ಓಟ್ಸ್. ಈ ಒಂದು ರೆಸಿಪಿಯ ಬಗ್ಗೆ ಕೇಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ತ್ವರಿತ ಓಟ್ಸ್ 1/2 ಕಪ್, ಹಾಲು 1 ಕಪ್, ಜೇನುತುಪ್ಪ ಅಥವಾ ಸಕ್ಕರೆ 1 ಚಮಚ, ಅಂದರೆ ರುಚಿಗೆ ತಕ್ಕಂತೆ, ಬಾಳೆಹಣ್ಣು 1/2, ಅಂದರೆ ಸಣ್ಣಗೆ ಹೆಚ್ಚಿದ್ದು, ಇತರೆ ಹಣ್ಣುಗಳು ಅಂದರೆ ಸೇಬು, ದಾಳಿಂಬೆ 1/4 ಕಪ್ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ ಅಂದರೆ ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ 1 ಚಮಚ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಯಲ್ಲಿ ಓಟ್ಸ್ ಮತ್ತು ಹಾಲು ಹಾಕಿ 1-2 ನಿಮಿಷ ಕುದಿಸಿ, ಅಂದರೆ ಬಿಸಿ ಓಟ್ಸ್ ಬೇಕಿದ್ರೆ, ಅಥವಾ ನಿಮಗೆ ಕೋಲ್ಡ್ ಓಟ್ಸ್ ಬೇಕಿದ್ರೆ ನೇರವಾಗಿ ಹಾಲಿನಲ್ಲಿ ಮಿಶ್ರಣ ಮಾಡಬಹುದು. ಇದಕ್ಕೆ ಜೇನುತುಪ್ಪ ಅಥವಾ ಸಕ್ಕರೆ ಸೇರಿಸಿ ಚೆನ್ನಾಗಿ ಕಲಸಿ. ಈಗ ಹೆಚ್ಚಿದ ಬಾಳೆಹಣ್ಣು, ಇತರೆ ಹಣ್ಣುಗಳು ಮತ್ತು ಡ್ರೈ ಫ್ರೂಟ್ಸ್ ಮತ್ತು ನಟ್ಸ್ಗಳನ್ನು ಸೇರಿಸಬಹುದು. ಹೀಗೆ ಕೇವಲ 5 ನಿಮಿಷದಲ್ಲಿ ಒಂದು ರುಚಿಕರ ಮತ್ತು ಪೌಷ್ಟಿಕ ಓಟ್ಸ್ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ದಿಢೀರ್ ರವಾ ದೋಸೆ ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿದ ಒಂದು ರೆಸಿಪಿ, ಹಿಟ್ಟು ನೆನೆಸುವ ಅಗತ್ಯ ಕೂಡ ಇರದಂತಹ ಒಂದು ರೆಸಿಪಿ ದಿಢೀರ್ ರವಾ ದೋಸೆ. ಸೊ ಇದರ ಬಗ್ಗೆ ರೆಸಿಪಿಯನ್ನು ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಬಾಂಬೆ ರವೆ 1 ಕಪ್, ಅಕ್ಕಿ ಹಿಟ್ಟು 1/2 ಕಪ್, ಮೈದಾ ಅಥವಾ ಗೋಧಿ ಹಿಟ್ಟು 2 ಚಮಚ, ಮೊಸರು 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಪೇಸ್ಟ್ 1/2 ಚಮಚ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನೀರು ತೆಳುವಾದ ಹಿಟ್ಟು ಮಾಡಲು ಬೇಕಾದಷ್ಟು, ಎಣ್ಣೆ ದೋಸೆ ಮಾಡಲು. ಇದನ್ನು ಮಾಡುವ ವಿಧಾನ: ರವೆ, ಅಕ್ಕಿ ಹಿಟ್ಟು, ಮೈದಾ ಅಥವಾ ಗೋಧಿ ಹಿಟ್ಟು ಮತ್ತು ಮೊಸರನ್ನು ಒಂದು ಪಾತ್ರೆಗೆ ಹಾಕಿ, ಉಪ್ಪು, ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಪೇಸ್ಟ್ ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸಿ, ಸಾಕಷ್ಟು ನೀರನ್ನು ಸೇರಿಸಿ ಯಾವುದೇ ಗಂಟುಗಳಿಲ್ಲದಂತೆ ಚೆನ್ನಾಗಿ ಕಲಸಿ ತೆಳುವಾದ ಹರಿಯುವ ಹಿಟ್ಟನ್ನು ತಯಾರಿಸಿ, ತವಾವನ್ನು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಸವರಿ ಹಿಟ್ಟನ್ನು ತವಾ ಮೇಲೆ 1 ಮೂಲೆಯಿಂದ ಪ್ರಾರಂಭಿಸಿ ಹೊರಕ್ಕೆ ಹರಡಬೇಕು. ಮಧ್ಯದಲ್ಲಿ ಹೆಚ್ಚು ಹಿಟ್ಟು ಹಾಕುವ ಅಗತ್ಯ ಕೂಡ ಇಲ್ಲ. ಸುತ್ತಲೂ ಎಣ್ಣೆ ಬಿಟ್ಟು ದೋಸೆ ಗರಿಗರಿಯಾಗುವವರೆಗೂ ಮಧ್ಯಮ ಉರಿಯಲ್ಲಿ ಬೇಯಿಸಬಹುದು. ಚಟ್ನಿ ಜೊತೆ ಬಿಸಿಯಾಗಿ ಸರ್ವ್ ಮಾಡಿ. ಹೀಗೆ ಒಂದು ಉತ್ತಮವಾದ ರೆಸಿಪಿ ರೆಡಿಯಾಗಿರುತ್ತೆ. ಹಾಗೆಯೇ ಕೇಳುಗರೆ, ಮುಂದಿನ ರೆಸಿಪಿಯ ಬಗ್ಗೆ ಹೇಳುವುದಾದರೆ

ತಣ್ಣಗೆ ಹೆಚ್ಚಿದ ತರಕಾರಿಗಳು, ಕ್ಯಾರೆಟ್, ಬೀನ್ಸ್, ಬಟಾಣಿ 1/2 ಕಪ್, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1/2 ಕಪ್, ಸಾಸಿವೆ, ಉದ್ದಿನ ಬೇಳೆ ತಲಾ 1/2 ಚಮಚ, ಕರಿಬೇವಿನ ಎಲೆಗಳು 4-5, ಹಸಿ ಮೆಣಸಿನಕಾಯಿ 1 ಸೀಳಿದ್ದು, ಎಣ್ಣೆ 1.5 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ನಿಂಬೆರಸ ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಬಾಣಲೆಯನ್ನು ಬಿಸಿ ಮಾಡಿ 1 ಚಮಚ ಎಣ್ಣೆ ಹಾಕಿ ರವೆಯನ್ನು ಸಣ್ಣ ಉರಿಯಲ್ಲಿ 2 ನಿಮಿಷದ ಕಾಲ ಬಣ್ಣ ಬದಲಾಗದಂತೆ ಹುರಿದು ಒಂದು ತಟ್ಟೆಗೆ ತೆಗೆದಿಡಿ. ಅದೇ ಬಾಣಲೆಗೆ ಉಳಿದ ಎಣ್ಣೆ ಹಾಕಿ ಸಾಸಿವೆ, ಉದ್ದಿನ ಬೇಳೆ ಹಾಕಿ. ಉದ್ದಿನ ಬೇಳೆ ಕೆಂಪಗಾದ ನಂತರ ಕರಿಬೇವಿನ ಎಲೆ ಮತ್ತು ಹಸಿ ಮೆಣಸಿನಕಾಯಿ ಸೇರಿಸಿ ಈರುಳ್ಳಿ ಮತ್ತು ತರಕಾರಿಯನ್ನು ಹಾಕಿ 2-3 ನಿಮಿಷದ ಕಾಲ ಬಾಡಿಸಿ ಬಿಸಿ ನೀರು ಮತ್ತು ಉಪ್ಪು ಸೇರಿಸಿಬಿಡಿ. ನೀರು ಕುದಿಯಲು ಪ್ರಾರಂಭಿಸಿದಾಗ ಹುರಿದ ರವೆಯನ್ನು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಸೇರಿಸಿ ಗಂಟುಗಳಾಗದಂತೆ ತಕ್ಷಣಕ್ಕೆ ಚೆನ್ನಾಗಿ ಕಲಸ್ತಾ ಇರಿ. ಬಾಣಲೆಗೆ ಮುಚ್ಚಿ 1-2 ನಿಮಿಷದ ಕಾಲ ಸಣ್ಣ ಉರಿಯಲ್ಲಿ ಬೇಯಲು ಬಿಡಿ. ರವ ನೀರನ್ನು ಹೀರಿಕೊಂಡು ಉಪ್ಪಿಟ್ಟು ಹದಕ್ಕೆ ಬಂದ ನಂತರ ಉರಿಯಿಂದ ಇಳಿಸಿ ನಿಂಬೆ ರಸ ಸೇರಿಸಿ ಬಿಸಿಯಾಗಿ ಸವಿಯಿರಿ. ಹಾಗೆ ಮುಂದಿನ ಮತ್ತೊಂದು ರೆಸಿಪಿ: ಮಸಾಲ ಮೊಟ್ಟೆ ಸ್ಕ್ರ್ಯಾಂಬಲ್ ಒಂದು ತಿಂಡಿ. ಪ್ರೋಟೀನ್ ಭರಿತವಾದ ಮತ್ತು ಅತ್ಯಂತ ತ್ವರಿತವಾಗಿ ತಯಾರಾಗುವ ಒಂದು ತಿಂಡಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಮೊಟ್ಟೆಗಳು, 1/2 ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಸಣ್ಣಗೆ ಹೆಚ್ಚಿದ ಟೊಮೆಟೊ 1/2, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 1/2, ಅರಿಶಿನ ಪುಡಿ ಚಿಟಿಕೆ, ಮೆಣಸಿನ ಪುಡಿ ಖಾರಕ್ಕೆ ಬೇಕಾಗಿ ಚಿಟಿಕೆ, ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ರುಚಿಗೆ ತಕ್ಕಷ್ಟು, ಎಣ್ಣೆ ಅಥವಾ ಬೆಣ್ಣೆ 1 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಇದನ್ನು ಮಾಡುವ ವಿಧಾನ: ಮೊಟ್ಟೆಗಳನ್ನು ಒಡೆದು 1 ಬೌಲ್ನಲ್ಲಿ ಹಾಕಿ ಉಪ್ಪು, ಕಾಳು ಮೆಣಸು, ಅರಿಶಿನ ಪುಡಿ ಮತ್ತು ಮೆಣಸಿನ ಪುಡಿ ಸೇರಿಸಿ ಚೆನ್ನಾಗಿ ಕಡೆದು ಇಡಿ. ಬಾಣಲೆಯಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಹಾಕಿ ಬಿಸಿ ಮಾಡಿ ಹೆಚ್ಚಿದ ಈರುಳ್ಳಿ, ಹಸಿ ಮೆಣಸಿನಕಾಯಿ ಸೇರಿಸಿ 1 ನಿಮಿಷ ಬಾಡಿಸಿ. ನಂತರ ಟೊಮೆಟೊ ಸೇರಿಸಿ 1 ನಿಮಿಷ ಹುರಿಯಿರಿ. ಮೊಟ್ಟೆ ಮಿಶ್ರಣವನ್ನು ಬಾಣಲೆಗೆ ಸುರಿಯಿರಿ ಮತ್ತು ಸಣ್ಣ ಉರಿಯಲ್ಲಿ ನಿಧಾನವಾಗಿ ತಿರುಗಿ ಸ್ಕ್ರ್ಯಾಂಬಲ್ ಮಾಡಿ ಮೊಟ್ಟೆ ಗಟ್ಟಿಯಾಗುವವರೆಗೂ ಬೇಯಿಸಿ. ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ ಟೋಸ್ಟ್ ಅಥವಾ ಚಪಾತಿಯೊಂದಿಗೆ ತಕ್ಷಣವೇ ಸವಿಯಿರಿ. ಕೇಳುಗ್ರೆ, ಇದು ಇಂದಿನ ಅಡುಗೆ ಮನೆ ಕಾರ್ಯಕ್ರಮದ ರೆಸಿಪಿಗಳು. ಮುಂದಿನ ಅಡುಗೆ ಮನೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಕೇಳ್ತಾನೆ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಅಡುಗೆ ಮನೆ.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.

ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನಾ? ಆದ್ರೆ ಇಂದು ಎಲ್ರು ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ 0 ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov.in ನಲ್ಲಿ.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನ ಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನ ಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.

0: సంగే సత్తు సాంగ్ ఫోన్ తెచ్చాడు
1: కొంచెం చెడు
0: సకాళి శివటలకి సంతేల్లో అయినా తేచెడు కోన్ మనం సంగమక
1: తేంచెడు ఇంకి
0: తేచెడు ఏ చెడు మనం రాకవచ్చనక కోన్ చెడు సంగ్
1: తికే సమాధానం కానీ జాం సంగ్
0: తను సమాధానం ఇవ్వదాం కాయన తు సంగ్ కోన్ చెడు
1: రావు చికే
0: సంగమక అలే అలే తీయమక మంగ కర్చనక సంగ్ సంగ్
1: నమస్కార సర్వాన్ అంచె ముఖార సా రీల్స్ ద్వారా నవర్దిక్ జల్లి రీల్స్ క్వీన్ రీనా
2: అంగది పైలే ఆ రీల్స్ కర్తా జైతిగే హలో ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಬೆಳಿಗ್ಗೆ ಮಲ್ಪೆಯಿಂದ ತೊಟ್ಟಂಗೆ ಬರುವಾಗ ನನಗೊಂದು ಮೊಬೈಲ್ ಸಿಕ್ಕಿದೆ. ಸಂಬಂಧಪಟ್ಟವರು ದಯವಿಟ್ಟು ನನಗೆ ಸಂಪರ್ಕಿಸಿ. ಧನ್ಯವಾದಗಳು. ಬೈ ಬೈ, ಟೇಕ್ ಕೇರ್. ನಾನು ನಿಮ್ಮ ರೀಲ್ಸ್ ಕ್ವೀನ್ ರೀನಾ ಮೋನಿಸ್.
3: ರೀನಾ ರೀನಾ, ತುಕ ಮೊಬೈಲ್ ಮೇಳೆಂಗೆ ತೇ ಮೊಜೆನ್ಸ್ ಬರಾಸ್ ಆಗಿ
2: ಮೊಬೈಲ್ ತುಜೆ ಮುಂಟೈ ತುಜೆ ಮೊಬೈಲ್ ಪೆಶಾಸ ಮುಂಟು ಕಗುತ್ತುನೈ. ಅಳೆ ಕೆದಾಳೆ ದುಸರಂಚೆ ಮೊಬೈಲ್ ಮೇಳ್ಳಾರ ಅಮಿ ತೆ ದೋನ್ ಗೆವಂಚೆ ನೈ ಕಿತ್ಯಾಕಿ ಮುಳಾರ ಮೊಬೈಲ್ ಕಿತ್ಲೇ ಮರ್ಗ ಎಜಾಸೋದಿ ತಂತು ತಂಚೆ ಕಾಂಟ್ಯಾಕ್ಟ್ ನಂಬರ್ ಪರ್ಸನಲ್ ಫೋಟೋ ಡಾಕ್ಯುಮೆಂಟ್ ಇತ್ಯಾದಿ ತ್ಯಾದಕ್ಕೂ ಮೊಬೈಲ್ ಅಮಿ ತಂಕ ಪಟ್ಟಿ ನಿಜೆ
3: ತೇಮ್ ಪೂರ ಮೋರ್ ಒಂದಿರೇನ ಮೊಬೈಲ್ ಹಂಗ ದೀಪಳ
2: ದ್ರಾವರ ದೀತ ತುಕತ್
1: ಏ ಅಥ ಬುರ್ಗೇನಿ ಕೆಲ್ಚೆ ಮೊಬೈಲ್ಗೆ
2: ನೀಗಾಲೆ
1: ನೀರಿನ ಹುಡಲು ರೀಲ್ಸ್ ಕರ್ತಾನ ಅಕ್ರೇಕ್ ಮುಳೆ ನಿಗೆ ರೀಲ್ಸ್ ಕ್ವೀನ್ ರೀನಾ ಮೋನಿಸ್ ಮುಡನು
2: ಓಯೇ
1: ತೂ ಮೋನಿಸ್ ಅಲರ್
2: ಆ ಮೋನಿಸ್ ಅಲ ತೂ ಮೋನ್ಸ ಹೆಲೋ ನೀವು ಈಗ ನನ್ನ ಮೊಬೈಲ್ ರೀಲ್ ನೋಡಿದ್ದೀರಿ ಅದು ಕೇವಲ ತಮಾಷೆಗಾಗಿ ಮಾತ್ರ ಮೊಬೈಲ್ ಸಿಕ್ಕಿದ್ದು ನಿಜ ಆದರೆ ಅದು ಕೇವಲ ಮಕ್ಕಳು ಆಡುವ ಆಟಿಕೆಯ ಮೊಬೈಲ್
4: ರೀಲ್ಸ್ ರೀಲ್ಸ್ ತು ಚಿಕ್ಕ ಅಳರೆ ಪೋರೆಕ್ಲನ್ ರೀಲ್ಸ್ ಕರ್ನ ಅಪ್ಲ ಗೋಕ್ ಸಿಗಿಳ್ಳಂಗ್ ತೂ ಜಿ ಗತ್ ತಶಿ ಜಾಯ್ನತ್ಲ ಬರೀ ಜಾಗೃತ್ ಗೆರೆ ಬಾಪ್ ಕಯ ಸರೆ ತುಜೋ ಲರಿಯಮ್ಮ ಏ ಲರಿಯಮ್ಮ
5: ಕಿತ್ಯಾಗ ಬೋ ಬರ್ತಾ ಇರ ರಕ್ತು ಕಿತ್ಯಾಗ ಬೋ ಬರ್ತಾ ಇ ತೂ ಕಾವೇ ಪೈಲಂಚೆ ಸಂಗ ಊರೋಗ ಅಸ್ಲ್ಯಾರ ಸಂಜೆ ಚೆಯ್ಯನಕ ಸಕಲಿ ಉಲಯ ಅನ್ನೋದು
4: ಅವೇ ಸಂಜೆ ಚೆಯ್ಯವಕು ತುನ್ಸು ಕಾರಣ ಜಾವನ ಸಾಯಿ ಮೊಜಾ ಸಾಗ್ಯಾರು ಮೊಜೆ ಕಾಮ್ಗಾರು ಪಾಗೋರು ಬಂತನ ತೂ ಏನ್ ಚಾರ್ ಫೀಟ್ ಸಾಕು ಸೊಣ್ಣು ಪಾಗೋರು ಬಂದು ಸಂಗ್ಲಾಯಿ ಕೈ ತೂ ಕೋಣ ಯಾ ಮೊಜ ಕಾಮ್ಗಾರ ಸಂಸೈತಲೋ
5: ಅಲೆ ರಟ್ಟು ತೂ ಬರೋ ಮನೀಸ್ ದೇವ್ ಬಿರಾಂತಿಸು ಹರಿಯ ಗರ್ಜನಿ ಪಾವ್ಸು ಅಂದ್ರೆ ತುವೆ ಇದು ಚಾರ್ ಫೀಟ್ ಸಾಕು ಸಡ್ಲಾರು ಕಿತೆ ಜಾತಾ ರಟ್ಟು ಕಿತೆ ಜಾತಾ ಏಕ್ ಕೋಟಿ ಪಾಕೋರ್ ಬಂದು ಅಪ್ರಾಂತ ಕಾಡು ಮೈಯಾರು ತುಗ ಬೆಸ್ಟೆನ್ಸ್ ಕರ್ಸಿ ವಾಟ್ನಂಗಿ
4: ಓ ತರ್ ತುಕ ಮಜ ಪೈಶಾಂಚಿ ಕಂತು ಲರಿಯಬ ತೀ ಕಂತು ತುಕಾನಕ ಅವು ಓಪಿ ನತ್ಲಗಡೆ ಲೂತಾನೆ ಅಸ್ತಿ ನತ್ಲಗಡೆ ಆರಾಯ್ತ ರಟ್ಟು ರಟ್ಟು ಅವು ಸಂಸಲೆ ಮುತುಕ
5: ತೇಮಕ ಕಳಿತ ಸರಟ್ಟು ಮುಜವರ್ವಿ ಕೊನಂಕಿ ತ್ರಾಸ್ಯನ ಜಮ್ಮನೂನು ಮುಜೆ ಹೆಂಚಿನ ತಾಪು
4: ಏಕಿತೆ ತುಮಕ ಉಪ್ಕಾರ ಕರ್ತಾಯಿ ಮನೋ ಚಿತ್ತು ನ ಸಾಯಿಗೆ ನಾ ತುಮಕ ತ್ರಾಸಸ್ ದೇವ್ ನ ಸಾಯಿ ತೂಗಿತೆ ಅವೇ ತೂ ಏ ಸಂಗಲ ಬರಿ ಊಟ ಆಚೆ ಅಲ್ಲಿ ತೂ ಏ ಸಂಗಲ ಬರಿ ಬೋಸ ಆಚೆ ಮನೋ ಚಿತ್ತು ನ ಸಾಯಿಗೆ
5: ಅಪ್ಪರ್ತು ತಿಂದಿರ ಕರಟ್ಟು
4: ಬರೆಯಬ್ಬ ಅವು ಬೋರ ಯಾಕೆ ಬರೋ ವೈಟ್ ಹಾಕ ವೈಟ್ ಉಗಡಾಸ್ತವರು ಅವು ವೀಕ್ ಸಡಲ್ಲೋ ಆಗ್ಯೋ ಸಂಜಲೆಮೋ ಜಾಗೃತೋ

0: ಈಗ ಕೋನ್ ಗಾತು ಅಂದ್ರೆ ತಾಯಿ ಪಪ್ಪ ಕಡೆ ಪೈಸೆಗೆ ತಾಯಿ ಕೋನ್ ತು ತುಜ ಕಾಮ ಕಾಲೆ
1: ಮೊಚ್ಚೆ ನಾವು ತೀನ್ ಟಿ ಯಾನಿ ಟೋನಿ ತಟ್ಟಂ
0: ನೈ ಸಾಹಿಬ ಆ ಟೋನಿ ತೊಟ್ಟಂ ಜಾಲೆ ಓಕೆ ಆಸುದ್ಯಾ ತು ಏಕ ರಟ್ಟು ತೊಟ್ಟಮ ಸ ತು ಏಕ ಟೋನಿ ತೊಟ್ಟಮ ತುಜ ಕಾಮ ಕಾಲೆ ಅಂದ್ರೆ ಪಪ್ಪ ಲಗೆ ಕಾಲೆ ಗಡಿ ಗಡಿ ಒಂದು ಪೈಸೆ ಗೆ ಅನ್ನು ತಾಯಿ
1: ಮೊಚ್ಚೆ ಕಾಮ ಗೆ ಪಂಚಾಯತಿಯಿಂದ ಉದ್ದ ಹಾಕ್ಸೋಡ್ಚೆ ತಟ್ಟಂಚ ಪಂಚಾಯತಿಯಿಂದ ಅಸಿಲ್ಲ ಲೋಕಾಂಚ ಸಗ್ಲ ಗರಾಂಕ ಉದ್ದಾಕ್ ಅವೆಂತ ಸೊಡ್ಚೆ ಕಸೆ ಜಲ್ಲನ್ ತುಜ ಪಪ್ಪನ ಮಕ ಏಕ ಮಹಿನಾಚೆ ಪೈಸೆ ದೇವ್ ಕಸಿಲ್ಲ ಕಾ ಹೋರಿಲ್ಲ ದಿಲೆ ಕಾಲಿಲ್ಲ ದಿಲೆ ಆಜಿಲ್ಲ ದಿಲೆ
0: ಆಮಚ ಪಪ್ಪನ ಸಬಳೆ ತ್ಯ ರಟ್ಟುಕು ಸೊಡುಂಕು ಚಾರ ಚಂಡೆ ದಿವಂಕು ಹಿಂಗಿ ವ್ಯವಸ್ಥಾ ಕೆಲ ಮಣಿ ಚಿಂತಲೆ ಓ ಪುಟ್ಟಿಂಗ್ ಪಂಚಾಯತಿ ಸೌದಾ ಸೊಡ್ತಲ ತದ ಜೂ ಪಳೆಯ ನೈ ಸೈಬ ಏನ್ ತುಕ ಹತ ದುಜೋಡ್ದ ಏನು ಏಕ್ ಸೈಡ್ ನಿನ್ನ ಶಿರ್ದ ಏನು

ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿ ಸಾರಂಗುನ್ 07.8 FM ಬಣ್ಣ ಬಣ್ಣದ ಬದುಕು. ಇಂದಿನ ಗಜಲ್ ಹಾಡುಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

0: ಹಲೋ ಹಾಯ್, ನಮಸ್ಕಾರ. ಕೇಳ್ತಾ ಇರೋದು ರೇಡಿಯೋ ಸಾರ್ ಒನ್ ನಾಟ್ ಸೆವೆನ್ ಪಾಯಿಂಟ್ ಏಟ್ ಎಫ್ ಎಂ. ಬಣ್ಣ ಬಣ್ಣದ ಬದುಕು ಮೊದಲ ಕಾಲು ನಮ್ಮ ಜೊತೆಗಿದ್ದಾರೆ. ನಮಸ್ತೆ. ಹಲೋ ಹಲೋ
1: ಹಲೋ, ನಮಸ್ಕಾರ.
0: ನಮಸ್ಕಾರ, ನಿಮ್ಮ ಹೆಸರು?
1: ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ನಮ್ಮ ಹೆಸರು ಪ್ರವೀಣ್ ಅಂತ.
0: ಹೇಳಿ ಪ್ರವೀಣ್ ಅವರು, ಯಾವ
1: ಮಂಗಳೂರಿಂದ? ನನಗೆ ಒಂದು ವಿದ್ಯಾಭೂಷಣ್ ಹಾಡಿರೋದು ದೂರದ ಕಡಲಿಡು ಕೆಂಬುದ ಬಟ್ಟಲೆ ತುಳು ಸಾಂಗ್.
0: ದೂರದ ಕಡಲೆ
1: ದೂರದ ಕಡಲಿಡು ಚೆಂಬುದ ಬಟ್ಟಲು ಹಾಗೆ ಬರ್ತದೆ.
0: ಓಕೆ, ದೂರದ ಕಡಲಿಡು ಚೆಂಬುದ ಬಟ್ಟಲು. ನೋಡೋಣ ಸರ್, ನೋಡೋಣ. ದೂರದ ಕಡಲಿಡು ಚೆಂಬುದ ಬಟ್ಟಲು ಈ ಒಂದು ಹಾಡಲು ಕಂಡು ಕೊಡ್ತೇನೆ. ಸೊ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ 6364249949 ಈ ಸಂಖ್ಯೆಗೆ. ಸೊ ಈ ಒಂದು ಹಾಡಿನಲ್ಲಿ ಭಕ್ತಿಗೀತೆಯನ್ನು ಅವರು ಅಂತ ಕೇಳಿದ್ದಾರೆ. ವಿದ್ಯಾಭೂಷಣ ಆಡಿದಂತಹ ಭಕ್ತಿಗೀತೆ ದೂರದ ಕಡಲಂತ. ಸೊ ನೋಡೋಣ ಈ ಒಂದು ಭಕ್ತಿಗೀತೆ ಲಭ್ಯತೆ ಕೊಡ್ತೇನೆ. ಆದರೆ ವಿದ್ಯಾಭೂಷಣ್ ಅವರ ಬೇರೊಂದು ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡುವಂಥ ಪ್ರಯತ್ನ. ಬಹುಶಃ ಅದರ ಸ್ಟಾರ್ಟಿಂಗ್ ಲೈನ್ ಬೇರೆ ಇರಲೂಬಹುದು, ಆ ಹಾಡಿಗೆ ಬೇರೆ ಹೆಸರು ಇರಲೂಬಹುದು ಅಂತ ಗೊತ್ತಿಲ್ಲ. ಸೊ ಮುಂದಿನ ಕಾಲರ್ ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಭಕ್ತಿಗೀತೆಗಳನ್ನು ಅದೇ ರೀತಿ ಹಾಡುಗಳನ್ನು ಕೇಳಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು, ಇದಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಸೊ ದೂರದ ಕಡಲಡು, ಸೊ ಇವತ್ತಿನ ಮೊದಲ ಒಂದು ಭಕ್ತಿಗೀತೆ. ಸೊ ಇವತ್ತು ಕೇಳಿದಂಥ ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ನೀವಂತೂ ಕರೆ ಮಾಡಿ ಮಾತಾಡಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಇಷ್ಟದ ಹಾಡುಗಳನ್ನು ಭಕ್ತಿಗೀತೆಗಳನ್ನು ಕೇಳಲಿಕ್ಕೆ ನಿಮ್ಮ ಹತ್ರ ವಿನಂತಿ ಇದೆ. ಸೊ ರಿಕ್ವೆಸ್ಟ್ ಮಾಡಲಿಕ್ಕೆ ಕೂಡ ವಿನಂತಿ ಇದೆ. ದೂರದ ಕಡಲಡ ಒಂದು ಭಕ್ತಿಗೀತೆಯನ್ನು ನಾನಂತೂ ಪ್ಲೇ ಮಾಡ್ತೇನೆ. ಕೆಲವು ಥರ ಬಹುಶಃ ಇದೇ ಭಕ್ತಿಗೀತೆ ಆಗಿರಬೇಕು. ಅದೇ ರೀತಿ ಕೆಳಗರೆ ಮುಂದಿನ ಕಾಲರ್ ಕೂಡ ಇದ್ದಾರೆ. ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸೊ ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ. ಸೊ ಹಲೋ, ನಮಸ್ತೆ. ಹಲೋ
2: ನಮಸ್ತೆ,
0: ನಿಮ್ಮ ಹೆಸರು? ಹೇಳಿ, ಯಾವ ಹಾಡು ಕೊಡ್ಲಿ? ಓಕೆ. ಸೊ ಕಟೀಲ್ ಇದೊಂದು ಭಕ್ತಿಗೀತೆಯನ್ನು ಲತಾ ಅವರು ಕೊಡಿ ಅಂತ ಕೇಳಿದ್ದಾರೆ. ಅವರಿಗೋಸ್ಕರ ಒಂದು ಕಟೀಲಿನ ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಇಬ್ಬರು ಕೇಳುಗರು ಕೇಳಿದಂಥ ಭಕ್ತಿಗೀತೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ನಾನಂತ ಇವತ್ತು ಮುಂದುವರಿಸ್ಕೊಂಡು ಹೋಗುವಾಗ ಕರೆ ಮಾಡಿ ಮಾತಾಡಿ 6364249949 ಈ ಸಂಖ್ಯೆಗೆ. ಸ್ನೇಹಿತರೆ, ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಲು, ಅದೇ ರೀತಿ ನಿಮ್ಮ ಇಷ್ಟದ ಹಾಡುಗಳನ್ನು ರಿಕ್ವೆಸ್ಟ್ ಮಾಡಲು ಕೂಡ ನಿಮಗಂಥ ಅವಕಾಶ ಇದೆ ಇದರಿಂದ ಕಾರ್ಯಕ್ರಮದಲ್ಲಿ. ಸೊ ಕಟೀಲಿನ ಭಕ್ತಿಗೀತೆ ಮತ್ತು ಅದೇ ರೀತಿ ಇನ್ನೊಂದು ಸುಂದರವಾದ ಭಕ್ತಿಗೀತೆಯೊಂದಿಗೆ ಎರಡೂ ಕೂಡ ಒಂದು ಸುಂದರ ಭಕ್ತಿಗೀತೆಯನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಮೊದಲನೇದಾಗಿ ಎರಡು ಭಕ್ತಿಗೀತೆಗಳನ್ನು ಕೇಳುವಂಥ ಹೊತ್ತು. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನೀವಂತೂ ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳಿದ್ದೀರಾ, ರಿಕ್ವೆಸ್ಟ್ ಮಾಡಿದ್ದೀರಾ. ಸೊ ದೂರದ ಕಡಲರು ಈ ಒಂದು ಭಕ್ತಿಗೀತೆ, ಅದೇ ರೀತಿ ಕಟೀಲ್ ಭಕ್ತಿಗೀತೆಯನ್ನು ಕೂಡ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಎರಡೂ ಭಕ್ತಿಗೀತೆಗಳನ್ನು ಇನ್ನು ಕೆಲವು ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸರ್ 107.8 FM ಬಣ್ಣ ಬಣ್ಣದ ಬದುಕು.

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ನಿಮ್ಗ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೆ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೇ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ವೆಲ್ಕಮ್ ಬ್ಯಾಕ್ ಟು ಉಲ್ವಿನ ಹಾಡು ಕಾರ್ಯಕ್ರಮಕ್ಕೆ. ಇದು ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ನಮಸ್ತೆ.
3: ನಮಸ್ತೆ.
2: ಹೇಳಿದು
3: ಮಂಗಳದೇಯಿಂದ
2: ಹೇಳಿ. ಯಾವ ಹಾಡು ಕೊಡ್ವಿನ?
3: ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ.
2: ಯಾವುದು?
3: ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ನಿನ್ನಿಷ್ಟ ನಿನ್ನಷ್ಟು ನೆಮ್ಮದಿಯೋ ಎಲ್ಲುವುದು ರಾಮ.
2: ನೀವು ಹೇಳಿದ ಅರ್ಥ ಆಗ್ತಾ ಇಲ್ಲ, ಹಾಡಿನ ಹೆಸರನ್ನು ಸ್ಪಷ್ಟವಾಗಿ ಹೇಳಿ. ರೇಡಿಯೋ ವಾಲ್ಯೂಮ್ ಜಾಸ್ತಿ ಇಟ್ಟಿದ್ದೀರಿ ಮೇಡಮ್, ನೀವು ಮಾತಾಡಿದ್ದು ಕೇಳ್ತಾ ಇಲ್ಲ.
3: ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ನಿನ್ನಷ್ಟು ನೆಮ್ಮದಿಯು ಎಲ್ಲುವುದು ರಾಮ.
2: ಓಕೆ, ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ಖಂಡಿತವಾಗಿಯೂ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ಸೊ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ. 6364240949 ಸಂಖ್ಯೆಗೆ ಕರೆ ಮಾಡುವಾಗ ವಿನಂತಿ ಕೇಳುಗರೆ, ನೀವಂತೂ ನಿಮ್ಮ ರೇಡಿಯೋ ವಾಲ್ಯೂಮನ್ನು ಮ್ಯೂಟ್ ಮಾಡಬೇಕು. ಸೊ ಇಲ್ಲದೆ ನೀವು ಮಾತಾಡಿದ್ದು ಕೇಳ್ತಾ ಇರಲ್ಲ, ಸ್ಪಷ್ಟವಾಗಿ ಕೇಳಲ್ಲ. ಅದೇ ರೀತಿ ನೀವು ಏನು ಹೇಳ್ತೀರಂತ ಕೂಡ ಹೇಳಲ್ಲ, ಏನು ಕೇಳಲ್ಲ ಅದು. ಸೊ ಹಾಗಾಗಿ ನೀವಂತೂ ಕರೆ ಮಾಡುವಾಗ ರೇಡಿಯೋ ವಾಲ್ಯೂಮ್ ಮ್ಯೂಟ್ ಮಾಡಿ ಕಾಲ್ ಮಾಡಿದರೆ ಮಾತ್ರ ನೀವು ಮಾತಾಡಿದ್ದು ನಮಗೆ ಸ್ಪಷ್ಟವಾಗಿ ಕೇಳುತ್ತೆ. ಸೊ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ.
4: ಹಲೋ, ನಮಸ್ತೆ.
2: ನಮಸ್ತೆ, ನಿಮ್ಮ ಹೆಸರು?
4: ನರತ್ನ ಶೆಟ್ಟಿ.
2: ಹೇಳಿ, ಯಾವ ಹಾಡು ಕೊಡ್ಲಿ?
4: ಮಂಗಳಾದೇವಿ, ಶ್ರೀ ಮಂಗಳಾದೇವಿ.
2: ಓಕೆ, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಮಂಗಳಾದೇವಿ ಯಾವುದಾದ್ರೂ ಒಂದು ಹಾಡನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಹಾಡನ್ನು ಅವರಿಗೋಸ್ಕರ ಇನ್ನು ಕೆಲವು ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವಂತೂ ಕರೆ ಮಾಡಿ ಮಾತಾಡಿ 6364240949 ಈ ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ಮುಂದಿನ ಇನ್ನೆರಡು ಹಾಡುಗಳನ್ನು, ಭಕ್ತಿಗೀತೆಗಳನ್ನು ಕೇಳುವಂಥ ಹೊತ್ತು. ಸೊ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಶುಕ್ರವಾರದಂದು ಒಲವಿನ ಹಾಡು ಅಂದರೆ ಹಾಡುಗಳನ್ನು ಕೂಡ ಕೇಳಲಿಕ್ಕೆ ನಿಮಗಂಥ ಅವಕಾಶ ಇದೆ. ಸೊ ಭಕ್ತಿಗೀತೆಯ ಜೊತೆಗೆ, ಸೊ ಖಂಡಿತವಾಗಿ ನಿಮ್ಗೆ ಇಷ್ಟವಾದ ಹಾಡುಗಳನ್ನು ಅಥವಾ ಭಕ್ತಿಗೀತೆಗಳನ್ನು ನೀವು ಕೇಳ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಿಮ್ಮ ನೆಚ್ಚಿನ ಒಲವಿನ ಹಾಡು ಕಾರ್ಯಕ್ರಮವನ್ನು ನೀವು ಆಲಿಸ್ತಾ ಇದ್ದೀರಾ.

0: ನಿಮ್ಗೆ ಗೊತ್ತಲ್ವಾ, ಮೊಬೈಲ್ ಫೋನ್ಗಳಿಂದ ಹಿಡಿದು ಕ್ಷಿಪಣಿಗಳವರೆಗೆ ಇವತ್ತು ನಮ್ಮ ಭಾರತದ ಪ್ರತಿಭೆ ಎಲ್ಲ ಕಡೆಯೂ ತನ್ನ ಕರಾಮತ್ತು ತೋರಿಸುತ್ತಿದೆ. ಇವತ್ತು ನಾವು ದೇಶೀಯ ಸೆಮಿಕಂಡಕ್ಟರ್ ಚಿಪ್ಸ್ ಮತ್ತು ಡ್ರೋನ್ಗಳನ್ನು ತಯಾರು ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ಯಶಸ್ವಿ ಬಾಹ್ಯಾಕಾಶ ಯೋಜನೆಗಳ ಮೂಲಕ ನಾವು ಆಕಾಶದಲ್ಲೂ ನಮ್ಮ ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಿದ್ದೇವೆ.
1: ಅನುಸಂಧಾನ ಸೇ ಆತ್ಮ ನಿರ್ಭರತಾ, ಸೈನ್ಸ್ ಫಾರ್ ಸೆಲ್ಫ್ ರಿಲಯನ್ಸ್, ಆಜ್ ಯೇ ಹಮಾರಾ ಮಂತ್ರ ಬನ್ ಚುಕಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.

0: ರೀ, ಮನೆ ಖರ್ಚಿಗೆ ಹಣ ಕೊಡಿ.
1: ಇದು ರೇಷನ್ಗೆ 15,000, ತರಕಾರಿಗೆ 2,000,
0: ಮತ್ತೆ ವಿದ್ಯುತ್ ಬಿಲ್ಲಿಗೆ
1: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
0: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
1: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in.
2: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಸ್ನೇಹಿತರೆ, ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಿಮ್ಮಿಷ್ಟದ ಹಾಡುಗಳನ್ನು ನೀವಂತೂ ಕೇಳ್ತಾ ಇದ್ದೀರಾ. ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ, ಕರೆ ಮಾಡಿ ಮಾತಾಡಿ 6364490 4949 ಈ ಸಂಖ್ಯೆಗೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಂತೂ ನೀವು ಇಷ್ಟದ ಹಾಡುಗಳನ್ನು ಕೇಳಬಹುದು, ವಿನಂತಿ ಕೂಡ ಮಾಡಬಹುದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಸೊ ಮುಂದಿನ ಕಾಲರ್ ಕೂಡ ನಮ್ಮ ಜೊತೆಗಿದ್ದಾರೆ ಅಂತ ನೋಡೋಣ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ಯಾರಿದ್ದಾರೆ ಅಂತ ನೋಡೋಣ. ಹಲೋ, ನಮಸ್ತೆ. ಸೊ ಯಾಕೋ ಕೆಲವರು ಮಾತಾಡಿದ್ದು ಕೇಳ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡಿ 6364490 4949 ಈ ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳಿಗೋಸ್ಕರ ಮುಂದಿನ ಕಾಲರ್ ನಮ್ಮ ಜೊತೆಗಿದ್ದಾರೆ. ಹಲೋ, ನಮಸ್ತೆ. ಶೈಲಜಾ ಅವರು, ಎಲ್ಲಿಂದ ಕಾಲ್ ಮಾಡೋದು? ಕದ್ರಿಯಿಂದ. ಭಾಗ್ಯದ ಲಕ್ಷ್ಮಿ ಬಾರಮ್ಮ
3: ಭೀಮ್ಸೇನ್
2: ಜೋಶಿ ಹಾಡಿದ್ದು ಬೇಕಿತ್ತು ನಿಮ್ಗೆ. ಓಕೆ, ಟ್ರೈ ಮಾಡೋಣ ಮೇಡಮ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಭೀಮ್ಸೇನ್ ಜೋಶಿ ಅವರ ಕಂಠ ಸಿರಿಯಲ್ಲಿ ಮೂಡಿ ಬರುವಂಥ ಒಂದು ಸುಂದರ ಹಾಡನ್ನು ನಿಮಗೋಸ್ಕರ ನಾನಂತೂ ಪ್ಲೇ ಮಾಡ್ತಾ ಇದ್ದೇನೆ. ಸೊ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಒಂದು ಭಕ್ತಿಗೀತೆಯನ್ನು ಇನ್ನೂ ಕೆಲವು ಹೊತ್ತಲ್ಲಿ ನಾನಂತೂ ಕೊಡ್ತಾ ಇದ್ದೇನೆ. ಸೊ ನೀವಂತೂ ಕರೆ ಮಾಡಿ ಮಾತಾಡಿ 6364490 4949 ಈ ಸಂಖ್ಯೆಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಭೀಮಸೇನ್ ಜೋಶಿ ಅವರ ಒಂದು ಸುಂದರವಾದ ಕಂಠಸಿರಿಯಲ್ಲಿ ಮೂಡಿ ಬರುವಂಥ ಒಂದು ಭಕ್ತಿಗೀತೆಯನ್ನು ನಿಮಗೋಸ್ಕರ ಕೊಡ್ತಾ ಇದ್ದೇನೆ. ಸೊ ಸ್ನೇಹಿತರೆ, ನೀವು ಕೂಡ ಕರೆ ಮಾಡಿ ಮಾತಾಡಿ 6364490 4949 ಸಂಖ್ಯೆಗೆ. ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಚಿಯರ್ಸ್.
1: ಹಲೋ ಫ್ರೆಂಡ್ಸ್, ನಾನಂದು ಇವತ್ತು ತುಂಬ ಖುಷಿಯಲ್ಲಿದ್ದೇನೆ. ನನಗೊಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಆಗಿದೆ. ಬನ್ನಿ, ಈ ಖುಷಿಗೆ ನಾವೊಂದೊಂದು ಲಾಂಗ್ ಡ್ರೈವ್ ಹೋಗೋಣ.
2: ಸಾಕು, ಎಷ್ಟು ಕುಡ್ದಿದ್ದೀರಾ ನೀವು? ಗಾಡಿ ನಿಧಾನ ಓಡಿಸು ರಾಹುಲ್, ನಂಗೆ ಭಯ ಆಗ್ತಿದೆ.
3: ಅಯ್ಯೋ, ಇವಳೊಬ್ಳು ಅಂಜು ಬುರ್ಕಿ.
4: ಕ್ಷಣಿಕ ಸುಖಕ್ಕಾಗಿ ನಿಮ್ಮ ಹಾಗೂ ಇತರರ ಬದುಕನ್ನು ಕಸಿಯದಿರಿ, ಮದ್ಯವ್ಯಸನಿಗಳಾಗದಿರಿ, ಪಾನಮತ್ತರಾಗಿ ವಾಹನ ಚಲಾಯಿಸದಿರಿ.
5: ಜನಹಿತಕ್ಕಾಗಿ ರೇಡಿಯೋ ಸರಂಗ್ 107.8 FM.
6: ಎಸ್, ಮತ್ತೊಮ್ಮೆ ಉಲುವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸಮಯ 3:44. ಮುಂದಿನ ಕಾಲರ್ ಜೊತೆ ಎಂತೂ ಮಾತಾಡೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ. ಸೊ ಯಾಕೋ ಕೇಳುಗರು ಮಾತಾಡ್ತಾ ಇಲ್ಲ. ಸೊ ಕರೆ ಮಾಡಿ ಮಾತಾಡಿ 6-3-6-4-2-0-4-9-4-9 ಈ ಸಂಖ್ಯೆಗೆ. ಸೊ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ.
7: ನಮಸ್ತೆ ಸರ್.
6: ನಿಮ್ಮ ಹೆಸರು?
7: ನನ್ನ ಹೆಸರು ಹೇಮಂತ್ ಅಂತ, ಬೆಂಗಳೂರಿಂದ.
6: ಹೇಳಿ ಹೇಮಂತ್ ಅವ್ರು, ಯಾವ ಕೊಡ್ಲಿ
7: ಸರ್? ಅದ್ರ ಕೊರಗಜ್ಜ ದೇವರದು ಭಕ್ತಿ ಗೀತೆ ಹಾಕಿ.
6: ಓಕೆ ಸರ್, ಖಂಡಿತ ಕೊಡೋಣ. ಥ್ಯಾಂಕ್ ಯು ವೆರಿ ಮಚ್. ಇದೇ ರೀತಿ ಕರೆ ಮಾಡ್ತಾ ಇರಿ. ಸೊ ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೊರಗಜ್ಜ ಸ್ವಾಮಿಯ ಒಂದು ಭಕ್ತಿ ಗೀತೆಯನ್ನು ನಾನು ಇನ್ನು ಕೆಲವು ಹೊತ್ತಲ್ಲಿ ಪ್ಲೇ ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತಿನ ಕೊನೆಯ ಕಾಲು ಜೊತೆಗೆ ನಾನಂತೂ ಮಾತಾಡ್ತಿದ್ದೇನೆ. ಹಲೋ, ನಮಸ್ತೆ.
7: ಹಲೋ,
6: ನಮಸ್ತೆ.
7: ಹಲೋ, ನಮಸ್ತೆ ಸರ್. ನಾ ಇಯಪುರದಿಂದ ನವಾಜ್ ಅಂತೀರಿ ಸರ?
6: ಹೇಳಿ ನವಾಜ್ ಅವ್ರು, ಯಾವ ಹಾಡುಕೊಳ್ಳಿ?
7: ಹಾಡ ಇದು ಸರ್, ಭಕ್ತಿ ಗೀತೆ ಹಾಕ್ಬೇಕ್ರೆ, ಯಾವ ನಡೀತಾರೆ ಸರ?
6: ಹಾಂ ಹೇಳಿ.
7: ಭಕ್ತಿ ಗೀತೆ ನಮ್ದು ಇದು ನೋಡಿ ಸರ್, ಅದು ಅಮರ್ ಅಕ್ಬರ್ ಅಂತೋನಿದು ಅಂದ್ರೆ.
6: ಅದು ಯಾವ್ದು ಹಾಡು ಕೂಡ ಕೇಳಬಹುದು ಸರ್, ಭಕ್ತಿ ಗೀತೆ ಮಾತ್ರ ಅಲ್ಲ, ಬೇರೆ ಹಾಡುಗಳನ್ನು ಕೂಡ ಕೇಳಬಹುದು.
7: ಬೇರೆ ಹಾಡನ್ನು ಕೇಳಬಹುದು ಅಲ್ರಿ ಸರ್?
6: ಹೌದು ಹೌದು.
7: ಇದು ಸೂರಜ್ ನೋಡಿ ಸರ್, ಹಿಂದಿ ಚಿತ್ರ ಸೂರಜ್.
6: ಅದರಲ್ಲಿ ಯಾವುದು?
7: ಬಹಾರೋ ಫೂಲ್ ಬರ್ಸಾವೋ ಮೇರಾ ಮೆಹಬೂಬ್ ಆಯಾ ಹೈ, ಈ ಹಾಡ್ರಿ ಸರ್.
6: ಬಹಾರೋ ಫೂಲ್ ಬರ್ಸಾವೋ ಮೇರಾ ಮೆಹಬೂಬ್ ಆಯಾ ರೇ,
7: ಮೆಹಬೂಬ್ ಆಯಾ ರೀ. ನಮ್ಮ ರಾಜೇಂದ್ರ ಕುಮಾರ್ ವಜಯಂತಿ ಮಾಲಾ ಏನದಾರ ನೋಡ್ರಿ ಸರ್, ಅದು ಅವರು ಅಭಿನಯ ಆದ್ರೆ. ಸೂರಜ್ ಚಿತ್ರ.
6: ಓಕೆ, ಸೂರಜ್ ಚಿತ್ರ ಬಹಾರೋ ಫೂಲ್ ಬರ್ಸಾವೋ ಅಲ್ವಾ?
7: ಹೌದ್ರಿ ಸರ್,
6: ಖಂಡಿತ ಕೊಡೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ಇದೇ ಕರೆ ಮಾಡ್ತಾ ಇರಿ. ಧನ್ಯವಾದಗಳು.
7: ಧನ್ಯವಾದ, ನಮಸ್ತೆ ಸರ್.
6: ಸೊ ಧನ್ಯವಾದಗಳು, ನಮಸ್ಕಾರ ಸರ್. ಸೊ ಕೇಳುಗರು, ಇದು ಇವತ್ತಿನ ಒಂದು ಒಲಬಿನ ಹಾಡು ಕಾರ್ಯಕ್ರಮ. ಕೊನೆಯ ಇಬ್ಬರು ಕೇಳುಗರು ಕೇಳಿದಂಥ ಹಾಡಿನೊಂದಿಗೆ ಇವತ್ತಿನ ಕಾರ್ಯಕ್ರಮದಿಂದ ನಾನು ನಿರ್ಗಮಿಸ್ತಾ ಇದ್ದೇನೆ. ಮುಂದಿನ ಒಲಬಿನ ಹಾಡು ಕಾರ್ಯಕ್ರಮದಲ್ಲಿ ನಾವಂತೂ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.

0: ನೀತಿ ನೀತಿ, ಎಷ್ಟೊತ್ತು ನಿಂಗೆ ಸ್ನಾನ ಮಾಡೋದಕ್ಕೆ? ಬೇಗ ಬಾ, ತಿಂಡಿ ಹಾಕಿದ್ದೀನಿ.
1: ಹಾ ಬಂದೆ ಅಮ್ಮ.
0: ಅದೇನು ಬಾತ್ರೂಮ್ನಲ್ಲಿ ನೀರಿನ ಸೌಂಡ್ ಕೇಳ್ತಾ ಇದೆ? ಟ್ಯಾಪ್ ಆನ್ ಮಾಡಿಬಿಟ್ಟಿದ್ಯಾ?
1: ಅದು ಹನಿ ಹನಿ ಅಮ್ಮ, ಇರಲಿ ಪರವಾಗಿಲ್ಲ.
0: ನೀತಿ, ಹನಿ ಹನಿ ಸೇರಿದ್ರೇ ಹಳ್ಳ ಮಗಳೇ. ಭಾರತದಲ್ಲಿ ಅದೆಷ್ಟೋ ಜನರು ಒಂದು ಹನಿ ನೀರಿಗೆ ಪರದಾಡ್ತಾ ಇದ್ದಾರೆ ಗೊತ್ತಾ? ಹೋಗು, ಟ್ಯಾಪನ್ನು ಸರಿಯಾಗಿ ಬಂದ್ ಮಾಡಿ ಬಾ.
1: ಆಯ್ತಮ್ಮ.
2: ಕರ್ನಾಟಕದ 30 ಜಿಲ್ಲೆಗಳಲ್ಲಿ 28 ಜಿಲ್ಲೆಗಳು ನೀರಿನ ಕೊರತೆಯಿಂದ ಬಳಲ್ತಾ ಇದೆ. ಭಾರತದಲ್ಲಿ 70% ಮೇಲ್ಮೈ ನೀರು ಕಲುಷಿತವಾಗಿದೆ. ನೀರು ಉಳಿಸಲು ಅನೇಕ ರೀತಿಗಳಿವೆ. ಪ್ರತಿಯೊಂದು ನಮ್ಮಿಂದ ಆರಂಭ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇದೀಗ ಧ್ವನಿಮುದ್ರಿತ ಪ್ರಸಾರವನ್ನು ಕೇಳಲಿದ್ದೀರಿ.
1: ಹಲೋ, ಹಾಯ್, ನಮಸ್ಕಾರ. ಕೇಳುಗರೆ ಕೇಳ್ತಾ ಇರೋದು ಇದು ರೇಡಿ ಸಾರಂಗುನ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸೊ ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ವಿವಿಧ ಯೋಜನೆಗಳು, ಸವಲತ್ತುಗಳ ಮಾಹಿತಿಯೊಂದಿಗೆ ಮೂಡಿ ಬರ್ತಾ ಇರತಕ್ಕಂತಹ ಈ ಒಂದು ನೇರ ಪ್ರಸಾರ ಕೂಡ ಕಾರ್ಯಕ್ರಮ ಆಗಿರುತ್ತೆ ಮಾರ್ಗದರ್ಶಿ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಾವು ಇವತ್ತು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಇರುವಂತಹ ಒಂದಿಷ್ಟು ವಿವಿಧ ಯೋಜನೆಗಳಾಗಿರ್ಬೋದು, ಒಂದಿಷ್ಟು ಕಾರ್ಯಕ್ರಮಗಳಾಗಿರ್ಬೋದು, ಸೊ ಇದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಹಿತಿಯನ್ನು ನೀಡುತ್ತಿದ್ದೇವೆ. ಸೊ ಮಹಿಳೆಯರ ಸಬಲೀಕರಣಕ್ಕೆ ಬೇಕಾಗಿ, ಅವರ ಮಕ್ಕಳ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗಿ ಕೂಡ, ಅವರ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಅವರಿಗೆ ಒಂದು ರೀತಿಯ ಶಿಕ್ಷಣ ಕೊಡುವಂತಹ ರೀತಿಯಲ್ಲಿ ಅಥವಾ ಅರಿವು ಮೂಡಿಸುವ ಸಲುವಾಗಿ ಅವರನ್ನು ಒಂದು ಸಶಕ್ತರನ್ನಾಗಿ ಮೂಡಿಸುವಂತಹ ನಿಟ್ಟಿನಲ್ಲಿ ಸರ್ಕಾರಗಳು ಅನೇಕ ರೀತಿಯ ಯೋಜನೆಗಳನ್ನು ಜಾರಿಗೆ ತರುತ್ತೆ. ಸೊ ಹಾಗೆಯೇ ಒಂದಿಷ್ಟು ಕಾರ್ಯಕ್ರಮವನ್ನು ಕೂಡ ಅನುಷ್ಠಾನಗೊಳಿಸ್ತಾನೆ ಇದೆ. ಅನೇಕರು ಅದರ ಫಲಾನುಭವಿಗಳಾಗಿ, ಸ್ವಾವಲಂಬಿಯಾಗಿಯೂ ಕೂಡ ಬದುಕ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಕೂಡ ಉತ್ತಮ ಕಾರ್ಯಕ್ರಮ ಕೂಡ ರೂಪಿಸ್ತಾ ಇದೆ. ಅದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಏನು ರೂಪಿಸ್ತಾ ಇರತಕ್ಕಂತಹ ಕಾರ್ಯಕ್ರಮಗಳು ಏನಿದೆಯೋ, ಸೊ ಅದನ್ನು ಜನಪ್ರಿಯಗೊಳಿಸುವಂಥದ್ದು, ಆ ಸೇವೆಯನ್ನು ತಲುಪಿಸಲು ಎಲ್ಲ ರೀತಿಯಲ್ಲಿಯೂ ಕೂಡ ಏನು ಸಹಾಯ ಮಾಡುವಂಥದ್ದು ಅವರಿಗೆ, ಇದು ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಎಲ್ಲ ಯೋಜನೆಗಳ ಬಗ್ಗೆ ನಾವು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಒಂದಿಷ್ಟು ಯೋಜನೆಗಳು ಅದರ ಫಲಾನುಭವಿಗಳಾಗ್ತಾರೆ, ಆದರೆ ಒಂದಿಷ್ಟು ಯೋಜನೆಗಳು ಜನರಿಗೆ ತಲುಪುವುದೇ ಇಲ್ಲ. ಸೊ ಅದು ಒಂದು ರೀತಿಯ ಮಾಹಿತಿಯ ಕೊರತೆ ಕೂಡ ಉಂಟಾಗಿರ್ಬೋದು. ಸೊ ಹಾಗೆಯೇ ಯಾವ್ಯಾವ ರೀತಿಯ ಯೋಜನೆಗಳಿದೆ, ಅದು ಯಾವ್ಯಾವ ರೀತಿಯ ಸೌಲಭ್ಯಗಳಿದೆ, ಸೊ ಇದೆಲ್ಲವನ್ನು ತಿಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಗ್ರಾಮಾಂತರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿರುವಂತಹ ಶೈಲಾ ಕೆ ಕಾರಿಗಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನು ಬಹಳ ಪ್ರೀತಿಪೂರ್ವಕವಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಮೇಡಮ್.
2: ನಮಸ್ತೆ.
1: ಹೇಗಿದ್ದೀರಿ ಮೇಡಮ್?
2: ಚೆನ್ನಾಗಿದ್ದೀನಿ.
1: ಎಸ್, ನಾವು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಅಂತೂ ಇಂತೂ ನಾವು ಒಂದು ಈ ಒಂದು ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ, ಯಾಕಂದರೆ ಎಷ್ಟೋ ಯೋಜನೆಗಳು ಅಂತ ಕೂಡ ಇರುತ್ತೆ, ಅದು ಸಮರ್ಪಕವಾಗಿ ಕೆಲವರು ಉಪಯೋಗಿಸ್ತಾರೆ, ಆದರೆ ಕೆಲವರಿಗೆ ಆ ಯೋಜನೆಗಳು ಹೋಗಿ ತಲುಪುವುದಿಲ್ಲ. ಸೊ ಅದನ್ನು ಯಾವ ರೀತಿ ಸಂಪರ್ಕ ಮಾಡಬೇಕನ್ನುವ ಬಗ್ಗೆ ಕೂಡ ಜನರಲ್ಲಿ ಒಂದಿಷ್ಟು ಗೊಂದಲ ಮತ್ತು ಮಾಹಿತಿಯ ಕೊರತೆ ಕೂಡ ಇರುತ್ತೆ. ಸೊ ಇದನ್ನೆಲ್ಲವನ್ನು ತಿಳಿಸುವಂಥ ಒಂದು ಕಾರ್ಯಕ್ರಮ ಕೂಡ ಈ ಮಾರ್ಗದರ್ಶಿ ಕೂಡ ಹೌದು. ಸೊ ಹಾಗಾಗಿ ಇವತ್ತು ನಾವು ನಮ್ಮ ಜೊತೆಗೆ ಈ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿಗೆ ಆಗಿರುವಂತಹ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ತಾವು ಹೇಳೋಕ್ಕಿಂತ ಬಂದಿದ್ದೀರಾ, ಒಂದಿಷ್ಟು ಮಾಹಿತಿಯನ್ನು ತಿಳಿಸೋಕ್ಕಿಂತ ಬಂದಿದ್ದೀರಾ, ಅದಕ್ಕೋಸ್ಕರ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ. ಹಾಗೆಯೇ ಮೊದಲನೇದಾಗಿ ಈ ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನಾವು ಸಮಗ್ರ ಶಿಶು ಅಭಿವೃದ್ಧಿ ಅಂತ ಕೂಡ ಹೇಳ್ತೀವಿ, ಸೊ ಇದರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿಕೊಡ್ಬೋದಾ?
2: ಖಂಡಿತವಾಗ್ಲೂ. ಮೊದಲನೇದಾಗಿ ನಾನು ಎಲ್ಲರಿಗೂ ತಿಳಿಸೋದು ಇಲಾಖೆ ವತಿಯಿಂದ ಒಂದು ವಾಕ್ಯ ಇದೆ, ಎಲ್ಲರೂ ಕೇಳಿದ್ದೀವಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಿದೆ. ಬಟ್ ಅದು ಏನು ಅಂತಂದ್ರೆ, ನಿಜವಾಗಿಯೂ ಕೂಡ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳೇ.
1: ಹೌದು,
2: ಹೌದಲ್ವಾ? ಮಕ್ಕಳಿಗೆ ಉತ್ತಮ ಭವಿಷ್ಯ ಮತ್ತೆ ಭಾರತದ ಭವಿಷ್ಯ ಎಂಬ ದೂರದೃಷ್ಟಿ ಹಿನ್ನೆಲೆಯಲ್ಲಿ ಇಲಾಖೆ ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ಕಲ್ಯಾಣಕ್ಕಾಗಿ ಅನೇಕ ನೀತಿ ಮತ್ತು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೋಸ್ಕರ ಶ್ರಮಿಸ್ತಾ ಇದೆ. ಹಾಗೆ ಈಗ ಕರ್ನಾಟಕ ರಾಜ್ಯದಲ್ಲಿ ಏನು ನಾವು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತಿದ್ದೀವಿ, ಅದು ಪ್ರಾಯೋಗಿಕವಾಗಿ 2 ಅಕ್ಟೋಬರ್ 1975 ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನಿಂದ ಆಗಿನ ಕಾಲದಲ್ಲಿ 100 ಅಂಗನವಾಡಿ ಕೇಂದ್ರಗಳೊಂದಿಗೆ ಕರ್ನಾಟಕದಲ್ಲಿ ಇದು ಪ್ರಾರಂಭವಾಗಿತ್ತು. ಈಗ ಕರ್ನಾಟಕದಾದ್ಯಂತ ನಾವು 69,750 ಅಂಗನವಾಡಿ ಅಂಗನವಾಡಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ. ನಮ್ಮ ಮಂಗಳೂರು ನಗರದಲ್ಲಿ 228 ಇದೆ, ಹಾಗೆ ಗ್ರಾಮಾಂತರದಲ್ಲಿ 463 ಅಂಗನವಾಡಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿ ನಮಗೆ ಗರ್ಭಿಣಿಯರು, ಬಾಣಂತಿಯರು, ಕಿಶೋರಿಯರು ಮತ್ತೆ 6 ವರ್ಷದಿಂದ ಏನು ಮಕ್ಕಳ ಇದು ಓವರ್ಆಲ್ ಅವರ ಅಭಿವೃದ್ಧಿ ಕಲ್ಯಾಣಕ್ಕೋಸ್ಕರ ಕಾರ್ಯನಿರ್ವಹಿಸ್ತಾ ಇದೆ
1: ಅಂತ. ಏನಿದ್ರ ಮುಖ್ಯ ಉದ್ದೇಶ ಅನ್ನುವಂಥದ್ದು? ಇವಾಗ ಸಮಗ್ರ ಶಿಶು ಅಭಿವೃದ್ಧಿ ಅಂತ ಕೂಡ ನಾವು ಕೇಳ್ತಾನೆ ಇರ್ತೀವಿ, ಅದಕ್ಕೊಂದೊಂದು ರೀತಿಯ ಉದ್ದೇಶ ಅಂತ ಇರುತ್ತೆ, ಒಂದು ಗುರಿ ಅಂತ ಕೂಡ ಇರುತ್ತೆ, ಏನಿದ್ರ ಅದು ಗುರಿ?
2: ಇದರ ಮುಖ್ಯ ಉದ್ದೇಶ ಮೊದಲನೇದಾಗಿ ಏನು, ನಾವು ಜನನವಾದ ಮಕ್ಕಳೇನು 0-6 ವರ್ಷದ ಮಕ್ಕಳು ಇರ್ತಾರೆ, ಅವರ ಮಕ್ಕಳ ಆರೋಗ್ಯ ಮತ್ತೆ ಪೌಷ್ಟಿಕ ಮಟ್ಟವನ್ನು ನಾವು ವೃದ್ಧಿಸುವಂಥದ್ದು ಮೊದಲನೇದಾಗಿ. ಎರಡನೇದಾಗಿ ಮಗುವಿನ ಏನು ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆ ನಾವೊಂದು ಭದ್ರ ಅಡಿಪಾಯನ್ನ ಹಾಕ್ತಾ ಇದೀವಿ. ಯಾಕಂದ್ರೆ ಅದು ಅವ್ರಿಗೆ ಪ್ರೀ ಸ್ಕೂಲ್ ಟೈಮ್ ಏನು ಶಾಲಾ ಪೂರ್ವ ಶಿಕ್ಷಣಕ್ಕೆ ನಾವು ಅವ್ರನ್ನ ಶಿಕ್ಷಣವನ್ನ ಅಲ್ಲಿ ನಾವು ಅವರಿಗೆ ಕೊಡೋದು. ಮತ್ತೆ ಮಕ್ಕಳಲ್ಲಿ ಏನಾದ್ರೂ ಸಾವು ಅನಾರೋಗ್ಯ ಅಪೌಷ್ಟಿಕತೆ ಮತ್ತೆ ಅವ್ರು ಏನಾದ್ರೂ ಶಾಲೆಯಿಂದ ಡ್ರಾಪ್ ಔಟ್ ಆಗ್ತಾ ಇರ್ತಾರೆ ಅದನ್ನೆಲ್ಲ ನಾವು ಕಡಿಮೆ ಮಾಡುವಂಥದ್ದು. ಯಾಕಂದ್ರೆ ಅವ್ರು ಶಾಲಾ ಪೂರ್ವ ಶಿಕ್ಷಣ ನಾವು ಅಂಗನವಾಡಿಗೆ ಕಳಿಸಿದ್ರೆ ದಟ್ ಈಸ್ ನಥಿಂಗ್ ಬಟ್ LKG UKG. ಅದರಿಂದ ಹಾಗೆ ಮುಂದಿನ ದಿನದಲ್ಲಿ ಅವ್ರ 6 ವರ್ಷ ಕಂಪ್ಲೀಟ್ ಆಗ್ತಿದ್ದಾಗೆ ಮುಂದೆ 1ನೇ ತರಗತಿಗೆ ಅವರನ್ನು ಜಾಯಿನ್ ಮಾಡಿಸುವಂಥದ್ದು ಇದು. ಮತ್ತು ಏನು ನಾವು ಶಿಶು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಉತ್ತಮಗೊಳಿಸೋದು ಮತ್ತು ಅನುಷ್ಠಾನ ಅನ್ನು ಅವನು ಪರಿಣಾಮಕಾರಿಯಾಗಿ ನಾವು ಅನುಷ್ಠಾನಗೊಳಿಸುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಹಾಗೆ ಕೂಡ ಆರೋಗ್ಯ ಮತ್ತು ಪೌಷ್ಟಿಕ ಶಿಕ್ಷಣವನ್ನು ನಾವು ನೀಡುವುದರ ಮೂಲಕ ಏನು ತಾಯಂದಿರಲ್ಲಿ ಮತ್ತು ಮಕ್ಕಳ ಆರೋಗ್ಯ ಮತ್ತು ಏನು ಅವರು ಪೌಷ್ಟಿಕ ಅಗತ್ಯತೆಗಳನ್ನು ನಾವು ಸರಿಯಾಗಿ ನೋಡಿಕೊಳ್ಳುವುದು ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುವಂಥದ್ದು ನಮ್ಮ ಇಲಾಖೆಯ ಮುಖ್ಯ ಉದ್ದೇಶ ಆಗಿರುತ್ತೆ.
1: ಎಸ್, ಓಕೆ. ಈ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಅನೇಕ ಕಾರ್ಯಕ್ರಮಗಳು ಕೂಡ ನೋಡ್ತಾ ಇರ್ತೀವಿ. ಒಂದಿಷ್ಟು ಕಾರ್ಯಕ್ರಮಗಳನ್ನು ಪೋಷಣ ಅಭಿಯಾನ ಅಂತ ಆಗಿರ್ಬೋದು, ಹಾಗೆಯೇ ಇತ್ತೀಚೆಗೆ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಕೆಲವೊಂದಿಷ್ಟು ಯೋಜನೆಗಳು ಖಂಡಿತವಾಗಿಯೂ ಕೂಡ ಇದೆ. ಸೊ ಅದರ ತುಂಬ ಮಂದಿ ಫಲಾನುಭವಿಗಳು ಕೂಡ ಆಗಿದ್ದಾರೆ. ಸೊ ಅದನ್ನು ಸಮರ್ಪಕವಾಗಿ ಉಪಯೋಗಿಸುವಂಥವರ ಸಂಖ್ಯೆ ಕೂಡ ಇತ್ತೀಚೆಗೆ ಹೆಚ್ಚುತ್ತಾ ಇದೆ ಅನ್ನೋದು ಕೂಡ ಒಂದು ಖುಷಿಯ ವಿಚಾರ ಅಂತ ಕೂಡ ಹೇಳ್ಬೋದು. ಎನಿವೇಸ್, ಇವಾಗ ಯಾವ್ಯಾವ ರೀತಿಯ ಯೋಜನೆಗಳು ನಾವು ಇವಾಗ ನೋಡಲಿಕ್ಕೆ ಹೋದರೆ ಯಾವ್ಯಾವ ರೀತಿಯ ಯೋಜನೆಗಳು ಅಂತ ಇದರ ಅಂಡರಲ್ಲಿ ಬರುತ್ತೆ?
2: ಈಗ ನಮ್ಮ ಇಲಾಖೆಯಿಂದ ಹಲವಾರು ಯೋಜನೆಗಳು ಈಗ ಚಾಲ್ತಿಯಲ್ಲಿದೆ. ಈಗ ICDS ಅಡಿಯಲ್ಲಿ ನಾವು ಮುಖ್ಯವಾಗಿ ಮೊದಲನೇದಾಗಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ನಾವು ನೋಡ್ತೀವಿ. ನಂತರದಲ್ಲಿ ಮಾತೃಪೂರ್ಣ ಯೋಜನೆ ಕೂಡ ಚಾಲ್ತಿಯಲ್ಲಿದೆ. ಏನು ಗರ್ಭಿಣಿ ಬಾಣಂತಿಯರಿಗೆ ನಮಗೆ ಪೂರಕ ಪೌಷ್ಟಿಕಾಹಾರವನ್ನು ಕೊಡುವಂಥ ಸೌಲಭ್ಯ, ಹಾಗೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದು ಕೂಡ ಮತ್ತು ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅವರಿಗೆ ಧನ ಸಹಾಯ ಕೊಡುವಂತಹದ್ದು ಒಂದು ಸ್ಕೀಮ್ ಇದೆ. ಹಾಗೆ ಗೃಹಲಕ್ಷ್ಮಿ ಎಲ್ಲರಿಗೂ ಗೊತ್ತಿದೆ, ಅದು ಕೂಡ ಒಂದು ನಮ್ಮದು ಸ್ಕೀಮ್ ಇದೆ. ಮತ್ತು ಉದ್ಯೋಗಿನಿ ಯೋಜನೆ ಅಂತಿದೆ, ಯಾರು ಅವರು ಸ್ವಾವಲಂಬಿಯಾಗಿ ಉದ್ಯೋಗವನ್ನು ಮಾಡ್ತಾರೆ ಅವರಿಗೆ ಸಬ್ಸಿಡಿ ರೂಪದಲ್ಲಿ ನಮ್ಮ ಇಲಾಖೆಯಿಂದ ಅವರಿಗೆ ಬ್ಯಾಂಕ್ ಲೋನ್ ವ್ಯವಸ್ಥೆ ಮಾಡುವಂಥ ಯೋಜನೆಗಳಿದೆ. ಹಾಗೆ ಪೋಷಣ ಅಭಿಯಾನ ಯೋಜನೆ ಕೂಡ ನಮ್ಮಲ್ಲಿ
1: ಲಭ್ಯ ಇದೆ ಅಂತ, ಅಂದರೆ ಆ ಯೋಜನೆಗಳು ಇದೆ ಅಂತ ಅನ್ನುವಂಥದ್ದು. ಸೊ ಯಾವ ರೀತಿಯಲ್ಲಿ ಇದು ಇವಾಗ ಈ ಯೋಜನೆಗಳ ಫಲಾನುಭವಿಗಳು ಹೇಗೆ ಹೇಗೆ ಆಗ್ತಾ ಇದ್ದಾರೆ ಅದರ ಬಗ್ಗೆ?
2: ಈಗ ನಮ್ಮಲ್ಲಿ ನಮ್ಮ ಇಲಾಖೆಯಲ್ಲಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅತಿ ಹೆಚ್ಚು ಫಲಾನುಭವಿಗಳು ನಮ್ಮ ಇಲಾಖೆಯಲ್ಲಿದ್ದಾರೆ. 60% ಮಹಿಳೆಯರಿದ್ದಾರೆ, 20% ಮಕ್ಕಳಿದ್ದಾರೆ, ಮತ್ತು ಉಳಿದ 20 ಏನಿದ್ದಾರೆ ನಮಗೆ ಹಿರಿಯ ನಾಗರಿಕರು, ಅಂಗವಿಕಲರು, ಮತ್ತು ನಮಗೇನು ಟ್ರಾನ್ಸ್ಜೆಂಡರ್ ಅಂತ ಹೇಳ್ತೀವಿ, ಇವರನ್ನೆಲ್ಲ ಒಳಗೊಂಡು ನಮ್ಮ ಇಲಾಖೆ ಯೋಜನೆಗಳು ಅವರಿಗೆ ತಲುಪ್ತಾ ಇದೆ
1: ಅಂತ. ಎಸ್, ಓಕೆ. ಇದ್ರ ಬಗ್ಗೆ ಇನ್ನೂ ಕೂಡ ನಾವು ವಿವರವಾಗಿಯೂ ಕೂಡ ಖಂಡಿತವಾಗಿಯೂ ಕೂಡ ಮಾತಾಡೋಣ. ಕೇಳುಗ್ರೆ, ಒಂದಿಷ್ಟು ಯೋಜನೆಗಳು ಕೂಡ ಖಂಡಿತವಾಗಿಯೂ ಕೂಡ ಇದೆ. ನಿಮ್ಮಲ್ಲಿ ಏನಾದರೊಂದು ಪ್ರಶ್ನೆಗಳು ಸಂಶಯಗಳು ಇದ್ದಲ್ಲಿ ನೀವು ಕೂಡ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ ಒಂದು ಸಣ್ಣ ವಿರಾಮವನ್ನು ಪಡೀತಾ ಇದ್ದೀನಿ. ಆ ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗ್ರೆ, ಇವತ್ತಿನ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಗ್ರಾಮಾಂತರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯಾಗಿರುವಂತಹ ಶೈಲಾ ಕೆ ಕಾರಿಗೆ ಇವರು ನಮ್ಮ ಜೊತೆಗಿದ್ದಾರೆ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿರುವಂತಹ ವಿವಿಧ ಕಾರ್ಯಕ್ರಮಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ, ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಎಸ್ ಕೇಳುಗರೆ ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಸೊ ಇವತ್ತು ನಾವು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿ ಇರುವಂತಹ ವಿವಿಧ ಕಾರ್ಯಕ್ರಮಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಗ್ರಾಮಾಂತರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಕೆ ಕಾರಿಗೆ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಹಾಗೆಯೇ ನಿಮ್ಮಲ್ಲಿ ಏನಾದರೂ ಒಂದು ಪ್ರಶ್ನೆ ಇದ್ದರೆ ನೀವು ಕರೆಯನ್ನು ಮಾಡಬಹುದು 6364249949 ಸಂಖ್ಯೆಗೆ. ಹಾಗೆಯೇ ಒಂದಿಷ್ಟು ಯೋಜನೆಗಳ ಬಗ್ಗೆ ಕೂಡ ನಾವು ಮಾತನಾಡ್ತಿದ್ದೆವು. ಸೊ ಅದರ ಬಗ್ಗೆ ನಾವು ಮೇಡಮ್ ಅವರ ಜೊತೆಗೇನೆ ಕೇಳೋಣ. ಮೇಡಮ್, ಒಂದಿಷ್ಟು ಯೋಜನೆಗಳ ಬಗ್ಗೆ ತಾವು ಈಗಷ್ಟೇ ಹೇಳಿದರೆ, ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಇನ್ನಿತರ ಬೇರೆ ಬೇರೆ ರೀತಿಯ ಯೋಜನೆಗಳು, ಸೊ ಒಂದೊಂದನ್ನು ಹೇಳ್ತಾ ಹೋದರೆ ಅದನ್ನು ವಿವರಣೆ ಕೊಟ್ಟು.
1: ಓಕೆ, ಮೊದಲನೇದಾಗಿ ಏನು ಹೆಣ್ಣು ಮಕ್ಕಳನ್ನು ಪ್ರೋತ್ಸಾಹಿಸಲು ಇರುವ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಕೂಡ ಒಂದು ಪ್ರಮುಖವಾದ ಯೋಜನೆ. ಹೆಣ್ಣು ಮಗುವಿನ ಸ್ಥಾನವನ್ನು ಏನು ಮೊದಲನಾಗಿ ನಾವು ಕುಟುಂಬದಲ್ಲಿ ನಂತರ ಸಮಾಜದಲ್ಲಿ ಹೆಚ್ಚಿಸಲು 2006 ಮತ್ತು 7ನೇ ಸಾಲಿನಲ್ಲಿ ಏನು ಹೆಣ್ಣು ಮಕ್ಕಳ ರಕ್ಷಣೆಗೆ ಭಾಗ್ಯಲಕ್ಷ್ಮಿ ಅಂತ ಯೋಜನೆಯನ್ನು LIC ಮೂಲಕ ಅವರು ಜಾರಿಗೆ ತಂದಿದ್ದು. ಓಕೆ, ಏನು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಲ್ಲಿ 2 ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಓಕೆ, ಕುಟುಂಬದಲ್ಲಿ 2ಕ್ಕಿಂತ ಹೆಚ್ಚು ಮಕ್ಕಳನ್ನು ಇದು ಮೀರಬಾರದು, ಕೇವಲ 2 ಹೆಣ್ಣು ಮಕ್ಕಳಿಗೆ ಮಾತ್ರ. ಏನು ದಿನಾಂಕ 1/4/2006 31/7/2008 ಜನಿಸಿದ ಮೊದಲನೇ ಮಗುವಿಗೆ 18 ವರ್ಷದ ತುಂಬಿದ ಮೇಲೆ ದೊರೆಯುವ ಅಂದಾಜು ಏನು ಪರಿಪಕ್ವ ಮೊತ್ತ ಇರುತ್ತೆ, ಅದು 32,351 ರೂಪಾಯಿ ಅವರಿಗೆ ಸಿಗುತ್ತೆ. ಎರಡನೇ ಮಗುವಿಗೆ ಏನು ಅವರಿಗೆ 40,619 ರೂಪಾಯಿ ಅವರಿಗೆ ಸಿಗುತ್ತೆ. ಹಾಗೆ ದಿನಾಂಕ ಏನು 1/8/2008 ನಂತರ ಜನಿಸಿದ ಮೊದಲನೇ ಮಗುವಿಗೆ 18 ವರ್ಷ ತುಂಬಿದ ನಂತರ ಅವರಿಗೆ 1,52,000 ರೂಪಾಯಿ ಅವರಿಗೆ ಸೌಲಭ್ಯ ಸಿಗುತ್ತೆ. ಹಾಗೆ ಎರಡನೇ ಮಗುವಿಗೆ ಅವರಿಗೆ 1,97,000 ರೂಪಾಯಿ ಅವರಿಗೆ ಈ ಸೌಲಭ್ಯ ದೊರಕುತ್ತೆ. ಈಗ ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಗುರುತಿಸಿದ ಏನು ಶಾಶ್ವತ BPL ಕಾರ್ಡ್ ಅಥವಾ ಆದ್ಯತಾ ಕುಟುಂಬ ಪಡಿತರ ಚೀಟಿ ಹೊಂದಿರುವ ಏನು ಬಡತನ ರೇಖೆಗಿಂತ ಕೆಳಗೆ ಕುಟುಂಬದಲ್ಲಿ ಜನಿಸಿದ 2 ಹೆಣ್ಣು ಮಕ್ಕಳು ಈ ಯೋಜನೆಗೆ ಅವರು ನೋಂದಣಿ ಮಾಡಲು ಅರ್ಹತೆಯನ್ನು ಹೊಂದಿರ್ತಾರೆ. ಈಗ ಮೊದಲನೇ ಹೆರಿಗೆಯಲ್ಲಿ ಅಥವಾ ಇನ್ ಕೇಸ್ ಅವಳಿ ಅಥವಾ ತ್ರಿವಳಿ ಹೆಣ್ಮಕ್ಳು ಆದ್ರು ಅಂತ ಅನ್ಕೊಳ್ಳಿ, ಆ ಮಕ್ಕಳಿಗೂ ಕೂಡ ಈ ಸೌಲಭ್ಯ ಸಿಗುತ್ತೆ.
0: ಓಕೆ,
1: ಇನ್ ಕೇಸ್ ಅದು ಕ್ವಶನ್ಸ್ ಇರ್ಬೋದು, ಈಗ ಫಸ್ಟ್ ಹೆಣ್ಮಗು ಸೆಕೆಂಡ್ ಹೆಣ್ಮಗು ಅಂತ ಹೇಳ್ತಾರೆ, ಇನ್ ಕೇಸ್ ಟ್ವಿನ್ಸ್ ಆಯ್ತು, ಟ್ರಿಪ್ಲೆಟ್ಸ್ ಹೆಣ್ಮಗು ಆಯ್ತು ಅಂದ್ರೆ ಅವರು ಕೂಡ ಈ ಯೋಜನೆಗೆ ಅರ್ಹತೆಯನ್ನು ಹೊಂದಿರ್ತಾರೆ. ಓಕೆ, ಹಾಗೆ ಕೂಡ ಈಗ ದಿನಾಂಕ 10/11/2020 ಸರ್ಕಾರದ ಆದೇಶದಲ್ಲಿ ಏನಿದೆ ಅಂದ್ರೆ, ಈಗ ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಆಡಳಿತಾತ್ಮಕ ಕಾರಣಗಳಿಂದ ಮರುವಿನ್ಯಾಸಗೊಳಿಸಿದ್ರದನ್ನ ಏನು ಅಂದ್ರೆ 2020-2021 ಸಾಲಿನಿಂದ ಈಗ ಏನು ಅಂಚೆ ಇಲಾಖೆ ಎಲ್ಲರಿಗೂ ಗೊತ್ತಿದೆ ಸುಕನ್ಯಾ ಸಮೃದ್ಧಿ ಖಾತೆ ಇದೆ, ಓಕೆ, ಅದರ ಮೂಲಕ ಇದನ್ನ ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಮಂಜೂರತಿ ನೀಡಲಾಗಿದೆ. ಹಾಗಾಗಿ ಈಗೇನು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ BPL ಕುಟುಂಬದ 2 ಹೆಣ್ಣು ಮಕ್ಕಳಿಗೆ ಪ್ರತಿ ಮಗುವಿನ ಹೆಸರಿನಲ್ಲಿ ಈಗೇನಾಗುತ್ತೆ ಅಂದ್ರೆ ವಾರ್ಷಿಕವಾಗಿ 3,000 ಅವ್ರ 15 ವರ್ಷಗಳವರೆಗೆ ಒಟ್ಟು 45,000 ಅಂಚೆ ಇಲಾಖೆಯಿಂದ ಸುಕನ್ಯಾ ಸಮೃದ್ಧಿ ಖಾತೆಗೆ ಸರ್ಕಾರದ ವತಿಯಿಂದ ಠೇವಣಿ ಇಡ್ತಾರೆ.
0: ಇದಕ್ಕೆ ಅರ್ಜಿ ಸಲ್ಲಿಕೆ ಯಾವ ರೀತಿ ಅಂತ?
1: ಇದಕ್ಕೆ ಅರ್ಜಿ ಸಲ್ಲಿಕೆ ತುಂಬಾ ಇರುತ್ತೆ, ಬಟ್ ಮೊದಲನೇದಾಗಿ ಎಲ್ಲಾ ಕೇಳುಗರು ಅರ್ಥ ಮಾಡ್ಕೊಳ್ಬೇಕು, ಮಗು ಜನಿಸಿದ ತಕ್ಷಣನೇ ನೀವು ಅದನ್ನ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದು. ಅವಧಿ 2 ವರ್ಷ ಅಂತ ಕೊಟ್ಟಿರ್ತಾರೆ, ಬಟ್ ತಾವುಗಳು ಎಲ್ಲಾ ದಾಖಲಾತಿಗಳನ್ನ ಜೋಡಿಸ್ಕೊಂಡ್ ಬಿಟ್ಟು ಆದಷ್ಟು ಬೇಗನೆ ಅವರು ಅಪ್ಲೈ ಮಾಡ್ಬೇಕು. ಯಾಕಂದ್ರೆ ನಂಗೆ ತುಂಬಾ ಜನಗಳು 2 ವರ್ಷ ಕಳೆದ ನಂತರ ಬರ್ತಾರೆ, ಮೇಡಮ್ ನಾವು ಅಪ್ಲೈ ಮಾಡ್ಲಿಲ್ಲ ಅಂತ, ಆಗ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಈಗ ಈ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಏನೇನೆಲ್ಲ ಅಗತ್ಯ ದಾಖಲೆಗಳು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಫಲಾನುಭವಿಯ ತಂದೆ ಹೆಸರು ಮತ್ತೆ ಭಾವಚಿತ್ರ ಹೊಂದಿದ BPL ಕಾರ್ಡ್ ಪ್ರತಿ ಇರಬೇಕು ಕಂಪಲ್ಸರಿ. ಹಾಗೆ ಏನು ಮಗು ಇರುತ್ತೆ, ಮಗುದು ಜನನ ಪ್ರಮಾಣ ಪತ್ರ, ಬರ್ತ್ ಸರ್ಟಿಫಿಕೇಟ್, ಹಾಗೆ ಫಲಾನು ಮಗುದು ಪೋಷಕರದು ಆಧಾರ್ ಕಾರ್ಡ್ ಪ್ರತಿ ಬೇಕಾಗುತ್ತೆ. ಹಾಗೆ ಏನು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯಲು ಅದರ ಅರ್ಜಿ ಮತ್ತೆ ಭಾವಚಿತ್ರ ಕೊಡಬೇಕಾಗುತ್ತೆ. ಹಾಗೆ ಪೋಷಕರ ಪಾನ್ ಸಂಖ್ಯೆ ಮತ್ತೆ ಫಾರ್ಮ್ 60 ಕೊಡಬೇಕಾಗುತ್ತೆ. KYC ಫಾರ್ಮ್ ಅದು ಕೂಡ ಭಾವಚಿತ್ರದೊಂದಿಗೆ. ಹಾಗೆ ನಮ್ಮ ಏನು ಅಂಗನವಾಡಿ ಕಾರ್ಯಕರ್ತೆ ಮೇಲ್ವಿಚಾರಕ್ಕೆ, ಹಾಗೆ ನಾವು ಏನು CDPO ಅವರಿಂದ ದೃಢೀಕರಿಸಿದ ಒಂದು ನಮೂನೆ ಇರುತ್ತೆ ಅದು. ಇದನ್ನೆಲ್ಲರೂ ಕೂಡ ತಮ್ಮ ಏನು ಸ್ಥಳೀಯ ಅಂಗನವಾಡಿ ಕೇಂದ್ರಗಳಲ್ಲಿ ಈ ಅರ್ಜಿ ನಮೂನೆಯನ್ನು ಪಡೆದುಕೊಂಡ್ಬಿಟ್ಟು ಫಿಲ್ ಮಾಡಿ ಅದು ಅಗತ್ಯ ಇದಿಷ್ಟು ಹೇಳಿದ ದಾಖಲೆಗಳೊಂದಿಗೆ ತಾವು ಸಬ್ಮಿಟ್ ಮಾಡಬೇಕಾದ
0: ಸಬ್ಮಿಟ್ ಮಾಡಬಹುದು. ಇವಾಗ ಒಂದು ವೇಳೆ ಈ ಒಂದು ಯೋಜನೆ ಅಡಿಯಲ್ಲಿ ಏನಾದರೊಂದು ಸಮಸ್ಯೆ, ಅವರಿಗೆ ಏನಾದರೊಂದು ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಯಾರನ್ನು ಸಂಪರ್ಕ ಮಾಡಬೇಕು?
1: ಇದರ ಬಗ್ಗೆ ಅವರಿಗೆ ಖಂಡಿತವಾಗ್ಲೂ ಮಾಹಿತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಅವರೇ ಅದನ್ನೆಲ್ಲ ಗೈಡ್ ಮಾಡ್ತಾರೆ. ಇನ್ ಕೇಸ್ ಅಲ್ಲೂ ಏನಾದರೂ ಅವರಿಗೆ ಪ್ರಾಬ್ಲಮ್ ಆಯಿತು, ಇಲ್ಲ ಗೊತ್ತಾಗ್ಲಿಲ್ಲ ಕೆಲವೊಂದು, ಇಲ್ಲ ಕೆಲವೊಂದು ದಾಖಲಾತಿಗಳು ತಗೊಳಕ್ಕೆ ಅವರಿಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಅಂತಂದ್ರೆ ನಮ್ಮ ಮೇಲ್ವಿಚಾರಕಿಯರು ಇರ್ತಾರೆ. ದಯಮಾಡಿ ಅವರು ಕೂಡ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡ್ತಿರ್ತಾರೆ. ಅವರ ಮೊಬೈಲ್ ಸಂಖ್ಯೆಯನ್ನು ಕೂಡ ಅಂಗನವಾಡಿ ಕೇಂದ್ರಗಳಲ್ಲಿ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ಆ ನಂಬರ್ಗೆ ತಾವು ಕಾಲ್ ಮಾಡಬಹುದು. ಅಲ್ಲೂ ತಮ್ಮ ಪರಿಹಾರ ತಮ್ಮ ಸಮಸ್ಯೆಗೆ ಸಿಗ್ಲಿಲ್ಲ ಅಂತಂದ್ರೆ ನಾವು CDPO ಕಚೇರಿಯಲ್ಲಿ ನಾವು CDPO ಇರ್ತೀವಿ. ನಮ್ಮನ್ನ ಬಂದ್ಬಿಟ್ಟು ಕಚೇರಿಯಲ್ಲೂ ಕೂಡ ನೀವು ಭೇಟಿ ಮಾಡಬಹುದು. ಇಲ್ಲ ಅಂತಂದ್ರೆ ನಮ್ಮ ಏನು ಮೊಬೈಲ್ ಸಂಖ್ಯೆಗೆ ಇಲ್ಲ ದೂರವಾಣಿ ಕಚೇರಿ ಸಂಖ್ಯೆ ಇದೆ, ಅದಕ್ಕೂ ಕೂಡ ತಾವು ಕರೆ ಮಾಡಿ ತಮ್ಮ ಏನು ಸಮಸ್ಯೆಗಳಿರೋದನ್ನ ಕ್ಲಿಯರ್ ಮಾಡಿಬಿಟ್ಟು ಮಗುವಿಗೆ 2 ವರ್ಷ ತುಂಬೋದ್ರೊಳಗೆ ದಯಮಾಡಿ ಇದನ್ನ ಅರ್ಜಿಯನ್ನು ಸಲ್ಲಿಸಬೇಕು.
0: ಕೇಳುಗರೆ, ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಮೇಡಮ್ ಕೂಡ ಹೇಳ್ತಾ ಇರುವಂತದ್ದು 2 ವರ್ಷಕ್ಕಿಂತ ಮೊದಲೇ ಅರ್ಜಿಯನ್ನು ಸಲ್ಲಿಸಿದ್ರೆ ಬಹಳಷ್ಟು ತುಂಬಾನೇ ಒಳ್ಳೆಯದು ಅಂತ ಹೇಳಿಕೊಂಡು. ಸೊ ಹಾಗಾಗಿ ಆ ಯೋಜನೆಗಳಿಂದ ಏನೇನು ಬೆನಿಫಿಟ್ ಇದೆ ಮತ್ತೆ ಅರ್ಜಿ ಸಲ್ಲಿಕೆ ಯಾವ ರೀತಿ, ಸೊ ಅದರ ಬಗ್ಗೆ ಕೂಡ ತಾವು ಹೇಳ್ತಾ ಬಂದ್ರಿ. ಸೊ ಇನ್ನು ಬೇರೆ ರೀತಿಯ ಯೋಜನೆಗಳಿಗೆ ಸಂಬಂಧಪಟ್ಟು ಹೇಳುವುದಾದ್ರೆ
1: ಮುಂದಿನದಾಗಿ ನಮ್ಮ ಎಲ್ಲ ಅಂಗನವಾಡಿ ಕೇಂದ್ರಗಳ ಮೂಲಕ ನಾವು ಮಾತೃಪೂರ್ಣ ಯೋಜನೆ ಅಂತ ಹೇಳಿ ಯೋಜನೆಯನ್ನು ನಾವು ಅನುಷ್ಠಾನ ಮಾಡ್ತಿದ್ದೀವಿ. ಮಾತೃಪೂರ್ಣ ಯೋಜನೆ ಇದು ಕೂಡ 2 ಅಕ್ಟೋಬರ್ 2017 ಇದು ಪ್ರಾರಂಭಗೊಂಡಿದೆ. ಏನು ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ನೋಂದಾಯಿಸಿರ್ತಾರೆ ಗರ್ಭಿಣಿ ಮತ್ತು ಬಾಣಂತಿಯರು, ಅವರಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ನಾವು ವಿತರಣೆ ಮಾಡ್ತೀವಿ. ಮೊದಲನೇದಾಗಿ 2017 ಕಳೆದ ವರ್ಷದವರೆಗೂ ಕೂಡ ನಾವು ಅಂಗನವಾಡಿ ಕೇಂದ್ರಗಳಲ್ಲೇ ಬಿಸಿ ಊಟವನ್ನು ತಯಾರಿಸ್ಬಿಟ್ಟು ಗರ್ಭಿಣಿ ಬಾಣಂತಿಯರು ಕೇಂದ್ರಗಳಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಂತ ವ್ಯವಸ್ಥೆ ಇತ್ತು. ಬಟ್ ನಾವು ನಮ್ಮ ಕರಾವಳಿ ಜಿಲ್ಲೆಗಳಿಗೆ ದಕ್ಷಿಣ ಕನ್ನಡ ಉಡುಪಿ ಈ ಕಡೆಗಿರುತ್ತೆ, ಎಲ್ಲರೂ ತಮಗೆ ಗೊತ್ತಿದೆ ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶಗಳು, ಆಮೇಲೆ ಬಿಸಿಲು ಮಳೆಯಿಂದ ಪಾಪ ಗರ್ಭಿಣಿ ಮತ್ತು ಬಾಣಂತಿಯರು ಚಿಕ್ಕ ಮಕ್ಕಳನ್ನ ಬಿಟ್ಟು ಕೇಂದ್ರಗಳಿಗೆ ಬಂದು ಆಹಾರ ಸೇವಿಸೋದು ತುಂಬ ಕಷ್ಟಕರ. ನಾವಿದನ್ನು ನಮ್ಮ ಏನು ಕೇಂದ್ರ ಕಚೇರಿಗೆ ತಿಳಿಸಿದಾಗ ಅವ್ರೇನು ಮಾಡಿದ್ರು ನಮಗೆ ಅದೇನು ಆಹಾರ ಪದಾರ್ಥಗಳನ್ನು ನಾವು ಅವ್ರದ್ದೇ ಮನೆ ಬಾಗಿಲಿಗೆ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಈಗ ತಿಂಗಳಿಗೊಮ್ಮೆ ನಾವೇನು ಅಂಗನವಾಡಿ ಕೇಂದ್ರಗಳಿಗೆ ಪೂರಕ ಪೌಷ್ಟಿಕ ಆಹಾರವನ್ನು ಸಪ್ಲೈ ಮಾಡ್ತೀವಿ, ಅದನ್ನು ಅವರು ತಿಂಗಳಿಗೆ ಒಂದ್ಸರಿ ಅಂಗನವಾಡಿಗೆ ಬಂದು ಎಲ್ಲ ಅವರು ಆಹಾರ ಪದಾರ್ಥಗಳನ್ನು ತಗೊಂಡು
0: ಸೇವಿಸ್ತಾ ಇದ್ದಾರೆ ಅಂತ. ಯಾಕಂತ ಹೇಳಿದ್ರೆ ಈ ಒಂದು ಪೌಷ್ಟಿಕ ಆಹಾರ ಅನ್ನುವಂಥದ್ದು ಆ ಸಮಯಕ್ಕೆ ಪೌಷ್ಟಿಕ ಆಹಾರವನ್ನು ತೆಗಿತಾರೆ ಮತ್ತೆ ಬೇರೆ ರೀತಿಯ ಆಹಾರ ತಗೊಂಡು ತಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡುವಂಥದ್ದನ್ನು ಕೂಡ ನೋಡ್ತೀವಿ. ಬಹುಶಃ ಈ ರೀತಿಯ ಒಂದು ಪೌಷ್ಟಿಕ ಆಹಾರದ ಈ ಒಂದು ಮಾತೃಪೂರ್ಣ ವಂದನೆ ಯೋಜನೆ ತುಂಬಾ ಒಳ್ಳೆಯ ಒಂದು ವಿಚಾರ. ಸೊ ಹಾಗಾಗಿ ಮಕ್ಕಳಿಗಾಗಿರ್ಬೋದು ಗರ್ಭಿಣಿಯರೇ ಆಗಿರ್ಬೋದು, ಸೊ ಇವರಿಗೆಲ್ಲರಿಗೂ ಕೂಡ ಅದೊಂದು ಬಹಳ ಉತ್ತಮವಾದಂತಹ ಒಂದು ಆಹಾರವನ್ನು ಒದಗಿಸುವಂತ ಒಂದು
1: ಮುಖ್ಯ ಉದ್ದೇಶ ಇಷ್ಟೇ. ಏನು ನಾವು ಅಪೌಷ್ಟಿಕ ಮಕ್ಕಳ ಜನನ ತಡಿಬೇಕು, ಮಕ್ಕಳಲ್ಲಿ ಸಾವು ಗರ್ಭಿಣಿಯರ ಸಾವಿರ್ಬೋದು ಬಾಣಂತಿಯರ ಸಾವಿರ್ಬೋದು, ಅವರಿಗೆ ಸತತವಾಗಿ ಆರೋಗ್ಯ ಪರೀಕ್ಷೆಯನ್ನು ಮಾಡ್ಕೊಳ್ಳುವಂಥದ್ದು, ಹಾಗೆ ಉತ್ತಮ ಪೌಷ್ಟಿಕ ಆಹಾರ ತಗೊಂಡಾಗಲೇ ತಾನೇ ಈಗ ಏನು ಅಂದರೆ ಅದಕ್ಕೆ ನಾವು 1000 ಡೇಸ್ ಅಂತ ಕೊಟ್ಟಿರೋದು. ಅಂದರೆ ಮಗು ಗರ್ಭದಲ್ಲಿ ಇದ್ದಾಗಿಂದ ಮಗುವಿಗೆ 2 ವರ್ಷ ತುಂಬೋವರೆಗೂ ಕೂಡ ಅದನ್ನು ಅತ್ಯಂತ ಕಾಳಜಿಯಿಂದ ನಾವು ನೋಡಿಕೊಂಡಾದಾಗ ಮಾತ್ರ ಆ ಮಗು ಉತ್ತಮ ಆರೋಗ್ಯದೊಂದಿಗೆ ಇರಲಿಕ್ಕೆ
0: ಸಾಧ್ಯ ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ.
1: ಆಮೇಲೆ ತುಂಬಾ ಯಾರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದವರಿಗೆ ಅವ್ರಿಗೇನಾಗುತ್ತೆ ಮನೆಯಲ್ಲಿ ಅವ್ರದ್ದೇ ಏನು ಫುಡ್ ಕುಕ್ ಮಾಡ್ತಾರೆ ಅವರಿಗೆ ಅದು ಸಿಗುತ್ತೆ. ಬಟ್ ನಮಗೆಲ್ಲರಿಗೂ ಗೊತ್ತಿದೆ ಗರ್ಭಿಣಿ ಬಾಣಂತಿಯರಲ್ಲಿ ನಮಗೆ ಸಾಮಾನ್ಯ ಮನುಷ್ಯರಿಗಿಂತ ಹೆಚ್ಚಿನ ಕ್ಯಾಲೋರಿಗಳ ಅವರಿಗೆ ಅವಶ್ಯಕತೆ ಇರುತ್ತೆ. ಹಾಗಾಗಿ ಈ ಪೂರಕ ಪೌಷ್ಟಿಕ ಆಹಾರ ಜೊತೆಗೆ ಅವರಿಗೆ 25 ಮೊಟ್ಟೆಗಳಿರುತ್ತೆ, ಹಾಗೆ ಹಾಲಿನ ಪೌಡರ್ನ KMF ಕೊಡೋದ್ರಿಂದ ಅವರಿಗೆ ಹಾಲು ಕೂಡ ಸಿಗುತ್ತೆ, ಅವರ HB ಮಟ್ಟವನ್ನ ನಾವು ಕಾಯ್ದಿರಿಸಿಕೊಳ್ಳೋದಿರ್ಬೋದು, ಈ ಎಲ್ಲದೂ ಕೂಡ ನಮಗೆ ಉತ್ತಮ ಒಂದು ಫಲಿತಾಂಶ
0: ಸಿಗುತ್ತೆ ಅಂತ. ಒಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ
2: ಹಲೋ ಹಲೋ ಸರ್, ನಮಸ್ತೆ.
0: ನಮಸ್ತೆ ನಮಸ್ತೆ,
2: ನಾನು ಜಯಪ್ರಕಾಶ್ ಶಿವಕುರ್ ಮಾತಾಡೋದು.
0: ಹೇಳಿ ಸರ್.
2: ಮೇಡಮ್ ನಮಸ್ತೆ. ಮೇಡಮ್
1: ನಮಸ್ತೆ ಸರ್, ಹೇಳಿ.
2: ಆರಂಭದಲ್ಲಿಯೇ ಬಹಳ ಒಳ್ಳೆ ಮಾತು ಹೇಳಿದಿರಿ ಮೇಡಮ್, ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಅಂತೇಳಿ.
1: ಥ್ಯಾಂಕ್ ಯು ಸರ್.
2: ಮತ್ತೆ ಈಗ ಕೂಡ ಆಹಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ. ಆ ಸಂಬಂಧಪಟ್ಟಂತೆ ನನ್ನ ಪ್ರಶ್ನೆ, ನನ್ನ ಸಹೋದರಿಯೊಬ್ಬರ ಮಗುವಿಗೆ 2.5 ವರ್ಷ ಪ್ರಾಯ. ಈಗ ಮುಂದಿನ ದಿನಗಳಲ್ಲಿ ಅವರು ಅಂಗನವಾಡಿಗೆ ಸೇರಿಸಬೇಕೆನ್ನುವ ಆಲೋಚನೆಯಲ್ಲಿದ್ದಾರೆ. ಆದ್ರೆ ಅವರಿಗೊಂದಷ್ಟು ಭಯ ಯಾಕೆ ಅಂತ ಹೇಳಿದ್ರೆ, ಅವರು ಈ 2.5 ವರ್ಷ ಪ್ರಾಯದಲ್ಲೂ ಈ ಸಕ್ಕರೆ ಮತ್ತು ಮೈದಾದ ಯಾವುದೇ ತಿಂಡಿ ಕೊಟ್ಟಿಲ್ಲ ಈವರೆಗೂ. ಅಂಗನವಾಡಿಗೆ ಹೋದ್ರೆ ಅಲ್ಲಿ ಕೆಲವೊಂದು ಅಂಗನವಾಡಿಗಳಲ್ಲಿ ಕೇಕ್ ಕಟ್ ಮಾಡೋದು, ಬೇರೆ ಬೇರೆ ತಿಂಡಿ ಕೊಡೋದು, ಯಾರು ಏನು ತಂದು ಕೊಟ್ಟರು ಕೂಡ ಅದನ್ನು ಮಕ್ಕಳಿಗೆ ಕೊಡೋದು, ಇಂಥದ್ದೆಲ್ಲ ಕೆಲವೊಂದು ಅಂಗನವಾಡಿಗಳಲ್ಲಿ ನಡೀತಾ ಇದೆ ಮೇಡಮ್. ನಮ್ಗೆ ಆಹಾರ ಬಹಳ ಮುಖ್ಯ ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ. ಆದ್ದರಿಂದ ಸರ್ಕಾರವು ಕೂಡ ಆ ರೀತಿ ಕೆಲಸ ಮಾಡ್ತಾ ಇದೆ. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಹೀಗೆ ಯಾರು ತಂದು ಕೊಟ್ಟರು ಮಕ್ಕಳಿಗೆ ಕೊಡ್ಬಹುದಾ ಅಂಗನವಾಡಿಯಲ್ಲಿ ಅಂತೇಳಿ, ಮತ್ತು ಈ ಬಗ್ಗೆ ನೀವೇನ್ ಹೇಳ್ತೀರಿ ಅಂತೇಳಿ. ನಾನು ಕಟ್ ಮಾಡ್ಬೇಡಿ ಮೇಡಮ್, ನಿಮ್ಮ ಮಾತನ್ನು ನಾನು ರೆಕಾರ್ಡ್ ಮಾಡ್ತಾ ಇದ್ದೇನೆ, ಹೇಳಿ ಮೇಡಮ್.
1: ಸರ್, ಈ ತರ ಈಗ ತಾವ್ ಹೇಳಿದ್ದು ಕರೆಕ್ಟ್ ಸರ್. ಏನು ನಾವು ತಾವು ಮಕ್ಕಳಿಗೆ ಮನೆಯಲ್ಲಿ ಉತ್ತಮ ಆಹಾರವನ್ನು ತಯಾರಿಸಿ ಕೊಡ್ತೀರಾ, ಹಾಗೆ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ನಾವೇನು ಒಂದು ಪರಿಷ್ಕೃತ ನಮ್ಮದು ಪೌಷ್ಟಿಕ ಆಹಾರದ್ದು ಇದೆ, ಅದನ್ನು ನಾವು ಕೊಡ್ತಾ ಇರ್ತೀವಿ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಸರ್, ಇದು ನಾವು ಸಮುದಾಯದವರೇ ಪ್ರಾಕ್ಟೀಸ್ ಮಾಡೋದಾಗುತ್ತೆ ಸರ್. ಯಾಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಈಗ ನಮ್ಮ ಮನೇಲಿ ಒಂದು ಮಗು ಇದೆ ಅಂತಂದ್ರೆ, ನೀವು ಆ ಬರ್ಡೇನ ನಾವು ಮನೇಲಿ ಸೆಲೆಬ್ರೇಟ್ ಮಾಡ್ತೀವಿ, ಓಕೆ. ಮತ್ತೆ ನಂತರ ಏನಾಗುತ್ತೆ, ಯೂಶ್ವಲಿ ಅವರು ಶಾಲೆಗಳಿಗೆ ಹೋಗೋರಿದ್ರೆ, ಇಲ್ಲ ಅಂತಂದ್ರೆ ಅಂಗನವಾಡಿಗೆ ಹೋಗೋರಿದ್ರೆ, ಅವ್ರ ಸ್ನೇಹಿತರೊಂದಿಗೆ ಅವರು ಆಚರಿಸ್ಲಿ ಅನ್ನೋದೊಂದು ಮನೋಭಾವ ಪೋಷಕರಲ್ಲಿ ಇರುತ್ತೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಸ್ಥಳೀಯವಾಗಿ ಒಂದು ಕೇಕ್ನ ಅಲ್ಲಿ ಕೊಟ್ಟು ಅಲ್ಲಿ ಕತ್ತರಿಸಿ ಮಾಡುವಂಥದ್ದು ಇರುತ್ತೆ. ಬಟ್ ಈಗ ಅದಕ್ಕೆ ನಾವು ಪರ್ಯಾಯವಾಗಿ ಇನ್ನೊಂದು ಒಂದು ಪರ್ಯಾಯ ಅಂತಲೇ ಇಟ್ಕೊಳ್ಬೋದು, ಅದನ್ನು ನಾವು ಮಾಡಿದ್ದೀವಿ ಸರ್. ಈಗ ನಾವು ಪುಷ್ಟಿ ಅಂತ ಒಂದು ಕೊಡ್ತೀವಿ ಸರ್ ಮಕ್ಕಳಿಗೆ, ಏನು 6 ತಿಂಗಳಿಂದ 3 ವರ್ಷದವರೆಗೆ ಪುಷ್ಟಿ ಅಂತ ಕೊಡ್ತೀವಿ. ಆ ಪುಷ್ಟಿಯಲ್ಲೇ ಕೂಡ ನಾವು ಕೇಕನ್ನು ಹೇಗೆ ಮಾಡ್ಬೋದು ಅಂತ ಹೇಳಿ ನಮ್ಮೆಲ್ಲ ಕಾರ್ಯಕರ್ತೆಯರಿಗೂ ಗೊತ್ತು. ಪುಷ್ಟಿಯಲ್ಲೇ ಕೇಕನ್ನು ತಯಾರಿಸಿ ಅದಕ್ಕೆ ಬೇಕಾದರೆ ಅವ್ರು ಏನಾದರೂ ಡೆಕೋರೇಷನ್ ಮಾಡಿ ನಾವು ಅದನ್ನೇ ಕಟ್ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು. ಇದೇನು ನಿಮಗೆ ನಾರ್ಮಲ್ ಕೇಕ್ ತಿಂತೀರೋ ಅದೇ ಟೇಸ್ಟನ್ನು ಇದು ಕೊಡುತ್ತೆ. ಈ ಥರದ ಒಂದು ಪ್ರಾಕ್ಟೀಸನ್ನು ನಾವು ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಎಲ್ಲನೂ ಮಾಡ್ತಾ ಇದ್ದೀವಿ ಸರ್.
2: ಅಲ್ಲ ಮೇಡಮ್, ಒಂದು ನಿರ್ದೇಶನ ನೀಡಬಾರ್ದು ಎಲ್ಲ ಅಂಗನವಾಡಿಗೆ?
1: ಇಲ್ಲ, ಖಂಡಿತವಾಗಿ ಸರ್, ಇದು ಒಂದು ಉತ್ತಮ ಸಲಹೆ ಇದು ತಮ್ಮ ಕಡೆಯಿಂದ. ಇದನ್ನ ನಾವು ನೋಟ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದು ಎಲ್ಲ ಅಂಗನವಾಡಿಗಳ ಕೇಂದ್ರಗಳಲ್ಲೂ ಕೂಡ ಇದು ಒಂದು ಪ್ರಾಕ್ಟೀಸ್ ಬರಲಿ ಅನ್ನೋದನ್ನ ನಾವು ಗಮನಕ್ಕೆ, ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್.
2: ಧನ್ಯವಾದ ಮೇಡಮ್. ಸರಿ,
1: ಥ್ಯಾಂಕ್ ಯು
0: ಸರ್. ಥ್ಯಾಂಕ್ ಯು. ಓಕೆ ಓಕೆ, ಇದು ಒಳ್ಳೆಯ ಪ್ರಶ್ನೆ ಕೂಡ. ಹೌದು, ಯಾಕಂದ್ರೆ ಪೌಷ್ಟಿಕ ಆಹಾರ ಕೊಡ್ತಾ ಇರ್ತೀವಿ, ಈ ಸಂದರ್ಭದಲ್ಲಿ ಒಂದಿಷ್ಟು ಕೇಕ್ ಕತ್ತರಿಸುವಂಥದ್ದು, ಸೊ ಅಲ್ಲಿ ಇದಾಗುವಂಥದ್ದು ಹೌದು, ಅದು ಒಂದು ಸರಿಯಲ್ಲ ಅಂತ ಕೂಡ ಭಾವನೆನೇ. ಮತ್ತೊಂದು ಕಡೆ ಪುಷ್ಟಿ ಅನ್ನುವಂತಹ ಕಾರ್ಯಕ್ರಮದಡಿಯಲ್ಲಿ ಕೂಡ ಕೇಕ್ ಕತ್ತರಿಸುವಂಥ, ಈಗ ತಾನೇ ನೀವು ಹೇಳಿರುವಂಥದ್ದು, ಸೊ ಇದು ಕೂಡ ಒಳ್ಳೆಯ ಒಂದು ಕಾರ್ಯಕ್ರಮ. ಸೊ ಈ ರೀತಿಯಲ್ಲಿ ಕೇಕ್ ಕತ್ತರಿಸಿದರೆ ಅದು ಮಕ್ಕಳಿಗೂ ಕೂಡ ಅದು ಪೂರಕವಾದಂಥ ಪೌಷ್ಟಿಕವಾದಂಥ ಒಂದು ಆಹಾರವನ್ನು ಕೊಟ್ಟ ಹಾಗೆ ಅಂತ ಆಗುತ್ತೆ. ಬಹುಶಃ ಜಯಪ್ರಕಾಶ್ ಕೂಡ ಅವರಿಗೆ ಉತ್ತರ ಸಿಕ್ಕಿರ್ಬೋದೆಂದು ಕೂಡ ಭಾವಿಸ್ತೇನೆ. ಎನಿವೇಸ್, ಮಾತೃಪೂರ್ಣ ವಂದನ ಯೋಜನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ಸೊ ಇನ್ನು ಏನು ಹೇಳ್ತೀವಿ
1: ಹಾಗೆ ಮುಂದಿನದಾಗಿ ನಾವು ಏನು ನಮ್ಮ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಧನ ಸಹಾಯದ ಯೋಜನೆಯಾಗಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಂತ ಹೇಳಿ ಯೋಜನೆ ಒಂದು ನಾವು ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಏನಿದು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಇದೆ, ಇದು ಭಾರತ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇದೇನಿದೆ, ಇದು ಕೇಂದ್ರ ಪ್ರಾಯೋಜಿತ ಪ್ರಮುಖ ಯೋಜನೆಯಾಗಿದೆ. ಗರ್ಭಿಣಿ ಮತ್ತು ಏನು ಹಾಲುಣಿಸುವ ತಾಯಂದಿರನ್ನು ಬೆಂಬಲಿಸಲು ಇದು ವಿನ್ಯಾಸಗೊಳಿಸಲಾಗಿದೆ. ಮೊದಲನೇ ಮಗುವಿಗೆ ಈ ಯೋಜನೆ ಅಡಿಯಲ್ಲಿ 2 ಕಂತುಗಳಲ್ಲಿ ಇವರಿಗೆ 5,000 ಹಣವನ್ನು ಹೆರಿಗೆ ಪ್ರಯೋಜನಕ್ಕೆ ಇವರಿಗೆ ನಾವು ನೀಡ್ತಾ ಇದ್ದೀವಿ. ಹಾಗೆ ಎರಡನೇ ಮಗುವಿಗೆ, ಅಂದರೆ ಎರಡನೇ ಮಗು ಹೆಣ್ಣು ಮಗುವಾಗಿದ್ದರೆ ಮಾತ್ರ ಜನದ ನಂತರದಲ್ಲಿ ಒಂದೇ ಕಂತಿನಲ್ಲಿ ಅವರಿಗೆ 6,000 ಹಣವನ್ನು ಅವರಿಗೆ ನೀಡಲಾಗ್ತಾ ಇದೆ. ಓಕೆ, ಏನು ಗರ್ಭಪಾತ, ಮೃತ್ಯು, ಜನದ ಪ್ರಕರಣಗಳನ್ನು ಈ ಯೋಜನೆಯಲ್ಲಿ ಮಾತೃತ್ವ ಪ್ರಯೋಜನವನ್ನು ಒದಗಿಸಲು ಹೊಸ ಪ್ರಕರಣಗಳಾಗಿ ನಾವು ಪರಿಗಣಿಸಬಹುದಾಗಿದೆ. ಓಕೆ, ಇದಕ್ಕೆ ಏನೇನೆಲ್ಲ ದಾಖಲಾತಿಗಳನ್ನು ಕೊಡಬೇಕಾಗುತ್ತೆ ಅನ್ನೋದಾದರೆ, ಏನು ವಾರ್ಷಿಕ ನಿವ್ವಳ ಕುಟುಂಬದ ಆದಾಯ ಅವರು 8 ಲಕ್ಷಕ್ಕಿಂತ ಕಡಿಮೆ ಹೊಂದಿರಬೇಕು. ಹಾಗೆ ಕೂಡ ಈ ನರೇಗಾ ಜಾಬ್ ಕಾರ್ಡ್ ಏನು ಹೊಂದಿರ್ತಾರೆ ಆ ಮಹಿಳೆಯರು ಕೂಡ ಇದಕ್ಕೆ ಅರ್ಹರಿರ್ತಾರೆ. ಹಾಗೆ ಏನು ಕಿಸಾನ್ ಸಮ್ಮಾನ್ ನಿಧಿ ಫಲಾನುಭವಿಗಳಿರ್ತಾರಲ್ಲ ಮಹಿಳಾ ರೈತರು ಅಂತ, ಅವರು ಕೂಡ ಫಲಾನುಭವಿಗಳು. ಹಾಗೆ ಈ ಶ್ರಮ್ ಕಾರ್ಡ್ ಅನ್ನ ಯಾರು ಹೊಂದಿರ್ತಾರೆ ಈ ಶ್ರಮ್ ಕಾರ್ಡ್ ಮಹಿಳೆಯರು ಅವರು. ಮತ್ತೆ ಏನು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಏನು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಮಹಿಳಾ ಫಲಾನುಭವಿಗಳು ಯಾರಿದ್ದಾರೆ ಅವರು ಕೂಡ ಬರ್ತಾರೆ. ಹಾಗೆ ಬಿಪಿಎಲ್ ಎಪಿಎಲ್ ಪಡಿತರ ಚೀಟಿ ಹೊಂದಿರುವ ಮಹಿಳೆಯರು ಕೂಡ ಬರ್ತಾರೆ. ಏನೀಗ ಭಾಗಶಃ 40% ಅಥವಾ ಸಂಪೂರ್ಣವಾಗಿ ಏನು ಅಂಗವಿಕಲರಾಗಿರ್ತಾರೆ ಮಹಿಳೆಯರು, ಅವ್ರಿಗೂ ಕೂಡ ಇದು ಬರುತ್ತೆ. ಹಾಗೆ SC/ST ಮಹಿಳೆಯರು ಅವರು ತಮ್ಮ ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಈ ಎಲ್ಲ ಮಹಿಳೆಯರು ಕೂಡ ಇದಕ್ಕೆ ಅರ್ಹರಾಗಿರ್ತಾರೆ
0: ಅಂತ. ಎಸ್ ಓಕೆ. ಮುಂದಿನ ಮತ್ತೊಂದು ಕರೆ ಇದೆ. ಹಲೋ
3: ಹಲೋ ಸರ್, ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು
3: ಮಾತಾಡೋದು? ನಮಸ್ತೆ ಮೇಡಮ್.
1: ನಮಸ್ತೆ ಮೇಡಮ್, ಹೇಳಿ.
3: ಮೋನಿಕಾ ಹಾಸನದಿಂದ.
0: ಹಾಸನದಿಂದ ಮೋನಿಕಾ ಅವರೇ, ಹೇಳಿ.
3: ಕಾರ್ಯಕ್ರಮ ಕೇಳ್ತಾ ಇದೀನಿ ಮೇಡಮ್, ಒಳ್ಳೊಳ್ಳೆ ಮಾಹಿತಿ ಕೊಡ್ತಿದ್ದಾರೆ, ಚೆನ್ನಾಗಿ ಬರ್ತಾ ಇದೆ ಕಾರ್ಯಕ್ರಮ. ಮೇಡಮ್, ನನ್ನ ಪ್ರಶ್ನೆ, ಈಗ ಹೆಣ್ಮಕ್ಳದ್ದು ನಾಲ್ಕು ಹೇಳಿದ್ರೆ ನಾಲ್ಕೈದು ಏನು ಕಾನೂನುಗಳಿದೆ ಅಂತ, ಅದೆಲ್ಲ ಜಾರಿಯಲ್ಲಿದೆ ಅಂತ, ಅದೆಲ್ಲ ಅನುಷ್ಠಾನಕ್ಕೆ ಬಂದಿದೆಯಾ ಮೇಡಮ್ ಅದೆಲ್ಲ?
1: ಹಾಂ ಮೇಡಮ್, ನಾನು ಈಗ ಹೇಳ್ತಾ ಇರೋದು ಈ ಯೋಜನೆ ಈಗ ಭಾಗ್ಯಲಕ್ಷ್ಮಿ ಈಗ ಆಲ್ರೆಡಿ ಇದೆ ಮೇಡಮ್, ಅದ್ರದ್ದು ಈಗ ಮೆಚೂರ್ ಆಗಿರೋ ಹಣ
3: ಇದೆ. ಹೆಣ್ಮಕ್ಳದ್ದು ಉದ್ಯೋಗದ ಹೇಳಿದ್ರಿ, ಸ್ವಾವಲಂಬಿ ಉದ್ಯೋಗ ಮಾಡ್ಲಿಕ್ಕೆ ಧನ ಸಹಾಯ ಸಿಗುತ್ತೆ ಅಂತ, ಅದು ಎಷ್ಟರ ಮಟ್ಟಿಗೆ ಅನುಷ್ಠಾನವಾಗಿದೆ, ಮತ್ತೆ ಯಾವ ಯಾವ ಉದ್ಯೋಗಕ್ಕೆ ಇಂಥ ಉದ್ಯೋಗಕ್ಕೆ ಇಷ್ಟು ಅಂತ ಏನಾದ್ರು ಧನ ಸಹಾಯ ಇದೆಯಾ, ಅಥವಾ ಎಲ್ಲ ಸೇರಿ ಒಟ್ಟಿಗೆ ಏನಾದ್ರು ಧನ ಸಹಾಯ ಸಿಗೋದಿಂದ?
1: ಇಲ್ಲ ಮೇಡಮ್, ಈಗ ನಮ್ದು ಏನಿಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಅಂತಿದೆ. ಓಕೆ, ಈ ನಿಗಮದ ಅಡಿಯಲ್ಲಿ ಅಪ್ ಟು 3 ಲಕ್ಷದವರೆಗೂ ನಾವು ಅವರಿಗೆ ಸಾಲ ಸೌಲಭ್ಯವನ್ನ ಕೊಡ್ತೀವಿ. ಓಕೆ, ಇರುತ್ತೆ ಇರುತ್ತೆ. ಪರಿಶಿಷ್ಟ ಜಾತಿ ಮತ್ತೆ ಪಂಗಡದವರಿಗಾರಿಗೆ ಗರಿಷ್ಠ ಅವರಿಗೆ 1.5 ಲಕ್ಷದವರೆಗೂ ಸಬ್ಸಿಡಿ ಇದೆ, ಮತ್ತೆ ಇತರ ಅವರಿಗಾದ್ರೆ 90,000 ಕೂಡ ಅವರಿಗೆ ಸಬ್ಸಿಡಿಯನ್ನ ನಾವು ಕೊಡ್ತಾ ಇದೀವಿ.
3: ಅದು ಪ್ರತಿ ವರ್ಷ
1: ಏನು ಮೇಡಮ್?
0: ಏನು
3: ಬಡ್ಡಿ ಬಡ್ಡಿ ಏನಾದ್ರು ಕೊಡ್ಬೇಕಾದಕ್ಕೆ? ಇಲ್ಲ
1: ಬಡ್ಡಿ ಇಲ್ಲ, ಬಡ್ಡಿ ಇಲ್ಲ. ಅದೇನೋ ಅವ್ರು ಕಂತು ತಗೊಂಡಿರ್ತಾರೆ, ನಿಮ್ಮ ಸಬ್ಸಿಡಿ ಹಣ ಬಿಟ್ಟು ಮಿಕ್ಕಿದ್ದನ್ನ ನೀವು ಕಂತುಗಳಲ್ಲಿ ಕಟ್ಟು ನೀವು ಅದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ.
3: ಇಷ್ಟು ವರ್ಷ ಅಂತ ಏನಾದ್ರು ಅದಕ್ಕೆ ಇರುತ್ತಾ ಟೈಮ್?
1: ಟೈಮ್ ಲಿಮಿಟ್ ಇರಲ್ಲ ಮೇಡಮ್, ಬಟ್ ನೀವು ಆದಷ್ಟು ಬೇಗ ಮುಗಿಸ್ಕೊಂಡ್ರೆ ನಿಮಗೆ
3: ಮತ್ತೆ ಏನಾದ್ರು ಅದು ಮುಗಿಸ್ಕೊಂಡು ಮತ್ತೆ ಏನಾದ್ರು ತೋರೋ ಅವಕಾಶ ಇದೆಯಾ, ಹಾಗೇನಾದ್ರು ಕ್ಲಿಯರ್ ಮಾಡಿದ್ರೆ ಬೇಗನೆ ಉದ್ಯಮದಲ್ಲಿ?
1: ನಿಮಗೆ ಈಗ ಇಲ್ಲಿ 3 ವರ್ಷದ ಅವಧಿಯೊಳಗೆ ಇದನ್ನ ನೀವು ಸಾಲವನ್ನ ಬ್ಯಾಂಕಿಗೆ ಮರುಪಾವತಿ ಮಾಡ್ಬೇಕಾಗುತ್ತೆ ಮೇಡಮ್.
3: ಒಳ್ಳೇದಾಯ್ತು, ಖುಷಿ ಆಯ್ತು ಮೇಡಮ್. ಮತ್ತೆ ನೀವು ಅಂಗನವಾಡಿ ಮಕ್ಕಳದೆಲ್ಲ ಚಂದ ಹೇಳ್ತಾ ಇದ್ರಿ, ಕುಸ್ತಿ ಕೇಕ್ ತಯಾರಿಕೆ ಬೇರೆ, ಬಹಳ ಖುಷಿ ಆಯ್ತು. ಎಲ್ಲಾ ಕಡೆ ಜಾರಿ ಬಂದ್ರೆ ಚೆನ್ನಾಗಿರುತ್ತೆ.
1: ಇಲ್ಲ ಖಂಡಿತವಾಗ್ಲೂ ಮೇಡಮ್, ಈಗ ನಾವು 6 ವರ್ಷದಿಂದ ಏನ್ ಮೇಡಮ್
3: ಕುಸ್ತಿ ಕೇಕ್ ಬಗ್ಗೆ ಹೇಳ್ತಾ ಇದ್ರಿ ಮಕ್ಕಳದ್ದು, ಎಲ್ಲಾ ಕಡೆ ಜಾರಿಯಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ, ಒಳ್ಳೇದಾಗತ್ತೆ, ಮಕ್ಕಳ ಆರೋಗ್ಯಕ್ಕೂ ಒಳ್ಳೇದಾಗತ್ತಲ್ವಾ ಅದು?
1: ಹೌದು ಹೌದು,
3: ಖುಷಿ ಆಯ್ತು. ಥ್ಯಾಂಕ್ ಯು ಮ್ಯಾಮ್.
0: ಅವರೊಂದು ಯೋಜನೆ ಬಗ್ಗೆ ಕೂಡ ಹೇಳಿದರು, ಮತ್ತು ಪುಷ್ಟಿ ಕಾರ್ಯಕ್ರಮದ ಬಗ್ಗೆ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕರೆಗಳು ಬರ್ತಾ ಇದೆ, ಆದರೂ ಕೂಡ ನಾವು ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಹಾಗೆಯೇ ಮುಂದಿನ ಮತ್ತೊಂದು ಯೋಜನೆ ಬಗ್ಗೆ ಕೂಡ ಹೇಳ್ತಾ ಇದ್ದರೆ, ಮತ್ತೊಂದು ಕಡೆ ಆಗತಾನೆ ಫಲಾನುಭವಿಗಳು ಯಾರ್ಯಾರು ಮತ್ತು ಅದಕ್ಕೆ ಯಾರು ಅರ್ಹತೆ ಹೊಂದಿರುವವರು ಅದರ ಬಗ್ಗೆ ಕೂಡ ತಾವು ಹೇಳಿದರೆ. ಸೊ ಇನ್ನು ಮುಂದಿನ ಯಾವ ರೀತಿಯ
1: ಈಗ ಮುಂದಿನದಾಗಿ ತಮಗೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗೆ ನಾವು ಗೃಹಲಕ್ಷ್ಮಿ ಯೋಜನೆ ನಮ್ಮ ಇಲಾಖೆಯಿಂದ ಇಂಪ್ಲಿಮೆಂಟ್ ಆಗಿದೆ. ಏನು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಪೈಕಿ ಈ ಯೋಜನೆ ಕೂಡ ಮಹತ್ವಾಕಾಂಕ್ಷಿ ಯೋಜನೆ ಆಗಿದೆ. ರಾಜ್ಯದ ಮಹಿಳೆಯರಲ್ಲಿ ಏನು ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಕುಟುಂಬದ ಯಜಮಾನಿ ಮಹಿಳೆಗೆ ಪ್ರತಿ ತಿಂಗಳು 2,000 ಅವರ ಖಾತೆಗೆ ಜಮಾ ಮಾಡುವಂತಹ ಯೋಜನೆ ಇದು. 6/6/2023 ಇದು ಜಾರಿಯಾಗಿದೆ. ಓಕೆ, ಇದಕ್ಕೆ ಏನು ಅಂದ್ರೆ ಈಗ ನೋಂದಣಿಯಾದ ಏನು ಅರ್ಹ ಫಲಾನುಭವಿ ಖಾತೆಗೆ 2,000 ಹಣ ಏನಿದೆ ಅದು DBD ಮೂಲಕ ಡೈರೆಕ್ಟ್ ಅವರ ಅಕೌಂಟ್ಗೆ ಇದು ಹೋಗುತ್ತೆ. ಇದಕ್ಕೆ ಏನು ನೋಂದಣಿ ಮಾಡಕ್ಕೆ ಇದುವರೆಗೂ ಕೂಡ ಯಾವುದೇ ಕೊನೆ ದಿನಾಂಕ ಅಂತ ಏನಿಲ್ಲ. ನಿಮ್ಮ ಹತ್ತಿರದ ಏನು ಗ್ರಾಮ ಪಂಚಾಯತಿಗಳಿರೋ ಸೇವಾ ಸಿಂಧು ಏನಿರುತ್ತೆ ಅಲ್ಲಿ ಹೋಗಿ ತಾವು ಗ್ರಾಮವನ್ಗಳಲ್ಲಿ ತಾವು ಅಪ್ಲೈ ಮಾಡಬಹುದಾಗುತ್ತೆ. ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನು ವಿತರಿಸುವಂತ ಅಂತ್ಯೋದಯ BPL ಮತ್ತು APL ಪಡಿತರ ಚೀಟಿ ಹೊಂದಿರುವಂತ ಕುಟುಂಬದ ಯಜಮಾನಿ ಅಂತ ನಮ್ಮದು ಆಗಿರ್ಬೇಕು ಅಲ್ಲಿ. ಓಕೆ, ಈ ಮಹಿಳೆ ಮಾತ್ರ ಈ ಯೋಜನೆಗೆ ಅರ್ಹ ಫಲಾನುಭವಿ ಆಗಿರ್ತಾರೆ. ಅಂದ್ರೆ ಪಡಿತರ ಚೀಟಿಯಲ್ಲಿ ಯಜಮಾನಿ ಅಂತ ಹೇಳಿ ಮಹಿಳೆಯದ್ದು ಹೆಸರಿರ್ಬೇಕು, ಆತರ. ಮತ್ತೆ ಆಮೇಲೆ ನಂತರ ಗೃಹಲಕ್ಷ್ಮಿ ಯೋಜನೆಯ ಈ ಸೌಲಭ್ಯವನ್ನು 18/7/2023 ಏನು ಲಿಂಗತ್ವ ಅಲ್ಪಸಂಖ್ಯಾತರಿದ್ದಾರೆ, ಟ್ರಾನ್ಸ್ಜೆಂಡರ್ ಇದ್ದಾರೆ, ಅವರಿಗೂ ಕೂಡ ಈ ಯೋಜನೆಯನ್ನು ಅನುಮೋದನೆ ನೀಡಿ ಅವರಿಗೂ ಕೂಡ ಆದೇಶ ನೀಡಲಾಗಿದೆ, ಅವರು ಕೂಡ ಅಪ್ಲೈ ಮಾಡಬಹುದು ಅಂತ ಹೇಳಿ. ಓಕೆ, ಈ ಗೃಹಲಕ್ಷ್ಮಿ ಯೋಜನೆಗೆ ಯಾರು ಅರ್ಹರಾಗಿರೋದಿಲ್ಲ ಅಂತ ನಾವು ಫಸ್ಟ್ ತಿಳ್ಕೊಂಡ್ಬಿಡೋಣ, ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈಗ ಮೊದಲನೇದಾಗಿ ಏನು ಅಂದ್ರೆ ಈ ಕುಟುಂಬದ ಯಜಮಾನಿ ಇರ್ಬೋದು ಅಥವಾ ಅವರ ಪತಿ, ಅವ್ರು ಏನು ಅಂದ್ರೆ ಆದಾಯ ತೆರಿಗೆ ಪಾವತಿದಾರರು ಆಗಿದ್ದಲ್ಲಿ ಈ ಯೋಜನೆ ಸೌಲಭ್ಯ ಅವರು ಪಡೆಯಲ್ಲ. ಐ ಟಿ ಪೇಯರ್ ಆಗಿದ್ರೆ ಅವ್ರಿರ್ಬೋದು, ಇಲ್ಲ ಅಂದ್ರೆ ಅವ್ರ ಹಸ್ಬೆಂಡ್
4: ಇರ್ಬೋದು,
1: ಮತ್ತೆ ಈ ಕುಟುಂಬದ ಯಜಮಾನಿ ಇರ್ಬೋದು, ಇಲ್ಲ ಅಂತಂದ್ರೆ ಅವ್ರ ಹಸ್ಬೆಂಡ್ ಇರ್ಬೋದು. ಅವರು ಜಿ ಎಸ್ ಟಿ ರಿಟರ್ನ್ಸ್ ಯಾರಾದ್ರೂ ಕೊಡ್ತಾ ಇದ್ರೆ ಅವರು ಕೂಡ ಈ ಯೋಜನೆ ಪಡೆಯಕ್ಕೆ ಅರ್ಹರಾಗಿರುವುದಿಲ್ಲ.
4: ಈ ರೀತಿಯ ಮಾನದಂಡ ಇದೆ ಎರಡು,
1: ಅದೆರಡು ಮಾನದಂಡ ಬಿಟ್ಟೆ ಉಳಿದವರೆಲ್ಲರೂ ಕೂಡ
4: ಇದಕ್ಕೆ
1: ಎಲಿಜಿಬಲ್ ಇರ್ತಾರೆ. ಇನ್ ಕೇಸ್ ಕೂಡು ಕುಟುಂಬ ಏನಾದ್ರೂ ಇದ್ರೆ, ಈಗ ಅತ್ತೆ ಸೊಸೆ ಅಮ್ಮ ಮಗಳು ಇದ್ರೆ, ಅದರಲ್ಲಿ ಯಾರು ಯಜಮಾನಿ ಅಂತ ಅವರು ರೇಷನ್ ಕಾರ್ಡ್ ಅಲ್ಲಿ ನಮೂದಿಸಿರ್ತಾರೆ, ಅವರು ಮಾತ್ರ ಇವರು ಅರ್ಹರಾಗಿರ್ತಾರೆ.
4: ಯಾಕಂದ್ರೆ ತುಂಬಾ ಮಂದಿ ಮಹಿಳೆಯರು ಇದಕ್ಕೆ ಅರ್ಜಿ ಸಲ್ಲಿಸಿರ್ಬೋದು, ಸೊ ಅದರ ಫಲಾನುಭವಿಗಳು ತುಂಬಾ ಮಂದಿ ಕೂಡ ಆಗಿದ್ದಾರೆ. ಇದಕ್ಕೆ ಅರ್ಹತೆ ಅಂದ್ರೆ ಯಾವ ರೀತಿಯ ದಾಖಲಾತಿಗಳು ಬೇಕು ಅಂತ?
1: ಇದು ಪಡಿತರ ಚೀಟಿ
4: ಒಂದೇ ಅದಕ್ಕೆ
1: ದಾಖಲಾತಿ.
4: ಮತ್ತೆ ಇತ್ತೀಚೆಗೆ ಏನು ಗೃಹಲಕ್ಷ್ಮಿ ಹಣ ಕೆಲವರಿಗೆ ಬಂದಿಲ್ಲ, ಸ್ವಲ್ಪ ತೊಡಕಾಗುತ್ತೆ, ಸ್ವಲ್ಪ ವಿಳಂಬ ಆಗುತ್ತೆ, ಈ ರೀತಿಯ ಒಂದಿಷ್ಟು ಸಮಸ್ಯೆಗಳು ಕೂಡ ಇದೆ, ಅದರ ಬಗ್ಗೆ?
1: ಮೇಜರ್ ಆಗಿ ಇವರಿಗೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಅವರು ಅಲ್ಲಿ ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಅದು ಇಮಿಡಿಯೇಟ್ ನನ್ನ ಲಾಗಿನ್ ಅಂದ್ರೆ ಸಿಡಿಪಿಒ ಲಾಗಿನ್ ಬರುತ್ತೆ. ನಾನು ಒಮ್ಮೆ ಅದನ್ನ ವೆರಿಫೈ ಮಾಡಿಬಿಟ್ಟು ನಾನು ಅಪ್ರೂವಲ್ ಮಾಡ್ತೀನಿ, ದೆನ್ ಇಟ್ಸ್ ಕ್ಲಿಯರ್. ಆಮೇಲೆ ಇಮಿಡಿಯೇಟ್ ಅವರು ಅಪ್ಲೈ ಮಾಡಿ ನಂತರದಲ್ಲಿ ಒಂದು ತಿಂಗಳಿಂದ ಅವರಿಗೆ ಹಣ ಅವರ ಖಾತೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದುವರೆಗೂ ಕೂಡ ನಮಗೆ ಏನು ಅಂತಂದ್ರೆ, ನಮಗೆ ರಾಜ್ಯ ಮಟ್ಟದಿಂದ ಅವರಿಗೆ ಡೈರೆಕ್ಟ್ ಹಣ ಹೋಗ್ತಾ ಇತ್ತು, ಬಟ್ ಈಗ ರೀಸೆಂಟ್ ಆಗಿ ಈ ಮಂತಿನ ಹಣವನ್ನು ನಮ್ಮ ಈಗ ಜಿಲ್ಲೆಗಳಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಈಗ ರೀಸೆಂಟ್ ಆಗಿ ಒಂದು ವಾರದ ಹಿಂದೆ ಅಷ್ಟೇ ನಾವು ಏಪ್ರಿಲ್ ಕಂತಿನ ಹಣವನ್ನು ನಮ್ಮ ಗೃಹಲಕ್ಷ್ಮಿ ಬೆನಿಫಿಷಿಯರಿಗೆ, ಏನು 337,000 ನಮ್ಮ ದಕ್ಷಿಣ ಕನ್ನಡದಲ್ಲಿ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರ ಅಕೌಂಟ್ಗೆ ನಾವು ಜಮೆಯನ್ನ ಮಾಡಿದೀವಿ.
4: ಮಾಡಿದ್ದೀರಿ ಅಂತ ಯೋಚಿಸೋಕೆ. ಇವಾಗ ಒಂದು ವೇಳೆ ಅವರಿಗೆ ಸಮಸ್ಯೆ ಆಗ್ತಾ ಇದೆ, ಬೇರೆ ಯಾವ್ದಾದ್ರೊಂದು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯಾರನ್ನ ಸಂಪರ್ಕ ಮಾಡಬೇಕು?
1: ಖಂಡಿತವಾಗ್ಲೂ ಕೂಡ ಅವ್ರಿಗೇನಾದ್ರೂ ಹಣ ಹೋಗಿಲ್ಲ ಅಂತಂದ್ರೆ, ಬರ್ತಾ ಇಲ್ಲ ಅಂತಂದ್ರೆ, ದಯಮಾಡಿ ಅವರು ತಮ್ಮ ಸಂಬಂಧಪಟ್ಟ ತಾಲೂಕುಗಳಲ್ಲಿರುವ ಸಿಡಿಪಿಒ ಕಚೇರಿಗೆ ದಯಮಾಡಿ ಹೋಗ್ಬೇಕು, ತಮ್ಮ ರೇಷನ್ ಕಾರ್ಡ್ ತಗೊಂಡು ಹೋಗಿ. ಅವರು ರೇಷನ್ ಕಾರ್ಡ್ ಅನ್ನ ಚೆಕ್ ಮಾಡಿ ನೋಡ್ತಾರೆ, ಚೆಕ್ ಮಾಡಿದಾಗ ಅಲ್ಲಿ ಸ್ಟೇಟಸ್ ಅಂತ ತೋರಿಸುತ್ತೆ, ಅಂದ್ರೆ ಅಪ್ರೂವಲ್ ಆಗಿದೆ, ಸಕ್ಸಸ್ ಆಗಿದೆ, ಇಲ್ಲ ಇನ್ನೇನಾದ್ರೂ ಪ್ರಾಬ್ಲಮ್ ಇದ್ರೂ ಅಲ್ಲಿ ಶೋ ಆಗುತ್ತೆ. ಐ ಟಿ ಜಿ ಎಸ್ ಟಿ ಪೇಯರ್ ಆಗಿದ್ರೆ ಇವರೇ ಐ ಟಿ ಜಿ ಎಸ್ ಟಿ ಪೇಯರ್ ಅಂತ ಶೋ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು, ಕೆಲವೊಬ್ರು ಅದನ್ನ ನಾವು ಕಟ್ಟದಿಲ್ಲ ಮೇಡಮ್ ಆದ್ರೂ ಆ ತರ ಶೋ ಆಗುತ್ತೆ ಅಂತ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟ ಇಲಾಖೆಯಿಂದ ಅವರುಗಳು ಐ ಟಿ ಜಿ ಎಸ್ ಟಿ ಪೇಯರ್ ಅಲ್ಲ ಅಂತ ಹೇಳಿ ನಮಗೆ ಒಂದು ಪ್ರಮಾಣ ಪತ್ರವನ್ನ ತಂದು ಕೊಡಬೇಕು. ಕೆಲವೊಬ್ರಿಗೆ ಏನಾಗುತ್ತೆ, ಎನ್ ಪಿ ಸಿ ಎ ಫೇಲ್ಯೂರ್ ಅಂತ ಬರುತ್ತೆ, ಅಂದ್ರೆ ಬ್ಯಾಂಕಿಗೆ ಅವ್ರದ್ದು ಕೆವೈಸಿ ಆಗಿರೋದಿಲ್ಲ, ಆ ತರದ್ದು ಪ್ರಾಬ್ಲಮ್ ತುಂಬಾ ಇರುತ್ತೆ. ಅದನ್ನ ಹೇಳಿದಾಗ ನಾವು ಅವರಿಗೆ ಕರೆ ಮಾಡ್ತೀವಿ, ದಯಮಾಡಿ ಕರೆ ಮಾಡಿದಾಗ ಅವರದನ್ನ ಕನ್ಫರ್ಮ್ ಮಾಡಿಕೊಂಡು ಸಂಬಂಧಪಟ್ಟ ಬ್ಯಾಂಕಿಗೆ ಹೋಗಿ ಕೆವೈಸಿ ಅನ್ನ ಮಾಡಿಸ್ಕೊಂಡು ಬಂದ್ರೆ ನಂತರದ ದಿನಗಳಲ್ಲಿ ಅವ್ರದ್ದು ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ಎರಡೇ ಪ್ರಾಬ್ಲಮ್ ಇರೋದು ಗೃಹಲಕ್ಷ್ಮಿಯಲ್ಲಿ.
4: ಓಕೆ, ಇವಾಗ ಅವರಿಗೆ ಏನಾದ್ರೂ ಮೊಬೈಲ್ ಅಲ್ಲಿ ಎಲ್ಲಾದ್ರೊಂದು ಫೆಸಿಲಿಟಿ ಇದೆಯಾ ಸರಿಪಡಿಸಲಿಕ್ಕೆ, ಏನಾದ್ರೂ ತಿದ್ದುಪಡಿ ಆತರೀತ?
1: ಇಲ್ಲ, ಮೊಬೈಲ್ ಅಲ್ಲಿ ಅವರಿಗೆ ಸಡಪ್ಲಿಸಿಕೆ ಯಾವ್ದೇ ಇಲ್ಲ. ಈಗ ಐ ಟಿ ಜಿ ಎಸ್ ಟಿ ಅಂತ ಹೇಳಿದಾಗ ಅವರು ಪೇಯರ್ ಆಗಿದ್ರೆ ಸುಮ್ಮನೆ ಆಗ್ತಾರೆ. ಇನ್ ಕೇಸ್ ಐ ಟಿ ಜಿ ಎಸ್ ಟಿ ಅವ್ರ ಪೇಯರ್ ಇಲ್ಲ ಅಂತಂದ್ರೆ, ಅವರು ಸಂಬಂಧಪಟ್ಟ ಇಲಾಖೆಗೆ ಅವರು ಲಿಖಿತವಾಗಿ ಕೊಟ್ಟುಬಿಟ್ಟು ನಾವು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಟ್ಟು ಅವರು ಪೇಯರ್ ಅಲ್ಲ ಅಂತ ಹೇಳಿ ತಗೊಂಡ್ಬರ್ಬೇಕಾಗತ್ತೆ. ಇದು ಒಂದು. ಆಮೇಲೆ ಈಗ ಬ್ಯಾಂಕಿನ ಸಮಸ್ಯೆಗಳು ಅಷ್ಟೇ, ತಮಗೆ ಗೊತ್ತಿದೆ. ಅವ್ರು ಏನು ತಮ್ಮದೇ ಈಗ ಗ್ರಾಮಾಂತರ ಪ್ರದೇಶಗಳಲ್ಲಿ ತಮಗೆ ಹತ್ತಿರವಿರೋ ಬ್ಯಾಂಕ್ ಅಲ್ಲಿ ಅವ್ರ ಅಕೌಂಟ್ಗಳನ್ನ ಓಪನ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಬಂದಾಗ ತಾವುಗಳು ಒಂದು ಸ್ವಲ್ಪ ಟೈಮ್ ಮಾಡ್ಕೊಂಡು ಬಿಟ್ಟು ಬ್ಯಾಂಕಿಗೆ ಹೋಗಿ ಅವ್ರದ್ದೆಲ್ಲ ಕೆವೈಸಿ ಆಗಿದೆನಾ, ಆಧಾರ್ ಜೋಡಣೆ ಆಗಿದೆನಾ ಅಂತ ಹೇಳಿ ಒಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಬಂದ್ರೆ, ಇದರಲ್ಲಿ ಏನಿಲ್ಲ, ಕೆಲವೊಂದೇ ಟೆಕ್ನಿಕಲ್ ಪ್ರಾಬ್ಲಮ್ ಇರುತ್ತೆ, ಅದನ್ನ ಅವರು ಸರಿಪಡಿಸ್ಕೊಂಡು ಬಿಟ್ರೆ ಮುಂದಿನ ದಿನಗಳಲ್ಲಿ ಅವ್ರದ್ದು ಏನಿದೆ ಧನ ಸಹಾಯದ ಹಣ ಅವರಿಗೆ ಬರ್ತಾ ಹೋಗುತ್ತೆ.
4: ಎಸ್, ಓಕೆ. ಕೇಳುಗ್ರೆ, ನೀವು ಕೂಡ ಕರೆಯನ್ನ ಮಾಡಬಹುದು 6364204949 ಈ ಒಂದು ಸಂಖ್ಯೆಗೆ. ಒಂದು ಸಣ್ಣ ವಿರಾಮವನ್ನು ಕೂಡ ಪಡೆಯುತ್ತಾ ಇದ್ದೀನಿ, ಆ ನಂತರದಲ್ಲಿ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಕೇಳುಗ್ರೆ, ಇದು ಮಾರ್ಗದರ್ಶಿ ನೇರ ಪ್ರಸಾರದ ಕಾರ್ಯಕ್ರಮ. ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗಾಗಿರುವಂತಹ ವಿವಿಧ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಗ್ರಾಮಾಂತರದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಶೈಲಾ ಕೆ ಕಾರಿಗೆ ಅವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಬೇರೆ ಬೇರೆ ರೀತಿಯ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಕೂಡ ಕರೆಯನ್ನು ಮಾಡಬಹುದು. ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ.
5: ನೀವು ಕೇಳ್ತಿರುವುದು ಇದು ಧ್ವನಿಮುದ್ರಿತ ಪ್ರಸಾರ.

0: ಎಸ್ ಕೆ ಉಡುಗರೆ ಕೇಳ್ತಾ ಇರೋದು ಇದು ರೇಡಿ ಸಾರಂ ಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು ಮಾರ್ಗದರ್ಶಿ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಮಹಿಳೆಯರಿಗೆ ಮಕ್ಕಳಿಗೆ ಇರುವಂತಹ ಒಂದಿಷ್ಟು ಯೋಜನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಶೈಲಾ ಕೆ ಕಾರಿಗೆ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾ ಇದ್ದೀವಿ, ಹಾಗೆಯೇ ಒಂದಿಷ್ಟು ಯೋಜನೆಯ ಮಾಹಿತಿಯನ್ನು ಕೂಡ ತಿಳಿಸ್ತಾ ಇದ್ದೀವಿ. ಹಾಗೆಯೇ ಮೇಡಮ್, ನಮ್ಮ ಜೊತೆಗೆ ಒಂದು ಸಂದೇಶ ಕೂಡ ಬಂದಿದೆ. ಇದು ಬೆಂಗಳೂರಿನಿಂದ ಭಾಗ್ಯಲಕ್ಷ್ಮಿ ಅಂತ ಇವರು ಸಂದೇಶ ಮಾಡಿದ್ದಾರೆ. ಅವರು ಕೇಳ್ತಾ ಇರುವಂಥದ್ದು, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನ್ನ ಪ್ರಶ್ನೆ ಏನು ಅಂದರೆ, ತಾಯಿ ಕಾರ್ಡ್ ಅಂತ ಇದೆಯಲ್ಲ, ಆ ಕಾರ್ಡ್ ಎಲ್ಲ ವರ್ಗದವರು ಕಡ್ಡಾಯವಾಗಿ ಮಾಡಿಸಲೇಬೇಕಾ ಅಥವಾ ಹಿಂದುಳಿದವರಿಗೆ ಮಾತ್ರವೇ ಆ ಕಾರ್ಡ್ ಬೇಕಾ ಅನ್ನುವಂಥದ್ದು ಪ್ರಶ್ನೆ ಹಾಕಿದ್ದಾರೆ. ಏನು ಹೇಳ್ತೀರಿ?
1: ಮೊದಲನೇದಾಗಿ ಈ ತಾಯಿ ಕಾರ್ಡು ಎಲ್ಲರಿಗೂ ಬೇಕೇ ಬೇಕು. ಈ ತಾಯಿ ಕಾರ್ಡು ಆರೋಗ್ಯ ಇಲಾಖೆಯಿಂದ ಕೊಡ್ತಾರೆ. ಈಗ ನೀವು ಫಸ್ಟ್ ಟೈಮ್ ನೀವು ಗರ್ಭಿಣಿ ಆಗಿದ್ದೀರಾ ಅಂತ ಹೇಳಿ ಕನ್ಫರ್ಮ್, ಏನು ಕನ್ಫರ್ಮ್ ಮಾಡ್ ಕನ್ಸಿವ್ ಆಗಿದ್ದೀರಾ ಅಂತ ಕನ್ಫರ್ಮ್ ಮಾಡಿಕೊಂಡಾಗ, ತಾವೇನು ಫಸ್ಟ್ ಟೈಮ್ ಹೋಗಿ ಚೆಕಪ್ ಮಾಡಿಸಿದಾಗ ಇದನ್ನ ತಗೊಳ್ಳೇಬೇಕು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಒಂದು ನಿಯಮಿತವಾಗಿ ಗರ್ಭಿಣಿಯರ ತಪಾಸಣೆ ಆಗುತ್ತೆ. ಓಕೆ, ಅವರಿಗೆ ಏನು ವ್ಯಾಕ್ಸಿನೇಷನ್ ಟಿ ಡಿ ವ್ಯಾಕ್ಸಿನೇಷನ್ ತಗೊಳ್ಳೋದಿರ್ಬೋದು, ಅದರದ್ದು ಮಾನಿಟರಿಂಗ್ ಆಗುತ್ತೆ. ಅವರು ಪ್ರತಿ ತಿಂಗಳು ಕೂಡ ಅವರ ತೂಕದಲ್ಲಿ ಅವರು ಏರಿಕೆ ಆಗಿದಾರ, ಅವರ ಏನು ಹೆಚ್ ಬಿ ಮಟ್ಟ ಹೆಚ್ಚಿಗೆ ಆಗಿದೆನಾ, ಇದೆಲ್ಲ ಕೂಡ ಅವರಿಗೆ ಪ್ರತಿ ತಿಂಗಳು ಮಾನಿಟರಿಂಗ್ ಆಗ್ತಾ ಹೋಗ್ತೈತೆ. ಮುಖ್ಯವಾಗಿ ಈ ಉದ್ದೇಶ. ಆಮೇಲೆ ಎರಡನೇದಾಗಿ ಮಗು ಜನಿಸಿದ ನಂತರ, ಆಮೇಲೆ ಡೆಲಿವರಿ ಟೈಮಲ್ಲೂ ಅಷ್ಟೇ ಕೂಡ ಅವರಿಗೆ ಡೇಟ್ ಕೊಟ್ಟಿರ್ತಾರೆ. ಮತ್ತೇನಾದ್ರು ರಿಸ್ಕ್ ಪ್ರೆಗ್ನೆನ್ಸಿ ಇದ್ದಾಗ ಡಾಕ್ಟರ್ ಚೆಕಪ್ ಮಾಡಿದಾಗ ಅವರು ಮೊದಲೇ ಅವರಿಗೆ ಐಡೆಂಟಿಫೈ ಮಾಡಿ ಹೇಳ್ತಾರೆ. ತುಂಬಾ ರಿಮೋಟ್ ಏರಿಯಾದಲ್ಲಿದ್ದಾಗ ತಾವು ಮೊದಲೇ ಬಂದು ಹಾಸ್ಪಿಟಲ್ ಸೇರಬೇಕು. ಓಕೆ, ಈ ತರದ್ದು ಮಾಹಿತಿ ಎಲ್ಲ ಅವರು, ಯಾಕಂದ್ರೆ ಏನಾದ್ರೂ ಸಡನ್ ಆಗಿ ಪೇನ್ ಸ್ಟಾರ್ಟ್ ಆಯ್ತು, ಯಾವ್ದಾದ್ರು ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಹೋದ್ರು ಅನ್ಕೊಳ್ಳಿ, ಡಾಕ್ಟರ್ಗೆ ಅವ್ರದ್ದು ಬೇಸಿಕ್ ಮಾಹಿತಿ ಏನೂ ಇರಲ್ಲ. ಈ ಕಾರ್ಡ್ ಇದ್ದಾಗ ಅವರಿಗೆ ಹೆರಿಗೆ ಮಾಡಿಸ್ಲಿಕ್ಕೆ ಯಾರು ಡಾಕ್ಟರ್ನ ಅವ್ನ ತಪಾಸಣೆ ಮಾಡ್ತಾರೆ ಅವರಿಗೆ ಅನುಕೂಲ ಆಗುತ್ತೆ. ಮತ್ ನಂತರದಲ್ಲಿ ಮಗು ಜನಿಸಿದ ನಂತರ ಏನು ಮಗುವಿಗೆ ಎಲ್ಲರಿಗೂ ಗೊತ್ತಿದೆ, ಲಸಿಕೆಗಳನ್ನ ನಾವು ಪ್ರತಿ ತಿಂಗಳು ಕೊಡಿಸ್ತಾ ಹೋಗ್ತೀವಿ. ಈ ಲಸಿಕೆಗಳ ಮಾಹಿತಿ ಕೂಡ ಈ ತಾಯಿ ಕಾರ್ಡ್ ಅಲ್ಲಿ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇದು ಕೂಡ ತಮಗೆ ಮಗುವಿನ ಆರೋಗ್ಯವನ್ನ ಟ್ರ್ಯಾಕ್ ಮಾಡಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ತಾಯಿ ಕಾರ್ಡ್ನ ಇಟ್ಕೊಳ್ಳೋದು
0: ಒಳ್ಳೆಯದು ಅಂತ. ಎಸ್, ಓಕೆ. ಮುಂದಿನ ಕರೆ ಅಂತ ಯಾರು?
2: ಹಲೋ
0: ಹಲೋ ಹಲೋ ಹಲೋ ನಮಸ್ತೆ.
2: ನಮಸ್ತೆ,
0: ಯಾರು ಮಾತನಾಡ್ತಿರೋದು?
2: ಗೋಪಿಕಾ ಅಂತ ಹೇಳಿ, ದಕ್ಷಿಣ ಕನ್ನಡ ಜಿಲ್ಲೆ
0: ಹೇಳಿ,
2: ಬಂಟ್ವಾಳ ತಾಲೂಕಿಂದ. ಇವತ್ತಿನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ವೆಶನ್, ಒಂದು ನಮ್ಮದೊಂದು ರಿಕ್ವೆಸ್ಟ್ ಇದೆ ಅದನ್ನ ಕೇಳಲಿಕ್ಕೆ ಅಂತ ಕಾಲ್
0: ಮಾಡ್ತಾ.
2: ಏನಂತ ಹೇಳಿದ್ರೆ, ಈಗ ಈ ಅಂಗನವಾಡಿಗಳು ಮೇನ್ಲಿ ನ್ಯೂಟ್ರಿಷನ್ಸ್ ಫುಡ್ ಕೊಡ್ಲಿಕ್ಕೆ ಅಂತ ಕೊಡುವಂತಹ ಏರಿಯಾಗಳು, ಹಾಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಕೂಡ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಸೊ ಹಾಗಿರುವಾಗ ಅಂಗನವಾಡಿಗಳಲ್ಲಿ ಹೈಲಿ ಕೆಮಿಕಲ್ ಇರುವಂತಹ ಕೇಕ್ ಕಟ್ಟಿಂಗ್ ಗಳನ್ನು ಯಾಕೆ ನಿಲ್ಲಿಸಬಾರ್ದು, ಅದರ ಬದಲು ಏನೋ ಒಳ್ಳೆಯ ಫ್ರೂಟ್ಸ್ ಅನ್ನು ಯಾಕೆ ಮಕ್ಕಳಿಗೆ ಕೊಡಬಾರ್ದು?
0: ನಮ್ಮದೊಂದು
2: ಕೇಕ್ ಹೈಲಿ ಕೆಮಿಕಲ್, ಅದರಲ್ಲಿ ನ್ಯೂಟ್ರಿಷನ್ಸ್ ಏನು ಇರುವುದಿಲ್ಲ. ಈಗ ನಾವು ಎಷ್ಟೋ ಮಂದಿ ಟೀಚರ್ಸ್ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ನೋಡುದು, ಪ್ರತಿಯೊಂದು ಬರ್ಡೇಗಳಿಗೂ ಕೇಕ್ ಕಟ್ಟಿಂಗ್, ಏನೇ ಇದ್ರೂ ಕೇಕ್ ಕಟ್ಟಿಂಗ್.
0: ಎಸ್ ಮೇಡಮ್, ಈಗಷ್ಟೇ ಜಯಪ್ರಕಾಶ್ ಶೆಕ್ಕೂರ್ ಅವರು ಕೂಡ ಅದೇ ಪ್ರಶ್ನೆ ಕೇಳಿದ್ರು ಮೇಡಮ್, ಅದಕ್ಕೆ ಉತ್ತರ ಕೊಟ್ರು.
2: ಇದ್ರ ಬದಲು ಒಂದು ಸರ್ಕ್ಯುಲರ್ ಕಳಿಸಿದ್ರೆ, ಅಟ್ ಲೀಸ್ಟ್ ನಾನು ಪರ್ಸನಲಿ ಯಾಕೆ ಇದನ್ನು ರೈಸ್ ಮಾಡ್ತಿದ್ದೆ ಅಂದ್ರೆ, ನನ್ನ ಮಗುವಿಗೆ 2 ವರ್ಷ 3 ತಿಂಗಳು, ನಾನು ಇಲ್ಲಿವರೆಗೆ ಅವನಿಗೆ ಶುಗರ್ ರಿಲೇಟೆಡ್ ಕಂಟೆಂಟ್ ಇರುವಂತ ಯಾವುದೇ ಫುಡ್ ಆಗ್ಲಿ, ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಇಲ್ಲಿವರೆಗೆ ಕೊಡ್ಲಿಲ್ಲ. ಇದು ನಾನೀಗ ಒಂದು ಇನ್ನೊಂದು 7-8 ತಿಂಗಳಾಗುವಾಗ ಅವನಿಗೆ ಹತ್ತಿರದ ಅಂಗನವಾಡಿಗೆ ಹಾಕ್ಬೇಕು. ಬಟ್ ಅಂಗನವಾಡಿಯಲ್ಲಿ ಈ ತರದ ಫುಡ್ ಕೊಡುವಾಗ ನಾವು ಕಲಿಸಿದಕ್ಕೂ ಅಲ್ಲಿದಕ್ಕೂ ಡೆಡ್ ಅಪೋಸಿಟ್ ಆಗಿ ಹೋಗ್ತದೆ.
0: ಸರಿ ಸರಿ ಸರಿ,
1: ಖಂಡಿತವಾಗ್ಲೂ ಮೇಡಮ್.
2: ಎಸ್ ಮ್ಯಾಮ್,
1: ಇಲ್ಲ ಇಲ್ಲ, ಖಂಡಿತವಾಗ್ಲೂ. ಈ ಮೊದಲು ಒಬ್ರು ಕಾಲ್ ಮಾಡಿದ್ದ ಸರ್, ಅವರು ಕೂಡ ಇದೇ ಕ್ವಶನ್ ಕೇಳಿದ್ರು, ಜಯಪ್ರಕಾಶ್ ಅಂತ ಹೇಳಿ. ಅವ್ರಿಗೂ ಕೂಡ ನಾವು ಆನ್ಸರ್ ಮಾಡಿದ್ವಿ. ಈಗ ನಾವೇನು ತಾವು ಕೂಡ ತಗೊಳ್ತಾ ಇರಬಹುದು, ಏನು 6 ತಿಂಗಳಿಂದ 3 ವರ್ಷದ ಮಕ್ಕಳಿಗೆ ಪುಷ್ಟಿ ಅಂತ ಕೊಡ್ತೀವಿ. ಆ ಪುಷ್ಟಿಯಲ್ಲೂ ಕೂಡ ನಾವು ಹಲವಾರು ರೀತಿಯ ಆಹಾರ ಪದಾರ್ಥಗಳನ್ನ ಮಾಡಿ ಮಕ್ಕಳಿಗೆ ತಿನ್ಸ್ಬೋದು. ಅದರಲ್ಲೂ ಕೂಡ ನಾವು ಕೇಕ್ ಮಾಡ್ಬೋದು, ಮಾಡಿದೀವಿ ಕೂಡ ನಮ್ಮ ಎಷ್ಟೊಂದು ಕಾರ್ಯಕ್ರಮಗಳಲ್ಲಿ. ಈಗ ಆ ತರದ್ದು ನಾವು ಮುಂದಿನ ದಿನಗಳಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ನಾವೆಲ್ಲ
0: ಕೇಕ್ ಬಗ್ಗೆ ಸ್ವಲ್ಪ ಬಂತು. ಒಂದು ರೀತಿಯಲ್ಲಿ ಒಳ್ಳೆಯ ವಿಷಯನೇ. ಸೊ ಹಾಗಾಗಿ ಅದರ ಬಗ್ಗೆ ತಾವು ಆಲ್ರೆಡಿ ಹೇಳಿದ್ದೀರಿ. ಎಸ್ ಓಕೆ. ಹಾಗೆಯೇ ಸುರೇಶ್ ಬೋಳೂರು ಅಂತ ಒಬ್ಬರು ಸಂದೇಶ ಕೂಡ ಮಾಡಿದ್ದಾರೆ. ಸೊ ಇವರು ಕಾರ್ಯಕ್ರಮ ಆಲಿಸ್ತಾ ಇದ್ದೀನಿ. ಸೊ ಹಾಗೆಯೇ ತುಂಬ ಯೂಸ್ಫುಲ್ ಆ್ಯಂಡ್ ವೆರಿ ಮಚ್ ಇನ್ಫಾರ್ಮೇಷನ್ ಪ್ರೋಗ್ರಾಮ್ ಅಂತ ಸುರೇಶ್ ಬೋಳೂರಿನಿಂದ ಇವರು ಸಂದೇಶ ಹಾಕಿದ್ದಾರೆ. ಎಸ್, ಮತ್ತೆ ಮುಂದೆ ನಾವು ಮಾತನಾಡಲಿಕ್ಕೆ ಹೋಗುವಂಥದ್ದು ಪೋಷಣ ಅಭಿಯಾನ ಅಂತ ಕೂಡ ಮಾಡ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಮತ್ತೊಂದು ಕರೆ ಇದೆ, ಆ ಕರೆಯನ್ನು ಕೂಡ ಒಂದು ಸ್ವೀಕರಿಸೋಣ. ಹಲೋ. ಹಲೋ,
2: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತನಾಡ್ತೀರಿ?
2: ಪೂರ್ಣಿಮಾ
0: ಸಾಲೆತ್ತೂರಿನಿಂದ. ಕೇಳಿ ಮೇಡಮ್, ನಿಮ್ಮ ಪ್ರಶ್ನೆ.
1: ನಮಸ್ತೆ ಮೇಡಮ್, ಹೇಳಿ.
2: ಒಂದು ಪ್ರಶ್ನೆ ಅಂತ ಏನಿಲ್ಲ, ಅಂದ್ರೆ ನಮ್ಮ ಅಚ್ಚುಮೆಚ್ಚಿನ ನಿಲಯದಲ್ಲಿ ಒಂದು ನಮಗೆ ಗೊತ್ತಿಲ್ಲದ ಅನೇಕ ಯೋಜನೆಗಳ ಬಗ್ಗೆ ಒಂದು ಮಾಹಿತಿ ಎಲ್ಲ ಕೊಟ್ಟಿದ್ದೀರಿ, ಅದಕ್ಕೆ ಧನ್ಯವಾದ ತಿಳಿಸುವ ಅಂತ
0: ಹೇಳಿ. ಕಾರ್ಯಕ್ರಮ ಆಲಿಸ್ತಾ ಇದ್ದೀರಲ್ಲ, ಅದು ಕೂಡ ತುಂಬಾ ಖುಷಿ. ಥ್ಯಾಂಕ್ ಯು. ಎಸ್, ಓಕೆ. ತುಂಬ ಮಂದಿ ಕಾರ್ಯಕ್ರಮವನ್ನು ಕೂಡ ಆಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ತುಂಬ ಯೋಜನೆಗಳ ಬಗ್ಗೆ ಮಾಹಿತಿ ಅವರಿಗೆ ಸಿಗ್ತಾ ಇದೆ. ಸೊ ಈ ಯೋಜನೆಗಳು ನೀವು ಮಾತ್ರ ಅಲ್ಲ, ನಿಮ್ಮ ಪರಿಚಿತರಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಮನೆಯವರಿಗೆ ತಿಳಿಸಿಕೊಡುವಂಥದ್ದು ಕೂಡ ತುಂಬ ಮುಖ್ಯ. ಹಾಗೆಯೇ ನಾವು ಪೋಷಣ ಅಭಿಯಾನ, ಸೊ ಇದರ ಬಗ್ಗೆ ಒಂದು ಹೇಳುವುದಾದರೆ
1: ಪೋಷಣ ಅಭಿಯಾನ ಯೋಜನೆ ಇದೆ. ಮಾನ್ಯ ಪ್ರಧಾನಮಂತ್ರಿಗಳು ಮಾರ್ಚ್ 8, 2018 ಏನು ರಾಜಸ್ಥಾನದ ಜುಂಜುಮ್ ಜಿಲ್ಲೆಯಲ್ಲಿ ಪ್ರಾರಂಭಿಸಿದರು. ಇದು ಅಭಿಯಾನದ ಏನು ಇದರ ಮುಖ್ಯ ಉದ್ದೇಶ ಏನು ಅಂದರೆ, ಹದಿಹರೆಯದ ಹುಡುಗಿಯರಿರ್ಬೋದು, ಗರ್ಭಿಣಿ ಬಾಣಂತಿಯರು ಏನಿರ್ತಾರೆ, ಹಾಗೆ ನಾವು ಜನನದಿಂದ ಅಂದರೆ ಏನು 0-6 ವರ್ಷದ ಮಕ್ಕಳು ಏನಿದ್ದಾರೆ, ಇವರ ಪೌಷ್ಟಿಕಾಂಶಕ್ಕೆ ನಾವು ಹೆಚ್ಚಿನ ಒತ್ತನ್ನು ನೀಡುವುದು. ಹಾಗೆ ಈ ಕಾರ್ಯಕ್ರಮವು ತಂತ್ರಜ್ಞಾನದ ಬಳಕೆ, ಈಗೇನು ನಾವೆಲ್ಲರೂ ಅಂಗನವಾಡಿ ಕಾರ್ಯಕರ್ತೆಯರು ಮೊಬೈಲ್ ಫೋನನ್ನು ಯೂಸ್ ಮಾಡ್ತಾ ಇದ್ದಾರೆ, ಹಾಗೆ ಪೋಷಣ್ ಟ್ರ್ಯಾಕರನ್ನು ಯೂಸ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಏನು ನಾವು ದಾಖಲಾತಿಗಳಲ್ಲಿ ಫಲಾನುಭವಿಗಳಲ್ಲಿ ಎಲ್ಲ ಡೀಟೇಲ್ಸ್ ಇರ್ತಿತ್ತು, ಅದೆಲ್ಲ ಈಗ ನಾವು ಫೋನಲ್ಲಿ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಹಾಗೆ ಏನು ಮಕ್ಕಳಲ್ಲಿ ಅಪೌಷ್ಟಿಕತೆ ಇರ್ಬೋದು, ರಕ್ತಹೀನತೆ, ಮತ್ತು ಕಡಿಮೆ ಜನನದ ತೂಕದ ಮಕ್ಕಳು ತುಂಬ ಹುಟ್ಟುತ್ತಾರೆ, ಇದನ್ನೆಲ್ಲನೂ ಕಡಿಮೆ ಮಾಡೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಮಾಡಿರೋದು. ಇದು ಮೇಜರ್ ಆಗಿ ಹೇಳಿದ ಹಾಗೆ ಏನು ಹದಿಹರೆಯದ ಹುಡುಗಿಯರು ಇರ್ಬೋದು, ಗರ್ಭಿಣಿ ಬಾಣಂತಿಯರು, ಮತ್ತು ಇವರು ಎಲ್ಲರದ್ದು ಅಪೌಷ್ಟಿಕತೆ ಮಟ್ಟವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿರೋದು. ಇದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾವು ಅದನ್ನು ಜಾರಿ ತಂದಿದ್ದೀವಿ. ಮೇಜರ್ ಇದ್ರ ಉದ್ದೇಶ ಅಂತಂದರೆ ಏನು ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ ಏನಿದೆ ಅದನ್ನು ನಾವು ತಡೆಗಟ್ಟೆ ಅಂಥದ್ದು. ಹಾಗೆ 0-6 ವರ್ಷದ ಮಕ್ಕಳಲ್ಲಿ ಅಪೌಷ್ಟಿಕತೆ ಅಂದರೆ ಏನು ಕಡಿಮೆ ತೂಕದ ಮಕ್ಕಳು ಏನು ಹುಟ್ಟಿದೆ ಅದನ್ನು ತಡೆಗಟ್ಟೆ ಅಂಥದ್ದಿರ್ಬೋದು. ಹಾಗೆ ಏನು ಚಿಕ್ಕ ಮಕ್ಕಳಲ್ಲಿ ನಾವು ರಕ್ತಹೀನತೆ ಏನು ಇದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ, ಹಾಗೆ 15 ವರ್ಷದಿಂದ ಏನು 49 ವರ್ಷದ ಮಹಿಳೆಯರು ಮತ್ತು ಹದಿಹರೆಯದ ಹೆಣ್ಣು ಮಕ್ಕಳಿದ್ದಾರೆ ಅವರಲ್ಲೂ ಕೂಡ ರಕ್ತಹೀನತೆಯನ್ನು ನಾವು ಕಡಿಮೆ ಮಾಡೋದು ಅನ್ನೋದು, ಮತ್ತು ಕಡಿಮೆ ಜನನ ತೂಕ ಮಕ್ಕಳಲ್ಲಿ ಮಾಡಬೇಕು ಅನ್ನೋದನ್ನು ಈ ಉದ್ದೇಶದಿಂದ ಪೋಷಣ ಅಭಿಯಾನವನ್ನು ತಂದಿರುವಂಥದ್ದು.
0: ಓಕೆ, ಮುಂದೆ ಮತ್ತೊಂದು ಕರೆ ಇದೆ, ಯಾರು ಅಂತ ಕೇಳೋಣ. ಹಲೋ. ಹಲೋ, ನೀವು ಕೇಳ್ತಿರುವುದು ಇದು ಧ್ವನಿ ಮುದ್ರಿತ ಪ್ರಸಾರ.
3: ಹಲೋ.
0: ಹಲೋ, ನಮಸ್ತೆ.
3: ರತ್ನಶೆಟ್ಟಿ.
1: ನಮಸ್ತೆ ಮೇಡಮ್, ಹೇಳಿ.
3: ಅಲ್ಲ, ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಏನೆಲ್ಲ ಇದೆಲ್ಲ ಸವಲತ್ತೆಲ್ಲ ಉಂಟು ಅದನ್ನೆಲ್ಲ ವಿವರಿಸಿ ಹೇಳಿದ್ದೀರಿ, ಅದು ಕೇಳಿ ತುಂಬಾ ಸಂತೋಷ ಆಯ್ತು, ನಂಗೆ ಖುಷಿ ಆಗ್ತಾ ಉಂಟು. ಆಯ್ತು, ನೀವು ನಮ್ಮ ಸ್ಟುಡಿಯೋಗೆ ಬಂದು ಅದೆಲ್ಲ ವಿಷಯ ತಿಳಿಸಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಮೇಡಮ್.
0: ಓಕೆ ಓಕೆ ಓಕೆ, ಕೇಳ್ತಾ ಇದ್ದೀರಲ್ಲ ಯೋಜನೆಗಳ ಬಗ್ಗೆ.
3: ಹೌದೌದು.
0: ಓಕೆ ಓಕೆ, ಭಾಗ್ಯಲಕ್ಷ್ಮಿ ಎಲ್ಲ ಇದೆಯಾ, ಮಾಡಿದ್ದೀರಾ ಗೃಹಲಕ್ಷ್ಮಿ ಎಲ್ಲ ಮಾಡಿದ್ದೀರಾ?
3: ಎಲ್ಲ ಗೃಹಲಕ್ಷ್ಮಿ ನಮ್ದು ಎಟಿಎಂ ಇತ್ತು, ಅದನ್ನು ನಾವು ತರ್ತಿರ್ಲಿಲ್ಲ ಅವಾಗ, ಅದು ಇದಾಗಿ ಚಾನಲ್ ಮಾಡಿದ್ದೇವೆ.
0: ತುಂಬಾ ಮಂದಿ ಯೋಜನೆಗಳ ಬಗ್ಗೆ ಸಿಗ್ತಾ ಇದ್ರೆ, ಮಾಹಿತಿ ಸಿಗ್ತಾ ಇದ್ರೆ ಅದರ ಖುಷಿಯಲ್ಲಿ ಕೂಡ ಕಾಲ್ ಮಾಡ್ತಾ ಇದ್ದೆ. ಎನಿವೇಸ್, ಇವಾಗ ಯಾವ್ಯಾವ ರೀತಿಯ ಅರಿವು ಮೂಡಿಸುವಂಥದ್ದು ಇವಾಗ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಒಂದು ಶಿಕ್ಷಣ ಆಗಿರ್ಬೋದು, ಅರಿವಾಗಿರ್ಬೋದು, ಈ ರೀತಿ ನೀವು ಹೇಳಿದ ಪೋಷಣ ಅಭಿಯಾನ ಆಗಿರ್ಬೋದು, ಮಕ್ಕಳು ಸ್ತನ್ಯಪಾನ, ಸೊ ಇದರ ಮಹತ್ವವನ್ನು ತಿಳಿಸುವಂಥ ಎಲ್ಲ ರೀತಿಯ ಅರಿವನ್ನು ಹೇಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರ್ತೀರಿ, ಮತ್ತು ಹೇಗೆ ಅರಿವು ಮೂಡಿಸುವಂತಹ ಸಲುವಾಗಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಇಟ್ಕೊಂಡು ತಿಳಿಸುವ ಅದರ ಬಗ್ಗೆ?
1: ಈಗ ಮೊದಲನೇದಾಗಿ ತಾವು ಹೇಳಿದ್ರೆ ಸ್ತನ್ಯಪಾನ ಅಂತ ಹೇಳಿ, ಈಗ ನಾವು ಆಗಸ್ಟ್ ಮಾಹೆಯನ್ನ ಸ್ತನ್ಯಪಾನ ಮಾಹೆ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನಾವು 15 ದಿನಗಳು ಸಹ ಪ್ರತಿದಿನ ಕೂಡ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಒಂದು ಅಂಗನವಾಡಿ ಕೇಂದ್ರಗಳಲ್ಲಿರ್ಬೋದು, ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿರ್ಬೋದು. ಅಂಗನವಾಡಿ ಕೇಂದ್ರಗಳಲ್ಲಾದ್ರೆ ನಮಗಲ್ಲಿ ಬಾಲ ವಿಕಾಸ ಸಮಿತಿ ಅಂತ ಇರುತ್ತೆ. ಆ ಸಮಿತಿಯಲ್ಲಿ ಏನು ಮಕ್ಕಳ ಪೋಷಕರು ಇರ್ತಾರೆ, ಸ್ಥಳೀಯರು ಎಲ್ಲರೂ ಕೂಡ ಅಲ್ಲಿ ಸದಸ್ಯರಾಗಿರ್ತಾರೆ. ಅವರು ಅಂಗನವಾಡಿ ಕೇಂದ್ರದ ಆಗು ಹೋಗುಗಳ ಎಲ್ಲ ಮೇಲ್ವಿಚಾರಣೆಯನ್ನು ಮಾಡ್ತಾರೆ. ಏನು ಶಾಲೆಯಲ್ಲಿ SBMC ಅಂತ ಇರುತ್ತೆ, ಅದೇ ಥರ ಅಂಗನವಾಡಿ ಕೇಂದ್ರಗಳಲ್ಲಿ ಬಾಲ ವಿಕಾಸ ಸಮಿತಿ, ಅಲ್ಲಿ ಇರುವಂತಹ ಏನು ಸಭೆ ಸೇರಿದಾಗ ಅವರಿಗೆ ಮಾಹಿತಿಯನ್ನು ಕೊಡುವಂಥದ್ದು. ಮತ್ತು ಪ್ರತಿ ತಿಂಗಳು ಕೂಡ ನಾವು ತಾಯಂದಿರ ಸಭೆಯನ್ನು ಕರಿತೀವಿ. ತಾಯಂದಿರ ಸಭೆಯು ಕೂಡ ಏನು ನಮ್ಮ ಅಂಗನವಾಡಿಗೆ ಕೇಂದ್ರಕ್ಕೆ ಬರುವಂತಹ ಮಕ್ಕಳು ಇರ್ಬೋದು, ಗರ್ಭಿಣಿಯರು, ಬಾಣಂತಿಯರು, ಆಮೇಲೆ ಏನು 6 ತಿಂಗಳಿಂದ 3 ವರ್ಷದ ಮಕ್ಕಳು ಎಲ್ಲ ಬರ್ತಾರೆ. ಅಂತಹ ಸಂದರ್ಭದಲ್ಲೂ ಕೂಡ ಅವರಿಗೆ ಏನು ಎದೆ ಹಾಲಿನ ಮಹತ್ವವನ್ನು ನಾವು ಕೇವಲ 6 ತಿಂಗಳವರೆಗೂ ಮಗುವಿಗೆ ಬೇರೆ ಏನನ್ನು ಕೊಡದೆ ಎದೆ ಹಾಲನ್ನೇ ಮಾತ್ರ ಕೊಡಬೇಕು. ಮತ್ತೆ ನಂತರದ ದಿನಗಳಲ್ಲಿ ಕೂಡ ಅವರಿಗೆ ಏನು ಪೂರಕ ಪೌಷ್ಟಿಕ ಆಹಾರವನ್ನು ಹೇಗೆ ಕೊಡಬೇಕು ಅನ್ನೋದು ಕೂಡ ಅವರಿಗೆ ಒಂದು

0: ಆಗಿರ್ಬೋದು, ಇಲ್ಲ ಏನೇನೆಲ್ಲ ನಮ್ದು ಇಲಾಖೆಯಿಂದ ಸ್ಕೀಮ್ಸ್ ಇರ್ಬೋದು, ಮಕ್ಕಳ ಸಹಾಯವಾಣಿ, ಮಹಿಳಾ ಸಹಾಯವಾಣಿ, ಇದ್ರ ಬಗ್ಗೆ ಕೂಡ ನಾವೆಲ್ಲಾನು ಸತತವಾಗಿ ಮಾಹಿತಿಯನ್ನು ನಾವು ಕೊಡುವಂತ
1: ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ. ಎಸ್ ಓಕೆ. ಇವಾಗ ಜನರಿಗೆ ಒಂದಿಷ್ಟು ಯೋಜನೆಗಳಿಗೆ ಅರ್ಜಿ ಹಾಕ್ಬೇಕು ಅಥವಾ ಏನಾದರೂ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೂ ಕೂಡ ಯಾರನ್ನ ಸಂಪರ್ಕ ಮಾಡಬೇಕು, ಮತ್ತೆ ಹೇಗೆ ಸಹಾಯವಾಣಿ ಸಂಖ್ಯೆ ಏನಾದರೂ ಇದೆಯಾ? ಸೊ ಅದರ ಬಗ್ಗೆ
0: ಈಗ ನಮ್ಗೆಲ್ಲರಿಗೂ ಗೊತ್ತಿದೆ, ನೀವು ಯಾವುದೇ ಒಂದು ಗ್ರಾಮಕ್ಕೆ ಹೋಗಿ, ಇವನ್ ನಾವು ಓದಬೇಕಾದ್ರೂ ಅಷ್ಟೇ, ಐ ಆಮ್ ಬೇಸಿಕಲಿ MSW ಸ್ಟೂಡೆಂಟ್, ಫಸ್ಟ್ ನಮಗೆ ಕ್ವಶನ್ ಕೇಳ್ತಾ ಇದ್ದಿದ್ದು, ನೀವೊಂದು ಗ್ರಾಮಕ್ಕೆ ಹೋದ್ರೆ ನಿಮಗೆ ಒಂದು ಕಡೆಗೆ ಎಲ್ಲ ಮಾಹಿತಿ ಸಿಗುತ್ತೆ ಅಂದ್ರೆ ನೀವು ಎಲ್ಲಿ ಹೋಗ್ತೀರಾ ಕೇಳ್ತಾ ಇದ್ವಿ, ಗೊತ್ತಾಯ್ತಾ? ಅದಕ್ಕೆ ಅದು ಫಸ್ಟ್ ಪಾಯಿಂಟ್ ಅಂತ ಹೇಳೋದು. ನೀವೊಂದು ನಮ್ಮ ಅಂಗನವಾಡಿ ಕೇಂದ್ರಗಳಿಗೆ ಹೋದ್ರೆ ಅವರಿಗೆ ಬರುವಂತಹ ಸರ್ವೆ ಎಲ್ಲ ಮನೆಗಳ ಮಾಹಿತಿ ಅವರಿಗಿರುತ್ತೆ, ಮನೆಯಲ್ಲಿರೋ ಸದಸ್ಯರ ಮಾಹಿತಿ ಎಲ್ಲ ಕೂಡ ಅವ್ರ ಹತ್ರ ಇರುತ್ತೆ. ಹಾಗಾಗಿ ನಮ್ಮ ಇಲಾಖೆಯಿಂದ ನಮಗೇನು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಇರೋದು ಸ್ಥಳೀಯ ಮಟ್ಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ದಯಮಾಡಿ ಹಾಗಾಗಿ ಎಲ್ಲರೂ ಕೂಡ ಒಂದು ಮೊದಲನೇದಾಗಿ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಕಾರ್ಯಕರ್ತೆಯರಿಂದ ಮಾಹಿತಿ ತಗೊಳ್ಬಹುದು.
1: ನಂತರದಲ್ಲಿ ಒಂದು ಕರೆ ಇದೆ, ಕರೆಯನ್ನು ಒಂದು ಸ್ವೀಕರಿಸಿ ಬಿಡೋಣ. ಹಲೋ, ಹಲೋ, ಓಕೆ, ಕರೆಯಾಕೋ ಕಡಿತಗೊಂಡಿದೆ. ಎಸ್,
0: ನಂತರದಲ್ಲಿ ನಮಗೆ ಕ್ಷೇತ್ರ ಮಟ್ಟದಲ್ಲಿ ಮಹಿಳಾ ಮೇಲ್ವಿಚಾರಕಿಯರಿದ್ದಾರೆ, ಸೂಪರ್ವೈಸರ್ಸ್ ಅಂತ ಕರಿತೀವಿ, ಅವರನ್ನು ಕೂಡ ತಾವು ಕಾಂಟ್ಯಾಕ್ಟ್ ಮಾಡ್ಬೋದು. ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಅವರ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗಿರುತ್ತೆ. ಮತ್ತೆ ತಾಲೂಕು ಮಟ್ಟದಲ್ಲಿ, ಯೋಜನಾ ಮಟ್ಟದಲ್ಲಿ ಬಂದ್ರೆ CDPO ಕಚೇರಿನ ತಾವು ಖುದ್ದಾಗಿ ಭೇಟಿ ಆಗ್ಬೋದು, ಇಲ್ಲ ಅಂದ್ರೆ ಅವರ ಮೊಬೈಲ್ ಸಂಖ್ಯೆಗೂ ಕೂಡ ತಾವು ಕರೆ ಮಾಡಿ ಮಾಹಿತಿಯನ್ನ ತಿಳ್ಕೊಬಹುದು. ಜಿಲ್ಲಾ ಮಟ್ಟದಲ್ಲಿ ನಮ್ಮ ಉಪನಿರ್ದೇಶಕರು ಇರ್ತಾರೆ, ಈಗ ಎ ಉಸ್ಮಾನ್ ಸರ್ ಅಂತ ಇದ್ದಾರೆ, ಅವರನ್ನು ಕೂಡ ತಾವು ಕಾಂಟ್ಯಾಕ್ಟ್
1: ಮಾಡಬೇಕಾಗುತ್ತೆ. ಎಸ್ ಓಕೆ, ಮುಂದಿನ ಕರೆ ಆಯ್ತಾ? ಹಲೋ,
2: ನಮಸ್ತೆ.
1: ನಮಸ್ತೆ, ಯಾರು ಮಾತನಾಡ್ತಿರೋದು?
2: ನಾನು ಸೀನಾ, ಪುತ್ತೂರಿಂದ.
1: ಸೀನಾ ಪುತ್ತೂರಿನಿಂದ, ಕೇಳಿ ಮೇಡಮ್ ಇದ್ದಾರೆ, ನಿಮ್ಮ ಪ್ರಶ್ನೆ ಪುತ್ತೂರಿನಿಂದ.
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಳಿ.
2: ಇಲ್ಲಿ ಸುಮಾರು ಮಹಿಳೆಯರಿಗೆ, ಹೆಂಗಸರಿಗೆ ನೀರಿಲ್ಲದ ಮಾಡಿದ್ದಾರೆ ಪಂಚಾಯತಿಂದ. ಎಲ್ಲ ನಮ್ಮ ಕಡೆಗೆ ನೀರಿಗೆ ಬರ್ತಾರೆ, ನನ್ನ ಮನೆಗೆ
1: ನೀರಿಗೆನಾ?
2: ನಲ್ಲಿ ನೀರು ಅವರಿಗೆಲ್ಲ ಇಲ್ಲ, ಕಡಿತ ಮಾಡಿದ್ದಾರೆ. ಹಾಗಾಗಿ ಮಹಿಳೆಯರಿಗೆ ತುಂಬಾ ಕಷ್ಟ ಆಗ್ತದೆ.
0: ಸರ್, ದಯಮಾಡಿ ಇದು ಇದಕ್ಕೆ ಇಒ ಪುತ್ತೂರ್ ಅಂತ ಇರ್ತಾರಲ್ಲ, ಇಒ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ತಾವು. ಇಲ್ಲ ಅಂದ್ರೆ ತಮ್ಮ ಸ್ಥಳೀಯ ಯಾವ್ದು ಗ್ರಾಮ ಪಂಚಾಯತ್ಗೆ PDO ಅವ್ರಿಗೆ ಮಾತಾಡಿ ಸರ್.
2: ಸರ್,
0: ನಮ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ತಾವು ಗ್ರಾಮ ಪಂಚಾಯತ್ PDO ಇಲ್ಲ ಅಂದ್ರೆ ಇಒಗೆ ಕಾಂಟ್ಯಾಕ್ಟ್ ಮಾಡಿ ತಾವು. ಓಕೆ, ತಾಲೂಕ್ ಪಂಚಾಯತ್.
1: ಅವರು ಬೇರೆ ರೀತಿಯಲ್ಲಿ ಕಾರ್ಯಕ್ರಮದ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಎನಿವೇಸ್, ಅದೇ ಸಹಾಯವಾಣಿ ಸಂಖ್ಯೆ ಹೇಳುವುದಾದ್ರೆ,
0: ನಾವು ಮೊದಲನೇದಾಗಿ ಏನು ಮಹಿಳಾ ಸಹಾಯವಾಣಿ 181, ಮಹಿಳಾ ಸಹಾಯವಾಣಿ 181, ಇದು ನಮ್ಮ ಎಲ್ಲಾ ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ನಾವು ಅದನ್ನ ಹಾಕಿದ್ದೀವಿ. ದಯಮಾಡಿ ಯಾವುದೇ ರೀತಿಯ ದೌರ್ಜನ್ಯಗಳಿರ್ಬೋದು ಅಥವಾ ತೊಂದರೆಗಳಿರ್ಬೋದು ಇದ್ದಾಗ ಮಹಿಳೆಯರು ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಸಮಸ್ಯೆಯನ್ನ ಅವರು ಹೇಳಬೇಕಾಗುತ್ತೆ. ಹಾಗೆ ಮಕ್ಕಳ ಸಹಾಯವಾಣಿ 1098, ಮಕ್ಕಳ ಸಹಾಯವಾಣಿ 1098, ಇದನ್ನು ಕೂಡ ತಾವೆಲ್ಲ ಕಡೆ 1098 ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ, ಗ್ರಾಮ ಪಂಚಾಯತ್, ಬಸ್ ಸ್ಟ್ಯಾಂಡ್ಗಳಲ್ಲಿ, ಎಲ್ಲಾ ಕಡೆಗಳಲ್ಲೂ ಕೂಡ ಈ ನಂಬರ್ ಡಿಸ್ಪ್ಲೇ ಇರುತ್ತೆ. ಮಕ್ಕಳಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆಗಳಿದ್ರು ಕೂಡ ಈ ನಂಬರ್ಗೆ ಕರೆ ಮಾಡಿ ತಾವು ತಿಳಿಸಬಹುದು.
1: ಕಾರ್ಯಕ್ರಮದ ಸಮಯ ಕೂಡ ಮುಗಿತಾ ಬಂತು. ಅನೇಕ ಯೋಜನೆಗಳ ಬಗ್ಗೆ ಮತ್ತೆ ಒಂದಿಷ್ಟು ಕಾರ್ಯಕ್ರಮಗಳ ಬಗ್ಗೆ ಇನ್ನೂ ಕೂಡ ಮಾತಾಡುವಷ್ಟು ತುಂಬಾನೇ ಇದೆ, ಆದರೂ ಕೂಡ ಸಂಕ್ಷಿಪ್ತವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸುವಂತ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಿದ್ದೀವಿ. ಕೊನೆಗೆ ನಮ್ಮ ಕೇಳುಗರಿಗೆ ಕೊಡುವಂತ ಒಂದು ಸಂದೇಶ ಏನು ಮೇಡಮ್?
0: ಎಲ್ಲ ಕೇಳುಗರಿಗೆ ನಮ್ಮ ಇಲಾಖೆ ಅಂತಿಯಿಂದ ಒಂದು ಸಂದೇಶ ಏನು ಅಂತಂದ್ರೆ, ನಮ್ಮ ಇಲಾಖೆಯಲ್ಲಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳನ್ನ ಹೊಂದಿರುವಂತಹ ಇಲಾಖೆ ಇದು. 60% ಮಹಿಳೆಯರು ಇದ್ದಾರೆ, ಒಂದು 20% ಮಕ್ಕಳಿದ್ದಾರೆ, ಮತ್ತೆ ಇನ್ನು ಒಂದು 20% ಹಿರಿಯ ನಾಗರಿಕರು, ವಿಕಲಚೇತನರು, ಹಾಗೆ ನಮ್ಮ ಟ್ರಾನ್ಸ್ಜೆಂಡರ್ ಏನಿದ್ದಾರೆ, ಇವರೆಲ್ಲರನ್ನು ಒಳಗೊಂಡಂತೆ ಸ್ಥಳೀಯವಾಗಿ ಅಂಗನವಾಡಿ ಕಾರ್ಯಕರ್ತೆಯರು, ಮೇಲ್ವಿಚಾರಕಿ, CDPO, ACDPO, ನಮ್ಮ ಉಪನಿರ್ದೇಶಕರು, ಹಾಗೆ ರಾಜ್ಯ ಮಟ್ಟದಲ್ಲಿ ಹಿರಿಯ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ. ಹಾಗೆ ದಯಮಾಡಿ

0: ಈ ಎಲ್ಲ ಸವಲತ್ತುಗಳನ್ನು ತಾವು ಪಡ್ಕೋಬೇಕು ಅಂತ ಹೇಳಿ ನಾನು
1: ಈ ಸಂದರ್ಭದಲ್ಲಿ
0: ವಿನಂತಿ
1: ಹೇಳ್ತಾ
0: ಮಾಡಿಕೊಳ್ತಾ ಇದ್ದೀನಿ.
1: ಇರುವಂಥದ್ದು ಎಸ್ ಓಕೆ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿ ಇಟ್ಟು ಕೂಡ ಬಂದಿದ್ದೀರಾ, ತಮಗೆ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು. ಸಾರಂಗ್ ವತಿಯಿಂದ ನಮಗೂ ಕೂಡ ತಾವು ಅಪ್ರೋಚ್ ಮಾಡಿ ಇಲಾಖೆಯ ಮಾಹಿತಿಗಳನ್ನು ಜನರಿಗೆ ತಲುಪಿಸುವಲ್ಲಿ ಒಂದು ಉತ್ತಮ ಕಾರ್ಯ ತಮ್ಮ ಕಡೆಯಿಂದ ಆಗ್ತಾ ಇದೆ. ಇದು ಹೀಗೆ ಮುಂದೆ ಸಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ಇವತ್ತಿನ ಮಾರ್ಗದರ್ಶಿ ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ನಮ್ಮ ಈ ಒಂದು ಮಾರ್ಗದರ್ಶಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಏನು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಂಗಳೂರು ಗ್ರಾಮಾಂತರ ಇಲ್ಲಿನ ಶೈಲಾ ಕೆ ಕಾರಿಗಿ ಇವರು ಅನೇಕ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಎಲ್ಲ ಯೋಜನೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಏನು ನಿಮ್ಮ ಸ್ನೇಹಿತರಿಗೂ ಪರಿಚಿತರಿಗೂ ಸಂಬಂಧಪಟ್ಟವರಿಗೂ ಅರ್ಹತೆ ಹೊಂದಿರುವವರಿಗೂ ಕೂಡ ತಾವು ಕೂಡ ತಿಳಿಸಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳುತ್ತಾ ಇದು ಇಂದಿನ ಕಾರ್ಯಕ್ರಮ. ಮುಂದಿನ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗುನ್ 07.8 FM. ಇದು ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ. ಕೇಳುಗರೆ, ಇದುವರೆಗೆ ಧ್ವನಿಮುದ್ರಿತ ಪ್ರಸಾರವನ್ನ ಕೇಳ್ತಾ ಬಂದ್ರಿ. ಇದು ರೇಡಿಯೋ ಸಾರಂಗುನ್ 07.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ಈ ಎರಡು ಚಿತ್ರ ಅಂತ ಹೇಳಿದ್ನಲ್ಲ, ಅದಕ್ಕೆ ನಾನೇನು ಮಾಡಿದೆ ಅಂದರೆ ಮತ್ತೊಮ್ಮೆ ನನಗೆ ದೊರಕಿದಂಥ ಗಾಂಧಿ ಸಾಹಿತ್ಯವನ್ನು ಮತ್ತೆ ಗಮನಿಸಿದೆ, ಮತ್ತೊಂದು ಸಲ ಓದಿದೆ. ಇದಕ್ಕೋಸ್ಕರ ನಾನು ಹೇಳಿದ್ನಲ್ಲ, ಗಾಂಧಿ ಸಾಹಿತ್ಯದಲ್ಲಿ ಪರಿಣಿತ ಅಲ್ಲ, ಅಥಾರಿಟಿ ಅಲ್ಲ. ಆದರೆ ನವಜೀವನ್ ಪ್ರೆಸ್ದಿಂದ ಏನೇನು ಪುಸ್ತಕ ಬಂದಿದೆಯೋ ಅವನು ಎಲ್ಲವನ್ನು ಒಂದ್ಸಲ ಆದರೂ ಗಟ್ಟಿಯಾಗಿ ಓದಿದ್ದೇನೆ. ಈಗ ನಾನು ಮುಖ್ಯವಾಗಿ ಇಟ್ಕೊಂಡಂಥ ಕೆಲವು ಪುಸ್ತಕಗಳು ಅಂತಂದರೆ ಗಾಂಧೀಜಿಯವರ ಜೀವನ ಚರಿತ್ರೆ, ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್, ಅದು ಬೇಕೇ ಬೇಕು. ಅದರ ಜೊತೆಗೆ ಲೂಯಿ ಫಿಶರ್ ಬರೆದಂಥ ಒಂದು ಜೀವನ ಚರಿತ್ರೆ ಬಹಳ ಮುಖ್ಯ. ಅದು ಅವ್ರ ಜೊತೆಗೆ ಇದ್ದು ದಾಖಲೆ ಮಾಡಿ ಬರೆದಂಥ ಮನುಷ್ಯ ಆತ, ಲೂಯಿ ಫಿಶರ್ ಜೀವನ ಚರಿತ್ರೆ. ಮೌಂಟ್ ಬ್ಯಾಟನ್ ಡೈರೀಸ್ ಮತ್ತು ಮೌಂಟ್ ಬ್ಯಾಟನ್ ಬುಕ್ಸ್, ಆಮೇಲೆ ಡಾಮಿನಿಕ್ ಲೆಪರಿ ಆ್ಯಂಡ್ ಕಾಲಿನ್ಸ್ ಬರೆದಂಥದ್ದು ಫ್ರೀಡಮ್ ಆಟ್ ಮಿಡ್ ನೈಟ್ ಪುಸ್ತಕ, ಒಂದು ಭಾಳ ಮಾದರಿಯಾಗಿರುವಂಥ ಪುಸ್ತಕ. ಆಮೇಲೆ ಡಿ ಜಿ ತೆಂಡೂಲ್ಕರ್ ಬರೆದಂಥ 8 volume ಮಹಾತ್ಮ ಅಂತಿದೆ. ಆಮೇಲೆ ಕೆಲವೊಂದು ಪಬ್ಲಿಕೇಶನ್ಸ್, ಆಗಿನ ಕಾಲದ ಪೇಪರ್ಸು, ನೋಟ್ ಕಟಿಂಗ್ ನೋಟ್ಸ್ ಎಲ್ಲ ತೊಗೊಂಡಿದ್ದೇನೆ. ತೊಗೊಂಡು ಇವನ್ನೆಲ್ಲ ಓದಿ ಗಮನಿಸಿದ್ದೇನೆ. 79 ವರ್ಷಗಳಷ್ಟು ದೀರ್ಘವಾದ ಈ ಜೀವನ, ರಾಷ್ಟ್ರ ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದ್ಬಿಟ್ಟಿದೆ ಗಾಂಧೀಜಿ ಜೀವನ. ಗಾಂಧೀಜಿ ಒಂದು ವ್ಯಕ್ತಿ ಜೀವನ ಆಗಿ ಉಳಿಲಿಲ್ಲ, ಅದು ಅದು ರಾಷ್ಟ್ರದ ಇತಿಹಾಸದಲ್ಲಿ ಒಂದು ಅನಿವಾರ್ಯವಾದಂಥ, ಒಂದು ಅವಿಸ್ಮರಣೀಯವಾದಂಥ ಒಂದು ಘಟ್ಟ. ಅದು ಅದು ನೆನೆಸ್ಕೋಬೇಕು. ಇವತ್ತಿಗಾದರೂ ಹೇಳ್ತೀನಲ್ಲ, ಬೇರೆ ದೇಶಕ್ಕೆ ಹೋದರೆ, ಎಸ್ಪೆಷಲಿ ಜಪಾನ್, ಅಲ್ಲಿ ಹೋದರೆ ನಿಮಗೆ ಹೇಳ್ತಾರೆ ಕೂಡ ಅವರು, ವಿ ರಿಸ್ಪೆಕ್ಟ್ ಯು ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳ್ತಾರೆ. ನನ್ನ ಸ್ಟೂಡೆಂಟ್ ಒಬ್ಬ PhD ಮಾಡಿ ಜಪಾನಿಗೆ ಹೋಗಿದ್ದಾರೆ ರಿಸರ್ಚ್, ಪೋಸ್ಟ್ ಡಾಕ್ಟರ್ ರಿಸರ್ಚ್ ಮಾಡೋದಕ್ಕೆ. 3 ತಿಂಗಳಾದ್ಮೇಲೆ ಫೋನ್ ಮಾಡಿದ ನನಗೆ, ಸರ್ ಇಲ್ಲೆಲ್ಲ ಭಾಳ ಪ್ರಾಬ್ಲಮ್ ಇದೆ ಸರ್ ಅಂದ. ಜಪಾನಲ್ಲಿ ಏನೋ ಪ್ರಾಬ್ಲಮ್ ನಿನ್ನ ರಿಸರ್ಚ್ಗೆ ಎಂದೆ. ಸರ್ ನನ್ನ ಮೇಷ್ಟು, ನನ್ನ ಪ್ರೊಫೆಸರ್ ಇದ್ದಾರಲ್ಲ, ಕೆಮಿಸ್ಟ್ರಿ ಕೇಳೋದಿಲ್ಲ, ತಿರ್ಗಾ ಮುರುಗ ಬರ್ತಾರೆ ಗಾಂಧಿ ಬಗ್ಗೆ ಹೇಳು ಅಂತಾರೆ, ಹೇಳು ಅಂದೆ. ನನಗೆ ಗೊತ್ತೇ ಇಲ್ಲಲ್ಲ ಅಂದ, ಅದೇ ಮುರುಗ್ತಾನೆ ನಿಂದು, ಇನ್ನಾದರೂ ಪುಸ್ತಕ ತರಿಸ್ಕೋ, ಅವನು ನೀನು ಇಂಡಿಯಾದಿಂದ ಬಂದಿದ್ದೀಯಾ ಅಂತ ಹೇಳಿ ಕೇಳ್ತಾರೆ ಪಾಪ ಗಾಂಧಿ ಬಗ್ಗೆ. ನಿನಗೆ ನಿನಗೇನೂ ಗೊತ್ತಿಲ್ಲಲ್ಲ, ಪುಸ್ತಕ ಕಳಿಸ್ಕೊಟ್ಟೆ. ಅವನು ಭಾಳ ಒಳ್ಳೆ ಕೆಲಸ ಮಾಡಿಬಿಟ್ಟ, ಸರ್ ಇದು ಭಾಳ ಒಳ್ಳೆ ಪುಸ್ತಕ ಸರ್, ನೀವು ಓದಿ ಅಂತ ಅವ್ರಿಗೆ ಕೊಟ್ಟ. ತಾನು ಓದಿದ್ದ ಬಿಟ್ಟ ಗೊತ್ತಿಲ್ಲ ಅಂದರೆ ಎಷ್ಟು ಪ್ರೀತಿ ಬರ್ತದೆ ಅಂತ. ಕೆಲವರು ಹೇಳಿದರೆ ಎಷ್ಟು ಖುಷಿ ಪಡ್ತಾರೆ. ನಾನು ಅಮೆರಿಕಕ್ಕೆ ಹೋದಾಗಲ್ಲ, ಡೇವಿಡ್ ಪಿಯರ್ಸನ್ ಅಂತ ಒಬ್ಬರು, ಪ್ರೊಫೆಸರ್ ಆಫ್ ಎಜುಕೇಷನ್, ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅಟ್ ಬರ್ಕ್ಲಿ, ಅವ್ರ ಹತ್ರ ಮಾತಾಡ್ತಾ ನಾನು ಗಾಂಧಿ ಬಗ್ಗೆ ಹೇಳಿದೆ. ಹೇಳಿದಾಗ ಕ್ಯಾನ್ ಐ ಗೆಟ್ ಸಮ್ ಬುಕ್ಸ್ ಅಂದರು. ನಾನು ಅಲ್ಲಿ ಸಿಕ್ಕಂಥ ಆಟೋಬಯೋಗ್ರಫಿ, ಅವ್ರ ಜೀವನ ಚರಿತ್ರೆಯನ್ನು ಕೊಟ್ಟೆ ಒಂದು ಕಾಪಿ ಅವರಿಗೆ. ಕೊಟ್ಟ ಮೇಲೆ ನನಗೆ ಆಶ್ಚರ್ಯ ಆಗೋದು, 7 ದಿವಸದ ಮೇಲೆ ಅವ್ರಿಗೆ ಫೋನ್ ಮಾಡಿ ನನಗೆ ಹೇಳ್ತಾರೆ, ಐ ಫಿನಿಶ್ ದಟ್ ಬುಕ್, ಯು ನೋ, ಬ್ಯೂಟಿಫುಲ್ ಬುಕ್ ಅಂದರು, ಭಾಳ ಚೆನ್ನಾಗಿದೆ ಬುಕ್, ಬ್ಯೂಟಿಫುಲ್ ಬುಕ್ ಅಂದರು. ಏನು ಲೈಕ್ ಆಯ್ತು ನಿಮಗೆ ಅದರೊಳಗೆ ಎಂದೆ. ಏನು ಹೇಳಿದ್ರು ಗೊತ್ತಾ ಮನುಷ್ಯ, ಎಜುಕೇಷನ್ ಪ್ರೊಫೆಸರ್ ಅವರು, ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟೀಸ್ ಇನ್ ವರ್ಲ್ಡ್ ಅಂತ ಹೇಳ್ತಾರೆ. ವಾಟ್ ಈಸ್ ಬ್ಯೂಟಿಫುಲ್ ಅಬೌಟ್ ದಿಸ್ ಈಸ್ ಐ ವುಡ್ ನಾಟ್ ಡೇರ್ ಟು ರೈಟ್ ದೀಸ್ ಥಿಂಗ್ಸ್ ಇನ್ ಮೈ ಬಯೋಗ್ರಫಿ ಅಂತ. ನನ್ನ ಜೀವನ ಚರಿತ್ರೆಯಲ್ಲಿ ಬರೆಯೋಕೆ ಧೈರ್ಯ ಮಾಡೋ ಸಾಧ್ಯನೇ ಇಲ್ಲ ಅಂಥದ್ದೆಲ್ಲ ಬರೆದ್ಬಿಟ್ಟಿದ್ದಾರೆ ಅವರು ಅಂತ. ಅದಕ್ಕೆ ನಾನು ಹೇಳ್ತಿದ್ದೆ, ಜೀವನ ಚರಿತ್ರೆಗಳೆಲ್ಲ ಫಿಕ್ಷನ್ಸ್, ಬಹಳಷ್ಟು ಜೀವನ ಚರಿತ್ರೆಗಳೆಲ್ಲ ಕಥೆಗಳು. ಅಂದರೆ ನಾನು ಜೀವನದ ಸಂಧ್ಯೆಯಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಬರೀತೇನೆ, ವಿನಃ ನಾನು ಏನು ಮಾಡಿದೆ ಅನ್ನೋದನ್ನು ಬರೆಯೋದಿಲ್ಲ. ನನ್ನ ಮನಸ್ಸಿನಲ್ಲಿದ್ದಂಥ ಕತ್ತಲೆಯ ಮೊಡಕಗಳನ್ನು, ಮೂಲೆಗಳನ್ನು ತೋರಿಸೋಕೆ ಹೋಗೋದಿಲ್ಲ. ಏನು ಚೆನ್ನಾಗಿದೆ ಅಂತ ತೋರಿಸ್ತೀನಿ, ಏನು ಸಾಧನೆ ಮಾಡಿದೆ ಅಂತ ತೋರಿಸ್ತೀನಿ ಅದೆಲ್ಲ. ಆದರೆ ಎಲ್ಲಿ ಫೇಲ್ ಆದೆ ಅಂತ ನನಗೆ ಮಾಸ್ತಿಯವ್ರ ಭಾವ ಕೂಡ ಇನ್ನೂ ಇಷ್ಟವಾಗುವಂಥದ್ದು. ಅದೊಂದು ಒಳ್ಳೆಯ ಬಯೋಗ್ರಫಿ ಅದು.

0: You're listening to Radio Sarang, 107.8 FM.
1: ಗಾಂಧೀಜಿಯವ್ರದ್ದು ಅತ್ಯಂತ ಟ್ರಾನ್ಸ್ಪರೆಂಟ್ ಬಯೋಗ್ರಫಿ, ಏನು ಮುಚ್ಚಿಡಲಿಲ್ಲ. ಒಂದು ಸಲ ನಾನು ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಹೋದಾಗ ಅಲ್ಲೊಂದು CRL ಅಂತದೆ, ಸೆಂಟ್ರಲ್ ರಿಸರ್ಚ್ ಲೆಬೊರೇಟರಿ ಅಂತ. ಅಲ್ಲಿ ಮಿನಿಮಮ್ ಕ್ವಾಲಿಫಿಕೇಶನ್ನೇ ಮಾಸ್ಟರ್ಸ್ ಡಿಗ್ರಿ, PhD ಇರಬೇಕು, MA ಅಥವಾ MTech ಇರಬೇಕು. ಅಂಥವ್ರೊಂದು 25-30 ಜನ ಹುಡುಗರಿದ್ದಾರೆ ರಿಸರ್ಚ್ ಟೀಮ್ ಅದು. ಅವ್ರಿಗೆ ಮಾತಾಡಬೇಕಾಗಿತ್ತು ಹ್ಯೂಮನ್ ವ್ಯಾಲ್ಯೂಸ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರು. 3.5 hours. ಆ ಹುಡುಗರಿಗೆ ಗಾಬರಿಯಾಗಿ ಹೋಯ್ತು. ಮಧ್ಯಾಹ್ನ 1:30 to 4:30 ತನಕ ಹ್ಯೂಮನ್ ವ್ಯಾಲ್ಯೂಸ್ ಎಷ್ಟು ಚೆನ್ನಾಗಿರುತ್ತೆ ಲೆಕ್ಕ ಹಾಕೊಳ್ಳಿ. ಊಟ ಆದ್ಮೇಲೆ ಆ ಹುಡುಗರು ಹೇಳಿಬಿಟ್ರು ನನಗೆ, ಸರ್ ಯು ವಾಂಟ್ ಟು ಟಾಕ್ ಫಾರ್ 3 hours ಸರ್ ಅಂದರು. ನಾನು ಇಫ್ ಯು ಕ್ಯಾನ್ ಡೇರ್ ಟು ರಿಸೀವ್ ಐ ಕ್ಯಾನ್ ಟೀಚ್ ಐ ಕ್ಯಾನ್ ಟಾಕ್ ಅಬೌಟ್ ಇಟ್ ಅಂದೆ. ಕೂತ್ ಕೇಳೋದಿದ್ರೆ ಹೇಳ್ತೀನಿ ಅಂದೆ. ನಡುವೆ ಗಾಂಧಿ ಬಗ್ಗೆ ಮಾತು ಬಂದಾಗ ಹುಡುಗ ನಿಂತ್ಕೊಂಡ್ಬಿಟ್ಟ, ಸರ್ ಯು ಹ್ಯಾವ್ ಬಿನ್ ಟಾಕಿಂಗ್ ಆಫ್ ಗಾಂಧಿ, ಐ ಡೋಂಟ್ ಲೈಕ್ ಹಿಮ್ ಸರ್. ಯಾಕಪ್ಪ ಇಷ್ಟ ಇಲ್ಲ ಅಂದೆ. ಏನೇನು ಸರ್ ಪ್ರಯೋಗಗಳವು? ಆಲ್ ಫನಿ ಎಕ್ಸ್ಪೆರಿಮೆಂಟ್ಸ್ ವಿತ್ ಸೆಕ್ಸ್ ಎಲ್ಲ ಮಾಡಿದಾರಲ್ಲ, ಅದು ಎಲ್ಲಿ? ಹಂಗೆ ಮಾಡಬೇಕಾ ಮಹಾತ್ಮಾದವರು ಅಂತೇನೋ ಹೇಳಿದ. ನಾನು ಹೇಳಿದೆ, ಎಲ್ಲಿ ಓದಿದ್ದ ಅದನ್ನು ನೀವು ಅಂತ ಕೇಳಿದೆ. ಎಲ್ಲಿ ಅಂದರೆ ಅವ್ರ ಬಯೋಗ್ರಫಿಯಲ್ಲಿ ಇದೆಯಲ್ಲ ಅಂದ. ನಾನು ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯ ಅದನ್ನು ಅಂತ ಕೇಳಿದೆ. ನಿನ್ನ ಬಯೋಗ್ರಫಿಯಲ್ಲಿ ಬರೀತೀಯ ಇದನ್ನು ಅಂದೆ. ನೋ, ಐ ಡೋಂಟ್ ಡೇರ್ ರೈಟ್ ಇಟ್. ಅಂದರೆ ನಾವು ಹೊರಗಡೆ ಮುಖಕ್ಕೆ ಏನು ಕೊಡಬೇಕು ಅದನ್ನೇ ಕೊಡ್ತೀವಿ, ಆದದ್ದನ್ನು ಕೊಡಲ್ಲ. ಅಂಥ ಟ್ರಾನ್ಸ್ಪರೆಂಟ್ ನೀವು ಬಯೋಗ್ರಫಿ ಮುನ್ನುಡಿ ನೋಡ್ಬೇಕ್ರಿ ಅದನ್ನು. ಆಟೋಬಯೋಗ್ರಫಿ ಮುನ್ನುಡಿ ಬರೆದಿದ್ದಾರೆ ಗಾಂಧಿ, ನಾನು ಮತ್ತೊಬ್ಬ ಮನುಷ್ಯ ಎಷ್ಟು ನಿಖರವಾಗಿ ನನ್ನ ವ್ಯಕ್ತಿತ್ವವನ್ನು ಉಜ್ಜಿ ಉಜ್ಜಿ ನೋಡಿ ಬರೀಬೇಕೋ ಅದಕ್ಕಿಂತ ಹೆಚ್ಚು ನಿಖರವಾಗಿ ಮಾಡೋದಕ್ಕೆ ಬರೆದಿದ್ದೀನಿ, ಟ್ರೈ ಮಾಡಿದ್ದೀನಿ. ಒಂದು ಮಾತು ಬರೀತಾರೆ, ನನ್ನ ಜೀವನ ಚರಿತ್ರೆ ಎಲ್ಲಾದರೂ ನಿಮಗೆ ನನ್ನ ಅಹಮಿಕೆ ಕಂಡು ಬಂದರೆ, ನನ್ನ ಅಹಂಕಾರ ಕಂಡು ಬಂದರೆ, ಛಾಯೆ ಕಂಡು ಬಂದರೆ, ನಾನು ಇನ್ನೂ ಮನಸ್ಪಕ್ವಾಗಿಲ್ಲ ಅಂತ ತಿಳ್ಕೊಂಬಿಡಿ ಅಂತ ಬರೀತಾರೆ. ಅಷ್ಟು ಓಪನ್ ಆಗಿ ಬರೆಯುವಂಥ ಮನುಷ್ಯ. ಆ ಜೀವನ ಚರಿತ್ರೆಯನ್ನು ಓದಿ ಡೇವಿಡ್ ಪಿಯರ್ಸನ್ ಹೇಳ್ತಾನೆ, ಮೋಸ್ಟ್ ಬ್ಯೂಟಿಫುಲ್ ಬುಕ್,

ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಗೊತ್ತಾ, ಸಣ್ಣವ್ರದ್ದಾಗ ಹೇಗೋ ಇರ್ತಾರೆ, ದೊಡ್ಡವರಾದ್ಮೇಲೆ ಅದು ವರ್ಣನೆ ಬೇರೆ ಮಾಡ್ತೀವಿ. ನಾನು ಬಿಹಾರಕ್ಕೆ ಹೋದಾಗ ಒಂದ್ಸಲ ಅಲ್ಲಿ ಯೋಗ ಸ್ಕೂಲ್ ಇದೆ, ಒಳ್ಳೆಯ ಸ್ಕೂಲ್, ಭಾಳ ಒಳ್ಳೆಯ ಜನ ಇದ್ದಾರೆ, ವೆರಿ ಫೈನ್ ಸ್ವಾಮೀಜಿ ಇದ್ದಾರೆ ಅಲ್ಲಿ. ಭಾಳ ಹಿರಿಯರೊಬ್ರು 80-85 ವರ್ಷದ ಹಿರಿಯರಿದ್ರು. ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಇದಕ್ಕಿಂತ ಒಬ್ರು ಮುದುಕರು ಬಂದರು, ಈಗ 65 ವರ್ಷ ಇವರಿಗೆ, 85 ವರ್ಷದ ಮುದುಕರೊಬ್ರು ಬಂದರು, ಕೋಲ್ ಹಿಡ್ಕೊಂಡು ಗಡ್ಡ ಬಿಟ್ಕೊಂಡು ಬಂದರು ಈ ಗುರುಗಳನ್ನ ನೋಡೋದಕ್ಕೆ. ಬಂದು ಗುರುಗಳ ಬಗ್ಗೆ ಚೆನ್ನಾಗಿ ಮಾತಾಡಿದರು, ಗುರುಗಳು ಕೂಡ ನಮಸ್ಕಾರ ಮಾಡಿದ್ರು, ನಮ್ಮ ಟೀಚರ್ ಇವರು ಅಂತ ಹೇಳಿ, ನನ್ನ ಮ್ಯಾಥಮೆಟಿಕ್ಸ್ ಟೀಚರ್ ಇವರು ಅಂತ. ಆ ಗುರುಗಳು ಜೋರ್ ಜೋರಾಗಿ ಹೇಳ್ತಾ ಇದ್ರು, ನನಗೆ ಇದ್ದಾರಲ್ಲ ಸ್ವಾಮಿಗಳಿವರು ಆವಾಗಲೇ ಗೊತ್ತಿದ್ದು ದೊಡ್ಡವರಾಗ್ತಾರೆ ಅಂತ. ಹೇಗೆ ಗೊತ್ತಿತ್ತು? ಹುಡುಗ ಆಗಿದ್ದಾಗ ನನ್ನ ಕ್ಲಾಸಲ್ಲಿ ಕೂತ್ಕೋತಾ ಇದ್ರಿ ಇವರು, ಆವಾಗಲೇ ಗೊತ್ತು ದೊಡ್ಡ ಮನುಷ್ಯ ಆಗ್ತಾರೆ ಇವರು ಅಂತ. ಹೇಗೆ ಅಂತ ನಾವು ಕೇಳಿದ್ವಿ. ಹೇಗೆ ಗೊತ್ತಾ, ನಾನು ಬಹಳ ಸ್ಟ್ರಿಕ್ಟ್ ಟೀಚರ್, ಬಿಗಿ, ಅಲಗಾಡಕ್ಕೆ ಬಿಡ್ತಿರ್ಲಿಲ್ಲ, ಪರ್ಮಿಷನ್ ಕೊಡಲ್ಲ ಕ್ಲಾಸಿಂದ ಹೊರಗೆ ಹೋಗಿ, ಪರ್ಮಿಷನ್ ಯಾರಿಗೂ ಕೊಡ್ತಿರ್ಲಿಲ್ಲ. ಹೊರಗೆ ಹೋಗಬೇಕಾದ್ರೆ ಒಂದು ವಿಸಿಬಲ್ ಪ್ರೂಫ್ ಇರಬೇಕು, ಕಣ್ಣಿಗೆ ಕಾಣಿಸುವಂಥ ಒಂದು ಚಿಹ್ನೆ ಇರಬೇಕು, ಅಂದರೆ ಮಾತ್ರ ಹೊರಗೆ ಕಳಿಸೋದು. ತಲೆ ನೋಯ್ತದೆ, ಹೊರಗೆ ಕಳಿಸಲ್ಲ. ಪ್ರೂಫ್ ಏನಿದೆ ತಲೆ ನೋಯೋದು? ಕಾಣಿಸುತ್ತಾ ನನಗೆ? ಕಾಣಿಸಲ್ಲ. ಗಾಯ ಆಗಿದೆ, ರಕ್ತ ಸುರಿತಾ ಇದೆ, ಕಾಣುತ್ತೆ, ಹೋಗು, ಪರ್ಮಿಷನ್ ಇದೆ. ಹೀಗೆ ಕಣ್ಣಿಗೆ ಕಾಣುವಂಥ ಒಂದು ಆಧಾರ ಇದ್ದರೆ ಮಾತ್ರ ಹೊರಗೆ ಬಿಡುತ್ತೇನೆ, ಇದು ಬಿಡಲ್ಲ. ಹೊಟ್ಟೆ ನೋವು ಆಧಾರ ಇಲ್ಲ, ಬಿಡಲ್ಲ. ಹೀಗೆಲ್ಲ ಭಾಳ ಸ್ಟ್ರಿಕ್ಟ್ ಮನುಷ್ಯ ಅಂತ. ಇವ್ರಿಗೂ ಸಾಕಾಗಿತ್ತು ಪಾಪ, ಗುರುಗಳು ಆಗೋರು ಮುಂದೆ ಈ ಹುಡುಗ ತಾನೇ. ಈಗ ಅವ್ರು ಒಂದು ದಿವಸ ಏನು ಮಾಡಿದ್ರು ಅಂತ ಭಾಳ ಚೆನ್ನಾಗಿ ಬರೀತಾರೆ. ಅವಾಗ ಗುರುಗಳು ಹೇಳ್ತಾ ಇದ್ರು, ಇವನು ಏನು ಮಾಡಿದೆ ಗೊತ್ತಾ, ಏಪ್ರಿಲ್ ಮೇ ತಿಂಗಳು ಕ್ಲಾಸ್ ಮುಗಿದ ತಕ್ಷಣ ಓಡಿ ಹೋಗ್ಬಿಟ್ಟು ಮುಂದೆ ಒಂದು ಮಾವಿನ ತೋಪು, ಮಾವಿನ ಗಿಡದ ಮೇಲೆ ಕೂತ್ಕೊಂಡ್ರಂತೆ. ಹೋಗಿ ದಪ್ಪ ದಪ್ಪ ಅದೊಂದು 4-5 ಮಾವಿನಕಾಯಿ ಆರಿಸ್ಕೊಂಡು ಶರ್ಟಲ್ಲಿ ಹಿಡ್ಕೊಂಡು ಕೂತಿದ್ರಂತೆ. ಮೇಷ್ಟ್ ಅದೇ ಗಿಡದ ಕೆಳಗೆ ಹೋಗೋರು ದಿನ ಮನೆಗೆ ಹೋಗ್ಬೇಕಾದ್ರೆ. ಮೇಷ್ಟ್ ಬಂದಾಗ ಟಪಕ್ ಟಪ ಟಪ ಅಂತ ಒಂದು 5-6 ಕಾಯಿ ಅವ್ರ ತಲೆ ಮೇಲೆ ಎಸೆದ್ರು. ಅಲ್ಲಿಂದ ಕಾಯಿ ಬಿದ್ದರೆ ಏನಾಗ್ಬೇಡ ಪಾಪ ಮೇಷ್ಟ್ರಿಗೆ, ಅಯ್ಯಯ್ಯೋ ಅಂತ ಕೂತ್ಕೊಂಡ್ಬಿಟ್ರು ಕೆಳಗಡೆ. ಹುಡುಗ ಓಡ್ ಬಂದ, ಕೆಳಗಡೆ ಬಂದು ಏನಾಯ್ತು ಸರ್ ಅಂದ. ಏನಾಯ್ತು, ತಲೆ ಸಿಡಿದು ಹೋಗ್ತಾ ಇದೆ ಅಂದ್ರಂತೆ. ಕಾಣಿಸೋಲ್ಲ ಅಂದ ಇವನು. ಕಾಣಿಸೋಲ್ಲ ಅಂದ ತಕ್ಷಣ ನಾವು ಗೊತ್ತಾಯ್ತು, ಇವನೇ ಮಾಡಿದ್ದು, ನೀನೇ ಹಚ್ತಿದ್ದ ಅಂತ. ಹೌದು ಅಂದಂತೆ. ಇಲ್ಲೋ, ನಾಳೆ ಕೆಲಸ ಮಾಡು, ನಾಳೆ ನೀನು ಹೊರಗೆ ಹೋಗ್ಬೇಕಾದ್ರೆ ನನಗೇನು ಕಾರಣ ಕೇಳಬೇಡ, ಕೇಳಿದ್ರೆ ನಿನಗೊಂದು ಬೇರೆದ್ರು ಮಾಡೋಕ್ಕಾಗಲ್ಲ. ನಾನು ನೀ ಸುಮ್ಮನೆ ಕೈ ಎತ್ತಿ ಬಿಡು, ನಾನು ನಿನ್ನ ಪರ್ಮಿಷನ್ ಕೊಡ್ತೀನಿ, ಹೋಗ್ಬಿಡು ಅಂತ ಅಂತ ಹೇಳಿಬಿಟ್ಟು ಅದನ್ನು ಗುರುಗಳು ಹೇಳ್ತಾ ಇದ್ರು. ಈ ಗುರುಗಳು ಗುರುಗಳು ನೋಡಿ, ಆಗಲೇ ಇಷ್ಟು ತಲೆ ಚುರುಕು, ಗೊತ್ತಿತ್ತು ನನಗೆ ಒಂದು ದಿವಸ ದೊಡ್ಡವರಾಗ್ತಾರೆ ಇವರು, ಭಾಳ ದೊಡ್ಡವನಾಗ್ತಾನೆ ಗೊತ್ತಿತ್ತು ನನಗೆ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋದರು. ಹೋದ್ಮೇಲೆ ಇವ್ರನ್ನ ಕೇಳಿದೆ, ಏನು ಅನಿಸ್ತು ನಿಮಗೆ ಅಂತ ಈ ಗುರುಗಳನ್ನು ಕೇಳಿದೆ. ಅವ್ರು ಹೇಳಿದ್ರು, ಡೋಂಟ್ ಬಿಲೀವ್ ಹಿಮ್, ಏನು ನಂಬೇಡಿ ಅವ್ರನ್ನ ಅಂದರು. ಯಾಕೆ ರೀ, ನಿಮ್ಮ ಗುರುಗಳು ಅವರು ಅಂದೆ. ಇಲ್ಲ ರೀ, ನಾನು ಅಕಸ್ಮಾತ್ ಪ್ರಪಂಚದ ಅತ್ಯಂತ ಒಬ್ಬ ದೊಡ್ಡ ಮೋಸಗಾರ ಆಗಿದ್ರು ಇದೇ ಮಾತನೇ ಹೇಳ್ತಿದ್ರು. ಇವತ್ತೇನೋ ಒಂದು ಗುರುಸ್ಥಾನಕ್ಕೆ ಬಂದು ಕೂತಿದ್ದೇನೆ, ಅದಕ್ಕೆ ಒಳ್ಳೆ ಮಾತು ಹೇಳೋದ್ರು, ನೋಡ್ರಿ ಎಷ್ಟು ಬುದ್ಧಿವಂತ ಇದ್ದ, ಅವಾಗಲೇ ಗೊತ್ತಿತ್ತು ದೊಡ್ಡವರಾಗ್ತಾರೆ ಅಂತ. ಅಕಸ್ಮಾತ್ ನಾನು ಭಾರಿ ಕಳ್ಳಾಗಿದ್ದೆ, ಡಕಾಯಿತ ಆಗಿದ್ದೆ, ಶಿಕ್ಷೆ ಆಗ್ತಿತ್ತು ಅಂದ್ರೆ ಹೇಳಿದ್ರು. ಆಗಲೇ ತಲೆ ಮೇಷ್ಟ್ ತಲೆ ಮೇಲೆ ಮಾವಿನಕಾಯಿ ಹಾಕೋನು ದೊಡ್ಡಕಾರಾಗದೆ ಬಿಡ್ತಾನೆ ಇವನು, ಆವಾಗಲೇ ಗೊತ್ತಿತ್ತು ಅಂತ ಹೇಳ್ತಿದ್ರು. ಆದ್ರಿಂದ ವಿ ಇಂಟರ್ಪ್ರಿಟ್ ಅವರ್ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಅಂತ. ಇರೋದನ್ನು ಹೇಳೋಲ್ಲ ನಾವು, ಇಂಟರ್ಪ್ರಿಟ್ ಮಾಡ್ತೇವೆ ನಾವು. ಹಾಗೆ ಬಹಳಷ್ಟು ಜೀವನ ಚರಿತ್ರೆಗಳು ಇಂಟರ್ಪ್ರಿಟ್ ಆಗಿರುವಂಥದ್ದು ಅಲ್ಲಿ ಇಲ್ಲಿ ಆಗಲಿಲ್ಲ. ಇಂಥ ಒಬ್ಬ ವ್ಯಕ್ತಿಯ ಜೀವನ ಒಂದು ರಾಷ್ಟ್ರದ ಪ್ರಜ್ಞೆಯಲ್ಲಿ ಸೇರ್ಕೊಂಡು ಹೋಗಿದೆಯಲ್ಲ, ಇದನ್ನು ಹುಡುಕಬೇಕು ಅಂತ ಹೇಳಿ ಇದನ್ನು ತೋರಿಸುವಂಥ ಪ್ರಯತ್ನ ಇದೆಯಲ್ಲ ತಟ್ಟೆಯಲ್ಲಿ ಸೂರ್ಯನನ್ನು ತೋರಿಸಿದಾಗಿ.

ಗೋಪಾಲಕೃಷ್ಣ ಅಡಿಗರದ್ದು ಒಂದು ಕಾವ್ಯ ಇದೆ, ನನಗೆ ಬಹಳ ಇಷ್ಟವಾದಂಥ ಪದ್ಯ ಅದು, ನನ್ನ ಅವತಾರ ಅಂತ ಒಂದು ಪದ್ಯ ಇದೆ. ತಾವು ದಯವಿಟ್ಟು ಓದ್ಬೇಕಾದ್ರೆ ಅದ್ಭುತವಾದ ಪದ್ಯ. ನಾವು ಬರೀ ಮತ್ತೊಬ್ಬರಿಗೆ ಹೇಳಿ ಹೇಳಿ ಮಾತಾಡ್ತೀವಲ್ಲ, ನಾವು ಯಾಕೆ ಮೇಲಕ್ಕೆ ಏರೋದಿಲ್ಲ ಅನ್ನೋದನ್ನ ಬಗ್ಗೆ ಬರೆದಿದ್ದಾರೆ, ಅವ್ರು ಚಂದ ಬರೆದಿದ್ದಾರೆ. ಅವ್ರು ಹೇಳ್ತಾರೆ, ರಾಮ ಇದ್ನಲ್ಲ ಅವಾಗ ಉದ್ದಂಡ ಕೋರ್ದಂಡ, ಅವನು ಕಟ್ಟಬೇಕು ಅಂತ ತೀರ್ಮಾನ ಮಾಡಿದ, ಬ್ರಿಡ್ಜ್ ಕಟ್ಟಬೇಕು ಅಂತ ಹೇಳಿ. ನಾನೇ ಸ್ವಾಮಿ ಪಕ್ಕದಲ್ಲಿ ಇದ್ದವನು, ರಾಮನ ಪಕ್ಕದಲ್ಲಿ ನಾನೇ ಇದ್ದೆ ಅವನ ಪಕ್ಕದಲ್ಲಿ, ಮೊದಲನೇ ಕಲ್ಲು ನಾನೇ ಹಾಕಿದ್ದು ಅವನ ಸಮುದ್ರದಲ್ಲಿ, ಜಯ ರಾಮ ಅಂದವನು ನಾನೇ. ಆದ್ರೆ ನಾನು ಹಾಗೆ ಉಳ್ಕೊಂಡ್ಬಿಟ್ಟೆ, ರಾಮ ದೇವರಾಗ್ಬಿಟ್ಟ. ಕೃಷ್ಣ ಮಥುರೆಯಲ್ಲಿ ನಾನೇ ಇದ್ದಲ್ಲ ಅವನ ಜೊತೆಗೆ, ಬೃಂದಾವನದಲ್ಲಿ ರಾಸ ಕಡೆ ನಾನು ಅವನ ಪಕ್ಕದಲ್ಲಿ ನಿಂತ್ಕೋತಾ ಇದ್ದೆ, ಚಿನಿದಾಂಡು ನಾನು ಅವನ ಜೊತೆಗೆ ಆಡಿದ್ದೀನಿ, ಎಲ್ಲ ಆಡಿದ್ದೀನಿ, ಯಮುನಾ ನದಿಗೆ ಸ್ನಾನಕ್ಕೆ ಹೋಗ್ತಿದ್ದೆ ಅವನ ಜೊತೆಗೆ. ಆದ್ರೆ ಕೃಷ್ಣ ಭಗವಂತ ಆದ, ಗೀತಾಚಾರ್ಯ ಆದ, ನಾನು ಅಲ್ಲೇ ಉಳ್ಕೊಂಡ್ಬಿಟ್ಟೆ. ಹೀಗೆಲ್ಲ ಕೊನೆಗೆ ಬಂದು ಗಾಂಧೀಜಿ ಬಗ್ಗೆ ಬರೀತಾರೆ ಅವರು ಅಡಿಗರು. ಎಷ್ಟು ಕ್ಲಾರಿಟಿ ಆಫ್ ಮೈಂಡ್ ಇರುವಂಥ ಅಡಿಗರು, ಯಾವುದನ್ನು ಸುಮ್ಮನೆ ಒಪ್ಪಿಕೊಳ್ಳೋಂಥವರಲ್ಲ ಅಂತ ಅಡಿಗರು ಬರೀತಾರೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ನಾನು ಅವನು ಒಂದೇ ಲೋಹ, ನನಗೆ ಗಾಂಧಿಗೇನು ವ್ಯತ್ಯಾಸ ಇದೆ, ಅವನ ಮೈಲು ಚರ್ಮ ಮೂಳೆ ಎಲ್ಲ ಇದೆ ನನಗೂ ಇದೆ. ನಾನು ಅವನು ಒಂದೇ ಲೋಹ ಕಬ್ಬಿಣ ಕರಿ ಕಬ್ಬಿಣ, ಯಾವ ರಸವು ಸೋಂಕಿತವನ ಯಾವ ಶಿಲೆಯು ತಾಗಿತವನ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ ಅಂತ. ನನಗೆ ಈ ಮಾತು ಬಹಳ ಚಂದ ಅನಿಸುತ್ತೆ. ಅವನು ನಾನು ಒಂದೇ ರೀ, ಲೋಹ ಇಬ್ಬರು ಕರಿ ಕಬ್ಬಿಣನೇ, ಆದರೆ ಅದು ಯಾವ ರಸ ತಾಕಿತೋ ಆ ಮನುಷ್ಯನಿಗೆ, ಯಾವ ಪುರುಷ ಮಣಿ ತಟ್ಟಿತೋ ಅವನ, ಯಾವ ಶಿಲೆಯು ತಾಗಿತವನ ಯಾವ ರಸವು ಸೋಂಕಿತವನ ಸಾಗುವಾಗ ಗಟ್ಟಿ ಚಿನ್ನವಾಗಿ ಸಾಗಿದ, ನಾನೋ ಲೋಹ ಕಬ್ಬಿಣ ಕರಿ ಕಬ್ಬಿಣ. ಅದು ಹೇಳ್ತಾರೆ, ಹೇಗೆ ಯಾವ ರಸವು ಸೋಂಕಿತವನ ಏನಾಗಿರಬೇಕು, ಇದನ್ನೆಲ್ಲ ಹೇಳಿದಂಥ ಅಡಿಗರು.

ಸುಮಾರು 12 ವರ್ಷಗಳ ಹಿಂದೆ ನನಗೊಬ್ಬ ಸ್ವೀಡನ್ ದೇಶದ ಹುಡುಗಿ ನನಗೊಂದು ವಿದ್ಯೆ ಕಲಿಸ್ಕೊಟ್ಲು, ಪಾಠ ಕಲಿಸಿದ್ಲು ಗಾಂಧೀಜಿ ಬಗ್ಗೆ. ಒಂದಿಷ್ಟು ಜನ ಕಾಲೇಜ್ ಹುಡುಗಿಯರು ಇಂಡಿಯಾಕ್ ಬಂದಿದ್ರು, ಭಾರತಕ್ಕೆ ಬಂದು ಭಾರತ ಯಾತ್ರೆ ಮಾಡಿದ್ದಾರೆ ಎಲ್ಲ ಕಡೆ. ಬೆಂಗಳೂರಿಗೆ ಬಂದಿದ್ರು ನಮ್ಮ ಕೆ ಎಸ್ ನಾರಾಯಣ ಸ್ವಾಮಿಯವರು, ತಮ್ಮ ಜೊತೆಗಾರರು. ಕೆ ಎಸ್ ಗಾಂಧಿ ಪೀಸ್ ಫೌಂಡೇಶನ್ ಅಧ್ಯಕ್ಷರಾಗಿದ್ದರು ಅವಾಗ. ಅವ್ರ ಮನೆಗೆಲ್ಲ ಮಕ್ಕಳು ಹೋಗಿದ್ದಾರೆ. ಮಕ್ಕಳು ಹೋದಾಗ ಅವರು ತಮಗೆಲ್ಲ ತೋಚಿದ್ದನ್ನು ಹೇಳಿ ತಮ್ಮ ಅನುಭವ ಎಲ್ಲ ಹೇಳಿದ್ರು ಮಕ್ಕಳಿಗೆಲ್ಲ. ಹೇಳಿಬಿಟ್ಟು ನಮ್ಮ ಕಾಲೇಜಲ್ಲೇ ಹತ್ತಿರನೇ ಬಸವೇಶ್ವರನಗರದಲ್ಲಿರುವಂಥದ್ದು, ಅವ್ರು ಹೇಳಿದ್ರಂತೆ, ನಾನು ಹೇಳಿದ್ದೀನಿ ಅವ ಬೈದಾನ ಕರ್ಜಿಗೆ ಅಂತ, ಅವನ ಕಡೆ ಹೋಗಿ ಹುಚ್ಚಿದೆ ಸ್ವಲ್ಪ ಅವನಿಗೆ, ಅವನೇನೋ ಬೇರೆ ಹೇಳ್ತಾನೆ ಹೋಗಿ ಅಂತ ಕಳಿಸಿದ್ರು. ನಾನು ಪ್ರಿನ್ಸಿಪಲ್ ಆಗಿದ್ದೆ ಕಾಲೇಜಿಗೆ. ಈ 15 ಜನ ಕಾಲೇಜ್ ಮಕ್ಕಳು ಬಂದರು ನನ್ನ ಕಡೆಗೆ. ಬಂದಾಗ ಅವ್ರನ್ನೆಲ್ಲ ಸಾಯಂಕಾಲ ಕೂಡಿಸಿ ನಾ ಕೇಳಿದೆ, ಯಾಕೆ ಓದ್ಬೇಕಂತಿದ್ದೀರಿ ಗಾಂಧಿನ? ನಾ ಸಾಮಾನ್ಯ ಕಾಲೇಜ್ ಹುಡುಗರು ಓದೋದು ಯಾವಾಗಪ್ಪ ಅಂದರೆ ಅದು ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಅಥವಾ ಮೋಸ್ಟ್ ಲೈಕ್ಲಿ ಕ್ವಶನ್ ಆಗಿದ್ದರೆ ಓದಬೇಕು. ನಿಮ್ಮ ಗಾಂಧೀಜಿ ನಿಮ್ಮ ದೇಶದ ನಾಯಕರು ಅಲ್ಲ, ನಿಮ್ಮ ಪಠ್ಯಕ್ರಮದಲ್ಲೂ ಇಲ್ಲ, ಪರೀಕ್ಷೆಗೂ ಬರಲ್ಲ, ಮತ್ತು ಗಾಂಧೀಜಿ ಬಗ್ಗೆ ಯಾಕೆ ಓದ್ಬೇಕಂತಿದ್ದೀರಿ ನೀವು ಅಂತ ಕೇಳಿದೆ. ಕೇಳಿದಾಗ ಒಬ್ಬ ಹುಡುಗಿ ಅದು ನಿಂತ್ಕೊಂಡು ಹೇಳಿದ್ದು, 3 ಕಾರಣಕ್ಕೆ ನಾವು ಗಾಂಧೀಜಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ಸರ್, 3 ಕಾರಣಕ್ಕೆ ಗಾಂಧೀಜಿನ ಅರ್ಥ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ, ಅದಕ್ಕೆ ನೀವೆಲ್ಲ ಓಡಾಡ್ತಾ ಕೇಳ್ತಾ ಇದ್ದೀವಿ ಎಲ್ಲರನ್ನೂ. ಒಂದು, ಏನು 3 ಕಾರಣ ಅಂತ ಹೇಳಿದೆ. ಆಕೆ ಹೇಳಿದ್ದು, ಆ 3 ಕಾರಣ ಹೇಳಿದ ಮೇಲೆ ನಾನು ಆಕೆ ಕೈ ಮುಗಿದು ಹೇಳಿದೆ, ಅಮ್ಮ ನಿನಗೆ ಗೊತ್ತಿದ್ದ 3 ಕಾರಣ ನಮ್ಮ ದೇಶದಲ್ಲಿ ಎಲ್ಲರೂ ಗೊತ್ತಿದ್ದರೆ ಸಾಕು, ಸಾರ್ಥಕ ಆಯ್ತು ನಮ್ಮ ಜೀವನ ಅಂತ ಹೇಳಿದೆ. ಆಕೆ ಹೇಳಿದ 3 ಕಾರಣ ಎಷ್ಟು ಅದ್ಭುತವಾಗಿದೆ ಅಂದರೆ, ಮೊದಲನೇದ್ದು ಪ್ರಪಂಚದ ಇತಿಹಾಸವನ್ನು ಗಮನಿಸಿದರೆ ಅಹಿಂಸಾತ್ಮಕವಾಗಿ ಹೋರಾಡಿ ಯಾವ ದೇಶನೂ ಸ್ವಾತಂತ್ರ್ಯ ಪಡ್ಕೊಂಡಿದ್ದಿಲ್ಲ. ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಕೆಲವೊಂದು ಬಾರಿ ಹಿಂಸೆ ಅಲ್ಲಿಲ್ಲ ಆಗಿರ್ಬೋದು, ಆದರೆ ಅಹಿಂಸೆಯನ್ನು ಅಸ್ತ್ರವಾಗಿ ನಿಟ್ಟುಕೊಂಡು ಹೋರಾಡಿ ಪಡ್ಕೊಳ್ಳೋದಿದೆಯಲ್ಲ ಅಂಥದ್ದು ಇತಿಹಾಸದಲ್ಲಿ ಆಗಿಲ್ಲ. ಭಾರತ ಮೊದಲನೇದ್ದು. ಅದು ಅಲ್ಲದೆ ನೀವು ಭಾರತೀಯರು ಭಾರಿ ಇಮೋಷನಲ್ ಜನ, ಭಾರಿ ಭಾವಾವೇಶ, ಸಣ್ಣ ಸಣ್ಣ ವಿಷಯಕ್ಕೆ ಜೋರಾಗಿ ಹೊಡೆದಾಡುವಂಥವ್ರು ನೀವು. ಆದರೆ ನಿಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿ ನೋಡಿದರೆ ಅವ್ರ ಸ್ಟೈಲೇ ಬೇರೆ, ಅವ್ರ ಕಲ್ಚರ್ ಬೇರೆ, ಎಲ್ಲ ಇರ್ತದೆ. ಇಷ್ಟಿದ್ರೂ ಕೂಡ ಇಂಥ ಎಲ್ಲ ಜನರನ್ನು ಭಾವಾವೇಶಕ್ಕೊಳಗಾಗುವಂಥ ಜನರನ್ನು ಸೇರಿಸಿಕೊಂಡು ಅಹಿಂಸೆಯನ್ನು ಅಸ್ತ್ರವನ್ನಾಗಿಟ್ಕೊಂಡು ಗಾಂಧೀಜಿ ಹೇಗೆ ನಡೆಸಿದರು ಅದು ಪವಾಡ ಅನಿಸುತ್ತೆ ನನಗೆ. ಅದು ಮೊದಲನೇ ಕಾರಣ. ಎರಡನೇದ್ದು ಬಹಳ ಮುಖ್ಯವಾಗಿರುವಂಥದ್ದು, ನಾನು ನಮ್ಮ ಪಕ್ಕದ ಮನೆಯವನ ಹತ್ರ ಜಗಳಾಡಿದರೆ 15 ದಿವಸ ಮಾತಾಡಲ್ಲ ಅವನ ಹತ್ರ, ಸ್ವಲ್ಪ ಜಾಸ್ತಿ ಜಗಳಾಡಿದರೆ 1 ವರ್ಷ ಮಾತಾಡಲ್ಲ. ಅಂಥದ್ದು ನೀವು ಬ್ರಿಟಿಷರೊಂದಿಗೆ 100 ವರ್ಷ ಹೋರಾಡಿದ್ರಿ. ಯು ಫಾಟ್ ಅಗೇನ್ಸ್ಟ್ ಬ್ರಿಟಿಷ್ ಫಾರ್ ಮೋರ್ ದನ್ 100 ಇಯರ್ಸ್ ಹೋರಾಡಿದ್ರಿ. ಹೋರಾಡಿದ್ರು ಕೂಡ ಕೊನೆಗೆ ವೈರಿಗಳಾಗಿ ಸೆಪರೇಟ್ ಆಗಲಿಲ್ಲ, ಯು ಸೆಪರೇಟೆಡ್ ಆಸ್ ಫ್ರೆಂಡ್ಸ್, ಸ್ನೇಹಿತರಂಗೆ ಬೇರ್ಪಟ್ರಿ. ಅಷ್ಟೇ ಅಲ್ಲ, ವಿಕ್ಟೋರಿಯಾ ಮಹಾರಾಣಿಯ ಮರಿಮೊಮ್ಮಗ ಆದಂಥ ವೈಸ್ರಾಯ್ ಮೌಂಟ್ ಬ್ಯಾಟನ್ ಇದ್ರಲ್ಲ, ಅವರನ್ನು ನೀವು ಫಸ್ಟ್ ಗವರ್ನರ್ ಜನರಲ್ ಮಾಡ್ಕೊಂಡ್ರಿ. ಹೌ ಕುಡ್ ಗಾಂಧಿ ಕನ್ವರ್ಟ್ ಅನ್ ಎನಿಮಿ ಇನ್ ಟು ಎ ಫ್ರೆಂಡ್? ಗಾಂಧೀಜಿ ವೈರಿಯನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡ್ರೆ ಹಾಗೆ. ಅದು ಅಲ್ಲದೆ ಮೌಂಟ್ ಬ್ಯಾಟನ್ ಹೇಳಬೇಕಾದ್ರೆ, ವೆನ್ ಎವರ್ ಐ ಸಾ ಗಾಂಧಿ ಸಿಟಿಂಗ್ ಇನ್ ದ ಚರ್ಚ್ ಆನ್ ದ ಚೇರ್ ಅಪೋಸಿಟ್ ಟು ಮೀ, ಐ ಆಲ್ವೇಸ್ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಹೇಳಬೇಕಾದ್ರೆ, ಇದು ಬರೀ ಅಡ್ಜಸ್ಟ್ಮೆಂಟ್ ಅಲ್ಲ, ಪ್ರೀತಿಯಿಂದ ಆದಂತಹದ್ದು. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ ಪುಸ್ತಕ ಇದೆ, ತಾವು ಓದಬೇಕು, ಬಹಳ ಅದ್ಭುತ ಪುಸ್ತಕಗಳಿದೆ. ಮೌಂಟ್ ಬ್ಯಾಟನ್ ಡೈರೀಸ್ ಅಂತ, ತ ಡೈರಿ ಬರೀತಿದ್ದ ಆಗಿನ ಕಾಲಕ್ಕೆ ಏನೇನಾಯಿತು ಅಂತ ಅದೆಲ್ಲ ಇದೆ, ಅದನ್ನೆಲ್ಲ ಸ್ಟಡಿ ಮಾಡಿದ್ದೀನಿ ನಾನು, ಸ್ವಲ್ಪ ಅದನ್ನು ರೆಫರ್ ಮಾಡ್ತೇನೆ ನಾನು. ಅಂದರೆ ಮೌಂಟ್ ಬ್ಯಾಟನ್ ಅಂಥ ವೈರಿಯನ್ನ ಸ್ನೇಹಿತನನ್ನ ಗಾಂಧೀಜಿ ಹೇಗೆ ಮಾಡಿಕೊಂಡ್ರು, ಇದೊಂದು. 3ನೇದು ಬಹಳ ಮುಖ್ಯ ಕಾರಣ ಅಂತ ಹೇಳಿದ್ದಕ್ಕೆ, 30th January 1948, January 30, 1948 ಸಾಯಂಕಾಲ 5:17 ಗಾಂಧೀಜಿಯವರ ಹತ್ಯೆ ಆಯಿತು ಬಿರ್ಲಾ ಹೌಸಲ್ಲಿ ದೆಹಲಿಯಲ್ಲಿ. ಹತ್ಯೆ ಆದಂಥ ಸುದ್ದಿ ಅಮೆರಿಕದಲ್ಲಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಇದೆಯಲ್ಲ ಅದರ ಕಚೇರಿಗೆ ಸುದ್ದಿ ಮುಟ್ತು. ಮುಟ್ಟಿದ ತಕ್ಷಣ ಅಲ್ಲಿ ಏನು ಮಾಡಿದರು ಅಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಸುದ್ದಿ ಮುಟ್ಟಿದ ತಕ್ಷಣ ಪ್ರತಿಯೊಂದು ದೇಶದ ಧ್ವಜವ ಮೇಲೆ ಇದೆ, ಆ ಬಿಲ್ಡಿಂಗ್ ತಲೆ ಮೇಲೆ ಪ್ರತಿಯೊಂದು ದೇಶದ ಧ್ವಜವನ್ನು ಇಟ್ಟಿದ್ದಾರೆ. ಗಾಂಧೀಜಿ ತೀರ್ಕೊಂಡು ಸುದ್ದಿ ಅಲ್ಲಿ ಮುಟ್ಟಿದ ತಕ್ಷಣ ಭಾರತದ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ಭಾರತ ಧ್ವಜ ಒಂದಲ್ಲ, ಪ್ರಪಂಚದ ಎಲ್ಲ ದೇಶ ಧ್ವಜಗಳನ್ನು ಅರ್ಧಕ್ಕಿಳಿಸಿದ್ರು, ವಿಶ್ವಸಂಸ್ಥೆ ಧ್ವಜವನ್ನು ಅರ್ಧಕ್ಕಿಳಿಸಿದ್ರಂತೆ. ದಯವಿಟ್ಟು ಗಮನಿಸಬೇಕಾದ್ದು, ಭಾರತದೊಂದೇ ಅಲ್ಲ, ಎಲ್ಲ ದೇಶದ ಧ್ವಜಗಳನ್ನ ಮತ್ತು ವಿಶ್ವಸಂಸ್ಥೆ ಧ್ವಜವನ್ನು ಕೂಡ ಅರ್ಧಕ್ಕಿಳಿಸಿದ್ರಂತೆ ಇವರ ಗೌರವಕ್ಕೋಸ್ಕರ. ಅವತ್ತಾದದ್ದು ಇವತ್ತಿನ ಈ ಕ್ಷಣದವರೆಗೆ ಇನ್ನೊಮ್ಮೆ ಆಗಿಲ್ಲ. ಅಲ್ಲಿ ಇರುವಂತಹ ಪದ್ಧತಿ ಏನು ಅಂದ್ರೆ, ಯಾವುದೇ ದೇಶದ ಒಬ್ಬ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿ ಕಾಲವಾದ್ರೆ ಆ ದೇಶದ ಧ್ವಜವನ್ನು ಅರ್ಧಕ್ಕಿಳಿಸ್ತಾರೆ ಅವರ ಗೌರವಾರ್ಥ. ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ದ ಹೆಡ್ ಆಫ್ ದ ಸ್ಟೇಟ್, ದ ಫ್ಲಾಗ್ ಆಫ್ ದ್ಯಾಟ್ ಕಂಟ್ರಿ ಆನ್ ದಿ ಯುನೈಟೆಡ್ ನೇಷನ್ಸ್ ಇಸ್ ಲೋವರ್ ಟು ಹಾಫ್. ಬಟ್ ವೆನ್ ಗಾಂಧೀಸ್ ನ್ಯೂಸ್ ರೀಚ್ಡ್ ನ್ಯೂಯಾರ್ಕ್,
ನಾಟ್ ಓನ್ಲಿ ಫ್ಲಾಗ್ ಆಫ್ ಇಂಡಿಯಾ ಬಟ್ ದ ಫ್ಲಾಗ್ಸ್ ಆಫ್ ಆಲ್ ದ ನೇಷನ್ಸ್ ಆಫ್ ದಿ ವರ್ಲ್ಡ್ ಆ್ಯಂಡ್ ದ ಫ್ಲಾಗ್ ಆಫ್ ಯುನೈಟೆಡ್ ನೇಷನ್ಸ್ ವೆರ್ ಲೋವರ್ ಟು ಹಾಫ್ ಆಸ್ ಅ ಮಾರ್ಕ್ ಆಫ್ ರಿಸ್ಪೆಕ್ಟ್ ಟು ಅ ಮ್ಯಾನ್ ಹೂ ನೆವರ್ ಆಕ್ಯುಪೈಡ್ ಎನಿ ಪೊಸಿಷನ್ ಆಫ್ ಪವರ್. ಅದು ಮುಖ್ಯ. ಯಾವುದೇ ಅಧಿಕಾರದಲ್ಲಿ ಇಲ್ಲದೇ ಇರುವಂತಹ ಮನುಷ್ಯನಿಗೋಸ್ಕರ ಇದಾದದ್ದು ಮೊದಲನೇ ಸಲ, ಇದು ಕೊಡೆಯ ಸಲ ಇಲ್ಲಿವರೆಗೂ, ಈ ಕ್ಷಣದವರೆಗೂ. ಅವಾಗ ಕೇಳಿದ್ರಂತೆ ಸೆಕ್ರೆಟರಿ ಜನರಲ್, ಯಾಕೆ ಇಳಿಸಿದ್ರಿ ಅಂತ, ಯಾಕೆ ಧ್ವಜವನ್ನು ಇಳಿಸಿದ್ರಿ ಅಂದಾಗ ಉತ್ತರ ಬಹಳ ಚಂದ ಕೊಡ್ತಾರೆ ಅವರು. ಉತ್ತರ ಹೇಳ್ತಾರೆ, ಐ ಆಮ್ ನಾಟ್ ಮೌರ್ನಿಂಗ್ ದ ಡೆತ್ ಆಫ್ ಗಾಂಧಿ, ಐ ಆಮ್ ಮೌರ್ನಿಂಗ್ ದ ಡೆತ್ ಆಫ್ ಹ್ಯುಮ್ಯಾನಿಟಿ ಅಂತ. ನಾನು ಗಾಂಧೀಜಿಯವ್ರನ್ನ ತೀರ್ಕೊಂಡ್ರು ಅಂತ ಹೇಳಿ ದುಃಖ ಪಡ್ತಾ ಇಲ್ಲಪ್ಪ, ಮಾನವತೆ ಸತ್ತೋಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದೀನಿ. ಗಾಂಧೀಜಿ ಅಂತ ಅವ್ರನ್ನ ಕೊಲ್ಲಬೇಕಾದ್ರೆ ಮಾನವತೆ ಸತ್ತೋಗಿರ್ಬೇಕು ಅಂತ ಹೇಳ್ತಾರಂತೆ. ಆ ಹುಡುಗಿ ಹೇಳಿದ್ದು, ಇಂಥ ಮನುಷ್ಯ ಹೇಗಿದ್ರು ಅಂತ ಅರ್ಥ ಮಾಡ್ಕೋಬೇಕು ಸರ್ ನಾನು, ಈ ಮೂರು ಕಾರಣಕ್ಕೋಸ್ಕರ ಗಾಂಧಿನ ಓದ್ಬೇಕಂತಿದ್ದೀನಿ ಅಂತ. ಯಾಕನ್ನಿಸ್ತು ಅಂದ್ರೆ, ಆ ಸ್ವೀಡನ್ ದೇಶದ ಹುಡುಗಿಗೆ ಆ ಪ್ರೀತಿ ಇದೆ. ಯಾವ ಕಾರಣಕ್ಕೋಸ್ಕರ ಆಕೆ ಮೆಚ್ಕೊಂಡಿದ್ದೀನಿ ಗಾಂಧೀಜಿನ ಅಂತ ಹೇಳಿದ, ಮೂರು ಕಾರಣಕ್ಕೋಸ್ಕರ ಅಂತ. ನಾ ಇದೆ ಮೂರು ಕಾರಣ ನಮ್ಮವ್ರಿಗೆ ಗೊತ್ತಾದ್ರೆ ಸಾಕಮ್ಮ, ಪ್ರೀತಿ ಬರುತ್ತೆ ನಮ್ಗೆ ಗಾಂಧೀಜಿ ಬಗ್ಗೆ.

ಇತ್ತೀಚೆಗೆ ನಾನು ಕೆಲವೊಂದು ಕಾಲೇಜುಗಳಿಗೆ ಹೋಗಿದ್ದೆ. ನನ್ನ ಕೆಲಸ ಅದು, ಮೇಷ್ಟ್ರ ಆದ್ರಿಂದ ಹೋಗ್ತಾ ಇರ್ತೇನೆ. ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಸಾವಿರಾರು ಜನ ಪೇರೆಂಟ್ಸು ಮಕ್ಕಳೆಲ್ಲ ಇದ್ದಾರೆ, ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ ಸೇರ್ಕೊಂಡಿದ್ದಾರೆ. ಮೊದಲನೇ ವರ್ಷದ ಕ್ಲಾಸ್ ಶುರು ಆಗಬೇಕು. ಪಾಠ ಮಾಡ್ತಾ ನಾನು ಗಾಂಧೀಜಿ ಬಗ್ಗೆ ಏನೋ ಮಾತು ಬಂತು, ಹೇಳಿದ ತಕ್ಷಣ ಕೆಲವರು ನಗೋದು ಕಾಣಿಸ್ತು, ಅಂದರೆ ವ್ಯಂಗ್ಯವಾಯಿಗೆ ನಗುವಂಥದ್ದು ಕಾಣಿಸ್ತು. ತಕ್ಷಣ ಕೇಳಿದ್ರೆ, ಗಾಂಧೀಜಿನ ಕಂಡ್ರೆ ಇಷ್ಟ ಆಗದೇ ಇರುವಂಥವ್ರು ಯಾರು ಇದ್ದೀರಾ ಇಲ್ಲಿ ಅಂತ ಕೇಳಿದೆ. ತಂದದ್ದು ಅಷ್ಟೇ, ಅದು ಹಂಗೆ ಪಬ್ಲಿಕಲ್ಲಿ ಕೇಳಬಾರದು. ಕೇಳಿದೆ, ಕೇಳಿದ ತಕ್ಷಣ ನನಗೆ ಯಾರು ಕೈ ಎತ್ತಲಿಕ್ಕಿಲ್ಲ ಅನ್ಕೊಂಡಿದ್ದೆ. ನನಗೆ ಆಶ್ಚರ್ಯ ಅಂದರೆ 100 ಕೈ ಮೇಲೆ ಹೋಯ್ತು, ಹತ್ತತ್ರ 100 ಕೈ. ಇಷ್ಟ ಇಲ್ಲ ಗಾಂಧಿ ಕಂಡ್ರೆ ಅಂತ. ಮುಂದೆ ಒಬ್ಬ ಹುಡುಗಿ ಕೂತಿದ್ಲು, ಆಕೆನೂ ಕೈ ಎತ್ತಿಲ್ಲ, ಬಾಮ್ಮ ಇಲ್ಲಿ ಮೇಲೆ ಅಂತ ಕರೆದೆ. ಆಕೆ ಮೇಲೆ ಬಂದ್ಲು, ಮೈಕ್ ಕೊಟ್ಟು ಕೇಳಿದೆ ಆಕೆಗೆ, ಯಾಕಮ್ಮ ಗಾಂಧಿ ಕಂಡ್ರೆ ಇಷ್ಟ ಇಲ್ಲ, ಏನು ಪ್ರಾಬ್ಲಮ್ಮು ಏನು ಅಂತ ಕೇಳಿದೆ. ಆಕೆ ಎಲ್ಲೋ ಜರ್ನಲಿಸ್ಟ್ ಆಗಬೇಕು ತಪ್ಪು ಇಂಜಿನಿಯರಿಂಗ್ ಕೋರ್ಸಿಗೆ ಬಂದಿದ್ದಾಳೆ. ಎಷ್ಟು ಚೆನ್ನಾಗಿ ಉತ್ತರ ಕೊಟ್ಟು, ಮಾತಾಡೋ ಸ್ಟೈಲ್ ಹೇಗಿತ್ತು ಅಂದರೆ ಜರ್ನಲಿಸ್ಟ್ ಮಾತಾಡೋಂಗಿತ್ತು. ಸರ್, ನೀವು ಹರಿಲಾಲ್ ಗಾಂಧಿ ಓದಿಲ್ವಾ ಸರ್? ಓದಿಲ್ವಾ? ಒಬ್ಬ ಮಗನಿಗೆ ತಂದೆ ಆಗದಂತಹ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಒಂದು ಸ್ಟೈಲಿಶ್ ಆಗಿ ಡೈಲಾಗ್ ಹೊಡೆದು. ಒಬ್ಬ ಮಗಳಿಗೆ ತಂದೆ, ಮಗನಿಗೆ ತಂದೆ ಆಗಲಾರದಂಥ ಗಾಂಧಿ ರಾಷ್ಟ್ರಪಿತ ಆಗೋದಕ್ಕೆ ಹೆಂಗೆ ಸಾಧ್ಯ ಇದೆ ಅಂತ ಹೇಳಿದ್ಲು. ನಾನು ಭಲೆ, ವೆರಿ ಗುಡ್, ಗಾಂಧೀಜಿಗೆ ಎಷ್ಟು ಜನ ಮಕ್ಕಳಮ್ಮ ಅಂತ ಕೇಳಿದೆ. ಗೊತ್ತಿಲ್ಲ ಸರ್ ಅಂದ್ಲು. ಗಾಂಧೀಜಿಗೆ ಎಷ್ಟು ಜನ ಮಕ್ಕಳು ಗೊತ್ತಿಲ್ಲ, ಒಬ್ಬ ಹರಿಲಾಲ್ ಗಾಂಧಿ ಗೊತ್ತು. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಗಾಂಧೀಜಿ ಯಾವುದನ್ನು ಮುಚ್ಚಿಡಲಿಲ್ಲ, ಹರಿಲಾಲ್ನು ಮುಚ್ಚಿಡಲಿಲ್ಲ, ಅವರು ಯಾವತ್ತೂ ಮುಚ್ಚಿಡಲಿಲ್ಲ. ಅವರು ಮುಚ್ಚಿಟ್ಟಿದ್ರೆ ಅದೊಂದು ಸ್ಕ್ಯಾಮ್ ಆಗಬಹುದಾಗಿತ್ತೇನು ಅಲ್ವಾ? ಆದರೆ ಗಾಂಧೀಜಿ ಮುಚ್ಚಿಡೋ ಪ್ರಯತ್ನನೇ ಮಾಡಲಿಲ್ಲ. ಎಲ್ಲವೂ ಓಪನ್ ಬುಕ್ಕೇ ಅದು. ಆದರೆ ಇದು ಹೊಸದೇನೋ ಒಂದಂತನೋ ಹಾಗೆ, ಹರಿಲಾಲ್ ಮುಚ್ಚಿಟ್ಟಿದ್ರೆ ಅಂತನೋ ಹಾಗೆ, ಏನು ಮುಚ್ಚಿಡಲಿಲ್ಲ, ಓದಲಿಲ್ಲ ಅಷ್ಟೇ. ನೀವು ಗಾಂಧೀಜಿ ಬಗ್ಗೆ ಓದಿದರೆ ಹರಿಲಾಲ್ ಬಗ್ಗೆ ಏನು ಮುಚ್ಚಿಡುವಂಥದ್ದು ಏನಿಲ್ಲ, ಬರೆದೇ ಬಿಟ್ಟಿದ್ದಾರೆ, ಅವರೇ ಬರೆದಿದ್ದಾರೆ. ಕಸ್ತೂರ್ಬಾ ಪತ್ರ ಕೂಡ ಓಪನ್ ಇದೆ, ಕಸ್ತೂರ್ಬಾ ಹರಿಲಾಲ್ಗೆ ಬರೆದಂಥ ಪತ್ರ ಕೂಡ ಓಪನ್ ಇದೆ. ಆಕೆ ಹೇಳಿದೆ, ನೋಡಮ್ಮ 3 ಜನ ಮಕ್ಕಳು ಒಳ್ಳೆಯವರಾದರು ಅಂತ ನೀವು ಗಾಂಧೀಜಿಗೆ ಮರ್ಯಾದೆ ಕೊಡೋಕೆ ತಯಾರಿಲ್ಲ, ಒಬ್ಬ ಹುಡುಗ ಸರಿ ಆಗಲಿಲ್ಲ ಅಂತ ಅವರಿಗೆ ಹೇಳ್ತಿರಲ್ಲ ಅಂದೆ. ಅಂದು ಈ 3-4 ಮಾತನ್ನು ಗಾಂಧೀಜಿ ಬಗ್ಗೆ ಮಾತಾಡಿದೆ. ನನ್ನ ಮಕ್ಕಳ ಬಗ್ಗೆ ತುಂಬ ಪ್ರೀತಿ ಇದೆ. ಆ ಮಾತಾಡಿ ಮುಗಿದ ಮೇಲೆ ಒಬ್ಬ ಹುಡುಗ ಎದ್ದು ನಿಂತ್ಕೊಂಡ ಅಲ್ಲಿ, ಇದಾದದ್ದು ಇತ್ತೀಚೆಗೆ 1 ತಿಂಗಳಿಂದ ಆದದ್ದು, ಎದ್ದು ನಿಂತ್ಕೊಂಡ. ಸರ್, ನಾನು ವಿಷಯ ಹೇಳಬೇಕು ಸರ್, ಐ ವಾಂಟ್ ಟು ಟಾಕ್ ಸಮಥಿಂಗ್ ಸರ್ ಅಂದ. ಬಾಪ ಮೇಲೆ ಅಂತ ಕರೆದೆ. ಸ್ಟೇಜ್ ಮೇಲೆ ಬಂದು ನಾನು ಮೈಕಲ್ಲಿ ಮಾತಾಡಬೇಕು ಸರ್ ಅಂತ, ಮಾತಾಡು ಅಂತ ಹೇಳಿದೆ. ಏನು ಹೇಳಿದೆ ಗೊತ್ತಾ? ಸರ್, ದಯವಿಟ್ಟು ಕೈ ಮುಗಿತೀನಿ ಸರ್ ನಿಮಗೆ, ಇದೇ ಮತ್ತೆ ಕೈ ಮುಗಿತೀನಿ ಸರ್. ನೀವು ಕಾಲೇಜಿಂದ ಕಾಲೇಜ್ಗೆ ಹೋಗಿದ್ದೀನಿ ಹೇಳಿ ಸರ್ ದಯವಿಟ್ಟು, ಎಲ್ಲರೂ ನಮ್ಮ ಅಭಿಪ್ರಾಯ ಬರೋದು ಹೇಗಿದೆ ಗೊತ್ತಾ? ಇವತ್ತೇನಾದರೂ ತೊಂದರೆ ಆಗಿದ್ದರೆ ಗಾಂಧೀಜಿನೇ ಕಾರಣ ಅನ್ನೋಂಗಿದೆ ಸರ್. ಏನು ಅನಾಹುತ ಆದರೂ ಆದರೆ ಅವರೇ ಕಾರಣ ಅಂತ ಅನ್ನೋಂಗಿದೆ, ದಯವಿಟ್ಟು ಹೇಳಿ ಸರ್. ನಾನು ಮಾಡ್ತೀನಿ ಸರ್, ಎಲ್ಲ ಕಾಲೇಜ್ಗೂ ಹೇಳ್ಕೊಂಬರ್ತೀನಿ ಅಂತ. ಅದು ರೋಷಾವೇಶ ಅಂತ ಹೇಳಿದ ಮಾತಿರ್ಬೋದೇನು ಆ ಕ್ಷಣಕ್ಕೆ, ಆದರೆ ಮಾಡಬಹುದು ಹುಡುಗ. ಅಂದರೆ ಇವತ್ತಿನ ಬೆಳಗ್ಗೆ ಬಂದಂಥ ಪತ್ರ ಕೂಡ ನನಗೆ ಅದೇ ಅನಿಸೋದು, ಹುಡುಗರು ಹೇಳೋದು ನೋಡಿದಾಗ ಅನಿಸುತ್ತೆ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅಂತ. ನಾನು ಉದ್ದೇಶ ಹೇಳಿದ್ದಲ್ಲ ಮೊದಲು, ಗಾಂಧೀಜಿ ಜೀವನವನ್ನು ವೈಭವೀಕರಿಸುವಂಥದ್ದು ಮಾತು ತಂದಿಲ್ಲ, ಅವ್ರು ಮಾಡಿದ್ದೆಲ್ಲ ಚಂದ ಅಂತ ಹೇಳೋದಿಲ್ಲ. ಆದರೆ ವಸ್ತುಸ್ಥಿತಿಯನ್ನು ಕಾಣೋದು ನನ್ನ ಮನಸ್ಸು, ಹೇಗಿತ್ತು ವಸ್ತು ಅಂತ. ಗಾಂಧೀಜಿ ಕೂಡ ಒಬ್ಬ ಮನುಷ್ಯ, ಅದಕ್ಕೆ ನನ್ನ ಹೆಸರು ಕೊಟ್ಟದ್ದು ಗಾಂಧಿ ಮಹಾತ್ಮ ಅಂತ. ಗಾಂಧಿ ಒಬ್ಬ ಹುಡುಗ, ಅಂತ ಒಬ್ಬ ಸಾಮಾನ್ಯವಾದಂಥ ಹುಡುಗ ಒಂದು ದಿವಸ ಮಹಾತ್ಮ ಆಗ್ತಾರೆ ಅಂತಂದರೆ ಅವರ ಜೀವನದಲ್ಲಿ ಯಾವ್ಯಾವ ಕ್ಷಣಗಳಲ್ಲಿ ಅವರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಅನ್ನೋದನ್ನು ಕಾಣಬೇಕು ನಾವು. ಸಾಮಾನ್ಯ ವ್ಯಕ್ತಿತ್ವ, ಯಾವ ಪಾಲಕರು ಅಭಿಮಾನ ಪಡುವಂಥ ಬಾಲ್ಯ ಏನಲ್ಲ ಅದು, ಅತ್ಯಂತ ಸಾಮಾನ್ಯವಾದಂಥ ಬಾಲ್ಯ. ಇವತ್ತು ನಮ್ಮ ಇವತ್ತೇನದಂಥ ಮಕ್ಕಳಿದ್ರೆ ನಾವು ಇದಕ್ಕೆ ಕರ್ಕೊಂಡ್ಬಿಡ್ತೀವಿ, ಮೆಂಟಲ್ ಡಿಸೆಬಿಲಿಟಿ ಅಂತ ಕರ್ಕೊಂಡು ಹೋಗ್ಬಿಡ್ತಿದ್ವಿ. ನಾವು ಕರ್ಕೊಂಡು ಹೋಗ್ಬಿಟ್ಟು ಡಿಸ್ಲೆಕ್ಸಿಯಾಗಿ ಟೆಸ್ಟ್ ಮಾಡಿಸಿ ನಮ್ಮ ಹುಡುಗ ಚೆನ್ನಾಗಿ ಪಾಸ್ ಆಗಲ್ಲ ನೋಡಿ ಸರ್ ಅಂತಿದ್ವಿ. ಯಾಕಂದರೆ 90 ಕೆಳಗೆ ಬಂದರೆ ಅಪರಾಧ ಅಲ್ವಾ ಈಗಿನ ಕಾಲದಲ್ಲಿ? 90 ಕೆಳಗೆ ಎಷ್ಟು ಬಂದರೂ ಒಂದಲ್ಲೇ. ಅಂಥದ್ದು ಗಾಂಧಿ ಪಾಪ ಕಷ್ಟಪಟ್ಟು ಪಾಸ್ ಆಗೋದವರು, ಅಂಥ ಬಾಲ್ಯ. ಆದರೆ ಕೊನೆಗೆ 79 ಆಗೋ ಹೊತ್ತಿಗೆ ಮಹಾತ್ಮ ಆಗಬೇಕಾದ್ರೆ ಅದು ಏನು ಸಾಧನೆ ಇದ್ದಿದ್ದಿತ್ತು ಅಂತ ಕೆ ಕರ್ಕಿಯವರು ಭಾಳ ಚೆನ್ನಾಗಿ ಬರೀತಾರೆ. ತಿಳಿ ನೀಲದಲ್ಲಿ ತಾಲೀನವಾಗಿ ಅವ ಹೋದ ದೂರ ದೂರ, ಅವ ಬಿಟ್ಟ ಬೆಳಕು ಇನ್ನೊಮ್ಮೆ ಏಕೆ ಬಾರ. ಅದರಲ್ಲಿ ಹೇಳ್ತಾರೆ, ಆಶ್ಚರ್ಯ ಆಗೋದೇನೆಂದ್ರೆ ತುಂಬ ಸಾಮಾನ್ಯ ಜೀವ, ಕಬ್ಬಿಣ ಕರಿ ಕಬ್ಬಿಣ, ಅದು ಯಾವ ರಸ ಸೋಂಕಿತ್ತು, ಯಾವ ಶಿಲೆ ಸೋಂಕಿತ್ತು ಅದು ನೋಡ್ಬೇಕಲ್ಲ ನಾನು. ಅದು ಉದ್ದೇಶ ನನ್ನ ಚಿತ್ರ ಇರೋದು, ಯಾವ ಜೀವನದ ಕ್ಷಣಗಳಲ್ಲಿ ಅವ್ರ ವ್ಯಕ್ತಿತ್ವ ಹರಳುಗಡ್ತಾ ಹೋಯಿತು ಆ ಘಟನೆಗಳ ಮೂಲಕ ನಾನು ಹೆಣೆಯೋಕೆ ಪ್ರಯತ್ನ ಮಾಡ್ತಿದ್ದೀನಿ. ದೊಡ್ಡ ಭಾಷಣ ಮಾಡೋದು ಉದ್ದೇಶ ಅಲ್ಲ, ಘಟನೆಗಳ ಮೂಲಕ ಒಬ್ಬ ವ್ಯಕ್ತಿತ್ವ. ಒಂದು ಘಟನೆ ಅಂದರೆ ವ್ಯಕ್ತಿತ್ವದ ಜೀವನಕ್ಕೆ ಒಂದು ಕಿಟಕಿ ಇದ್ದ ಹಾಗೆ. ಕಿಟಕಿ ನೋಡಿದಾಗ ಒಂದು ಕ್ಷಣದಲ್ಲಿ ಯಾವ ಮನುಷ್ಯ ಹೇಗೆ ನಡ್ಕೋತಾನೆ ನೋಡಿದಾಗ ಅವನ ವ್ಯಕ್ತಿತ್ವ ಹೇಗೆ ನಿರ್ಮಾಣ ಆಗಿರಬೇಕು ಅಂತ ಒಂದು ಪ್ರಜ್ಞೆ ಬರುತ್ತೆ. ಅದಕ್ಕೆ ಅವರ ಜೀವನದ ಘಟನೆಗಳ ಮೂಲಕ ಗಾಂಧೀಜಿ ವ್ಯಕ್ತಿತ್ವವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು ಅಂದ್ಕೊಂಡಿದ್ದೇನೆ.

ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿ ಮಾಡಿ ಅನ್ನೋ ಒಂದು ನಾಣ್ಣುಡಿ ಇದೆ. ಇದು ಎಷ್ಟು ಅರ್ಥಪೂರ್ಣ ಅಂದರೆ ನಮ್ಮ ಭಾರತದ ಸಮಾಜಕ್ಕಂತೂ ತುಂಬ ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ ಕಷ್ಟಪಟ್ಟು ದುಡಿತಾರೆ, ಮಕ್ಕಳಿಗಾಗಿ ಆಸ್ತಿ ಮಾಡ್ತಾರೆ, ಇವರೇನು ಆಸ್ತಿ ಮಾಡೋದಕ್ಕಂತ ಸಾಲ ಮಾಡಿರ್ತಾರೆ, ಜೀವನ ಪೂರ್ತಿ ಸಾಲ ತೀರಿಸಿ ಕಷ್ಟ ಕಾಲದಲ್ಲಿ ಹೋಗ್ಬಿಡ್ತಾರೆ. ಆ ಆಸ್ತಿನ ಅನುಭವಿಸೋದು ಮಕ್ಕಳು. ಈ ಕಷ್ಟಪಟ್ಟು ದುಡಿದು ಸಾಲ ಮಾಡಿ ಆಸ್ತಿ ಮಾಡಿದ್ರಲ್ಲ, ಅದನ್ನು ಮೇಂಟೈನ್ ಮಾಡೋದಕ್ಕೆ ಮಕ್ಕಳಿಗೆ ಗೊತ್ತಿರಬೇಕು, ಅದನ್ನು ನಾವು ಕಲಿಸ್ಬೇಕು. ಇಲ್ಲ ಅಂತಂದರೆ ನೀವು ಮಕ್ಕಳಿಗಾಗಿ ಆಸ್ತಿ ಮಾಡಿ ಅವರನ್ನು ಸೋಮಾರಿ ಮಾಡಿದ್ರಿ, ಅವರನ್ನು ಇನ್ನೂ ಕಷ್ಟಕ್ಕೆ ನೀವು ದುಡಿದ್ರಿ ಅಂತಲೇ ಅರ್ಥ. ಮಕ್ಕಳಿಗೆ ಹಣಕಾಸಿನ ಪಾಠ ಹೇಗೆ ಕಲಿಸ್ಬೇಕು, ಎಷ್ಟು ಇಂಪಾರ್ಟೆಂಟ್ ಇದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ವಿಚಾರ ತುಂಬ ಮುಖ್ಯ. ಅನೇಕರು ಮಕ್ಕಳನ್ನು ಎಷ್ಟು ಮುದ್ದು ಮಾಡಿಬಿಡ್ತಾರೆ ಅಂತಂದರೆ ಅವರಿಗೆ ಏನೂ ಕಷ್ಟ ಬರಬಾರ್ದು, ನಾನು ಕಷ್ಟಪಟ್ಟಿದ್ದೀನಿ ನನ್ನ ಮಗ ಕಷ್ಟಪಡಬಾರ್ದು ಅಂತಾರೆ. ಈ ಕಾನ್ಸೆಪ್ಟೇ ರಾಂಗ್. ನಾನು ತುಂಬ ಲೇಟಾಗಿ ಕಷ್ಟಪಟ್ಟೆ, ನನ್ನ ಮಗ ಚಿಕ್ಕ ವಯಸ್ಸಿನಿಂದನೇ ಸ್ವಲ್ಪ ಕಷ್ಟ ಅಂದ್ರೇನು ಅಂತ ತಿಳ್ಕೊಳ್ಳಿ ಅನ್ನೋದು ನಮ್ಮ ಸರಿಯಾದ ಆಲೋಚನೆ ಆಗಬೇಕು. ನಾನು ನಿಮಗೆ 6 ಇಂಪಾರ್ಟೆಂಟ್ ಟಿಪ್ಗಳನ್ನು ಹೇಳ್ಕೊಡ್ತೀನಿ. ನೋಡಿ, ಮೊದಲನೇದು ಹಣ ಮರದಲ್ಲಿ ಬೆಳೆಯೋಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ಬಿಡ್ಬೇಕು ಮಕ್ಕಳಿಗೆ. ಏನಾಗ್ಬಿಡುತ್ತೆ, ಯಾವುದೋ ಒಂದು ಕಟ ಮಾಡ್ತಾರೆ, ನನಗಿಂಥದ್ದು ಬೇಕು, ಗೊಂಬೆ ಬೇಕು, ಚಾಕ್ಲೇಟ್ ಬೇಕು, ಇಂಥದ್ದೇ ಬಟ್ಟೆ ಬೇಕು, ಸೈಕಲ್ ಬೇಕು. ಬೇರೆ ಬೇರೆ ಹಂತದಲ್ಲಿ ಅವರು ಬೆಳೀತಾ ಬೆಳೀತಾ ಬೇರೆ ಬೇರೆ ವಿಚಾರಗಳಿಗೆ ಹಠ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಎಷ್ಟು ಬೆಲೆ ಇದೆ, ಅದನ್ನು ನಾನು ಕೊಂಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡಬೇಕು, ಅಥವಾ ನೀವು ಎಷ್ಟು ಕಷ್ಟಪಟ್ಟು ಉಳಿಸಿರ್ತೀರಿ ಅನ್ನೋದು ನಿಮ್ಮ ಮಗು ಗೊತ್ತಾಗಬೇಕು. ಇಲ್ಲ ಅಂತಂದರೆ ಅದೇ ನಿಮ್ಮ ಮೊದಲ ಮಿಸ್ಟೇಕ್. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ ದುಡಿಯೋದನ್ನು ಕಲಿಸ್ಬೇಕು. ಮಕ್ಕಳಿಗೊಂದು ಟಾಸ್ಕ್ ಕೊಡ್ರಿ. ನೋಡಪ್ಪ, ನೀನು ಬೆಳಗ್ಗೆ 6 ಗಂಟೆಗೆ ಎದ್ದು ಒಂದು ವಾರ ಕಸ ಗುಡಿಸಿದ್ರೆ 5 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ವಾರಕ್ಕೆ 2 ದಿನ ಟಾಯ್ಲೆಟ್ ತೊಳೆದ್ರೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿ. ಇಬ್ಬರು ಮಕ್ಕಳಿದ್ರೆ ಕೆಲಸನ ಡಿವೈಡ್ ಮಾಡಿ. ನಿನ್ನ ಬಟ್ಟೆ ನೀನು ತೊಳ್ಕೊಂಡ್ರೆ 20 ರೂಪಾಯಿ ಕೊಡ್ತೀನಿ, ಒಂದು ತಿಂಗಳು ನಿನ್ನ ಬಟ್ಟೆ ನೀನು ತೊಳ್ಕೊಂಡ್ರೆ 100 ರೂಪಾಯಿ ಕೊಡ್ತೀನಿ. ಈ ಥರ ಟಾಸ್ಕನ್ನು ಕೊಡಿ ಮಕ್ಕಳಿಗೆ. ತರಕಾರಿ ತರೋಕ್ಕೆ ಹೋಗ್ತೀರಾ, ಮಕ್ಕಳನ್ನ ಕರ್ಕೊಂಡು ಹೋಗಿ ದುಡ್ಡು ಅವನ ಕೈಲಿ ಕೊಟ್ಟಿರಿ. ನೋಡಪ್ಪ ಇಷ್ಟಾಗಿದೆ ಕೊಡು ಅಂತ ಹೇಳಿ ಕೊಡ್ತಾನೆ, ಎಷ್ಟು ಚೇಂಜ್ ಬರಬೇಕು ಗೊತ್ತಾಗುತ್ತೆ. ಅಟ್ಲೀಸ್ಟ್ ನಿಮ್ಮ ಮನೆಯ ಅಲ್ಪ ಸ್ವಲ್ಪ ದುಡ್ಡಿನ ವಿಚಾರ ಆದರೂ ಮಗು ಗೊತ್ತಾಗ್ತಾ ಹೋಗಬೇಕು. ಹೀಗಾಗಿ ಮೊದಲಿಗೆ ಹಣದ ವ್ಯಾಲ್ಯೂನ ನೀವು ಕಲಿಸಬೇಕು ಅನ್ನೋದಾದರೆ ಅವರಿಗೆ ಅದನ್ನು ಪ್ರೈಸ್ ಅಂತಿರೋ, ಸಂಬಳ ಅಂತಿರೋ, ಪಾಕೆಟ್ ಮನಿ ಅಂತಿರೋ, ಅಲೋವೆನ್ಸ್ ಅಂತಿರೋ, ನೀವೇನಾದರೂ ಅಂದ್ಕೊಳ್ಳಿ, ಮಕ್ಕಳಿಗೆ ಅದನ್ನು ಕಲಿಸಿ, ದಯಮಾಡಿ ಕಲಿಸಿ. ಫಾರ್ ಎಕ್ಸಾಂಪಲ್, ನೀವು 5 ಮನೆ ಇದೆ ಅಂದ್ಕೊಳ್ಳಿ ನಿಮ್ಮ ಬಿಲ್ಡಿಂಗ್ನಲ್ಲಿ. ನೋಡಪ್ಪ ನಿನ್ನ ಕೆಲಸ ಮೋಟರ್ ತುಂಬಿಸೋದು, ನೀಟಾಗಿ ಮೋಟರ್ ಆನ್ ಮಾಡಬೇಕು, ಟ್ಯಾಂಕ್ ತುಂಬಿಸ್ಬೇಕು. ಒಂದು ತಿಂಗಳು ಏನೂ ತಪ್ಪಿಲ್ಲದೆ ನೀನು ಮಾಡಿದ್ರೆ ನಿನಗಿಷ್ಟು ಕೊಡ್ತೀನಿ, ಕೊಡಿ. ಡೆಫಿನೆಟ್ಲಿ ಕಲಿತಾರೆ. ಅವರಿಗೆ ದುಡಿಯೋದಿಷ್ಟು ಕಷ್ಟ ಅಂತ ಗೊತ್ತಾಗಬೇಕು. ಓ, ನಾನು ಒಂದು ಇಡೀ ತಿಂಗಳು ಡಿಸಿಪ್ಲಿನ್ ಆಗಿದ್ರೆ 100 ರೂಪಾಯಿ ಸಿಗುತ್ತೆ, ನಮ್ಮ ಅಪ್ಪನ ಹತ್ರ ನಾನು 500 ರೂಪಾಯಿ ಚಾಕ್ಲೇಟ್ ಕೇಳ್ಬಿಟ್ನಲ್ಲ, ಬರ್ತ್ಡೇಗೆ 1000 ರೂಪಾಯಿ ಖರ್ಚು ಮಾಡಿ ಕೇಕ್ ಕಟ್ ಮಾಡಿಸಿದ್ನಲ್ಲ ಅನ್ನೋ ಆಲೋಚನೆ ಅವ್ರಿಗೆ ಬರಬೇಕು. ಪಾಯಿಂಟ್ ನಂಬರ್ 1, ದುಡಿಯೋದನ್ನು ಕಲಿಸ್ಬೇಕು. ಎರಡನೆಯದು ಸೇವಿಂಗ್ಸನ್ನು ಕಲಿಸಿ, ಅವ್ರಿಗೆ ಉಳಿಸೋದನ್ನು ಕಲಿಸಿ. ಯಾವುದ್ರ ಮೇಲೆ ಉಳಿಸೋದು? ನೀವು ದುಡ್ದಿರೋದ್ರ ಮೇಲೆ ಅವರು ಉಳಿಸೋದಲ್ಲ, ಅವರೇ ದುಡಿದ ಹಣದಲ್ಲಿ ಅವರು ಉಳಿಸೋ ಥರ ಮಾಡಿ. ಅವರೇ ದುಡಿದ ಹಣದಲ್ಲಿ ನೀವು, ನನಾಗಲೇ ಹೇಳಿದ್ನಲ್ಲ, ಕೆಲ ಕೆಲಸಗಳನ್ನು ಕೊಟ್ಟು ಸಂಬಳ ಕೊಡ್ತೀರಿ, ಆ ಸಂಬಳದಲ್ಲಿ ಅವರ ಮುಂದೇನೆ ಒಂದಷ್ಟು ಮುರಿದು ಎತ್ತಿಡಿ. ಅವನೇನೋ ಸೈಕಲ್ ಕೇಳಿರ್ತಾನೆ ಅಂದ್ಕೊಳ್ಳಿ ನಿಮ್ಮ ಮಗ, ಅವನಿಗೆ ಹೇಳಿ, ನೋಡಪ್ಪ ನೀನು ತಿಂಗಳಿಗೆ 100 ರೂಪಾಯಿ ದುಡಿದ್ರೆ ನೀನು ಕೇಳಿರೋ ಸೈಕಲ್ಲು 4000 ರೂಪಾಯಿ, ಅಲ್ಲಿಗೆ ಹತ್ತತ್ರ ನೀನು 4 ವರ್ಷ ಉಳಿಸ್ಬೇಕಾಗತ್ತೆ. ಸೊ ನೀನು ಜಾಸ್ತಿ ಕೆಲಸ ಮಾಡಿದ್ರೆ ಜಾಸ್ತಿ ಸಂಬಳ ಬರುತ್ತೆ, ಸೊ ನೀನು ಬೇಗ ಸೈಕಲನ್ನು ತಗೋಬಹುದು. ಈ ಆಸೆ ಹುಟ್ಟಿಸ್ಬೇಕು ನೀವು, ಪಾಯಿಂಟ್ ನಂಬರ್ 1. ಜೊತೆಗೆ ಆ ಪೇಮೆಂಟ್ ನೀವೇನು ಕೊಡ್ತೀರಿ ಅವನಿಗೆ ಹೇಳಿ, 100 ರೂಪಾಯಿ ನಿನಗೆ ಕೊಟ್ಟರೆ ಏನು ಮಾಡ್ತೀಯಪ್ಪ, ನಿನ್ನ ಪ್ಲ್ಯಾನ್ ಏನು, ಇದರಲ್ಲಿ 20 ರೂಪಾಯಿನ ನನ್ನ ಸೈಕಲ್ಗೋಸ್ಕರ ಎತ್ತಿಟ್ಬಿಡ್ತೀನಿ ಅಂತ ಎತ್ತಿಡಿ. ನನ್ನ ಕೇಳಿದ್ರೆ ಅಟ್ಲೀಸ್ಟ್ ಒಂದು ವರ್ಷ ಈ ಥರ ಮಾಡಿಸಿ. ಅವನು ಎಷ್ಟೋ ದುಡ್ದಿಟ್ಟಿರ್ತಾನೆ, 1,000 1,500 ಆ ಹುಡುಗ ದುಡ್ದಿಟ್ಟಿದ್ರೆ, ಆ 1,500ಕ್ಕೆ ನೀವು ಹಣ ಹಾಕಿ ಸೈಕಲ್ ಕೊಡಿಸಿ ಬೇಡ ಅಂತ ನಾ ಹೇಳೋದಿಲ್ಲ. ಬಟ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಗೊತ್ತಾ, ಆತ ದುಡ್ದಿರಬೇಕು, ಅಟ್ಲೀಸ್ಟ್ ಆ ಸೈಕಲ್ ಮೌಲ್ಯದ 20%ನಾದರೂ ಉಳಿಸಿರಬೇಕು. ಇದು ಮೇಕ್ ಶ್ಯೂರ್, ನೀವು ತುಂಬ ಇಂಪಾರ್ಟೆಂಟ್. ಯಾವುದೋ ಒಂದು ಮಗುಗೆ ಗೊಂಬೆ ಬೇಕು, ಆ ಗೊಂಬೆಗೆ ರೇಟು 500 ರೂಪಾಯಿ ಇರುತ್ತಾ, ಪೇಮೆಂಟ್ ಕೊಡಿ, ನೋಡಮ್ಮ 5-5 ರೂಪಾಯಿ ಉಳಿಸು, 10 ತಿಂಗಳಿಗೆ 50 ರೂಪಾಯಿ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಗೊತ್ತಾಗಲಿ. ಸೊ 500 ರೂಪಾಯಿ ಬೆಲೆ ಏನು, ನನ್ನ ತಂದೆ ನನಗೆ 5,000 ಫೀಸ್ ಕಟ್ತಿದ್ದಾರೆ ಅಂದರೆ ಅದ್ರ ಬೆಲೆ ಏನು ನನಗೆ ಗೊತ್ತಿರಬೇಕು. ಸೊ ಅವ್ರಿಗೆ ಪೇಮೆಂಟ್ ಕೊಡಿ, ಜೊತೆಗೆ ಉಳಿಸೋದನ್ನು ಕಲಿಸಿ. ಅವರ ಕನಸುಗಳಿಗೆ ಅವ್ರ ಮುಂದೇನೆ ಉಳಿಸಿ, ಅವ್ರಿಗೆ ಅವಾಗ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಸೊ ನಾನೊಂದು ಬೈಕ್ ತೊಗೋಬೇಕು, ಒಂದು ಕಾರ್ ತೊಗೋಬೇಕು ಅಂದರೆ ನಾನು ಯಾವಾಗ ಉಳಿಸೋದನ್ನು ಸ್ಟಾರ್ಟ್ ಮಾಡಬೇಕು, ಎಷ್ಟು ದುಡಿಬೇಕು ನಾನು, ಅದಕ್ಕೆ ನಾನು ಯಾವ ಹಂತಕ್ಕೆ ಹೋಗಬೇಕು, ಹಂಗೆ ಪ್ಲ್ಯಾನ್ ಮಾಡ್ತಾರೆ. ಮೂರನೇದು ಬಜೆಟ್ ಮಾಡೋದನ್ನು ಹೇಳ್ಕೊಡ್ಬೇಕು ನೀವು. ಎಷ್ಟೋ ಜನಕ್ಕೆ ಅವರ ಹಣನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದೇ ಗೊತ್ತಿರೋದಿಲ್ಲ. ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಮಕ್ಕಳನ್ನು ಮುಂದೆ ಕೂರಿಸ್ಕೊಂಡು ಗೋಳಾಡಬೇಡಿ.
ಇಷ್ಟು ಸಾಲ ಕಟ್ಟಬೇಕು, ನಿನಗೆ ಇಷ್ಟು ಫೀಸ್ ಕಟ್ಟದೆ, ನಿನ್ನಿಂದ ನಾನು ಹಾಳಾಗೋದೆ, ದುಡ್ದು ಹಾಳಾಗೋಗ್ಬಿಟ್ಟೆ ನಾನು, ಈ ಥರ ಎಲ್ಲ ಮಾತಾಡಬೇಡಿ. ತುಂಬ ಜನ ಎಮೋಷ್ನಲಿ ಮಾತಾಡ್ಬಿಡ್ತಾರೆ, ಅದೆಲ್ಲ ಬೇಡ. ಪ್ರಾಕ್ಟಿಕಲ್ ಆಗಿ ಹೇಳಿ, ನೋಡಪ್ಪ ನನಗೆ ಬರೋ 5,000 ರೂಪಾಯಿ ಸಂಬಳದಲ್ಲಿ ನಿನಗೆ 1,000 ರೂಪಾಯಿ ಫೀಸ್ ಕಟ್ಟಿ, ಮನೆ 2,000 ರೂಪಾಯಿ ಖರ್ಚು ಮಾಡಿ, ಇನ್ನು 2,000 ರೂಪಾಯಿನಲ್ಲಿ ನಾನು 1,000 ಇನ್ಶೂರೆನ್ಸು ಇದೆಲ್ಲ ಖರ್ಚು ಮಾಡಿ ನಂಗೆ 1,000 ರೂಪಾಯಿ ಉಳಿಯುತ್ತೆ, ನಾನು ಏನು ಮಾಡಲಿ ಅನ್ನೋದನ್ನು ಎಮೋಷ್ನಲಿ ಅಲ್ಲ, ಪ್ರಾಕ್ಟಿಕಲಿ ಎಕನಾಮಿಕಲಿ ಅವರ ಮುಂದೆ ತೆರೆದಿಡಿ. ಸೊ ಅವರು ಅಲ್ಲಿಗೆ ಯೋಚನೆ ಮಾಡ್ತಾರೆ, ಓ ಹೀಗೆ ನಿನಗೆ ಹುಷಾರಿಲ್ಲ ಅಂತಂದರೆ ಒಂದು 500 ರೂಪಾಯಿ ಬೇಕಲ್ವ ಪುಟ, ಅದಕ್ಕೆ ನಾನು ಎತ್ತಿಡ್ತೀನಿ ಅಂತಲೂ ಹೇಳಿ, ಎಮರ್ಜೆನ್ಸಿ ಫಂಡ್. ಸೊ ಮಕ್ಕಳಿಗೆ ಅದು ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್, ಆತನ ಹತ್ರ ಒಂದು ಸೈಕಲ್ ಇದೆ, ಆ ಸೈಕಲ್ದು ಟೈರ್ ಏನೋ ಹಾಳಾಯಿತು, ಅವನ ಹತ್ರ ಸೇವಿಂಗ್ಸ್ ಇದ್ರೆ ಆ ಟೈರ್ನ ಆತ ಹಾಕ್ಸ್ಕೊಳ್ಬಹುದು, ಇಲ್ಲ ಅಂತಂದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ಕೊಳ್ಳಿ, ಆ ಸೈಕಲ್ ಹಾಗೆ ಬಿದ್ದಿರುತ್ತೆ, ಕರೆಕ್ಟ್ ಅಲ್ವಾ? ಸೊ ಆ ಮಗುಗೆ ಅದು ಗೊತ್ತಾಗಬೇಕು, ತನ್ನ ಗೋಲ್, ತನ್ನ ಕಂಫರ್ಟ್, ತನ್ನ ಸೇವಿಂಗ್ಸ್ನ ಜೊತೆಗೆ ಲಿಂಕ್ಡ್ ಅಪ್ಪ ಇದು ಅನ್ನೋದು ಗೊತ್ತಾಗಬೇಕು. ನೋಡಿ, ಈ ಥರ ಇಂಪಾರ್ಟೆಂಟ್ ಪಾಠಗಳನ್ನು ನಿಮ್ಮ ಮಗುವಿಗೆ ನೀವು ಕಲಿಸಬೇಕು ಅಂದರೆ, ಇಷ್ಟೇ ಅಲ್ಲ, ಇನ್ನೂ ಈ ಥರದ ಅನೇಕ ಪಾಠಗಳಿದೆ. ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನಲ್ಲಿ ಮನಿ ಆ್ಯಂಡ್ ಕಿಡ್ಸ್ ಅಂತಲೇ ಒಂದು ಡೀಟೇಲ್ಡ್ ಕೋರ್ಸ್ ಇದೆ. ಸೈಕೊಲಾಜಿಸ್ಟ್, ಮಕ್ಕಳ ಸೈಕಾಲಜಿ ಅರ್ಥ ಮಾಡ್ಕೊಂಡವ್ರು ಹೇಳ್ಕೊಟ್ಟಿರೋದು, ನಾನು ಹೇಳ್ಕೊಟ್ಟಿರೋದಲ್ಲ. ಸೊ ಹೀಗಾಗಿ ಈ ಕೂಡಲೇ ನೀವು ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲರ್ನ್ ಅನ್ನೋ ರೆಫರಲ್ ಕೋಡ್ ಹಾಕಿ ಸಬ್ಸ್ಕ್ರೈಬ್ ಆಗಿ 2,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ. ಸೊ ನಿಮ್ಮ ಮಗುವಿನ ಹಣಕಾಸಿನ ವಿಚಾರ, ಮಗುವಿಗಾಗಿ ಪ್ಲಾನ್ ಮಾಡೋದು, ಮಗುವಿನ ಫ್ಯೂಚರ್, ಎಲ್ಲವನ್ನು ನೀವು ಆ ಕೋರ್ಸ್ನಲ್ಲಿ ತಿಳ್ಕೊಳ್ಬಹುದು. ಹಾಗಾದರೆ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾವಾಗಲೇ ಹೇಳ್ತಾ ಇದ್ವಿ, ಬಜೆಟ್ ಬಗ್ಗೆ ಮಾತಾಡ್ತಾ ಇದ್ವಿ, ಮಕ್ಕಳಿಗೆ ಬಜೆಟ್ ಮಾಡೋದನ್ನು ಹೇಳ್ಕೊಡ್ಬೇಕು. ಸೊ ನೀವು 10 ರೂಪಾಯಿ ಆತ ದುಡ್ದಿದ್ರೆ ಅದನ್ನು ಹೇಗೆ ಆತ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಕಲಿಯೋ ಹಾಗೆ ನೀವು ಮಾಡಿ, ಸ್ವಲ್ಪ ದಿನ ಹೆಲ್ಪ್ ಮಾಡಿ ಬಜೆಟ್ ಮಾಡೋದಕ್ಕೆ, ತೊಂದರೆ ಏನಿಲ್ಲ. ಬಟ್ ಲೈಫಲ್ಲಿ ತುಂಬ ಬೇಗ ಸ್ಟಾರ್ಟ್ ಮಾಡಬೇಕಿದನ್ನು. ನಾಲ್ಕನೆಯ ಇಂಪಾರ್ಟೆಂಟ್ ವಿಚಾರ, ವಾಂಟ್ಸ್ ಹಾಗೂ ನೀಡ್ಸ್, ಅಗತ್ಯತೆ ಹಾಗೂ ಆಡಂಬರ, ಇದರ ನಡುವಿನ ವ್ಯತ್ಯಾಸ ಅವ್ರಿಗೆ ತಿಳಿಸ್ಕೊಟ್ಬಿಡ್ಬೇಕು ನೀವು. ಚಾಕ್ಲೇಟ್ ಆಡಂಬರ, ಸಿನಿಮಾ ಟಿಕೆಟ್ ಆಡಂಬರ, ಅವನಿಗೆ ಬೇಕಾಗಿರುವ ಯಾವುದೋ ಒಂದು ಬ್ರ್ಯಾಂಡೆಡ್ ಶೂ ಆಡಂಬರ, ಸ್ಕೂಲ್ ಫೀಸ್ ಅಗತ್ಯತೆ, ಹೆಲ್ತ್ ಅಗತ್ಯತೆ, ಇನ್ಶೂರೆನ್ಸ್ ಅಗತ್ಯತೆ, ಆತನಿಗೆ ಓಡಾಡೋದಕ್ಕೆ ಬೇಕಾಗೋ ಒಂದೊಳ್ಳೆ ಸೈಕಲ್, ಆತ ಎಲ್ಲೋ ದೂರದಲ್ಲಿ ಶಾಲೆಗೆ ಹೋಗ್ತಾನೆ ಅಂದರೆ ಒಂದು ಸೈಕಲ್ಲು, ಅದು ಅಗತ್ಯತೆ. ಇಲ್ಲ ಇಲ್ಲ ನಾನು ಬಸ್ಸಲ್ಲೇ ಓಡಾಡ್ತೀನಿ, ಮೇ ಬಿ ಅಗತ್ಯತೆನೂ ಆಗುತ್ತೆ ಆಡಂಬರನೂ ಆಗುತ್ತೆ, ಮ್ಯಾನೇಜಬಲ್ ಇದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ನೀವು ಟ್ರೈ ಮಾಡಬಹುದು. ಇದನ್ನು ಇರೋದಕ್ಕೊಂದೊಳ್ಳೆ ಮನೆ ಅಗತ್ಯತೆ, ಇಲ್ಲ ನನಗೆ ವಿಲ್ಲಾನೇ ಬೇಕು ಆಡಂಬರ, ಓಡಾಡೋದಕ್ಕೆ ಯಾವುದೋ ಸೆಕೆಂಡ್ ಹ್ಯಾಂಡ್ ಬೈಕ್ ಸಾಕು, ಅದು ಅಗತ್ಯತೆ, ಇಲ್ಲ ನನಗೆ ರಾಯಲ್ ಎನ್ಫೀಲ್ಡೇ ಬೇಕು ಆಡಂಬರ. ಸೊ ಇದರ ವ್ಯತ್ಯಾಸ ಅವರಿಗೆ ಗೊತ್ತಾಗೋಗೆ ನೀವು ಮಾಡಬೇಕು. ಅಂದರೆ ಈ ಬಜೆಟ್ನಲ್ಲಿ ನೋಡಿ, ಇದೆಲ್ಲವೂ ಇಂಟರ್ಲಿಂಕ್ಡ್. ಆತ 20 ರೂಪಾಯಿ ಬಜೆಟ್ ಮಾಡಿರ್ತಾನಲ್ಲ, ಅದೇ 20 ರೂಪಾಯಿಗೆ ಶಾಪಿಂಗ್ ಕರ್ಕೊಂಡೋಗಿ, ಆ 20 ರೂಪಾಯಿನಲ್ಲಿ ಅವನು ಯಾವ ಚಾಕ್ಲೇಟ್ ತಗೋಬಹುದು ಅಂತ ಅವನಿಗೆ ಗೊತ್ತಾಗಬೇಕು, ಆ ಹುಡುಗನಿಗೆ ಗೊತ್ತಾಗಲೇಬೇಕು. ಸೊ ಆಗ ಅಲ್ಲಿ ಹೋದಾಗ ತನ್ನ ಉಳಿಸಿದ ಹಣನ ಖರ್ಚು ಮಾಡೋದಕ್ಕೆ ನಿಮ್ಮ ಹುಡುಗರು ಅಥವಾ ನಿಮ್ಮ ಮಕ್ಕಳು ಎಷ್ಟು ಆಲೋಚನೆ ಮಾಡ್ತಾರೆ ಅಂತ ನೋಡಿ, ಅಟ್ಲೀಸ್ಟ್ 1-3 ತಿಂಗಳು ನೀವು ಮಾಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ವಾಂಟ್ಸ್ ಆ್ಯಂಡ್ ನೀಡ್ಸ್ನ ಡಿಫರೆನ್ಸನ್ನು ತುಂಬ ಚಿಕ್ಕ ವಯಸ್ಸಿಂದಾನೇ ಅವರಿಗೆ ಕಲಿಸಿಬಿಡಿ. ಮುಂದಿನ ಬಹುಮುಖ್ಯ ವಿಚಾರ, ಸಾಲದ ಬಗ್ಗೆ ಅರಿವಿರಬೇಕು ಅವರಿಗೆ. ಸಾಲ, ನಾನಾಗಲೇ ಹೇಳಿದ್ನಲ್ಲ, ಸೈಕಲ್ಗೋಸ್ಕರ ಆತ ಬರೀ 500 ರೂಪಾಯಿ ಉಳಿಸಿದ್ರೆ ಇನ್ನೊಂದು 10 ವರ್ಷ ಬೇಕು ಅಂದ್ಕೊಳ್ಳಿ, ಸಾಲ ಕೊಡಿ, ನೀವೇ ಸಾಲ ಕೊಡಿ. ನೋಡಪ್ಪ ನಾನು ನಿಂಗೆ ಸಾಲ ಕೊಡ್ತೀನಿ, ನನಗೆ ಮುಂದಿನ ತಿಂಗಳು ಬಡ್ಡಿ ಸಮೇತ ನಿಂಗೆ ವಾಪಸ್ ಕೊಡಬೇಕು ಅಂತ ಹೇಳಿ. ಅವನಿಗೆ ಗೊತ್ತಾಗಬೇಕು, ಸಾಲ ಪಡ್ಕೊಂಡು ಬಿಡ್ಬೋದು ಅವ್ನು ಖುಷಿಯಾಗಿ, ಓಕೆ ನಂಗೆ ಸೈಕಲ್ ಸಿಗುತ್ತೆ ಅಂತ. ಅದನ್ನು ಬಡ್ಡಿ ಸಮೇತ ವಾಪಸ್ ಕೊಡಬೇಕಾದ್ರೆ ತುಂಬ ಡಿಸಿಪ್ಲಿನ್ಡಾಗಿ ಪ್ಲಾನ್ ಮಾಡಬೇಕು, ತುಂಬ ಕೆಲಸ ಮಾಡಿ ಉಳಿಸಿರ್ಬೇಕು ಆ ವ್ಯಕ್ತಿ, ಆ ಹುಡುಗ, ಇಲ್ಲಾಂದ್ರೆ ಆಗೋದಿಲ್ಲ, ಆ ಡಿಸಿಪ್ಲಿನ್ನು ಬರಬೇಕು. ಸೊ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ನೀವು 2 ರೂಪಾಯಿಗೆ 20 ರೂಪಾಯಿಗೆ ಪ್ಲಾನ್ ಮಾಡೋದು, ಮುಂದೆ ಆತ 2 ಲಕ್ಷ, 20 ಲಕ್ಷ, 2 ಕೋಟಿ ಈ ವಿಚಾರದಲ್ಲಿ ಮಾಡೋ ತಪ್ಪಿಗೆ ಒಂದು ಪಾಠ ಆಗುತ್ತೆ. ಸೊ ಹೀಗಾಗಿ ಸಾಲ ನೀವೇ ಕೊಡಿ, ಆತನ ಕನಸಿಗಾಗಿ ಆತ ಉಳಿಸಿರೋ ಹಣವನ್ನು ನೀವು ಫುಲ್ಫಿಲ್ ಮಾಡೋದಕ್ಕೆ. ಅವನ ಕನಸು 3,000, ಬರೀ 500 ರೂಪಾಯಿ ಇದೆ, 2,500 ನೀವು ಕೊಡ್ತೀರಿ, ಬಟ್ ಸಾಲವಾಗಿ. ಅದು ಆತನಿಗೆ ಆ ಶಿಸ್ತಿನ ಪರಿಧಿ ಬಿಟ್ಟು ಆಚೆ ಹೋಗಬಾರ್ದಾತ. ಫ್ರೀ ಮನಿ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಏ ನಾನು ಕಷ್ಟಪಟ್ಟಿದ್ದೀನಿ ಗುರು, ನನ್ನ ಮಕ್ಕಳು ರಾಯಲ್ ಆಗಿರಬೇಕು ಅನ್ನೋದಿದೆಯಲ್ಲ, ಅವರನ್ನ ಬಾವಿಗೆ ತಳ್ತಿದ್ದೀರಾ ಅಂತ ಅರ್ಥ. ಸುಮ್ಮನೆ ಅಲ್ಲ, ಕಲ್ಲು ಕಟ್ಟಿ ದೊಡ್ಡದೊಂದು ಬಂಡೆ ಕಟ್ಟಿ ಬಾವಿಗೆ ತಳ್ತೀರಿ ಅಂತ ಅರ್ಥ. ಈಜು ಬರೋನು ಬದುಕೋಕ್ಕಾಗೋದಿಲ್ಲ, ಹಂಗೆ ಮಾಡಬೇಡಿ. ಸ್ವಲ್ಪ ಹಾರ್ಷ್ ಎಕ್ಸಾಂಪಲ್ ಅನ್ಸ್ಬಹುದು, ಹಾಗೆ ಮಾಡಬೇಡಿ, ದಯಮಾಡಿ ಹಾಗೆ ಮಾಡಬೇಡಿ. ಮುಂದಿನ ತುಂಬ ತುಂಬ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತ ಅಂದರೆ, ತಪ್ಪು ಮಾಡೋದಕ್ಕೆ ಬಿಡಿ, ಮಿಸ್ಟೇಕ್ಸ್ ಮಾಡಲಿ. ಆತ ಸರಿಯಾಗಿ ಪ್ಲಾನ್ ಮಾಡದೆ ತನ್ನ ಕನಸನ್ನು ಆ ಟೈಮಲ್ಲಿ ರೀಚ್ ಆಗೋದಕ್ಕಾಗಲಿಲ್ಲ, ಮಿಸ್ಟೇಕ್ ಅಂತ ನಿಮ್ಗೆ ಅನಿಸುತ್ತೆ, ಡಿಗ್ರೇಡ್ ಮಾಡಬೇಡಿ, ನೋಡು ನಿನ್ನ ಕೈಲಿ ಏನೂ ಆಗಲ್ಲ ಅನ್ನಬೇಡಿ, ಹಂಗಿಸ್ಬೇಡಿ, ಕಂಪೇರ್ ಮಾಡಬೇಡಿ, ಹಾಗೆಲ್ಲ ಮಾಡಬೇಡಿ. ಅವರು ಮಿಸ್ಟೇಕ್ ಮಾಡೋದನ್ನು ಗಮನಿಸಿ ಅವರೇ ಸರಿ ಮಾಡ್ಕೊಳ್ಳೋದಕ್ಕೆ ಬಿಡಬೇಕು ನೀವು. ಈಗ ಹೆಂಗಾಗ್ಬಿಡುತ್ತೆ ಅಂದರೆ, ಎಲ್ಲ ಸ್ಪೂನ್ ಫೀಡಿಂಗ್, ಈಗ ಮಕ್ಕಳಿಗೆ ಅವರು ಬಿದ್ದುಬಿಟ್ರೆ ಎದ್ದೊಳ್ಳೋದಕ್ಕೆ ಬಿಡೋದೇ ಇಲ್ಲ, ಒಡೋಗೆ ಎತ್ಬಿಡೋದು ಬೇಡ. ಶೂ ಕಟ್ಟೋ ಕೂತಿರ್ತಾನೆ, ಲೇಸ್ ಇವ್ರು ಕಟ್ಟೋದು ಅಪ್ಪ ಅಮ್ಮ,
ಬೇಡ. ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ, ಇವ್ರಗಳೇ ಅರ್ಧಂಬರ್ಧ ಮಾಡಿಬಿಡೋದು, ಹೋಮ್ವರ್ಕ್ಗಳನ್ನು ಇವರೇ ಬರೆದು ಬಿಡೋದು. ಈ ಆನ್ಲೈನ್ ಎಕ್ಸಾಮ್ ಅಂತೂ ಬಹುದೊಡ್ಡ ಸ್ಕ್ಯಾಮ್ ಇದು. ಮಕ್ಕಳಿಗೆ ಹೇಗೆ ಮೋಸ ಮಾಡ್ಬೋದು ಅಂತ ಹೇಳ್ಕೊಡ್ತಿದ್ದಾರೆ ಅಪ್ಪ ಅಮ್ಮನೇ ಕೂತ್ಕೊಂಡು. ಯಾಕೆಂದ್ರೆ ಆನ್ಲೈನ್ ಎಕ್ಸಾಮು ಬುಕ್ ನೋಡ್ಕೊಂಡು ಬರೆದ್ಬಿಡೋದು, ಯಾರಿಗೋ ಫೋನ್ ಮಾಡೋದು ಕೇಳ್ಕೊಂಡು ಬರೆದ್ಬಿಡೋದು. ಹಿಂಗೆಲ್ಲ ಮಾಡಬೇಡಿ. ಪ್ರತಿಯೊಂದೂ ಅವ್ರ ಮನಸ್ಸಲ್ಲಿ ಓಕೆ ನನಗೆ ಈ ಆನ್ಲೈನ್ ಎಕ್ಸಾಮೇ ಮುಂದಿನ ದಿನಗಳ ಫ್ಯೂಚರ್ ಆಯ್ತಪ್ಪ. ಆ ಹುಡುಗ ಕಾಪಿ ಮಾಡಿ ಎಕ್ಸಾಮ್ ಪಾಸ್ ಆದರೆ ಮುಂದೆ ನೀವಿರ್ತೀರಾ ನೋಡ್ಕೊಳ್ಳೋದಕ್ಕೆ. ಎಸ್ ಎಸ್ ಎಲ್ ಸಿ ಆದಮೇಲೆ ಕಾಲೇಜ್ಗೆ ಹೋಗ್ತಾನೆ, ಎಷ್ಟು ಅವಮಾನ ಅನುಭವಿಸ್ತಾನೆ ಹೇಳಿ? ನಿಮ್ಮ ಮಗ ಎಲ್ಲವನ್ನು ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ. ಸೊ ಹೀಗೆ ಚಾಲೆಂಜಸ್ಗೆ ನೀವು ರೆಡಿ ಮಾಡೋ ಸಂದರ್ಭದಲ್ಲಿ ಮಿಸ್ಟೇಕ್ಸ್ ಮಾಡೋದಕ್ಕೆ ಬಿಡಿ. ಹಣಕಾಸಿನ ವಿಚಾರದಲ್ಲಿ ತುಂಬ ಇಂಪಾರ್ಟೆಂಟ್. ಸೇವ್ ಮಾಡೋದಕ್ಕಾಗಿಲ್ಲ, ತನ್ನ ಗೋಲನ್ನು ಆತ ರೀಚ್ ಆಗೋದಕ್ಕಾಗಿಲ್ಲ, ಹುರಿದುಂಬಿಸಿ. ನೀನು ಹೀಗೆ ಮಾಡಿದರೆ, ಹೀಗೆ ಪ್ಲಾನ್ ಮಾಡಿದರೆ ನೀನು ಇಷ್ಟು ವರ್ಷಕ್ಕೆ ನೀನು ತಲುಪ್ತೀಯಾ, ನಿನಗಿಂತಿಷ್ಟು ಪರ್ಸೆಂಟ್ ಸಾಲ ಸಿಗುತ್ತೆ, ಇಷ್ಟು ಪರ್ಸೆಂಟ್ ಬಡ್ಡಿ ಕಟ್ಟಬೇಕಾಗುತ್ತೆ. ಪ್ರತಿಯೊಂದನ್ನು ಚಿಕ್ಕ ಏಜ್ನಲ್ಲೇ ನೀವು ಕೊಡ್ತಾ ಬನ್ನಿ. ನೋಡ್ರಿ, 5 ವರ್ಷದ ಕೆಳಗೆ ಗೊಂಬೆಗಾಗಿ ಪ್ಲಾನ್ ಮಾಡಿಸಿ. 10 ವರ್ಷದ ಕೆಳಗಿನ ವ್ಯಕ್ತಿಗೆ ಆತ ಎಲ್ಲೋ ಒಂದು ಕಡೆ ಟ್ರಿಪ್ ಹೋಗೋದಕ್ಕೆ, ಒಂದು ಕ್ರಿಕೆಟ್ ಬ್ಯಾಟನ್ನು ತಗೊಳ್ಳೋದಕ್ಕೆ, ಒಂದು ಬ್ಯಾಡ್ಮಿಂಟನ್ ರ್ಯಾಕೆಟನ್ನು ತಗೊಳ್ಳೋದಕ್ಕೆ ಪ್ಲಾನ್ ಮಾಡಿಸಿ. 10ನೇ ವರ್ಷ ದಾಟಿದ ಕೂಡಲೇ ಒಂದು ಸ್ಟೂಡೆಂಟ್ ಅಕೌಂಟ್ ಮಾಡಿಸಿ. ಉಳಿತಾಯಕ್ಕೆ ಎಷ್ಟು ಕೊಡ್ತಾರೆ, ಕಾಂಪೌಂಡ್ ಇಂಟ್ರೆಸ್ಟಿಂಗ್ ಅಂದ್ರೇನು, ಈಗ ಸುಕನ್ಯಾ ಸಮೃದ್ಧಿ 10 ವರ್ಷದ ಕೆಳಗಿನ ಮಕ್ಕಳು ಅದಕ್ಕೆ ಎಲಿಜಿಬಲ್ ಇರ್ತಾರೆ. ಅವರಿಗೆ ಹೇಳಿ, ನೋಡಪ್ಪ ನಿನ್ನ ಅಕೌಂಟ್ ನಿನಗಾಗಿ ಮಾಡಿರೋ ಒಂದು ಯೋಜನೆಗೆ, ಆ ಮಗುವಿಗಾಗಿ ಮಾಡಿರೋ ಯೋಜನೆಗೆ ಇಂತಿಷ್ಟು ಹಣ ಹಾಕ್ತಿದ್ದೀವಿ, ಇಷ್ಟು ವರ್ಷಕ್ಕೆ ಇಷ್ಟು ಬೆಳೆಯುತ್ತೆ ಹೇಳಿ. ಲಾಕ್ ಇನ್ ಪೀರಿಯಡ್ ಅಂದ್ರೆ ಏನು ಅಂತ ಹೇಳ್ಕೊಡಿ. ಕಾಂಪೌಂಡಿಂಗ್ನ ಲಾಭ ಏನು ಅಂತ ಹೇಳ್ಕೊಡಿ. 15 ವರ್ಷ ಆದಮೇಲೆ ಕಾಲೇಜ್ ಫೀಸ್ನ ಬಗ್ಗೆ ಅವರು ಪ್ಲಾನ್ ಮಾಡೋ ಥರ ಇರಬೇಕು. ಅಟ್ಲೀಸ್ಟ್ ಅವರು 20 ವರ್ಷಕ್ಕೆ ಬರೋದ್ರೊಳಗಡೆ ಇನ್ವೆಸ್ಟ್ ಮಾಡಿ ನನ್ನ ಫ್ಯೂಚರ್ ನಾನು ಸೇಫ್ ಮಾಡ್ಕೊಂಡಿದ್ದೀನಪ್ಪ ಅನ್ನೋ ಮಟ್ಟಿಗೆ ಅವ್ರು ಬರಬೇಕು. ಅದನ್ನು ನೀವು ಮಾಡೋದಕ್ಕೆ ಸಾಧ್ಯ. ನೋಡಿ, ಒಂದು ಸ್ಟಡಿ ಹೇಳುತ್ತೆ, ತುಂಬ ಶಾಕಿಂಗ್ ರಿವಿಲೇಷನ್ ಇದು, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, 15 ವರ್ಷದಿಂದ 20 ವರ್ಷದ ಒಳಗಿನ ಒಂದು ಮಕ್ಕಳ ಬಗ್ಗೆ ಒಂದು ಸರ್ವೆ ಮಾಡಲಾಗಿದೆ. 20 ದೇಶದಲ್ಲಿ ನಡೆಸಿರುವ ಸರ್ವೆ ಇದು. ಇದರಲ್ಲಿ 4ರಲ್ಲಿ 1 ಮಗು ಅಂದರೆ 25% ಮಕ್ಕಳಿಗೆ ಅವರ ಎವ್ರಿಡೇ ಖರ್ಚಿನ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ಬರೋದಿಲ್ಲ. 10 ರೂಪಾಯಿ ಕೊಟ್ಟು ಹೋಗಪ್ಪ ನಿಮ್ಮ ಶಾಲೆಗೆ ನೀನು ಬಸ್ಸಲ್ಲಿ ಅಂತಂದರೆ ಗೊತ್ತಾಗೋದಿಲ್ಲ ಅವರಿಗೆ. ಎಷ್ಟು ಕೊಡಬೇಕು ನಾನು, ಹೆಂಗೆ ಏನು ಮಾಡಬೇಕು, ಹೆಂಗೆ ಮ್ಯಾನೇಜ್ ಮಾಡಲಿ ಗೊತ್ತಾಗೋದಿಲ್ಲ 25% ಮಕ್ಕಳಿಗೆ. ನೋಡಿ, 94% ಮಕ್ಕಳು ತನ್ನ ಕುಟುಂಬದಿಂದಾನೇ ಅವರು ಹಣಕಾಸಿನ ಪಾಠ ಕಲಿಯೋದು. 94% ಮಕ್ಕಳು. ಇನ್ನು 10% ಮಕ್ಕಳು ಈ ಫಿನಾನ್ಷಿಯಲ್ ಲಿಟ್ರಸಿ ಇಟ್ಕೊಂಡು, ಅಂದರೆ 94% ಮನೆಯಿಂದ ಕಲಿತಾರೆ, ಕಲಿದೇ ಹೋದ್ರೂ ಸಹ ಇನ್ನು 10% ಇದ್ದಾರಲ್ಲ, ಫಿನಾನ್ಷಿಯಲಿ ಎಷ್ಟು ಕಷ್ಟಪಡ್ಬೋದು ಯೋಚನೆ ಮಾಡಿ ನೀವು. ಅಂದರೆ ಕಲಿಸಿದರೆ ಯಾವ ಹಂತದಲ್ಲಿ ನೀವು ಕಲಿಸ್ತೀರಿ, ಎಷ್ಟು ಅದೊಂದು ಹಂತದಲ್ಲಿ ನೀವು ಕಲಿಸ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕಪ್ಪ ಅಂತಂದರೆ, ನೀವು ತುಂಬ ಸ್ಟ್ರಿಕ್ಟಾಗಿ ಕಂಜೂಸಿತನ ಮಾಡೋದು ಹೇಳ್ಕೊಡೋದಲ್ಲ, ಪ್ಲಾನ್ ಮಾಡೋದನ್ನು ಹೇಳ್ಕೊಡೋದು. ಹೀಗೆ ಮಾಡೋದ್ರಿಂದ ಡೆಫಿನೆಟ್ಲಿ ನಮ್ಮ ಫ್ಯೂಚರನ್ನು ನಾವು ಸೆಕ್ಯೂರ್ ಮಾಡಿದಂತಾಗುತ್ತೆ. ನೀವು ಮಾಡಿದ ತಪ್ಪುಗಳು ನಿಮ್ಮ ಮಕ್ಕಳು ಬೇಗ ಮಾಡಿದರೆ ನಿಮಗಿಂತ ಜಾಸ್ತಿ ಯಶಸ್ವಿ ಆಗ್ತಾರೆ ಅನ್ನೋದು ಲಾಜಿಕ್ಕು. ನೀವು ಮಾಡಿದ ತಪ್ಪುಗಳು ಮಕ್ಕಳು ಮಾಡಲೇಬಾರ್ದು ಅಂತ ಅಂದ್ಕೊಂಡ್ರೆ ಅವರನ್ನು ದಡ್ರನ್ ಮಾಡ್ತಿದ್ದೀರಿ ಅಂತ. ಅದರರ್ಥ ತಪ್ಪುಗಳನ್ನು ಮಾಡೋವರೆಗೂ ವೆಯ್ಟ್ ಮಾಡಿ ಅಂತಲ್ಲ, ಗೈಡ್ ಮಾಡಿ, ಬಟ್ ಸಣ್ಣ ಸಣ್ಣ ತಪ್ಪುಗಳನ್ನು ಅವ್ರು ಮಾಡೋದ್ರಿಂದ ಕಲಿತಾ ಹೋಗ್ತಾರೆ. ಸೊ ನೀವೆಲ್ಲರೂ ಇದನ್ನು ಮಾಡ್ತೀರಿ ಅಂತ ನಾನು ಭಾವಿಸಿದ್ದೀನಿ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിഖിൽക്കുന്നുള്ള റേഡിയോ സാരംഗ് ഗുണോട്ട് 7.8 FM. ഇന്നത്തെ തുളു കാര്യക്രമകു നിഖിലെ മാതരകളാ മോക്കി തിഞ്ച് സൊൽമിടും. ഇന്നത്തെ ഈ കാര്യക്രമട് ഇഞ്ചിപ്പ കർണാടക തുളു സാഹിത്യ അക്കാഡമി തുളു ഭാഷകു അനുവാദ മൽത്തന കനകദാസ്യർന കാവ്യ കീർത്തനദ തിർലു ബൊക്ക പൊർലു പാത്തരക്കത്തെ കാവ്യ വാചന ഈ ലേസ്ഡ് തുളു അഞ്ചനെ കന്നഡദ വിദ്വാംസരായിന പ്രൊഫസർ ബി ശിവരാം ഷെട്ടി അർണ പാത്രന് കേനന്ദ് ബർക്ക
1: നന ദുമ്പുകു തൃതി അവലോകന ഒഞ്ചി സബ്ജക്റ്റന് വാവ നമുനെടു തൂവലി പൻപുനേന് അഞ്ച ബെതബേത നമുനെട് അലോചന മൽപെരെ അതന അലോചന മൽപു നെഞ്ച പൻപുന ഗേനൊന്നു ജോക്ലെന്ന ഉലൈന് ഉലൈഡ് പുട്ടായിനാർ എന്ന വിദ്യാഗുരു പ്രൊഫസർ ശിവരാം ഷെട്ടർ 15-14 ಶತಮಾನದ ಕನಕದಾಸರೇನು 21 ಶತಮಾನೊಡು ಕನಕದಾಸರಿ ಎಂಚ ಪುನರ್ನಿರ್ವಚನ ಆ ಒಂದೊಲ್ಲೇರು ಪನ್ಪುನ ಒಂಜಿ ನೆಲೆ ಅತ್ತಂಡ ಕನಕನ ಮೂಲಕ ನಮ್ಮ ಆಲೋಚನೆಲೇನು ನಮ್ಮ ಇಂಚ ಗಿರ್ತು ಕಟ್ಟೋಲು ಇಂಚ ಬೇತೆ ಬೇತೆ ಮರ್ಗಿಲಡು ಎಂಕುಲು ಆ ಸಂಶೋಧನಾ ಕೇಂದ್ರಡು ಕೆಲಸ ಮಲ್ತದ ಸರ್ನ ಮುತಾಲಿಕೆಡು ಅರ್ನ ಆಲೋಚನೆಲೆಡು ಬಹುಶಃ ಆರು ಕನಕದಾಸರ್ನ ಬಗೆಟ ಮಲ್ತಿನ ಸುಮಾರು ಬೇಲೆಲೆನು ಗುರುತಿಸಾದೆ ಕರ್ನಾಟಕ ಸರ್ಕಾರ ಅರೆಗೆ ಕನಕಶ್ರೀ ಪ್ರಶಸ್ತಿಯಾದಪ್ಪು ಅತಂಡ ಕನಕ ಗೌರವ ಕೊರ್ದು ಮನದಿಗೆ ಮಲ್ದೇರು. ಈ ಪೊರ್ತು ತುಳುಕು ಪಗತಿನ ಕನಕದಾಸರ್ನ ಬರವುಲೇನು ತುಲಿತು ತೂಪೇರು ಪ್ರೊಫೆಸರ್ ಶಿವರಾಮ್ ಶೆಟ್ರು.
2: ವೇದಿಕೆಡುಪ್ಪುನ ಮಾತಾ ಹಿರಿಯರಿಗೆ ಅಂಚಿನ ದೋಸ್ತಿ ಕತೆಡುಪ್ಪುನ ಮಾತಾ ಬಂಧುಲಿಗೆ ಎನ್ನ ಎರಡು ಪಾತ್ರನ್ನು ಯಾನು ನಿಖಿಲ್ನ ತುಂಬುದಿ ಒಂದಿಲ್ಲ ಎಂಕು ಈ ಲೇಸಿಡ ಕೊರ್ನ ಜವಾಬ್ದಾರಿನ ನಿರ್ವಹಣೆ ಮಲ್ಪನಿರ್ ದುಂಬು ಈ ಲೇಸಿನ ಉಂಡು ಮಂತಿನ ಮಾತರೆನ್ಲ ಯಾನು ಈ ಸಂದರ್ಭಡು ಅಟ್ಲಿಗೆ ಸುಲ್ಮಿಲೇನು ಸಂದ ಒಂದಿಲ್ಲ ಮುಖ್ಯವಾದ ಈ ಲೇಸಿನ ಉಂಡು ಮಂತಿನಂತ ಯಾನ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಆಯ್ತ ಗುರುಕಾರುಪ್ಪು ಸದಸ್ಯರುಪ್ಪು ಅಂಚನೆ ಮಾಮಲ್ಲ ಬೇಲೆನು ಸರ್ಕಾರ

0: ദുമ്പു ദീതം നാവടൊരു പണ്ടിലക്കനെ പത്ത് പതിമൂഞ്ച് വർഷം ഇഞ്ച പൊണീന അവനൊഞ്ച് ബൂക്കാത് പിതയെ കണോട് പനപ്പിന ഒഞ്ച് പൊറമ്പാട്ടൻ മലത്തിന രാഷ്ട്രീയ സന്ത കവി കനകദാസ അധ്യയന കേന്ദ്ര ഒക്കെ തത്വപദക്കാരര അധ്യയന കേന്ദ്രത അധ്യക്ഷരായ കാത്താ ചിക്കണകളെ ഞാനോ ഈ സന്ദർഭം സുൽമിലിൻ സന്തവന്നില്ല അഞ്ചനെ തുളുക്കു ഔ പകരുടുണ്ടാണ്ട പകത്തത് ബരുടുണ്ടാണ്ട ആയിത്ത പിറവുടു ബെന്നിനക്കുൾ മാത്രല്ല വേദിക്കത മിത്തുല്ലിർ അക്ലിങ്ങളെ ഞാൻ സ്വൽമി സന്ത വന്നു ഈ വിഷയത ബഗ്ഗെ ഒഞ്ച് രണ്ട് പാത്തിരൻ ഞാൻ പാത്തിരിര ശ്രുമൻ തന്നെ ഒഞ്ചി അവലോകന പനപ്പിന ഒഞ്ച് കെലസന എങ്ക കൊർത്തിർ ഈ കെലസന ഞാൻ കൈക്കതെ തന്നോടുണ്ടാണ്ട ഞാൻ കെലവ് പ്രശ്നലേനെ എങ്കേ പാടുണ്ട് അവലോകന പണ്ട ദാദ അവലോകന പണ്ട എഞ്ച മൽപ്പുന്നു ഇംഗ്ലീഷിട് അവലോകനനു ഒബ്സർവേഷന് പൻ പേര് അഞ്ചാത് ഈ തുളുക്ക് പകത്തിന കാവ്യലിന് ഓതുനക എന്ന കണ്ണുക തോജിന എന്ന ഏനക ബത്തിന കെലവ് അംശലിന് ഞാൻ മൂലുനിക്കുന്ന ദുമ്പു ദീപിന പ്രയത്നം മൽപ്പ് അഞ്ചതെന്ന കണ്ണുക തോജിന എന്ന ഗേനക ബത്തിന ഈ സംഗത്തിലേനു ഞാൻ വാ ക്രമട്ടു ഗേനക കന്തെ ആയിത്ത ക്രമദാദ പൻപിന ബഗ്ഗെ പനുടുണ്ടാണ്ട സാമാന്യവാദ ഈ ഭാഷാന്തര പൻപിന ഇത്ത മല്ല ഒഞ്ചി അധ്യയനത ശിസ്താദ് ബെത്ത ബെത്തെ വിശ്വവിദ്യാലയുടെ ഒഞ്ചി മല്ല തിഴുവളിക്കത ഒഞ്ചി കേന്ദ്രാദ കെൽസ മൽപ്പുണ്ട് ഐക്കവിന് ട്രാൻസ്ലേഷൻ തിയറി പണ്ടത് മസ്ത് ഈ രീതി ഒഞ്ചി ഒവിന് നമ്മ ഒഞ്ചി മൂല ജിജ്ഞാസിക പണ്ട് ജിജ്ഞാസ മൽപ്പണിച്ചിന പ്രശ്നലേന് മുൽദി വന്നു ഒഞ്ചി ട്രാൻസ്ലേഷൻ തീർന്ന് അക്കൾ കട്ടതില്ല സോ ഭാഷാന്തര പണ്ടി കൂടുതലേ നമ്മ ഇഞ്ച എന്നോ പണ്ട ഒഞ്ചി ഭാഷയത് കുടൊഞ്ചി ഭാഷക നമ്മ ഭാഷാന്തര മൽപ്പണോ ട്രാൻസ്ലേഷൻ ഹഞ്ചത് ട്രാൻസ് പൻപിന ശബ്ദക്ക് റവാനെ പൻപിന ഒഞ്ചി അർത്ഥമുണ്ട് ഒഞ്ചി ഭാഷയത് കുടൊഞ്ചി ഭാഷക്ക് ഒഞ്ചി രവാനെ മൽപ്പുന്ന കെൽസന ട്രാൻസ്ലേഷൻ മൽപ്പുന്നു ദയ പണ്ട ഭാഷ ഭാഷയത നടുട്ടുപ്പുന അന്തരനു കരപ്പര ഭാഷ ഭാഷയത നടുട്ടുപ്പുന അന്തരനു കരപ്പര ഈ ഭാഷാന്തര ബാരി അഗത്യ പൻപിനഞ്ചിന ഒഞ്ചി പാത്രല്ല ഈ സന്ദർഭം നമ്മ നെനപ്പ് മൽപ്പൊലി അഞ്ചാത് ഈ രവാനെ ദയകാപ്പൺ പണ്ട ആ ഓല ആപ്പൺ പണ്ട ഇജ്ജന്തി നവലു ആപ്പൺ ഇത്തി നവല അപ്പിനത്ത് ഇജ്ജന്തി നവലു ഓല് ഇജ്ജ അവലു ഇത്തി നേരത്തെ തെത്തൊന്നു അവന് പകത്തത് നമ്മ കട്ടുന കെലസന്ന് മൽപ്പ അഞ്ചാതെ ഇനി ബഹുശഃ തുളു അക്കാഡമി തന്ന മട്ടേളുടെ പാടൊന്നിന ഈ ബൂക്കുലു പൂര അവു തുളുത്ത കൊരത്തിന് നീഗുണു ഒഞ്ചി അർത്ഥട് അഞ്ചനെ ഒഞ്ചി തുളുത്ത ബുളച്ചിലിക്ക് ഒഞ്ചി പ്രചോദന കുറുപ്പണു ഞാൻ എന്നത് ദയപണ്ട ആയിത്ത ആ ട്രാൻസ്ലേഷൻദ ബെത്തബേത്തെ മാതരലിന തൂണ്ട ഒബ്ബ എഞ്ചിന കെൽസ മന്ദിര ഈരിയറിന കുലുന്ത അപ്പണെങ്ക മെയ് ഇർമനെ അപ്പണ ഇനി മണിനാൽക്കുരു പദ്യപനക്കെ നൈക്കൊന്തുര മെയ് ഇർമനെ വന്ന് ഇത്തന കുലുന്ത് ഏത് പൊരുളുണ്ട് ഏത് പൊരുളുണ്ട് സഞ്ചാദ് ഈ ഈ തര ഒഞ്ചി കെൽസ മൽപ്പുനക നമ്മ അവന് അവലോകന മൽപ്പുണ ദാദ മൽപ്പ പണ്ട ഞാൻ എക്കടെ പണ്ടേക്ക ഒഞ്ചി ഭാഷയത് ഒഞ്ചി കുടുഞ്ചി ഭാഷക്ക് അവ പകത്ത് ബർപ്പൺ പന്നക ഓ ഭാഷക്ക് പകത്ത് ബർപ്പുണ്ട ഇത് തുളു പനപ്പിനോ കന്നഡത് ബർപ്പുണ്ടാനക കന്നഡ ദാദാപ്പൺ പണ്ട ഒഞ്ചി മൂലപട്ട്യാന്ന് അപ്പൺ മൂലപട്ട്യാന്ന് പനപ്പിട അഥവാ അവനൊഞ്ചി ആകര പട്ട്യാന്ന് പനപ്പിട സോർസ് ലാംഗ്വേജ് സോ ഈ സോർസ് ലാംഗ്വേജ് ആകര പണ്ട ഇട്ടുണ്ട് ആകരവും സോർസവും ഇജ്ജാന്തിന ഒഞ്ചി ബടപത്തത ഭാഷ ഉണ്ടത്ത ആ ഇജ്ജാന്തിന ബടപത്തത ഭാഷക്ക് അയക്ക് ഉദ്ദേശിത ഭാഷ എന്ന് പനപ്പിര അത്ര ടാർഗറ്റ് ലാംഗ്വേജ് എന്ന് പനപ്പിര സോ ഈ ടാർഗറ്റ് ഭാഷക്ക് അവു റവാനെ ആപ്പണം പക്ഷെ ഈ തരത്ത ഈ ട്രാൻസ്ലേഷൻ്റെ ഈ ട്രാൻസ്ഫോർമേഷൻ ഉണ്ടത് കന്നഡർദ് തുളുക്ക് ബർപ്പിന് ഈ ട്രാൻസ്ഫോർമേഷൻ ഇന്നത്തെ പിറവുടു ഒഞ്ചി അധികാരത സംബന്ധം ഉണ്ട് എന്നില്ല പൻപേർ ദയപണ്ട ബടപത്തത ഭാഷ ദാലാദ അന്തിന ബടപത്തത ഭാഷ ആ ഒഞ്ചി അധീന ആപ്പുണ്ടു ഇത്തിന ഭാഷ പ്രധാന ആപ്പുണ്ട് സോ അഞ്ചാതെ ഈ തരത്തെ റിലേഷൻഷിപ്പുന്നു ದೀವೊಂದು ಗೇನಡ್ ದೀವೊಂದು ನಡಪುನ ಟ್ರಾನ್ಸ್ಲೇಷನ್ ದಾದಾಪುನ್ ಪಂಡ ಈ ಮೂಲ ಪಠ್ಯ ಉಂಡತ ಈ ಮೂಲ ಪಠ್ಯದ ಪಾವಿತ್ರ್ಯನ ಹಾಳು ಮಲ್ಪರ ಬಲ್ಲಿ ಎಂದು ಬಂದ್ಬಿಡು ಭಾಷಾಂತರ ಮೂಲ ಪಠ್ಯ ಅವು ಎಂಚ ಉಂಡ ಅಂಚೆನೇ ಒಂದು ಭಾಷಾಂತರ ಅವಡತ್ತಂದೆ ನಿಕ್ಲು ಅವೇನು ಪೂರ ಪಗಪುನತ್ತವು ಅವೇನು ಪಗತದ ಕೊರಂಡ ಆ ಸ್ವಾತಂತ್ರ್ಯ ನಿಕ್ಲು ಗಿಜ್ಜೇಕ್ ಅವಿತ್ತ ಪಾವಿತ್ರ ಹಾಳಾಪಣ ಸೊ ಅಂಚಾದೆ ಈ ಮೂಲ ಪಠ್ಯದ ಒಟ್ಟಿಗೆ ಕನ್ನಡದ ಪಠ್ಯಲಿನ ದೀವೊಂದು ನಮ್ಮ ಅವಲೋಕನ ಮಲ್ಪುನಗ ಯಾನ್ನು ತುಳಿತ ಪಠ್ಯಲಿನತಿಯೆ ಆ ತುಳಿತ ಪಠ್ಯನ ಈ ಥರ ಕಂಪ್ಯಾರಮ್ ಅಂತ ತೂತೂನಗ ಇಂಕ ಮಸ್ತ್ ಆಯ್ತ ವ್ಯತ್ಯಾಸಲು ತೋಜನ್ ಬತ್ತನ್ ಮುಂದೆ ಯಾನು ಬೊಕ್ಕದ ಪಾತ್ರಡು ಪನ್ಪೆ ಸೊ ದಾದ ವ್ಯತ್ಯಾಸ ಪಂಡ ಒಂಜಿ ಈ ಭಾಷಾಂತರದ ಸಮಸ್ಯೆದ ಬಗ್ಗೆ ಬೇತೆ ಬೇತೆ ಅಂಶಲಿನ ವಿದ್ವಾಂಸರ ಪ್ರಸ್ತಾವ ಉಂಟು ಒಂಜಿ ಭಾಷೆದು ಕುಡೊಂಜಿ ಭಾಷೆಗೆ ಭಾಷಾಂತರ ಮಲ್ಪಡುಂದಾಂಡ ನಮ್ಮ ಎದುರುಡು ಸಮಸ್ಯೆಲ್ಲಿ ದಾದ ಪಂಡ ಒಂಜಿ ಭಾಷಿಕ ಸಮಸ್ಯೆ ಉಂಡು ಅಂತ ಪನ್ಪೆ ಸಾಂಸ್ಕೃತಿಕ ಸಮಸ್ಯೆಲುಂಡು ಅನ್ಪೇರು ಪ್ರಕಾರದ ಸಮಸ್ಯೆಲುಂಡು ಅಂತ ಪನ್ಪೇರು ಇಂಜ ಫಾರ್ಮದ ಪ್ರಾಬ್ಲಮ್ಲ ಉಂಡು ಅಂತ ಪನ್ಪೇರು ಸಂಜಾದು ಒಂಜಿ ಭಾಷೆದು ಕುಡೊಂಜಿ ಭಾಷೆಗೆ ನಮ್ಮ ಕನನಗ ಕನ್ನಡದ ಭಾಷೆದ ಜಾಯಮಾನನೇ ನುಡಿಗಟ್ಟೆ ತುಳಿತ ಜಾಯಮಾನ ನುಡಿಗಟ್ಟೆ ಆಪುಚಿ ಸೊ ಅಂಚಾದು ಮುರಿದು ಕಟ್ಟು ಇರುವನ್ಪಿರತ್ತ ಸೊ ಅಂಚಾದು ಕನ್ನಡದ ಟೆಕ್ಸ್ಟನ್ನು ನಮ್ಮ ಹೊರ ಪುಡತ್ತದು ಅವಿಂದಾದ ಮಲ್ಪಡ್ಕೊಂಡ ತುಳುಟು ಕಸಿಕಟ್ಟುನ ಕೆಲಸನ ಮಲ್ಪಡು ಅಂಚಾದೆ ಅವು ನಕಲು ಮಲ್ಪನ ಕೆಲಸ ಅತ್ತು ಟ್ರಾನ್ಸ್ಲೇಷನ್ ಬಂದ್ಬಿನವು ಅವೊಂದು ಪುನರ್ಸೃಷ್ಟಿದ ಕೆಲಸ ಅಂತ ಸೊ ಈ ಪುನಃಸೃಷ್ಟಿದ ಕೆಲಸ ಭಾಷಿಕವಾದ ಸಮಸ್ಯೆ ನಾವು ಭಾಷೆ ಬಂಡ ಭಾರಿ ಸರಳವಾದ ಅನ್ಪನೊಂದುಲ್ಲೆ ಇತ್ತೆ ನಮ್ಮ ಈ ಟೆಕ್ಸ್ಟಲ್ಲಿ ಏನು ಪೂರ ತೂಯರ್ಡ ಮಾತಾ ಸಮುದಾಯದಕ್ಕಲು ಇಜ್ಜೇರಿಂದೇಟ್ ಸಂಪಾದಕರು ಎಂದಾಯ ಒಂದು ವಿಷಯನ ಪನ್ಪೆ ಪಂಡ ಒಂಜ ಭಾಷೆದ ರೂಪಲೆನ್ನಿಕ್ಲು ತುಳಿ ತುಳುಟೆ ತುಳುಟುಂದತ್ತು ಬೇತ ಭಾಷೆಯಲ್ಲ ತುಳಿ ಒಂಜೊಂಜಿ ಸಮುದಾಯ ಒಂಜೊಂದು ಥರದ ಭಾಷೆಯಲ್ಲಿ ಉಂಟು ಬ್ರಾಹ್ಮಣರ ನಕಲಿನ ಭಾಷೆ ಬೇತೇನೆ ಬೇತೆ ಜಾತಿದಕ್ಕಲ ಭಾಷೆ ಬೇತೇನೆ ಅಂಚೆ ಅದೇ ಇಂಕ ತೋಜುಂಡು ನೀನು ಓದೊಂದು ಬಂದಾಗ ಕೆ ಬಿ ಕೊರ್ನಾಗಲ್ಲ ನೀ ಮಾಯೊಳಗೋ ನಿನ್ನೊಳು ಮಾಯೋ ಬಂದಾಗ ಈ ಮಾಯೋಡೋ ನಿನ್ನಟ್ಟ ಮಾಯೋನೋ ಅಂದಗೆನ್ರಿ ಸೊ ಟಾ ಪನ್ಪಿನವು ಸಪ್ತಮಿ ವಿಭಕ್ತಿ ಈ ಸಪ್ತಮಿ ವಿಭಕ್ತಿ ಸಂಬಂಧಕಾರಕವಾಗಿ ನಾವು ಸಂಬಂಧಕಾರಕ ಪಂಚಮಿ ಪಂಚಮಿ ಸಪ್ತಮಿ ಬೋರ್ಡ ಪನ್ಪಿನ ಚರ್ಚೆಲುಂಡು ಸೊ ಟಾ ಪನ್ಪಿನವತ್ತು ನಿನ್ನಟ್ಟ ಅಂದು ಬಾಕಿ ತಕ್ಕಲು ಬಂದ್ಪಿ ನಿನ್ನಡಾ ಅನ್ಪೇರು ಸೊ ನಿನ್ನ ಟಾ ಬನ್ನಗೆ ಹೆಂಚಿನ ಅಂದಾಪುಣ್ ಸೊ ಅಂಚಾದೆ ಈ ಭಾಷಾಂತರದ ಸಂದರ್ಭದ ಭಾಷಿಕ ಸಮಸ್ಯೆಯಲ್ಲಿನ ನಮ್ಮ ಎದುರು ಮಲ್ಪನಾಗ ಹಿಂಗೆ ಹೆಚ್ಚು ಪೂರ್ತಿ ಜನರದವ್ರ ಹೆಚ್ಚು ಪಾತಿರ ಜನ ಪಕ್ಕಪಕ್ಕ ಮುಗಿಸ್ತಂದು ಪ್ರಸ್ತಾವ ಅಂತಂದು ಈ ಸಮುದಾಯದ ಜಾತಿ ಸಮುದಾಯದ ಭಾಷೆದ ಒಟ್ಟಿಗೆ ಇತ್ತ ಪುತ್ತೂರು ಭಾಷೆ ಬೇತೇನೆ ಜತ್ತಪ್ರೈಲಿನ ಭಾಷೆ ಅವು ಪುತ್ತೂರ್ದ ಮೂರಿದ ಭಾಷೆ ಆ ಪುತ್ತೂರು ಮೂರಿದ ಮುತ್ತದ ಭಾಷೆ ಅವು ಸೊ ಅಂಚಿನ ನಮ್ಮ ಕಾರ್ಲ ಪೋಂಡ ಬೆದ್ರ ಪೋಂಡ ಕುಡ್ಲ ಪೋಂಡ ಉಡುಪಿ ಪೋಂಡ ಓಲ್ ಪೋಂಡಲ್ಲ ಭಾಷೆ ಒಂಜೇ ರೀತಿ ಇಟ್ಟುಪುಜಿ ಪ್ರಾದೇಶಿಕವಾಯ್ನ ಸೊ ಅಂಜಾದು ಏರು ಅವೇನು ಭಾಷಾಂತರ ಮಲ್ಪನ ಆಯನ ಸಾಮಾಜಿಕ ಒಕ್ಕ ಪ್ರಾದೇಶಿಕ ಮೂಲಲು ಭಾಷಾಂತದ ರೂಪನು ಗಟ್ಟಿ ಮಲ್ಪನು ಸೊ ಈ ಎಚ್ಚರನ್ನು ದೀವ ನೋಡೋದು ಯಾನ ಮೂಲ ಪ್ರಸ್ತಾವ ಮಲ್ಪ ಅಂಚಾದೆ ನೆಕ್ಸ್ಟ್ ನಮ್ಮ ತುಳು ಅಕಾಡೆಮಿರ್ದು ಒಂದು ಕುಡಲಾತ್ ಪೊರ್ಲು ಪೊಲಿಕೆಡ್ ಬನ್ನಾಗ ಬೇತೆ ಸಮುದಾಯದಕ್ಕೆಲ್ಲ ನಮ್ಮ ಸೇರ ಆಂಜೋಲೆನೇ ದೀವನ್ನತ್ತು ಪೊಂಜೋಲೆಲ್ಲ ದೀವ ನೋಡ ಸೊ ಅಂಚಾದ ಅಕಲ್ನ ಆ ಸಮುದಾಯದ ಲೋಕಜ್ಞಾನನೇ ಬೇತಪ್ಪಣ್ಣು ಲೋಕ ತಿಳುವಳಿಕೆಲ್ಲೇ ಬಿಡು ಅಂಚ ಟ್ರಾನ್ಸ್ಲೇಷನ್ಗೆ ಪುರಾಣದ ತಿಳುವಳಿಕೆನೇ ಇತ್ತಿನಕಲನ್ನು ಮಾತ್ರ ಅಜಪೋಡು ಪನ್ಪಿನ ಆ ವಾದನೆ ಯಾನೊತ್ತೊಂಜಿ ಪುರಾಣದ ತಿಳುವಳಿಕೆ ಎಲ್ಲ ಬೋಡು ಬಾಕಿ ಸಮುದಾಯಕ್ಕೆ ಪುರಾಣದ ತಿಳುವಳಿಕೆ ಇಜ್ಜಿ ಅಕಲು ಬತ್ತನ ಟ್ರಾನ್ಸ್ಲೇಷನ್ ಸರಿಯಾಪುಜಿ ಪನ್ಪಿನಿ ನೀ ಎಂಕು ಓದ್ತೊನ್ನರು ಅಂತ ಕಷ್ಟ ಆಪಂಡು ಸೊ ಅಂಚಾದ ಆ ಸಮುದಾಯದ ಲೋಕ ತಿಳುವಳಿಕೆ ಒಂದು ಮರ್ಗಿಲು ಬದಲಾಂಡ ಒಂದು ಎಡ್ಡೆ ಆಪಂಡು ಪನ್ಪಿನ ಇಂಚಿನ ಮಸ್ತು ಉದಾಹರಣೆಲ್ಲೇನು ಕೊರಲಿ ಕುಸುಮನ ಮನೆ ಪೂ ಪೂವಲ್ದ ಪೊರ್ಲಿ ಜತುಳುಟ್ಟು ಪೂ ಪೂವಲ್ದ ಪೂ ಪೂವಲ್ದ ಕುಸುಮನಾಭ ಆ ಥರದ ಶಬ್ದ ಏತಲ್ಲ ನಮ್ಮ ನಾಡ ಮಸ್ತುಂಡ ಅಂಚಿನ ಪುರ ಸೊ ಈ ಥರ ಮಲ್ತಾಂದಣ್ಣ ಪಂಡ ಟ್ರಾನ್ಸ್ಲೇಷನ್ ದಾದ ಮಲ್ಪಡ್ ಪಂಡ ಬೇತೆ ಬೇತೆ ಸಮುದಾಯನ ರೆಪ್ರೆಸೆಂಟ್ ಮಲ್ಪಡು ಒವೇ ಒಂಜಿ ಸಮುದಾಯನ ಸೊ ಬೇತೆ ಬೇತೆ ಸಮುದಾಯಲೇನ ಅವು ಸಾಮಾಜಿಕ ಒಪ್ಪು ಪ್ರಾದೇಶಿಕ ಒಪ್ಪು ಈ ಥರದ ಮಾತರೆ ಸೇರ ಒಂದು ಮಲ್ಪನ ಅವನ ದುಂಬ ನಮ್ಮ ಆ ಥರದ ಕೆಲವು ಮಲ್ತನ ಕುಡಲಾತ್ ಎಡ್ಡ ಮಲ್ಪಲಿ ಅಂತ ತೋಚ ಅಂಚೆ ರಡ್ನೇ ಸಮಸ್ಯೆ ದಾದ ಪಂಡ ಒಂಜಿ ಭಾಷಿಕ ಸಮಸ್ಯೆ ಬಕ್ಕೊಂಜಿ ರೂಪದ ಪ್ರಕಾರದ ಸಮಸ್ಯೆ ಇತ್ತೆ ಮೋಹನ್ ತರಂಗಣಿಪ್ಪು ಅಥವಾ ಬಾಕಿದ ಕಾವ್ಯಲುಪ್ಪು ಅವು ಒಂದು ನಿರ್ದಿಷ್ಟವಾದ ಛಂದಸ್ಸುಡು ಉಂಟು ಸಾಂಗತ್ಯ ಬೊಕ್ಕ ಭಾಮಿನಿ ಷಟ್ಪದ ಇಡ್ಪುಡು ಉಂಟು. ಅಂಚೆ ನಮ್ಮ ಟ್ರಾನ್ಸ್ಲೇಷನ್ ಮಲ್ಪನಾಗಲ್ಲ ಮೂಲದ ಪಾವಿತ್ರ್ಯ ಹಾಳಾವಂದ ಲೆಕ್ಕ ಟ್ರಾನ್ಸ್ಲೇಷನ್ ಮಲ್ಪನಾಗ ಈ ಛಂದಸ್ಸದ ಬಿರಿಟೇ ನಮ್ಮ ಓಡಾಪು. ಸೊ ಅಂಚಾದ ಪ್ರಾಸನ ಉರಿಪುನ ಮಾತ್ರೆಲೆನ ತೂಪಿನ ಏನ ಕಡು ಪೂ ಒಂದು ಪೂ ಪೂ ಒಲ್ಪನ್ನಗಲ ಮಾತ್ರೆ ಪಾರ್ದ ತೂಯೆ ದಲ ಹೆಚ್ಚು ಕಮ್ಮಿ ಆಪುಣ ಅಂದೆ ದಲಾಪು ಜುಂಚ ಮಾತ್ರೆ ಪಾರ್ದ ತೂಡಾಪುನ ಅಂಚಿನ ಪೂರ ಪ್ರಯತ್ನ ಅಂತಂಡ ಒಂಜೆ ಮೇಟು ಛಂದಸ್ಸನ್ನು ನಮ್ಮ ಪೊಲ್ತಾಂದಲ ಅಪ್ಪುಜಿ ಪೊಲಿ ಪರಾಂಡ ಪೊಲ್ತದ ಪೊಸತೆ ಎಲ್ಲ ಕಟ್ಟೋಲ್ಲ. ಸೊ ಭಾಷಾಂತರ ಪಂಪಿನ ಒಂದು ಕಟ್ಟುಕಟ್ಟಳೆ ಅತ್ತವು ಭಾಷಾಂತರ ಪಂಪಿನ ನಮ್ಮ ಕಟ್ಟುಕಟ್ಟಳೆ ಪಂಡ ಪುನರ್ನಿರ್ಮಿತಿನ ಮಲ್ಪರೆ ಅಪ್ಪುಜಿ ಒಂಜಿ ಮರುಸೃಷ್ಟಿನ ಮಲ್ಪರೆ ಅಪ್ಪುಜಿ. ಸೊ ಅಂಚ ಈ ಮರುಸೃಷ್ಟಿ ದಾದ ಮಲ್ಪನ ಪಂಡ ತುಳುವೀಕರಣ ಮಲ್ಪಣ್ಣು ಕನ್ನಡದ ಶಬ್ದಲೇ ಉಪ್ಪುನವತ್ತು ಆ ಕನ್ನಡ ಶಬ್ದ ತುಳುವೀಕರಣ ಮಲ್ಪ. ಸೊ ಈ ರೀತಿ ಅವನು ಮಲ್ಪಡ ಅಂಚನೆ ಮೂಜನೆಯಾದ ಸಾಂಸ್ಕೃತಿಕ ಸಮಸ್ಯೆ ಅಂದ್ಪನ್ನಾಗ ನಾನು ಎಕಡೆ ಪಂಡೆ ಅವು ಬೇತೆ ಬೇತೆ ಸಂಸ್ಕೃತಿ ಇತ್ತೆ ಮಂದಾರ ರಾಮಾಯಣ ಬತ್ತನು ಮಂದಾರ ರಾಮಾಯಣದ ರಾಮೆ ಅಯೋಧ್ಯೆ ಪುಟ್ಟುವಲ್ಲತ್ತೆ ಅಂದತ್ತೆ ಅವು ಲೋಕಲೈಸ್ ಆಪುನ್ ಅವು ಅಲ್ಪ ಅಲ್ಪ ಲೋಕಲೈಸ್ ಆಪುನ್ ಚೋಮನು ದುಡಿಯ ಪಂಡರು ಅವು ದಾಯಗ ಅಂಚಾಣ್ ಪಂಡ ಅವು ಆ ಭಾಷೆದ ಉಲೈಡ ಬರ್ಪನ್ ತುಳುತನೇ ಚೋಮೆ ಐ ಚೋಮೆ ಕನ್ನಡದ ಚೋಮೆ. ಸೊ ಅಂಚಾದ ಟ್ರಾನ್ಸ್ಲೇಷನ್ ಒಂಜಿ ರಡ್ಡು ಪರಿಭಾಷೆಯನ್ನು ಬಳಕೆ ಮಲ್ಪರು ಒಂಜಿ ಫಾರಿನೈಸೇಷನ್ ಎಂಬಕ್ಕ ಒಂಜಿ ಡೊಮೆಸ್ಟಿಸೇಷನ್ ಅನ್ನು ಪಂಡ ಅವಿನ ದೇಸೀಕರಣ ಮಲ್ಪನು ಸ್ಥಳೀಕರಣ ಮಲ್ಪನು. ಸೊ ಅಂಚಾದ ಈ ತುಳುಕು ತರ್ಜುಮೆ ಆಪಿನ ಈ ಪ್ರಕ್ರಿಯೆ ಅವು ಒಂಥರ ಸ್ಥಳೀಕರಣ ಆವಡು ತುಳುವೀಕರಣ ಆವಡು ಆ ನಿಲೇಟ ನಮ್ಮ ದುಂಬದ ಒಂದು ಯೋಚನೆಯಲ್ಲಿ ಮಲ್ಪಲಿ ಪಂಡದ ಏನು ಮಸ್ತ್ ಪಾಯಿಂಟ್ಸ್ ಮಲ್ತಂದೆ ನಾನು ಒಂದು ಎರಡು ಮೂಜಿ ನಿಮಿಷಡೆಯನ್ನು ಪಾತ್ರನ ಮುಗಿಪ್ಪೆ. ಒಂಜಿ ಪರುಡಾಯಿನ ವಿಷಯದಾದ ಪಂಡ ಇನಿ ನಮ್ಮ ಅನುವಾದ ಮಂತಿನ ಈ ಪೂರ ಕೃತಿಗಳು ಅವು ನಮ್ಮ ದೇಶದ ಪದ್ನಾಜಿ ಭಾಷೆಯಲ್ಲಿಡು ತರ್ಜುಮೆ ಆತನು ಒಂದೊಂಜಿ ಭಾರತ್ ಜೋಡೋ ಕಾರ್ಯಕ್ರಮ ನಿಂಗೆ ಭಾರಿ ಖುಷಿ ಅಣ್ಣ. ಈ ಭಾರತ್ ಜೋಡೋ ಕಾರ್ಯಕ್ರಮ ಒಂದು 21ನೇ ಶತಮಾನದ ಒಂಜಿ ಒತ್ತಾಯ ಒತ್ತಡ ನಮ್ಮ ಓವಿನ ಭಕ್ತಿ ಪರಂಪರೆ ಎಂದು ಪನ್ಪನ ಅವು ತಮಿಳ್ನಾಡು ಶುರಾಣಂದು ಪನ್ಪಿರು ಮಧ್ಯಕಾಲದ ಪುರ್ತವು ಕರ್ನಾಟಕ ಬತ್ತನು ಮಹಾರಾಷ್ಟ್ರ ಬತ್ತನು ಉತ್ತರ ಭಾರತ ಪುರ ಪೂಂಡು ಈ ಥರ ಮಸ್ತು ಉಂಟು. ಸೊ ಇಂಚಿನ ಈ ಭಕ್ತಿ ಯುಗಟೆ ಅವು ದಾದ ಮಲ್ತನ ಪಂಡ ಭಾರತ್ ಜೋಡೋನು ಮಲ್ತದನು ಬೇತೆ ಬೇತೆ ಭಾಷೆಲೇನು ಅವು ಮರಾಠಿ ಉಪ್ಪು ಅವು ತಮಿಳು ಉಪ್ಪು ತೆಲುಗು ಉಪ್ಪು ಕನ್ನಡ ಉಪ್ಪು ಒರಿಯ ಉಪ್ಪು ಬಂಗಾಳಿ ಉಪ್ಪು. ಸೊ ಈ ಥರ ಪಂಡ ಒಂದು ಎಚ್ ಎಸ್ ಶಿವಪ್ರಕಾಶ ಮಲ್ಲ ಕವಿಯಾರ ಚಿಂತಕ್ಕೆ ಯಾರು ಒಂಜಿ ಕಟ್ಟಿದ ಪಂಡಗ ಈ ವಿಷಯ ಪಂಡ ಪಂಡ ಇಡೀ ನಮ್ಮ ಪ್ರಜಾಪ್ರಭುತ್ವ ಉರಿದಿಂದ ಪಂಡ ಮಧ್ಯಯುಗಡೆ ಆ ಥರದ ಕೆಲವು ರಚನೆಯಲ್ಲಿ ಇತ್ತು ಯಾಮ್ ಪಂಡ ಯಾನು ತೂಪಿನ ದೇವರ ಎನ್ನ ಇಷ್ಟದ ದೇವರು ಯಾನಾಯನ ಕಾಗಿನೆಲಿಟ್ಟೆ ತೂಪೆ ಯಾನಾಯನ ಕೇಶವೆಂದೇ ಬಂದೆ ಪುರಂದರದಾಸರು ಬಂದ ಯಾಮ್ ಪಂಡರ ಪುರಟ ಆಯ್ನ ವಿಠಲ ಎಂದಲೇ ಪೋ. ಸೊ ಇಂಚ ಎನ್ನ ಎನ್ನ ಇಷ್ಟದ ದೈವ ಯಾನ ಲೆಪ್ಪು ಲೆಕ್ಕನೇ ಉಪ್ಪುನತ್ತಂದು ಎನ್ನೊಟ್ಟಿಗೆನೇ ಪಾತ್ರ ಅಂಚೆ ಆಯ್ನ ತುಳುಟಲ ಪಾತ್ರಲ್ಲಿ ಕನ್ನಡ ಪಾತ್ರ ಮರಾಠಿ ಪಾತ್ರ ಹಿಂದಿಡ ಪಾತ್ರ ಉರ್ದುಡ ಪಾತ್ರ ಒಯ್ಟ್ಲ ಪಾತ್ರಲ್ಲಿ. ಸೊ ಈ ರೀತಿದು ಈ ಥರದ ಒಂಜಿ ಒಂಜಿ ಈ ಭಾರತ್ ಜೋಡೋದ ಒಂಜಿ ಕಾರ್ಯಕ್ರಮ ಒಂದೇ ನಾನು ಸುರುಟು ಪನ್ನಡ ಅವು ಇತ್ತೆ ಬರ್ತೇನೆ ಅಂಚಿಂಚ ಒಂದು ಒಂಚೂರು ಭಾರತ್ ಜೋಡೋದ ಒಂಜಿ ಕಾರ್ಯಕ್ರಮದ ರೀತಿಡು ಒಂದು ಉಪ್ಪು ನೀರ್ದ ಅವರ ಇಂಚಿನ ಪ್ರಯತ್ನನು ನಮ್ಮ ಮಸ್ತ್ ಗಟ್ಟಿ ಮಲ್ಪುಡು ಒಂದು ಯಾನು ಎನ್ನದೆ ಬಹುಶಃ ಅನುವಾದ ತತ್ವಡು ಬೇತ ಕೆಲವು ಪ್ರಶ್ನೆನೆಲ್ಲ ನಾಕೇನು ಇರು ವಾ ಟೆಕ್ಸ್ಟ್ ಏರೆರ್ದ ವಾ ಭಾಷೆಗೆ ತರ್ಜುಮೆ ಆಪುಂಡು ಒಂಜಿ ಪಠ್ಯ ಕುಡೊಂಜಿ ಒಂಜಿ ಭಾಷೆ ಇರ್ದು ಕುಡೊಂಜಿ ಒವೋ ಒಂಜಿ ಭಾಷೆ ಇರ್ದು ಕುಡೊಂಜಿ ಭಾಷೆಗೆ ತರ್ಜುಮೆ ಆನಾಗ ಐಕ್ ಕೇನು ಪ್ರಶ್ನೆ ಪಂಡ ವಾ ಪಠ್ಯ ಆಯ್ಕೆ ಆಪುಂಡು ಭಾಷಾಂತರಗ ಬಕ್ಕ ಅವಿನ ಏರು ಮಲ್ಪು ಇರು ಒಕ ವಾ ಭಾಷೆಡು ಮಲ್ಪಿರು ಬಹುಶಃ ವಿಲಿಯಂ ಜೋನ್ಸ್ ಪನ್ಪಿನ ಆಯ್ನ ಒಂಜಿ ಇಂಡಾಲಜಿಸ್ಟ್ ಆಯ್ನ ಪುದರ್ ನಮ್ಮ ಪಕ್ಕ ನೆನಪು ಮಲ್ಪ ಟ್ರಾನ್ಸ್ಲೇಷನ್ದ ಅಂದಿಟ್ಟು ನಮ್ಮ ಅವೇನು ಉಲ್ಲೇಖ ಮಲ್ಪ ಆಯ್ ಶಾಕುಂತಲ ನಾಟಕನು ಇಂಗ್ಲೀಷಿಗೆ ಬರೆದು ಇಂಗ್ಲ್ಯಾಂಡ್ಗೆ ರವಾನೆ ಮಲ್ಪುವೆ ಆಯ್ ದಾಯಿ ಇಂಗ್ಲ್ಯಾಂಡ್ಗೆ ರವಾನೆ ಮಲ್ಪೆ ಪಂಡ ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ದು ಎನ್ನವಾದ ಗೊತ್ತು ಜಂಕ ತಪ್ಪಾದ ಪರ್ಲಾರು ಕೊಲೋನಿಯಲ್ ಅಡ್ಮಿನಿಸ್ಟ್ರೇಷನ್ ಆಯ ಗಟ್ಟಿ ಮಲ್ಪರೆ ಬೋಡಾದು ಭಾರತದ ಒಂದು ಪೂರ್ವ ಪಠ್ಯವನ್ನು ಓರಿಯೆಂಟ್ ಆಯ್ನ ಒಂದು ಟೆಕ್ಸ್ಟನ್ನು ಆಯ ಕಟ್ಟದ ಕೊರಪೆ
1: ದಾಯ ಕಟ್ಟದ ಕೊರಪೆ ಪಂಡ ಅವಳು ಕಲ್ಪಿತ ಆಪಿನ ಭಾರತ ಉಂಡಾತ. ಆ ಕಲ್ಪಿತ ಆಪಿನ ಭಾರತ ಅವೊಂಜಿ ಅಮಾನವೀಯವಾಯಿನ ಭಾರತ. ದಾಯ ಪಂಡ ಮೋಕೆ ಮಂತಿನ ಪೊಂಡನು ಬಂಜಿನಾಲು ಮಲ್ತುಂಡಲ್ಲ ಉಂಗುರ ತಿಕ್ಕಂದ ಅಯ್ಯ ಮರೆತೈತ ದುಷ್ಯಂತೆ ನಿಕ್ಲನ ರಾಜೇ ನಿಕ್ಲನ ರಾಜ ಎಂಚಿನಾಯೇ ಒಂಜಿ ಪೊಣ್ಣನು ಬಂಜಿನಾಲು ಮಂತದ ಆಯ್ನ ಮರತಿನ ಚಿನ್ನ ರಾಜ. ಸೊ ಇಂಚಿನ ರಾಜೇರ್ದು ಒಂಜಿ ಸಿವಿಲ್ ಸೊಸೈಟಿನ ನಿರ್ಮಾಣ ಮಲ್ಪರ ಅಪ್ಪುಚಿ. ಆ ಸಿವಿಲ್ ಸೊಸೈಟಿ ನಿರ್ಮಾಣ ಮಲ್ಪರ ಏರು ರಾಜ್ಯನ ಆಳೋಡು ಎಂಕುಲು ಆಳೋಡು ಬ್ರಿಟಿಷರ ಆಳೋಡು. ಸೊ ಅಂಚಾದ ಈ ಥರದ ಒಂಜಿ ಕಲ್ಚರಲ್ ಪಾಲಿಟಿಕ್ಸ್ ಈ ಟ್ರಾನ್ಸ್ಲೇಷನ್ದ ಪಿರವಡು ಉಂಡು ಪನ್ಪಿನ ಅಂಶನು ವಿದ್ವಾಂಸರ ಪನ್ಪರ. ಅಂಚಾದೆ ವಾ ಟೆಕ್ಸ್ಟ್ ಏರೇರ್ದು ಓಡಿಗೆ ಟ್ರಾನ್ಸ್ಲೇಷನ್ ಆಪಿನವು ಪನ್ಪಿನವಲ್ಲ ಮೂಲು ಭಾರಿ ಮುಖ್ಯ ಆಪಣ. ಸೊ ಕನಕದಾಸರು ತುಳುಕು ಬಂದಾಗ ಹಿಂಗೆ ಭಾರಿ ಇರ್ಮೇನ ಆಪಣವು ದಯಪಂಡ ಅರ್ನ ಟೆಕ್ಸ್ಟ್ಲೇನು ಪೂರತ್ತುನಾಗ ಅವು ಪುಡತಿನೇನು ಒಂಜಿ ಮಲ್ಪಣ ಪುಡತಿನೇನು ಒಂಜಿ ಮಲ್ಪನ ಕಾವ್ಯಲ್ಲ. ಮೋಹನ ತರಂಗಿಣಿ ತೂನಾಗ ಅತನ ನಳ ಚರಿತ್ರೆ ತುಂಡ ಅತಡ ರಾಮಧಾನಿ ಚರಿತ್ರೆ ತುಂಡ ನೆಟ್ಟು ಪೂರ ಬೇತೆ ಬೇತೆ ಇತ್ತಿನೇನು ಒಂಜಿ ಮಲ್ಪೇರು ಯಾನ್ ಮಿತ್ತ ಈ ಮಿತ್ತ ಅಂದೆಚ್ ನಳ ಚರಿತ್ರೆ ತೂಂಡ ನಳ ಚರಿತ್ರೆಡು ರಾಜನ ಕತೆವು ನಾಡದ ಕತೆ ಅಂಡ ಬೊಕ್ಕ ತುನಗ ನಾಡನ್ನು ಬುಡ್ದು ಅಯ್ಯ ಕಾಡಗ ಬರಡ ಅಯ್ಯ ಕಾಡಗ ಬರಪಿನ ಮಾತ್ರ ಅತ್ತು ಕಂಡನಿ ಬಡಿದು ಬೇತೆ ಪೇರು ಈ ಬೇತೆ ಆಯಿನ ಕಂಡನಿ ನಕಲು ಕಂಡನಿ ಬಡಿದಲ್ಲಿ ಬೊಕ್ಕ ಒಂಜಾಪಿನ ಪಂಡ ಪುಡದು ಪೋತಿನೇನು ಒಂಜಿ ಮಲ್ಪು ನಂಗೆ ನೀ ಬೋಡ ಈ ನವ್ವೆ ರಾಮ ಧ್ಯಾನ ಚರಿತೆಡ್ಲ ಅಂಚೆನೆ ರಾಮೇ ಅರಿಬೊಕ್ಕ ರಾಗಿದ ನಡುಟು ನಡಪನ ಲಡಾಯಿ ಅವು ಗೊತ್ತುಂಡು ನಿಕ್ಲಿ ಪುರ ಯಾನು ಕೂಡ ಪಂಡ ಪುರ್ತು ಆಡ ಮುಗಿ ಮುಂದೆ ಬತ್ತಂಡ ಐಟ್ಲ ಏರ್ಮಲ್ಲ ಏರ್ಮಲ್ಲ ಅಂತ ಪನ್ನಾಗ ಯಾನು ಅವರ ಕಾಲೇಜು ಪ್ರಭಾಕರ್ ಭಟ್ರನ ಕಾಲೇಜ್ ಅವಳವ್ರ ಒಂದೇತ ಬಗ್ಗೆನೇ ಭಾಷಣ ದೀಪಾದಿನ ಎಂಗ್ಲ ಕನಕನ ರಾಮನ ಕೈಟ್ ಬಿಲ್ಲುವಣ ಇಜ್ಜಿ ಎಂದು ಬಂಡೆ ಕನಕನ ರಾಮೇ ದಾದ ಮನ್ ಪೋಯ್ ಪಂಡ ಏರ್ಮಲ್ಲ ಏರ್ಮಲ್ಲ ಅಂದ ಮುಖ ಪುರ ಗಲಾಟೆ ಹಾಕೊಂಡ ತಾ ಇಟ್ಟು ಬಂಡೆ ಆಂಡಪ್ಪ ಒಂಚೂರು ಸಮಾಧಾನ ಮಂತಾನೆ ಒಂಜಿ ಆಜಿ ತಿಂಗಳು ಕಾಪಲೆ ಆಜಿ ತಿಂಗಳದ ಬಕ್ಕ ಗೊತ್ತಾಪಣ ಏರ್ಮಲ್ಲ ಏರ್ಮಲ್ಲ ಅಂದ್ರೆ ಅಕ್ಲಿನ ಒತ್ತರೆ ಕುಲ್ಲಾವೇಗ ಆಜಿ ತಿಂಗಳು ಕರೆದನಾಗ ಅರಿಬಾರಡು ಪೂಂಕೆ ಬೈದಂಗೆ ರಾಗಿಗೆ ಪೂಂಕೆ ಬೈಚಿ ಬತ್ತದ ತುನಗ ಬಾರಿಗೆ ಭಾರಿ ಬೇಜಾರಪ್ಪ ತರೆದಗ್ಗ ಅವನಿಗೆ ಈಗ ರಾಮೇ ಬನ್ಪ ಈ ಎಲ್ಲಿ ತಾಯಿ ಮಲ್ಲ ಅಂದತ್ತು ರಡ್ಡು ಜನಲ ಬೋಡು ಅಕ್ಲ ನಡುತ್ತ ಗಲಾಟೆನು ಪುನಾಗ ಈ ಸೈತಿನಾಯನ ಬಾಯಿಗೆ ದೀಪಿನ ಏನು ಇಂಚಿನ ಪೂರ ಮಸ್ತ್ ಉಂಡು ಈ ಬಡ ಬತ್ತದ ಕಪ್ಪು ಬಲ್ದು ಇಂಚಿನ ಪೂರ ಉಂಡು. ಸೊ ಅಕೇರಿಗೆ ದಾದಾಪನ್ ಪಂಡ ರಾಮೆ ಸಮಾಧಾನ ಮಲ್ತದ ರಡ್ಡು ಜನಲ ಮುಖ್ಯ ಅಂದ ಬನ್ಪೆ ಓ ಎಲ್ಲಿಯ ಮಲ್ಲ ಅಂದಿಜ್ಜಿ ಮಾತಲ್ಲ ಉಂಜೆ. ಸೊ ಅಂಚೆನೆ ರಾಮಧಾನ ಚರಿತಂಡ ನಳ ಚರಿತಂಡ ಮೋಹನ ತರಂಗಿಡ್ಲ ಅಂಚೆನೆ ಉಷೆ ಬಕ್ಕ ಅನಿರುದ್ಧನ ನಡುಟು ಮದ್ಮೆ ಮಲ್ಪವೆ ಒರಿಯ ಶೈವ ಸಂಪ್ರದಾಯ ಬಕ್ಕೊಂದ್ರೆ ವೈಷ್ಣವ ಸಂಪ್ರದಾಯ ಇನಿ ಜೈ ಜಯಹಾದೊಂದು ಪುರ ಗಲಾಟೆ ಆಗಿನ ವಿಷಯ ಅಲ್ಲ. ಸೊ ಒಂಜಿ ಶೈವ ಬಕ್ಕ ವೈಷ್ಣವ ಧರ್ಮದ ನಡುಟು ರಡ್ಡು ಪುಣನು ಕೃಷ್ಣನ ಮಗೆ ಪ್ರದ್ಯುಮ್ನನ ಮಗೆ ಅನಿರುದ್ಧನ ಒಟ್ಟಿಗೆ ಬಾಣಾಸುರನ ಮಗಲನ ಒಟ್ಟಿಗೆ ಮದಿಮೆ ಆಪಣ ಅಕ್ಲಿಗೆ ಭಾರಿ ಪ್ರೀತಿ ಆಪಂಡು ಒಪ್ಪು ಜರಿ ಮುಕ್ಕಲು ಬಕ್ಕ ಪಿದಾಯಿ ಪಪ್ಪು ಒಂಜಾಪ. ಸೊ ಇಂಚ ಒಂಜಾಪಿನ ಒಂಜಿ ಕತೆ ಅಂಜನೆ ಹರಿಭಕ್ತಿ ಸಾರ ಅಂತುನಾಗ ಅವಳು ಪೂರ ಕಟ್ಟಿಟ್ಟು ಬರ್ಪನು ರಕ್ಷಿಸು ನಮ್ಮನು ಅನವರತ ಯಾನವೆಲ್ಲ ತುಯ್ಯನು ಅವು ಎಂಕುಳು ಎಂಕುಳು ಒಂದುಂಡಾಯಿಟ್ಟು ಅವು ಬೇತದಲ್ಲ ಆತನ ಅಂತ ಏನು ಅವು ಪೊರ್ಲಡ್ ಬೈತಾನೆ ಅಂಡ್ ತುಳುಟು ಒಂಜಿ ಇನ್ಕ್ಲೂಸಿವ್ ಬಕ್ಕ ಎಕ್ಸ್ಕ್ಲೂಸಿವ್ ಪ್ರೋನೌನ್ ಉಂಟು ಇನ್ಕ್ಲೂಸಿವ್ ಓ ಪಂಡ ನಮ್ಮ ಎಂಕುಲು ಪನ್ನಾಗ ಎಕ್ಸ್ಕ್ಲೂಸಿವ್ ಅಪ್ಪ ಏರೇನು ನಮ್ಮ ಉದ್ದೇಶ ಪನ್ನೊಂದು ಅಕ್ಲಿನ ನಮ್ಮ ಸೇರೋದ ಬಲ್ಲೆ ಚಾಪರ್ ಕಮಂಡ ಇಂಕ್ಲು ರಡೇ ಜನ ಪೋಪ ನಿಕ್ಲಿನ ಎಲ್ಲ ತಗೋಪು ಎಂಕ್ಲು ಪೋಯಿ ಬಂದಾಗ. ಸೊ ಈ ಈ ಥರ ತಗೊಂಡು ಈ ವೇದಲ್ಲ ಬಟ್ ಅವಳು ದಾಲಜ್ಜಿ ಅವು ಎಂಕ್ಲು ಒಂದು ಸರಿಯಾದಳು. ಸೊ ನಮ್ಮನು ಅನವರತ ಪನ್ಪಿನವಲ್ಲ ಒಂಜಿ ಕಮ್ಯುನಿಟೇರಿಯನ್ ಒಂಜಿ ಟರ್ಮವು ಒಂಜಿ ಸಮುದಾಯ ಎಂಕ್ಲಿನ ಕಾಪು ಏನನ್ನು ಕಾಪು ಒಂದು ಕನಕದಾಸ ಪಂತಿನೈತಿ ಎಂಕ್ಲಿನ ಕಾಪು. ಸೊ ಈ ಥರ ಅನ್ನ ಮಾತಾ ರಚನೆಯಲ್ಲಿ ಎಂತುನಾಗ ಒಂಜಿ ಮಾತೆಲ್ಲ ಸೇರವನ್ನ ಒಟ್ಟು ಮಲ್ಪುನ ಆ ಮೂಲಕ ಲೋಕನ ಕಟ್ಟುನ ಸಮಾಜನ ಕಟ್ಟುನ ಮಾತ್ರ ಲೋಕನ ಕಟ್ಟುನ ಇಂಚಿನ ಒಂಜಿ ಮಾಮಲ್ಲ ಒಂಜಿ ಸಂತನ ಒಂಜಿ ಕಾವ್ಯ ಪರಂಪರೆ ಅವು ತುಳುಕು ಬತ್ತನುಂದಾಂಡ ಬಹುಶಃ ಅವು ಮಲ್ಲ ಒಂದು. ಸೊ ಈ ರಡ್ ಒಂಜಿ ವಿಷಯ ಎಲ್ಲ ಒಂಜಿ ತಾರ್ಕಣೆ ಉಂಡು ದೇತ ರಡ್ ಏಟ್ಲ ದಯಪಂಡ ಇನಿ ತುಳು ಬಾರಿ ಅವು ಒಂಜಿ ರೀತಿಡು ಯಾನ್ ಏಪಲ ರಾಷ್ಟ್ರನ ಒತ್ತನ್ನೇ ಇಚ್ಚಿ ಯಾನ್ ಓಲ್ಲ ಬನ್ಪೇನೆ ದಯಪಂಡ ಅವು ನಮ್ಮವತ್ತ ಅವು ಐರೋಪ್ಯ ಕಲ್ಪನೆ ಅವು ನಮ್ಮ ಉಲುಪುನು 56 ದೇಶಲು ಪ್ರತಿಯೊಂದಲ್ಲ ದೇಶಾಂದ ಒಪ್ಪನು. ಸೊ ಅಂಜಾದು ಕನಕನ ಈ ಥರದ ಅಥವಾ ಭಕ್ತಿ ಪರಂಪರೆ ಬೇತೆ ಬೇತೆ ಭಾಷೆಯಲ್ಲಿ ಬರ್ಪಿನ ಈ ಥರದ ರಚನೆಯಲ್ಲಿ ಉಂಡತ ಇನಿತ ದಿನಕ್ಕೆ ನಂಗೆ ಭಾರಿ ಮುಖ್ಯ. ಸೊ ಅಂಜಾದು ತರ್ಜುಮೆ ಮಂತಿನ ಸಂತಕವಿ ಕನಕದಾಸ ಅಧ್ಯಯನ ಕೇಂದ್ರಗ ಅಂಚನೆ ಅವಿನ ಮಟ್ಟೆಳ್ಳ ಪಾಡೋನ್ನ ತುಳು ಅಕಾಡೆಮಿಗಳ ಯಾನು ಸ್ವಲ್ಪ ಸಂದವೆ ಕುಡಾತ ಪ್ರಶ್ನೆಯಲ್ಲೇನು ಅಂಶಲೇನು ಮಲ್ದೆ ಪೊರ್ತು ಮಸ್ತ ಅಂಡ್. ಸೊ ಈ ನಾಲ್ ಪಾತ್ರರ ಅವಕಾಶ ಮಂತಿನ ಕಿವಿ ಕುರ್ದಕ್ಕೇನ ಗೊತ್ತು ಜಿಂಕ್ ನಿಕ್ಲೆ ಮಾತಿರಲ್ಲ ಸ್ವಲ್ಪ ಸಂದದ್ದು ಏನ ಪಾತ್ರ ಮುಗಿಪ್ಪ ನಮಸ್ಕಾರ.
2: ಭಾಷಾಂತರ ತುಳುವೀಕರಣ ಇಂದ ಬೇತೆ ಬೇತೆ ಪಾಸಿಬಿಲಿಟಿಲೇನು ತುಳಿತು ತೂ ಒಂದೇ ತುಳುಕು ಬೈದೇನ ಕನಕದಾಸರೇನು ನಮ್ಮ ದುಂಬು ದಿ ಒಂದೇ ಬಹುಶಃ ಕನಕದಾಸರ್ನ ಕಾವ್ಯೊಲೆಡುಪ್ಪುನ ಇನ್ಕ್ಲೂಸಿವ್ನೆಸ್ಸನ್ನು ನಮ್ಮ ದುಂಬುಡು ಬರಿ ಪೊರ್ಲುಡು ದೀದು ಬೂಕುನ ಅವಲೋಕನ ಮಲ್ತಿನ ಸರ್ ಇರೆಗು ಸೊಲ್ಮೆಲು
3: ಈತನೇಟ ಇಂಚಿಪ್ಪ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ತುಳು ಭಾಷೆಗೆ ಅನುವಾದ ಮಲ್ತಿನ ಕನಕದಾಸರ್ನ ಕಾವ್ಯ ಕೀರ್ತನದ ತಿರ್ಲು ಬೊಕ್ಕ ಪೊರ್ಲು ಪಾತ್ರ ಕತೆ ಕಾವ್ಯ ವಾಚನ ಈ ಲೇಸಿಡ್ ತುಳು ಅಂಚನೆ ಕನ್ನಡ ವಿದ್ವಾಂಸರಾಯಿನ ಪ್ರೊಫೆಸರ್ ಬಿ ಶಿವರಾಮ್ ಶೆಟ್ಟಿ ಅರ್ನ ಪಾತ್ರನ ಕೇನೊಂದು ಬತ್ತರು ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: ನಿಮ್ ಗೊತ್ತಾ, ನಮ್ಮ ಭಾರತ ಸರ್ಕಾರ ಜರ್ಮನಿ ದೇಶದ ಒಟ್ಟು ಜನಸಂಖ್ಯೆಗೆ ಸಮಾನವಾಗುವಷ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ವಿತರಿಸಿದೆ. ಅಂದ್ರೆ ಬರೋಬ್ಬರಿ 8 ಕೋಟಿ ರೈತರಿಗೆ. ಅದಕ್ಕೆ ನಮ್ಮ ರೈತರು ಹೇಳ್ತಾರೆ, ಬಿತ್ತನೆ ಬೀಜ ಬಿತ್ತೋದ್ರಿಂದ ಹಿಡಿದು ಬೆಳೆಯನ್ನು ಮಾರುಕಟ್ಟೆಗೆ ತಲುಪಿಸುವವರೆಗೂ ದೇಶ ನಮ್ಮ ಜೊತೆ ನಿಂತಿದೆ ಅಂತ.
1: ಹಮಾರಾ ಛೋಟಾ ಕಿಸಾನ್ ಬಾಜಾರ್ ಸೇ ಮಹಂಗೇ ಬ್ಯಾಜ್ ಪರ್ ರಣ ಲೇನೆ ಕೆ ಲಿಯೆ ಮಜಬೂರ್ ಥಾ. ಹಮ್ನೆ ಐಸೆ ಕರೋಡೋ ಛೋಟೆ ಕಿಸಾನೋ ಕೋ ಭೀ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕಿ ಸುವಿಧಾ ಸೇ ಜೋಡಾ.
0: 12 ವರ್ಷಗಳ ವಿಶ್ವಾಸ, ವಿಕಾಸ ಮತ್ತು ಜನಕಲ್ಯಾಣ.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತನಾಡಿದ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನ ಕೇಳ್ತಾ ಬರೋಣ.
3: ಗದ್ಯ ಪದ್ಯಗಳ ಸೇರ್ಪಡೆ ಹೊಸ ದಾರಿಯ ತೆರೆದು ಸಂಸ್ಕೃತಿ ಸಿರಿವಂತಿಕೆ ಸಾಹಿತ್ಯದಿ ಬೆಳೆದು ಸ್ಥಿತ್ಯಂತರಗಳ ಪಥದಿ ಸಾಗುತ್ತಿರುವ ಕಲೆಯಿದು. ಮಾನವ ಮನದ ಪ್ರತಿಧ್ವನಿಯೇ ಸಾಹಿತ್ಯವಿದು. ಹೌದು ಆತ್ಮೀಯರೇ, ಈ ಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯದ ಸ್ಥಿತ್ಯಂತರಗಳು ವಿಷಯದ ಕುರಿತು ನನ್ನ ತಿಳುವಳಿಕೆಯ ಪರಿಧಿಯೊಳಗೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಪ್ರಸ್ತಾಪಿಸಲು ನಾನಿಲ್ಲಿ ಸಂತೋಷ ಪಡ್ತೇನೆ. ನಾನಿಲ್ಲಿ ದಕ್ಷಿಣ ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳು ಅಂದಾಗ ಒಂದಿಷ್ಟು ವಿಚಾರಗಳನ್ನು ಗಮನಿಸಿದಾಗ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾನು ತೆಗೆದುಕೊಂಡು ಉಡುಪಿಯೂ ಸೇರಿದಂತೆ ಒಂದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಹೇಳುವಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡ್ತೇನೆ. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಈ ಎರಡೂ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಅವಿಭಜಿತ ಜಿಲ್ಲೆಯಲ್ಲಿ ಬಹಳ ಪ್ರಮುಖವಾಗಿ ಮತ್ತು ಶಾಶ್ವತವಾಗಿ ದಾಖಲಾದಂಥ ಸ್ಥಿತ್ಯಂತರಗಳು 10 ಹಲವು. ಆರಂಭದಲ್ಲಿ ಬಾಸೆಲ್ ಮಿಷನ್ನ ಸದುಪಯೋಗವನ್ನು ಪಡೆದುಕೊಂಡಂಥ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತಿಗಳು ಸಾಹಿತ್ಯದಲ್ಲಿ ಒಂದು ಕ್ರಾಂತಿಕಾರಿ ಚಿಂತನೆಗಳನ್ನೇ ತಂದಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಪ್ರಾಚೀನ ಕಾಲದಿಂದ ಹಿಡಿದು ನವೋದಯ, ಪ್ರಗತಿಶೀಲ, ನವ್ಯ ಸಾಹಿತ್ಯದ ಹರಿವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾಗಿದೆ. ಸಾಹಿತ್ಯದ ಸ್ಥಿತ್ಯಂತರಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ನಾವು ಬಹಳಷ್ಟು ರೀತಿಯಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದರಲ್ಲೂ ಕೂಡ ಇಂದು ನಡೆಯುತ್ತಿರುವಂಥ ಈ ಸಾಹಿತ್ಯ ಸಮ್ಮೇಳನ ಬಂಟ್ವಾಳ ತಾಲೂಕಿನಲ್ಲಿ ಇಲ್ಲಿ ನಡೀತಾ ಇದೆ. ಇಲ್ಲಂತೂ ಸಾಹಿತ್ಯ ದಿಗ್ಗಜರೇ ತುಂಬಿ ಹೋಗಿದ್ದಾರೆ. ಅಂತಹ ಒಂದು ಸಾಹಿತ್ಯ ದಿಗ್ಗಜರಿರುವಂಥ ಈ ತವರೂರಿನಲ್ಲಿ ಬಹಳಷ್ಟು ಸಾಹಿತಿಗಳು ಜನ್ಮ ತಳೆದಂಥ ಈ ಊರಿನಲ್ಲಿ ಇವತ್ತು ಕನ್ನಡ ಸಾಹಿತ್ಯದ ಸ್ಥಿತ್ಯಂತರಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಆರಂಭದಲ್ಲಿ ನಾನಿಲ್ಲಿ ಗಮನಿಸುವಂಥದ್ದು 16ನೇ ಶತಮಾನದ ರತ್ನಾಕರ ವರ್ಣಿಯಾದಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸ ಹೊಸ ಪ್ರಯೋಗಗಳಿಗೆ ಎಡೆಮಾಡಿಕೊಟ್ಟುದು ಇಲ್ಲಿಯ ಸಾಹಿತಿಗಳು. 1557ರಲ್ಲಿ ಮೂಡಬಿದ್ರೆಯಲ್ಲಿ ಜನಿಸಿದ ರತ್ನಾಕರ ವರ್ಣಿಯವರು ಸಾಂಗತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಸಾಹಿತ್ಯದ ಸ್ಥಿತ್ಯಂತರವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಭರತೇಶ ವೈಭವದಂಥ ವಿದ್ವತ್ಪೂರ್ಣ ಕೃತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು, ಸಾಂಗತ್ಯದಲ್ಲಿ ರಚಿಸಿದವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಆ ನಂತರ ನಾವು ಗಮನಿಸ್ತಾ ಹೋದಾಗ ನಮಗೆ ಕಾಣುವಂಥದ್ದು ಗೋವಿಂದ ಪೈಗಳು, ಬಹುಶಃ ಕನ್ನಡದ ಮೊದಲ ರಾಷ್ಟ್ರಕವಿಗಳು. ಮಂಜೇಶ್ವರದವರಾದರೂ ಕೂಡ ಅವರ ಶಿಕ್ಷಣ ಮತ್ತು ಸಾಹಿತ್ಯ ಸೇವೆ ನಡೆದದ್ದು ಮಂಗಳೂರಿನಲ್ಲಿ. ಆ ಕಾರಣಕ್ಕಾಗಿ ನಾವು ಸಾಹಿತ್ಯದ ಸ್ಥಿತ್ಯಂತರ ಅಂತ ಬಂದಾಗ ಗೋವಿಂದ ಪೈ ಅವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಬಹಳ ಮುಖ್ಯವಾಗಿ ಗೋವಿಂದ ಪೈಗಳನ್ನು 22 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂತಹ ಗೋವಿಂದ ಪೈಗಳು ಮಾಡಿದಂಥ ಸೇವೆ ಅತ್ಯಮೂಲ್ಯವಾದದ್ದು. ಇಲ್ಲಿ ನೆನಪಿಗೆ ಬರುವಂಥದ್ದು ಗೋವಿಂದ ಪೈಗಳು ಅಂದಾಗ ಅವರು ಪ್ರಾಸತ್ಯಾಗ ಮಾಡಿ ಒಂದು ದೊಡ್ಡ ಸ್ಥಿತ್ಯಂತರವನ್ನೇ ಸಾಹಿತ್ಯದಲ್ಲಿ ತಂದಿರುವಂಥದ್ದು. ಆ ಪ್ರಾಸತ್ಯಾಗ ಮಾಡಿದಂಥ ಒಂದು ಉದಾಹರಣೆಯನ್ನು ಇಲ್ಲಿ ಗಮನಿಸುತ್ತಿದ್ದರೆ, ದೇವನಿನ್ನಯ ಸನ್ನಿಧಿಗೆ ಬಂದೇನೊಬ್ಬನೇ ನಾನು, ಕಾಣದೇ ಕಳೆದಿಹ ಹಿರಿಯ ನಿಧಿಯನ್ನು ಹುಡುಕಿ. ಇಲ್ಲಿ ಈ ಒಂದು ಸಾಲಿನಲ್ಲಿ ಎರಡನೇ ಪದ, ಅಲ್ಲಿ ಎಲ್ಲೂ ಪ್ರಾಸ ನಮಗೆ ಕಾಣುವುದಿಲ್ಲ, ಈ ಸಾಲುಗಳಲ್ಲಿ ಪ್ರಾಸ ಕಾಣುವುದಿಲ್ಲ. ಅರ್ಥಾತ್ ಗೋವಿಂದ ಪೈಗಳು ಪ್ರಾಸತ್ಯಾಗವನ್ನು ಮಾಡಿದಂಥ ಮೊತ್ತ ಮೊದಲ ಕವಿಯಾಗಿ ಕಾಣಿಸ್ಕೊಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಗೋವಿಂದ ಪೈಗಳ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ವಿಷಯಗಳು ಅಪಾರ. ಸೋನೆಟ್ ಶೈಲಿ ಎನ್ನುವುದನ್ನು ಪರಿಚಯಿಸಿದವರು ಕೂಡ ಈ ಗೋವಿಂದ ಪೈಗಳು. ಸೋನೆಟ್ ಶೈಲಿ ಅಂತ ಹೇಳಿದ್ರೆ 16 ಶ್ಲೋಕ ಅಥವಾ ಸಾಲುಗಳುಳ್ಳ ಒಂದು ಕಾವ್ಯ ರಚನೆ. ಅದರಲ್ಲಿ ಮೊದಲ 8 ಸಾಲುಗಳನ್ನು ಅಕ್ಟೇಟ್ ಅಂದ್ರೆ ವಿಷಯ ಪರಿಚಯ ಅಂತ ಹೇಳ್ತಾರೆ, ಹಾಗೆಯೇ ಕೊನೆಯ 6 ಸಾಲುಗಳನ್ನು ಸೆಕ್ಟೇಟ್ ಅಂತ ಅಂದ್ರೆ ಭಾವನೆಗಳ ಸಮ್ಮಿಶ್ರಣ ಅದರಲ್ಲಿ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಅಪರೂಪದ ಒಂದು ಶೈಲಿಯನ್ನು ಪರಿಚಯಿಸಿದವರು ಕೂಡ ಗೋವಿಂದ ಪೈಗಳು. ಸೊ ಅದರೊಂದಿಗೆ ಸಂಶೋಧನೆಗೆ ಒಂದು ಮಾಡೆಲನ್ನು ಕ್ರಿಯೇಟ್ ಮಾಡಿದವರು ಅಂತಿದ್ರೆ ಕೂಡ ಅದು ಗೋವಿಂದ ಪೈಗಳು. ಸೊ ಇಷ್ಟೆಲ್ಲ ವಿಚಾರಗಳನ್ನು ತಂದಂಥ ಗೋವಿಂದ ಪೈಗಳು ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ನೆಲೆ ನಿಂತು ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟು ಹೊಸಗನ್ನಡದ ಅರುಣೋದಯದ ಕಾಲದಲ್ಲಿ ಹೊಸಗನ್ನಡದ ಅರುಣೋದಯದ ಆದ್ಯ ಲೇಖಕರು ಅಂತ ಕರೆಸಿಕೊಂಡವರು ಕೂಡ ಗೋವಿಂದ ಪೈಗಳು. ಸೊ ಇವರ ಜೊತೆಗೆ ಇನ್ನು ಇರುವವರು ಮುದ್ದಣ್ಣ. ಮುದ್ದಣ್ಣನ ಬಗ್ಗೆ ಕೂಡ ಹೇಳ್ತಾ ಹೋದ್ರೆ ಅಂದ್ರೆ ಪ್ರಾಚೀನ ಕಾಲದಿಂದ ಹಿಡಿದು ಹೊಸಗನ್ನಡದವರೆಗೆ ಕೂಡ ಎಂಥ ಅಭೂತಪೂರ್ವವಾದಂತಹ ಸಾಹಿತಿಗಳು ಎಂಥ ಸ್ಥಿತ್ಯಂತರಗಳನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತಂದಿದ್ದಾರೆ ಎನ್ನುವುದನ್ನು ನಾವಿಲ್ಲಿ ಗಮನಿಸಬೇಕು. ಮುದ್ದಣ್ಣ ಬಹುಶಃ ಯಕ್ಷಗಾನ ಅಂತ ಹೇಳಿದಾಗ ನಮಗೆ ನೆನಪಾಗುವುದು ಮುದ್ದಣ್ಣನನ್ನು. ನಂದಳಿಕೆ ಲಕ್ಷ್ಮೀನಾರಾಯಣಯ್ಯ ಎನ್ನುವ ಮೂಲ ನಾಮಾಂಕಿತದೊಂದಿಗೆ ಯಕ್ಷಗಾನಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಮುದ್ದಣ್ಣನವರು. ರತ್ನಾವತಿ ಕಲ್ಯಾಣ, ಕುಮಾರ ವಿಜಯ ಈ ಯಕ್ಷಗಾನ ಕೃತಿಗಳ ಮೂಲಕ ಯಕ್ಷಗಾನ ಎಂದರೆ ಮುದ್ದಣ್ಣ ಎನ್ನುವರಷ್ಟರ ಮಟ್ಟಿಗೆ ಕೊಡುಗೆ ನೀಡಿದ್ದಾರೆ. ಇನ್ನೊಂದು ಇಲ್ಲಿ ನಾವು ಗಮನಿಸಬೇಕಾದದ್ದು, ಮುದ್ದಣ್ಣನೊಂದಿಗೆ ಅವರಿಗೆ ಸಾಥ್ ನೀಡಿದವರು ಅವರ ಗುರುಗಳಾದ ಮಳಲಿ ಸುಬ್ಬರಾಯರು. ಇವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯವರು, ಮಳಲಿಯವರು ಎನ್ನುವುದನ್ನು ಕೂಡ ನಾವಿಲ್ಲಿ ಉಲ್ಲೇಖಿಸಲೇಬೇಕಾಗಿದೆ. ಹೀಗೆ ಪಟ್ಟಿ ಬೆಳೆಯುತ್ತಾ ಹೋದಾಗ ಇನ್ನು ನಮಗೆ ಕಾಣಲಿಕ್ಕೆ ಸಿಗುವವರು ಬಹುಶಃ ನಾನಿಲ್ಲಿ ಹೇಳುವಾಗ ವಿಷಯಗಳು ಇಸವಿಗಳು ಆಚೀಚೆ ಆಗ್ಬೋದು, ಆದರೆ ಎಂಥ ಮಹಾನ್ ಸಾಹಿತಿಗಳು ಒಬ್ಬರಿಂದ ಒಬ್ಬರು ಕಾಣಿಸಿಕೊಳ್ತಾರೆ. ಹಟ್ಟಿ ಅಂಗಡಿ ನಾರಾಯಣರಾವ್ ಅವರನ್ನು ಕೂಡ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಹಟ್ಟಿ ಅಂಗಡಿಯವರು. ಮೊದಲ ಬಾರಿಗೆ ಇಂಗ್ಲಿಷ್ ಕವನಗಳನ್ನು ಕನ್ನಡಕ್ಕೆ ತಂದವರು ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು. ನಾವು ಏನು ಹೇಳ್ತೇವೆ ಅಂತ ಹೇಳಿದ್ರೆ ಇಂಗ್ಲಿಷ್ ಗೀತಗಳನ್ನು ತಂದಂತ ಬಿ ಎಂ ಶ್ರೀ ಅವರು ತರುವುದಕ್ಕಿಂತ ಮುಂಚೆ ಹಟ್ಟಿ ಅಂಗಡಿ ನಾರಾಯಣರಾವ್ ಅವರು ಕೂಡ ಆಂಗ್ಲ ಕವಿತಾವಳಿ ಎನ್ನುವಂತ ಒಂದು ಕೃತಿಯನ್ನು ಕನ್ನಡಕ್ಕೆ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದನ್ನು ನಾವಿಲ್ಲಿ ಗಮನಿಸಿಕೊಳ್ಳೇಬೇಕು. ಹಾಗಾಗಿ ಇವರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇನ್ನು ಬಹಳ ಮುಖ್ಯವಾಗಿ ಕಾಣಿಸಿಕೊಳ್ಳೋರು ಪಂಜೆ ಮಂಗೇಶ್ವರ ಅವರು. ಪಂಜೆ ಮಂಗೇಶ್ವರ 1896 ಇದೇ ಊರಿನಲ್ಲಿ ಬಂಟ್ವಾಳದಲ್ಲಿ ಜನಿಸಿದಂತಹ ಪಂಜೆ ಮಂಗೇಶ್ವರ ಅವರು ಕನ್ನಡದ ಮೊದಲ ಸಣ್ಣ ಕಥೆಯನ್ನು ತಂದವರು. ನನ್ನ ಚಿಕ್ಕ ತಾಯಿ ಎನ್ನುವಂತಹ ಸಣ್ಣ ಕಥೆಯ ಮೂಲಕ, ಶಿಶುಗೀತೆಗಳ ಮೂಲಕ ಕೂಡ ಪ್ರಸಿದ್ಧಿಯಾದವರು. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು, ಪಂಜೆ ಮಂಗೇಶ್ವರಾಯರು ಕುವೆಂಪುರವರಿಗಿಂತ ಮೊದಲೇ ಈ ಒಂದು ನವೋದಯ ಕಾಲದ ವಿಚಾರಗಳನ್ನು ತಂದಿದ್ದಾರೆ. ಸೊ ಹಾಗಾಗಿ ಈ ಪಂಜೆ ಮಂಗೇಶ್ವರಾಯರು ಕೂಡ ಅತ್ಯುತ್ತಮವಾದಂತಹ ಸಣ್ಣ ಕಥೆಗಳು, ಶಿಶುಗೀತೆಗಳ ಮೂಲಕ ಸ್ಥಿತ್ಯಂತರವನ್ನು ಮಾಡಿದವರು. ಇನ್ನು ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಗೋಪಾಲಕೃಷ್ಣ ಅಡಿಗರು. ಎಂತೆಂಥ ಮಹಾನ್ ದಿಗ್ಗಜರ ಪಟ್ಟಿ ಇದೆ ನೋಡಿ. ಗೋಪಾಲಕೃಷ್ಣ ಅಡಿಗರು ಅಂದಾಗ ನಮಗೆ ನೆನಪಿಗೆ ಬರುವುದು ನವ್ಯ ಕಾವ್ಯವನ್ನು ಪರಿಚಯ ಮಾಡಿದಂತಹ ಗೋಪಾಲಕೃಷ್ಣ ಅಡಿಗರು. ನವ್ಯ ಕಾವ್ಯದ ಪಿತಾಮಹ ಅಂತ ಕರೆಸಿಕೊಳ್ತಾರೆ. ಬಹುಶಃ ಹೊಸ ಶೈಲಿ ಮತ್ತು ಆಧುನಿಕತೆಗೆ ನೇರವಾಗಿ ಪ್ರತಿಫಲಿಸುವಂತಹ ಕಾವ್ಯ ಭಾವನೆಯನ್ನು ತರುವ ಮೂಲಕ ಪ್ರಮುಖ ಸ್ಥಿತ್ಯಂತರವನ್ನು ಮಾಡಿದವರು ಗೋಪಾಲಕೃಷ್ಣ ಅಡಿಗರು ಎಂದರೆ ತಪ್ಪಾಗ್ಲಿಕ್ಕಿಲ್ಲ. ಅದರೊಂದಿಗೆ ಬೆನಗಲ್ ಸಹೋದರರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಬೆನಗಲ್ ರಾಮರಾವ್ ಅವರು ಕರ್ನಾಟಕದ ನಕಾಶೆಯನ್ನು ಬರೆದವರು ಎನ್ನುವುದು, ಅವರು ನಮ್ಮೂರಿನವರು ಎನ್ನುವುದು ನಮಗೆ ಹೆಮ್ಮೆಯ ವಿಷಯ. ಅದರೊಂದಿಗೆ ಕಾಣಿಸ್ಕೊಳ್ತಾರೆ ಅವರ ಸಹೋದರ ಅಂತ ಬೆನಗಲ್ ನರಸಿಂಗರಾವ್ ಅವರು. ಬಹುಶಃ ಸಂವಿಧಾನದ ಕರಡು ಪ್ರತಿಯನ್ನು ತರುವಲ್ಲಿ ಅಂಬೇಡ್ಕರ್ ಅವರ ಜೊತೆಗೆ ನಿಂತವರು. ಮೊದಲು ಕರಡು ಪ್ರತಿಯನ್ನು, ಯಾಕಂದ್ರೆ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ರು, ಕರಡು ಪ್ರತಿಯನ್ನು ತಂದವರು ಕೂಡ ಬೆನಗಲ್ ನರಸಿಂಗರಾವ್ ಅವರು. ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅಂಬೇಡ್ಕರ್ ಅವರು, ಆ ಕರಡು ಯಾವಾಗ ಸಂವಿಧಾನದ ಅಂತಿಮ ಹಂತಕ್ಕೆ ಬಂತೋ ಆವಾಗ ಸಂವಿಧಾನದ ಅಂತಿಮ ಹಂತದಲ್ಲಿ ಅಂಬೇಡ್ಕರ್ ಬೆನಗಲ್ ಅವರ ಬಗ್ಗೆ ಹೇಳಿದಂತ ಒಂದು ಮಾತು, ನನಗೆ ಸಂದ ಗೌರವದ ದೊಡ್ಡ ಪಾಲು ಬೆನಗಲ್ ನರಸಿಂಗರಾವ್ ಅವರಿಗೆ ಸಲ್ಲಬೇಕು ಎನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾರೆ. ಹೀಗೆ ಮುಂದುವರಿಯುತ್ತಾ ನಮ್ಮದೇ ಊರಿನವರು ಜಗದ್ವಿಖ್ಯಾತರಾದಂತಹ ಸಾಹಿತಿ ನಿರಂಜನರು ಕಾಣಿಸಿಕೊಳ್ತಾರೆ. ಕುಲಕುಂದ ಶಿವರಾಯ ಎನ್ನುವಂತಹ ಹೆಸರಿನಿಂದ ನಿರಂಜನ ಎಂದೇ ಪ್ರಖ್ಯಾತರಾದವರನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬೇಕು. ಪ್ರಗತಿಶೀಲ ಸಾಹಿತ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿದವರು ಕೂಡ ನಿರಂಜನರು. ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಬ್ರಹ್ಮಣ್ಯದವರು, ಸುಳ್ಯದವರು ಎನ್ನುವುದನ್ನು ನೆನಪಿಸಿಕೊಳ್ಳಬೇಕು. ಸುಮಾರು 125ಕ್ಕೂ ಅಧಿಕ ಕೃತಿಗಳನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಮಹಿಳಾ ಶೋಷಣೆ, ಕಾರ್ಮಿಕ ಶೋಷಣೆಯ ಬಗ್ಗೆ ಧ್ವನಿ ಎತ್ತಿದವರು ನಿರಂಜನರು. ಇವರೊಂದಿಗೆ ಅನುಪಮ ನಿರಂಜನರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಇನ್ನು ಹೀಗೆ ಬೆಳೆಯುತ್ತಾ ಹೋದಾಗ ಮತ್ತೆ ನೆನಪಿಗೆ ಬರುವವರು ಕಡೆಂಗೊಡ್ಲು ಶಂಕರ ಭಟ್ಟರು. 1904 ಇದೇ ಊರಿನಲ್ಲಿ ಬಂಟ್ವಾಳದ ಕಡೆಂಗೊಡ್ಲುವಿನಲ್ಲಿ ಜನಿಸಿದ ಕಡೆಂಗೊಡ್ಲು ಅವರು ಬಹುಶೈಲಿಯ ಸಾಹಿತ್ಯಗಾರ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಬಹುಶಃ ಪತ್ರಿಕೋದ್ಯಮದ ಮೂಲಕ, ಇವತ್ತಿನ ಅಧ್ಯಕ್ಷರು ಇಲ್ಲಿ ಇದ್ದಾರೆ, ಪತ್ರಿಕೋದ್ಯಮದ ಮೂಲಕ ರಾಷ್ಟ್ರಬಂಧುವಿನಂತಹ ಪತ್ರಿಕೆಯನ್ನು ಪರಿಚಯಿಸಿ ನಿರಂಜನರಂತಹ ಸಾಹಿತಿಯನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಕಡೆಗೊಂಡ್ಲು ಅಂತವರು. ಹಾಗೆಯೇ ಮುಳಿಯ ತಿಮ್ಮಪ್ಪಯ್ಯನವರನ್ನು ಕೂಡ ನೆನಪಿಸಿಕೊಳ್ಬೇಕು. 1888 ದಕ್ಷಿಣ ಕನ್ನಡ ಜಿಲ್ಲೆಯ ಇದೇ ಬಂಟ್ವಾಳದಲ್ಲಿ ಜನಿಸಿದಂಥ ಮುಳಿಯ ತಿಮ್ಮಪ್ಪಯ್ಯನವರು ಮಾಡಿದಂಥ ಒಂದು ಮಹತ್ವದ ಕೆಲಸ ಏನು ಅಂತ ಹೇಳಿದರೆ, ಕವಿರಾಜ ಮಾರ್ಗವನ್ನು ರಚಿಸಿದ್ದು ದೃಪತುಂಗನಲ್ಲ, ಶ್ರೀ ವಿಜಯ ಅರ್ಥಾತ್ ಜಯಾಳ್ವ ಎಂದು ಆಂತರಿಕ ಸಾಕ್ಷ್ಯಗಳ ಮೂಲಕ ಪರಿಚಯ ಮಾಡಿಕೊಟ್ಟವರು, ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಮುಳಿಯ ತಿಮ್ಮಪ್ಪಯ್ಯನವರು. ಇನ್ನು ಸೇಡಿಯಾಪು ಕೃಷ್ಣ ಭಟ್ಟರನ್ನು ನೆನಪಿಸಿಕೊಳ್ಳಬೇಕು. 1902 ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದಂತಹ ಸೇಡಿಯಾಪು ಕೃಷ್ಣ ಭಟ್ಟರು ಖಂಡ ಕಾವ್ಯಕ್ಕೆ ಒಂದು ಬುನಾದಿಯನ್ನು ಹಾಕಿದವರು ಸೇಡಿಯಾಪು ಅವರು. ವ್ಯಾಕರಣ ಮತ್ತು ಛಂದಸ್ಸಿನ ಮೂಲಕ ಅಪಾರ ಕೆಲಸವನ್ನು ಮಾಡಿ ಕನ್ನಡ ಸಾಹಿತ್ಯದ ಮೇರು ಪರ್ವತದಲ್ಲಿ ನಿಂತವರು ಸೇಡಿಯಾಪು ಕೃಷ್ಣ ಭಟ್ಟರು. ಹಾಗೆಯೇ ಕಾರ್ನಾಡ್ ಸದಾಶಿವರಾವ್ ಅವರು ಕೂಡ ಮಂಗಳೂರಿನಲ್ಲಿ ನಾಟಕ ಕ್ಷೇತ್ರಕ್ಕೆ ಬಹಳಷ್ಟು ಸಾಧನೆಯನ್ನು ಕೊಡದೇ ಇದ್ದರೂ ಕೂಡ ರಂಗಭೂಮಿಗೆ ಬಹಳಷ್ಟು ಕೊಡುಗೆಯನ್ನು ನೀಡಿದವರು ಕಾರ್ನಾಡ್ ಅವರು. ಇನ್ನು ಗುಲ್ವಾಡಿ ವೆಂಕಟರಾವ್ ಅವರನ್ನು ನಾವು ನೆನಪಿಸಿಕೊಳ್ಳೇಬೇಕು. ಇಂದಿರಾಬಾಯಿ ಎನ್ನುವಂಥ ಮೊದಲ ಸಾಮಾಜಿಕ ಕಾದಂಬರಿಯನ್ನು ಕನ್ನಡಕ್ಕೆ ಪರಿಚಯಿಸಿದವರು ನಮ್ಮ ಮಂಗಳೂರಿನ ಗುಲ್ವಾಡಿ ವೆಂಕಟರಾವ್ ಅವರು ಎನ್ನುವಂಥದ್ದು. ಹಾಗೆ ಬೆಳೀತಾ ಹೋದಾಗ ನಮಗೆ ಕಡಲ ತಡೆಯ ಭಾರ್ಗವನಾಗಿ ಕಾಣಿಸಿಕೊಳ್ಳುವಂತಹ ಶಿವರಾಮ ಕಾರಂತರು ಕಾದಂಬರಿಯ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿ ಪ್ರಗತಿಶೀಲ ಮತ್ತು ನವ್ಯ ಚಳವಳಿಗಿಂತ ಮೊದಲೇ ಸಮಾಜದ ಕೆಳಸ್ತರದ ವ್ಯಕ್ತಿಗಳನ್ನು ತನ್ನ ಸಾಹಿತ್ಯದಲ್ಲಿ ಪರಿಚಯಿಸಿದವರು ಶಿವರಾಮ ಕಾರಂತರು. ಕಾದಂಬರಿಗಳ ಪ್ರಕಾರದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಮಾತನಾಡಿದವರು. ಅಷ್ಟು ಮಾತ್ರ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಮೇರು ವ್ಯಕ್ತಿತ್ವದ ಸಾಹಿತಿ ಅಂತ ಇದ್ರೆ ಮೂಕಜ್ಜಿಯ ಕನಸುಗಳ ಮೂಲಕ ಶಿವರಾಮ ಕಾರಂತರು. ಇವರು ನಮ್ಮೂರಿನವರು, ಪುತ್ತೂರಿನಲ್ಲಿ ಇಂದಿಗೂ ಕಾರಂತವನ ಎನ್ನುವಂಥದ್ದು ಬಹಳ ಅದ್ಭುತ ರೀತಿಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಈ ಕಡಲ ತಡಿಯ ಭಾರ್ಗವ ಕೂಡ ಸಾಹಿತ್ಯದಲ್ಲಿ ಮಾಡಿದಂಥ ಸ್ಥಿತ್ಯಂತರ ಅಷ್ಟಿಷ್ಟಲ್ಲ. ಹಾಗೆಯೇ ನಮ್ಮ ಸುಳ್ಯದವರೇ ಆದಂತಹ ಕೊಳಂಬೆ ಪುಟ್ಟಣ್ಣಗೌಡರನ್ನು ನಾನಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅಚ್ಚಗನ್ನಡದಲ್ಲಿ ಕಾರ್ಯವನ್ನು ಮಾಡಿದಂತಹ ಕೆಲಸವನ್ನು ಮಾಡಿದಂತಹ, ಸಂಸ್ಕೃತವನ್ನು ತ್ಯಜಿಸಿ ಅಚ್ಚಗನ್ನಡದಲ್ಲಿ ಸಾಹಿತ್ಯ ರೂಪಕ್ಕೆ, ಸಾಹಿತ್ಯ ರಚನೆಗೆ ಇಳಿದವರು ಕೊಳಂಬೆ ಪುಟ್ಟಣ್ಣಗೌಡರು. ತನ್ನ ಕಾಲೂರು ಚೆಲುವೆಯ ಮೂಲಕ ದೇಶೀಯ ಪದಗಳನ್ನು ಬಳಸಿ, ಅಚ್ಚಗನ್ನಡದ ಪದಗಳನ್ನು ಬಳಸಿ ಸಾಹಿತ್ಯ ರಚನೆ ಮಾಡಿ ಅಭಿನವ ಆಂಡಯ್ಯ ಎನ್ನುವಂಥ ಬಿರುದನ್ನು ಪಡೆದವರು ಅಂತಿದ್ರೆ ಅದು ಕೊಳಂಬೆ ಪುಟ್ಟಣ್ಣಗೌಡರು. ಅವರ ಮಗ ಡಾಕ್ಟರ್ ಕೆ ಚಿದಾನಂದ ಗೌಡರು ಕೂಡ ಇವತ್ತು ಇತ್ತ ಕಡೆ ಪುಟ್ಟಣ್ಣಗೌಡರು ಅಚ್ಚಗನ್ನಡದಲ್ಲಿ ಕೆಲಸ ಮಾಡಿದ್ರೆ ತಂತ್ರಜ್ಞಾನದಲ್ಲಿ ಕನ್ನಡದ ಬಳಕೆಯನ್ನು ಕೆಲಸ ಮಾಡ್ತಾ ಇರುವವರು ಚಿದಾನಂದ ಗೌಡರು. ಹಾಗೆಯೇ ಅಮೃತ ಸೋಮೇಶ್ವರನ್ನು ನೆನಪಿಸಿಕೊಳ್ಳಲೇಬೇಕು. ತುಳುವಿನಲ್ಲಿ ಬಹಳಷ್ಟು ಕೆಲಸಗಳನ್ನು ಮಾಡಿದವರು. ಇಂತಹ ದಿಗ್ಗಜರ ಸಾಲಿನಲ್ಲಿ ನನ್ನ ಗುರುಗಳಾದಂತಹ ವಿವೇಕ್ ರೈಯವರು ಕೂಡ ಈ ಸಾಲಿನಲ್ಲಿ ನಿಲ್ತಾರೆ. ಬಹುಶಃ ಕೋಟಿ ಚೆನ್ನಯ್ಯ ಎನ್ನುವಂತಹ ಸಿನಿಮಾಕ್ಕೆ ಎಕ್ಕಸಕ ಹಾಡನ್ನು ಬರೆದು ಅತ್ಯುತ್ತಮ ರೀತಿಯಲ್ಲಿ ಇವತ್ತು ಇಡೀ ಜನಮಾನದಲ್ಲಿ ನಿಂತಿದೆ ಅಂತಿದ್ರೆ ಅದು ನಮ್ಮ ವಿವೇಕರಯ್ಯವರ ಹಾಡು. ಅಷ್ಟು ಮಾತ್ರ ಅಲ್ಲ, ಅವರೊಂದು ಅವರೋರ್ವರು ವಿದ್ವಾಂಸರು ಹೌದು, ಅಂತಾರಾಷ್ಟ್ರೀಯ ಖ್ಯಾತಿಯಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ಗಮನವನ್ನು ಸೆಳೆದವರು ಕೂಡ ಹೌದು. ಹಾಗೆಯೇ ವೈದೇಹಿಯವರನ್ನು ನಾನಿಲ್ಲಿ ನೆನಪಿಸಿಕೊಳ್ಳುತ್ತೇನೆ. ಜಾನಕಿ ಶ್ರೀನಿವಾಸ ಮೂರ್ತಿ ಎನ್ನುವಂಥ ನಾಮಾಂಕಿತದೊಂದಿಗೆ ವೈದೇಹಿ ಎನ್ನುವಂಥ ಕಾವ್ಯನಾಮದ ಮೂಲಕ ಚಿರಪರಿಚಿತರಾದಂತಹ, ಸ್ತ್ರೀಲೋಕದ ಸೂಕ್ಷ್ಮ ಅಂಶಗಳನ್ನು ಬೆಳಕಿಗೆ ತಂದವರು ಅಂತಿದ್ರೆ ಅದು ವೈದೇಹಿಯವರು. ಹಾಗೆಯೇ ಧರಣಿದೇವಿ ಮಾಲಗತ್ತಿಯವರನ್ನು ನೆನಪಿಸಿಕೊಳ್ತೇನೆ. ಬಹುಶಃ ಬಂಟ್ವಾಳದವರೇ ಅಂತ ಕಾಣ್ತದೆ. ಐಪಿಎಸ್ ಅಧಿಕಾರಿಣಿಯಾಗಿದ್ದರೂ ಕೂಡ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಛಾಪನ್ನು ಮೂಡಿಸಿದವರು ಧರಣಿದೇವಿ ಮಾಲಗತ್ತಿಯವರು. ಪುರುಷೋತ್ತಮ ಬಿಳಿಮಲೆಯವರನ್ನು ಕೂಡ ನೆನಪಿಸಿಕೊಳ್ಳುತ್ತೇನೆ. ಸುಳ್ಯದವರಾಗಿದ್ದುಕೊಂಡು ಸಾಹಿತ್ಯ ರಚನೆಯೊಂದಿಗೆ ಕನ್ನಡ ಪರ ಹೋರಾಟಕ್ಕಾಗಿ ಇಂದಿಗೂ ಶ್ರಮಿಸ್ತಾ ಇರುವವರು. ಹಾಗೆಯೇ ಬೊಳುವಾರು ಮಹಮ್ಮದ್ ಕುಂಜಿ ಅವರನ್ನು ನೆನಪಿಸಿಕೊಳ್ಳಬೇಕು. ಬಹುಶಃ ನವ್ಯ ಸಾಹಿತ್ಯದಲ್ಲಿ ಮುಸ್ಲಿಂ ಬದುಕನ್ನು ಮೊತ್ತ ಮೊದಲು ಪರಿಚಯಿಸಿದವರು ಅಂತಿದ್ರೆ ಅದು ಬೊಳುವಾರು ಮಹಮ್ಮದ್ ಕುಂಜಿ ಅವರು. ಏನು ಸಾರಾ ಅಬುಬಕ್ಕರ್ ಅವರು. ಬಹುಶಃ ಯಾಕೆ ನಾನು ಈ ಪಟ್ಟಿಯನ್ನು ಕೊಡ್ತಾ ಹೋಗ್ತಾ ಇದ್ದೇನೆ ಅಂತಂದ್ರೆ ನಮ್ಮ ಇಂದಿನ ಈ ಯುವ ಪೀಳಿಗೆಗೆ ಎಂತೆಂಥ ದಿಗ್ಗಜರು ನಮ್ಮ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಬೆಳೆದು ಬಂದಿದ್ದಾರೆ, ಎಂತಹ ಸಾಹಿತ್ಯ ಕ್ಷೇತ್ರಕ್ಕೆ ಎಂತಹ ಅಪಾರವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಇರುವಂತಹ ಯುವ ಮನಸ್ಸುಗಳು ಕೂಡ ಈ ನಿಟ್ಟಿನಲ್ಲಿ ಹೆಜ್ಜೆಯನ್ನಿಡಬೇಕಾದಂತಹ ಅನಿವಾರ್ಯತೆ ಇದೆ. ಸಾರಾ ಅಬುಬಕ್ಕರ್ ಅವರನ್ನು ಕೂಡ ನಾನು ನೆನಪಿಸಿಕೊಳ್ತೇನೆ. 1936 ಜನಿಸಿದ್ದು ಕಾಸರಗೋಡಿನಲ್ಲಾದರೂ ಕೂಡ ಮದುವೆಯ ನಂತರ ಮಂಗಳೂರಿನಲ್ಲಿ ಬಂದು ನೆಲೆಸಿ ಮುಸ್ಲಿಂ ಸಮುದಾಯದ ಅದರಲ್ಲೂ ಕೂಡ ಮಹಿಳೆಯರ ಬದುಕನ್ನು ಸಾಹಿತ್ಯದ ವಸ್ತುವಾಗಿಸಿದಂತಹ ಸಾಹಿತಿ ಅಂತ ಇದ್ರೆ ಅದು ಸಾರಾ ಅಬುಬಕ್ಕರ್ ಅವರು. ಹಾಗೇನೆ ಕೇರಳದ ಕಾಸರಗೋಡಿನವರಾದರೂ ಕೂಡ ಕಯ್ಯಾರ ಕಿಂಜಣ್ಣರಯ್ಯವರನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಕಾಸರಗೋಡನ್ನು ದಕ್ಷಿಣ ಕನ್ನಡಕ್ಕೆ ಕರ್ನಾಟಕಕ್ಕೆ ಸೇರಿಸಲಿಕ್ಕೆ ಬಹಳಷ್ಟು ಹೋರಾಟವನ್ನು ನಡೆಸಿದವರು ಕಯ್ಯಾರ ಕಿಂಜಣ್ಣರಯ್ಯವರು. ಹಾಗೇನೆ ನಾನು ನನ್ನ ಗುರುಗಳಾದ ಡಾಕ್ಟರ್ ಮಾಧವ ಪೆರಜೆಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇನೆ. ಹಂಪಿಯಲ್ಲಿ ಡೀನ್ ಆಗಿದ್ದುಕೊಂಡು ಮಂಗಳೂರಿನಲ್ಲಿ ಇರುವವರು, ಅರೆಭಾಷೆಯಲ್ಲಿ ಯಕ್ಷಗಾನ ಪ್ರಸಂಗವನ್ನು ಬರೆದವರು ಡಾಕ್ಟರ್ ಮಾಧವ ಪೆರಜೆಯವರು. ಅಷ್ಟು ಮಾತ್ರ ಅಲ್ಲದೆ ಆದಿಕವಿ ಪಂಪನ ಕಾವ್ಯ ವೈಶಿಷ್ಟ್ಯವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಜನಪ್ರಿಯಗೊಳಿಸುವ ಕಾರ್ಯದಲ್ಲಿ ತೊಡಗಿದವರು ಡಾಕ್ಟರ್ ಮಾಧವ ಪೆರಜೆಯರು. ಹಾಗೇನೆ ಇಂದಿನ ಕಾಲಯುಗಕ್ಕೆ ಬಂದಾಗ ನನ್ನ ಗುರುಗಳಾದಂಥ ಡಾಕ್ಟರ್ ಚಿನ್ನಪ್ಪಗೌಡ ಸರ್ ಅವರು. ಬಹಳಷ್ಟು ಈಗಾಗಲೇ ಅವರ ಪರಿಚಯವನ್ನು ಮಾಡುವಾಗ, ಯಾಕಂದ್ರೆ ಅವರ ಪರಿಚಯ ನಾನು ಮತ್ತು ಶಿಶಿಲ ಸರ್ ಮಾತನಾಡ್ತಾ ಇದ್ದೇವೆ, ಅವರ ಪರಿಚಯ ಮಾಡಿದರೆ ಒಂದಿನ ಬೇಕಾದರೂ ಮಾಡ್ತಾ ಕೂತ್ಕೊಳ್ಬೋದು ಅಂತ. ನಮಗೆ ಪಾಚಕ್ಕನ ಗಂಡ ಅಂತಾರಂತ ಸೆಕೆಂಡ್ BSCಯಲ್ಲಿ ಒಂದು ಪಾಠ ಇದೆ. ನಾನು ಅದನ್ನು ಪಾಠ ಮಾಡುವಾಗ ಯಾವತ್ತೂ ಹೇಳ್ತಾ ಇರ್ತೇನೆ ಅಂದರೆ ಒಂದು ರೀತಿಯಲ್ಲಿ ಮಹಿಳಾ ಯಾವ ರೀತಿಯಲ್ಲಿ ಅಲ್ಲಿ ಬರುವಂಥ ಪಾಚಕ್ಕನ ವಿಚಾರಗಳು ಇದೆ ಅದನ್ನು ಇವತ್ತು ಜನರಿಗೆ ಪರಿಚಯ ಮಾಡುವ ಮೂಲಕ ಯಾವ ರೀತಿ ಒಬ್ಬ ವ್ಯಕ್ತಿಯನ್ನು ನಾವು ನೋಡ್ತೇವೆ ಎನ್ನುವುದನ್ನು ಹೇಳಿಕೊಡುತ್ತಾ ಅತ್ಯುತ್ತಮವಾದಂಥ ಕೃತಿಗಳನ್ನು ಸಹೃದಯ ಲೋಕಕ್ಕೆ ಕೊಟ್ಟವರು ಡಾಕ್ಟರ್ ಕೆ ಚಿನ್ನಪ್ಪಗೌಡ ಅವರು. ಹೀಗೆ ನೋಡ್ತಾ ಹೋದಾಗ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನವರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಭೂತಪೂರ್ವವಾದಂಥ ಸ್ಥಿತ್ಯಂತರಗಳು ನಡೆದಿದೆ ಎನ್ನುವುದು ಹಲವು ಪ್ರಥಮಗಳೇ ಸಾಕ್ಷಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಹುಶಃ ಇದು ನನ್ನ ಓದಿನ ಪರಿಮಿತಿ ಇರಬಹುದು, ಅಥವಾ ನನ್ನ ಅರಿವಿನ ಪರಿಮಿತಿ ಕೂಡ ಇರಬಹುದು. ಇತ್ತೀಚಿನ ದಿನಗಳಲ್ಲಿ ಸೇಡಿಯಾಪು ಕೃಷ್ಣ ಭಟ್ಟರಂಥವ್ರು, ರತ್ನಾಕರ ವರ್ಣಿಯಂಥವ್ರು ಇರ್ಬೋದು, ಇಂತಹ ಸ್ಥಿತ್ಯಂತರಗಳು ಇಂದಿನ ದಿನದಲ್ಲಿ ಕಾಣ್ತಾ ಇಲ್ವೋ ಏನೋ ಎನ್ನುವುದನ್ನು ನಾನು ಎಲ್ಲೋ ಒಂದಿಷ್ಟು ನನ್ನ ತಿಳುವಳಿಕೆಯ ಮಟ್ಟದಲ್ಲಿ ನಾನು ಗಮನಿಸಿರುವಂಥದ್ದು, ಅಂತ ಮಹಾನ್ ಚಿಂತನೆಗಳು ಸ್ಥಿತ್ಯಂತರಗಳು ಅಷ್ಟಾಗಿ ಗೋಚರವಾಗುವುದಿಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಕಾಣಬಹುದು ಎನ್ನುವಂಥದ್ದು ನಮ್ಮ ನಿಲುವು. ಅದು ನನ್ನ ಸೀಮಿತ ಓದು ಇರ್ಬೋದು ಅಥವಾ ನನ್ನ ಗಮನಕ್ಕೆ ಬಾರದೆಯೂ ಇರ್ಬೋದು. ಆದರೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿದವರು ಬಹಳಷ್ಟು ಸಾಹಿತಿಗಳನ್ನು ನಾವು ಕಾಣ್ಬೋದು. ಸುಬ್ರಾಯ ಚೊಕ್ಕಾಡಿಯವರು ಇರ್ಬೋದು, ಸಬಿಹ ಭೂಮಿಗೌಡ ಇರ್ಬೋದು. ನಾನು ಕೆಲವು ಪಟ್ಟಿಗಳನ್ನಷ್ಟೇ ಮಾಡ್ತಾ ಹೋಗ್ತೇನೆ, ಅದು ಕೂಡ ಎಲ್ಲ ಸಮಯ ಮುಗಿತಾ ಬಂತು ನನಗೆ ಕೊಟ್ಟ ಸಮಯ, ಎಲ್ಲವನ್ನು ಹೇಳಲಿಕ್ಕಾಗೋದಿಲ್ಲ. ಸಬಿಹ ಭೂಮಿಗೌಡ ಇರ್ಬೋದು, ತಾಳ್ತಜೆ ವಸಂತಕುಮಾರ್ ಇರ್ಬೋದು, ಇದಿನಬ್ಬ ಇರ್ಬೋದು, ಜಯಮ ಚಟ್ಟಿಮಾಡ ಇರ್ಬೋದು, ಹಾಗೆಯೇ ನನ್ನ ಗುರುಗಳಾದ ಪ್ರಭಾಕರ ಶಿಶಿಲರು ಇರ್ಬೋದು, ಧನಂಜಯ ಕುಂಬ್ಳೆ ಇರ್ಬೋದು, ವೀರಪ್ಪ ಮೊಯ್ಲಿ ಇರ್ಬೋದು, ಡಾಕ್ಟರ್ ನಾಗವೇಣಿ ಮಂಚಿ ಬಹುಶಃ ಇದೇ ಊರಿನವರು, ಬಂಟ್ವಾಳದವರು, ಯಕ್ಷಗಾನದಲ್ಲಿ ಮಹಿಳಾ ತಂಡವನ್ನು ಕಟ್ಟಿಕೊಂಡು ಒಂದಷ್ಟು ಕೆಲಸವನ್ನು ಮಾಡಿದವರು, ನಾಡಿಸೋಜ ಇರ್ಬೋದು, ಭಾನುಮುಸ್ತಕ್ ಇರ್ಬೋದು, ನರೇಂದ್ರ ರೈ ದೇರ್ಲ ಇರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಒಂದಷ್ಟು ಕೃಷಿಯ ವಿಚಾರಗಳನ್ನು ತಂದು ಸಾಹಿತ್ಯ ರಚನೆಯಲ್ಲಿ ತೊಡಗಿದರು. ವಾಮನನಂದ ಅವರು ಇರ್ಬೋದು, ಲಕ್ಷ್ಮೀಶ ತೋಳ್ಪಡಿ ಇರ್ಬೋದು, ಹಾಗೆಯೇ ಇಂದಿನ ಸರ್ವಾಧ್ಯಕ್ಷರಾದಂಥ ಚಿದಂಬರ ಬೈಕಂಪಾಡಿಯರು ಇರ್ಬೋದು, ಪತ್ರಿಕಾ ವಲಯದಲ್ಲಿ ಮಹಾನ್ ಸಾಧನೆಯನ್ನು ಮಾಡಿದವರು. ಹೀಗೆ ಹೇಳ್ತಾ ಹೋದರೆ ಸಾಹಿತಿಗಳ ಪಟ್ಟಿ ಬೆಳೀತಾ ಹೋಗ್ತದೆ. ಆ ಎಲ್ಲ ಸಾಹಿತಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವಂಥದ್ದು ಕೂಡ ಅದು ನಮ್ಮ ಹೆಮ್ಮೆ. ನನ್ನ ಈ ಎಲ್ಲ ಪಟ್ಟಿಯನ್ನು ಒಂದು ಸಮಯದ ಅಭಾವದಿಂದ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಾ ಅದರೊಂದಿಗೆ ಮಂಗಳೂರು ಸಮಾಚಾರ ಎನ್ನುವಂಥ ಪತ್ರಿಕೆ, ಕನ್ನಡದ ಮೊತ್ತ ಮೊದಲ ಪತ್ರಿಕೆ ಬಂದದ್ದು ಅಂತಿದ್ರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಅಂತ ನೆನಪಿಸಿಕೊಳ್ಳುತ್ತಾ ಜಾನಪದ ಕ್ಷೇತ್ರವನ್ನು ಕೂಡ, ಅದರಲ್ಲಿ ಬಹಳಷ್ಟು ಕೆಲಸ ಮಾಡಿದಂಥ ಗುರುಗಳು ಇಲ್ಲಿದ್ದಾರೆ, ಜಾನಪದ ಕ್ಷೇತ್ರವನ್ನು ನಾವು ನೆನಪಿಸಿಕೊಳ್ಳಲೇಬೇಕು. ಅದೇನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೆ ಬಿದ್ದಿಲ್ಲ. ಹಾಗೆ ನೋಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾನಪದ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮೃದ್ಧವಾದ ಕಾರ್ಯಗಳು ನಡೆದಿವೆ. ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ಗಮನಿಸಿಕೊಳ್ಬೇಕು, ಪ್ರಾಚೀನ ಸಾಹಿತ್ಯಕ್ಕಿಂತಲೂ ಮೊದಲೇ ನೇಜಿ ಹಾಡು ಇರ್ಬೋದು, ಭೂತ ಪಾಡ್ದನ ಇರ್ಬೋದು, ಶೋಭಾನೆ ಇರ್ಬೋದು, ಪಾಡ್ದನಗಳು ಇರ್ಬೋದು, ಅಜ್ಜಿ ಕಥೆಗಳು ಇರ್ಬೋದು, ಇವೆಲ್ಲವೂ ಕೂಡ ಜಾನಪದ ಕ್ಷೇತ್ರದಲ್ಲಿ ಕಾಣಿಸಿಕೊಟ್ಟಿವೆ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯ ನಿರಂತರ ಸ್ಥಿತ್ಯಂತರಗಳ ಪಯಣ, ಇದನ್ನು ನಾವಿಲ್ಲಿ ಉಲ್ಲೇಖ ಮಾಡಲೇಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಸಾಹಿತ್ಯದಲ್ಲಿ ನಿರಂತರ ಸ್ಥಿತ್ಯಂತರಗಳ ಪಯಣ. ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಮತ್ತು ಜೈನ ಸಾಹಿತ್ಯದಿಂದ ಆರಂಭವಾಗಿ ನಂತರ ಭಕ್ತಿ ಯಕ್ಷಗಾನ ಪರಂಪರೆಯ ಮೂಲಕ ಅದು ಬೆಳೆಯಿತು. ಈ ನೆಲದ ಇನ್ನೊಂದು ವೈಶಿಷ್ಟ್ಯವೆಂದರೆ ಸಾಹಿತ್ಯವು ಕೇವಲ ಪುಸ್ತಕಗಳಲ್ಲಿ ಮಾತ್ರ ಉಳಿಯದೆ ಯಕ್ಷಗಾನ, ಜಾನಪದ, ಸ್ಥಳೀಯ ಭಾಷೆಗಳ ಮೂಲಕ ಕೂಡ ಜನಜೀವನದಲ್ಲಿ ಬೆರೆತು ಹೋಗಿದೆ. ಆಧುನಿಕ ಯುಗದಲ್ಲಿ ನವೋದಯದಿಂದ ಪ್ರಾರಂಭವಾಗಿ ಸಾಮಾಜಿಕ ಚಿಂತನೆ, ಮಹಿಳಾ ಧ್ವನಿ ಮತ್ತು ಇತ್ತೀಚಿನ ಯುವ ಲೇಖಕರ ಮೂಲಕ ಸಾಹಿತ್ಯ ಹೊಸ ಹೊಸ ರೂಪಗಳನ್ನು ಪಡೆದುಕೊಳ್ಳುತ್ತದೆ. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಹತ್ವಪೂರ್ಣವಾದಂತಹ ಸಾಹಿತ್ಯ ಕೈಂಕರ್ಯ ನಡೆಯಬೇಕಾದರೆ ಮಕ್ಕಳಲ್ಲಿ ಓದಿನ ಹವ್ಯಾಸವನ್ನು ನಾವು ಇಂದಿನ ಈ ಮೊಬೈಲ್ ಯುಗದಲ್ಲಿ ಬೆಳೆಸಲೇಬೇಕಾದಂತಹ ಅನಿವಾರ್ಯತೆ ಇದೆ. ಅದರೊಂದಿಗೆ ಒಂದು ಓದಿ ಹತ್ತು ಬರೆಯುವುದಕ್ಕಿಂತಲೂ ಹತ್ತು ಓದಿ ಒಂದು ಬರೆಯಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ ಅಂತ ಹೇಳುತ್ತಾ, ತಂತ್ರಜ್ಞಾನದ ಭರಾಟೆಯಲ್ಲಿ ಸಾಹಿತ್ಯ ನಲುಗಿ ಹೋಗದ ರೀತಿಯಲ್ಲಿ ಇಂತಹ ಸಾಹಿತ್ಯ ಸಮ್ಮೇಳನಗಳು, ಸಾಹಿತ್ಯ ಪರ ಚಿಂತನೆಗಳು, ಸಾಹಿತ್ಯ ಪರ ವಿಚಾರ ಸಂಕಿರಣಗಳು, ಗೋಷ್ಠಿಗಳು ಮೂಲಕ ಜನರ ಮನಸ್ಸನ್ನು ಮುಟ್ಟುವ ಮತ್ತು ತಟ್ಟುವ ಕೆಲಸ ಆಗಬೇಕಾಗಿದೆ. ಕೊನೆಯದಾಗಿ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಹಿತ್ಯವು ಕೇವಲ ಇತಿಹಾಸವಲ್ಲ, ಅದು ನಿರಂತರವಾಗಿ ಬೆಳೆಯುತ್ತಿರುವ ಜೀವಂತ ಸಂಸ್ಕೃತಿ. ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಹೊಸ ಚಿಂತನೆಗಳನ್ನು ಸ್ವೀಕರಿಸುವ ಮೂಲಕ ಈ ಸಾಹಿತ್ಯ ಭವಿಷ್ಯದಲ್ಲಿಯೂ ಕನ್ನಡದ ಹೆಮ್ಮೆಯಾಗಿ ಮುಂದುವರಿಯಲಿ ಎನ್ನುವ ಸದಾಶಯದೊಂದಿಗೆ ನನಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ನನ್ನ ಮಾತಿಗೆ ಕಿವಿಯಾದಂಥ ನನ್ನ ಗುರುವರೇಣ್ಯರಿಗೆ ಹಾಗೂ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಹಾಕ್ತಾ ಇದ್ದೇನೆ. ವಂದನೆಗಳು.
2: ಇಷ್ಟವರೆಗೆ ಡಾಕ್ಟರ್ ಅನುರಾಧ ಕುರುಂಜಿ ಇವರ ಮಾತುಗಳನ್ನು ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM.

0: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇದೀಗ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಮಲಗುಡ್ಡೆ ಕಾರ್ಕಳ ಹಾಗೂ ಚಾನೆಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕೆದ ಓಲೆ ತುಳು ಯಕ್ಷಗಾನದ 3ನೇ ಕಂತು.
1: ಪರಮೇಶ್ವರ ದೇವರ ಅನುಗ್ರಹ ಎಂಕಿತ್ತಿ ನಿರ್ಧಾರ ಚೈತ್ಯದ ಈ ಭೂಮಿನ ಯಾನ ಎನ್ನ ಸಂತಿಗೆ ಬಲ್ತೊಂದು ಬರ್ತಿದೆ. ದಮಘೋಷ ಶ್ರುತಶ್ರವೇ ಎನ್ನ ಪೊಪ್ಪ ಅಮ್ಮ ಅಕಲಿನ ಆಶೀರ್ವಾದ ಎನ್ನ ಆರಾಧ್ಯ ಮೂರ್ತಿಯ ಈಶ್ವರ ದೇವರನ ಅನುಗ್ರಹ ಚೈತ್ಯಡು ಸಂತೋಷಡು ಕಾಲಕಲೆ ಒಂದುಳ್ಳೆ ಅಂದ ಇದಕ್ಕೆ ಕಾರಣ ಯಾನು ವರ್ಯಾ

0: శిశుపాలన తూతానయ్యా
1: దాని తూ
0: ಶಿಶುಪಾಲೆ ಬೇತ ಏರ್ಲತ್ ನಿನ್ನ ಕಣ್ಣ ಎದುರುಡೇ ಉಳ್ಳೆ
1: ಓ ಕುಂಬಲ ಕುಂಬಲ ಶಿಶುಪಾಲ ಕುಂಬಲ
0: ನಿಕ್ಕಿದಾನೆ ಕುಂಬುಡದಾನ ಅದೇ ಪಾಪನೆ ದಾನೆ ಬೇಗ ಪೋಪಾನ ಸಾರಿ ಅವೇ ಅಡ್ಡೆ ಶಿಶುಪಾಲೆ ಯಾನೆ ಉಲಾಯಿ ಪೋಪನ ಅಗತ್ತೆ ಇಜ್ಜಿ ದಾನೆ ಬತ್ತ
1: ಕುಂಡಿನಾಪುರ
0: ಕುಂಡಿನಾಪುರ ಅಲ್ಪ ಇತ್ತೆ ನಿಕ್ಕಿದಾನ ಈ ಬರಗಾಲ ಬತ್ತನೆ
1: ಅಲ್ಪರ್ದು ಬತ್ತನೆ ಯಾನೆ
0: ಅಲ್ಪರ್ದು ಬತ್ತನೆ ಬಗ್ಗೆ ಕುಂಡಿನಾಪುರಕ್ಕೆ ಯಾನೆ ಇಂದ ಬಂಡ
1: ಉಪಮಾ ನಗರ ಬಿಡಿ
0: ಕಳಪುಣ್ಯ ಎನ್ನಡಿಗೆ ದಾನ ವಿಷಯ

0: ಎಪ್ಪುಡಿದು ಬರ್ತನ ಓಲ ಎಂದು ರುಕ್ಮಭೂಪತಿ ಎನ್ನ ಮಿತ್ರೆ ಆಪ್ತ ಮಿತ್ರೆ ಕಡಪಡ್ತು ಬರ್ತೀನಿ ಅಂದ ಆಯ್ನ ವಿಷಯ ಅಡ್ಡ ತನ್ನ ತಂಗಡಿನೇ ನಿಕ್ಕೆ ಬರ್ದು ಮದುವೆ ಮಲ್ಪೆ
1: ಹಿರಿಗೆ ಮದುವೆ ಮತ್ತು ಕೊರ್ದು ತೀರೋಡು ಒಂದು ಆಲೋಚನೆ
0: ಐಕ್ಯ ಬರ್ಪನೆಯ ನರಮಾನಿ ಇಪ್ಪುಡು ಎಡ್ಡೆಂದ ನಕಲು ಇಪ್ಪುಡು ಒಂದು ಒರಿ ಸಾವಿರ ಜನ ಸೇರ್ಸ ಒಂದು ಎಂದ ಹೌದು ಅಲ್ಲ ಪ್ರಯೋಜನ ಗುರುಜಿ ಒಟ್ಟಿಗೆ ಇತ್ತು ನಕಲು ಏರು ಇಂಚಿನೇನು ತೂದು ಕಡಪುಡು ದಾನ ಈ ಬೇತೆದಿತ್ತಾನ ಜನಲೇ ಪೆರ ಸೇರಿದಿತ್ತಾನ ಪಶುಪತ್ನಿ ಸುತಾಲಯ
1: ಚಿಕಿತ್ಸಾಲಯ
0: ಬೇಗ ಪೋಪನದ ಚಿಕಿತ್ಸಾಲಯ
1: ಲಫನ್ ಬರ್ತೀನೇ ಮನೆ
0: ಅಲ್ಪರ್ದ ನೀ ನನ್ನ ಕಡಪಡ್ದು ಬರ್ತೀರಿ ಸಂತೋಷದ ವಿಷಯ ರುಕ್ಮಿಣಿ ಎಂಕೆ ಮದುವೆ ಮಲ್ತು ಕೊರಡು ರುಕ್ಮಿ ಯೋಚನೆ ಮಲ್ತಿದ್ದೆ ಎಂದಾಂಡ ಯಾನು ಪೊಕ್ಕಡೆ ಪೊರ್ತು ಕರಿಪಿನ ಸರಿಯತ್ತ ಪೊರ್ತುಗು ಸರಿಯಾದ ಮದುವೆ ಅವಳು ಏಪನೋ ಮದುವೆ ಅಪ್ಪನತ್ತಿ ದಾಯಿ ಕೆಲವರಿಪ್ಪಿರು ತಾನು ಸಾಧನೆ ಮಲ್ಪಡು ಬುಕ್ಕ ಯಾನ ಮದುವೆ ಅವಳು ಅಂದು ಬನ್ಕೊನಕ್ಲೆ ನಮ್ಮ ಅಂಚತ್ ಸಾಧನೆ ದೊಟ್ಟಿಗೆನೆ ಪೊರ್ತುಗು ಸರಿಯಾದ ಮದುವೆ ಅವಳು ಈ ತಿನಟ ಎಂಕಿತ್ತಿನ ಕೊರತೆ ಲವ್ಯ ಎನ್ನ ಎಡಭಾಗ ಏಪನ ಬರಿ ಖಾಲಿ ಉಂಡು
1: ದೀವ್ ನೋಡಿ
0: ದೀವನಿಯರಂದೇ ಯೋಚನೆ ಮಲ್ಪನೆ ಪೊರ್ತುಗು ಸರಿಯಾದ ತಿಕ್ಕಜಿ ಅಂಚ ಆಪುಜಿಯ ಮಾಂತೇರಿ ತಿಕ್ಕನೇನು ನೆಲಪಾವು ಬೇರಿಂದಿ ನಮ್ಮಂಚಿನ ಅಕ್ಕಳಿಗೆ ತಿಕ್ಕನೇನು ನೆಲಪಾವನ ಅಭ್ಯಾಸ ಇದ್ದಿ ಎಡ್ಡೆಂದ ನಾನೇ ಜೊತೆಗೆ ಸೇರಿಸಾವ
1: ಎಡ್ಡೆಂದಿನ ಬಂದು ಓ ನೀರು ಅವ್ರು ಸಂತದಲ್ಲಿ ಹೋಗಲ್ಲೋಡ
0: ದಾನೆ ಮರೀದಿ ಏನು ಯಾನ
1: ಎಡ್ಡೆಂದಿನ
0: ಸಮಾನ ಶೀಲೆ ವ್ಯಸನಿಸು ಸಖ್ಯ
1: ಸಮಾನ
0: ನಿಕ್ಕದಾನೆ
1: ಇರು ಬಂದಿ ನಾವು
0: ತಂಕ ಸಮಾನ ನಕಲಿ ಏರುಳ್ಳೇರಿ ಅಕ್ಲೇನೇ ನಮ್ಮ ಮದುವೆ ಅವಳು ಎಡ್ಡೆ ಪೊಣ್ಣನ ವಿಷಯನೇ ಪಂಡದ ಬತ್ತದ ಪತ್ತೊಂದು ಬತ್ತದ ಇಂಚನೇ ಪೋಯರ ಬಲ್ಲಿ ನಿಕ್ಕೊಂದು ಎಡ್ಡೆ ವ್ಯವಸ್ಥೆ ಮಂತ ಕಡಪುಡು ಎಡ್ಡೆ ಶುದ್ಧಿ ಕೊಡುತ್ತೆ ನಕಲಿನೇ ದಾಟಾಂಡ ಕೊರ್ದು ಕಡಪುಡ್ನವು ನಮ್ಮ ಕ್ರಮ
1: ಮಲ್ಲಡೇ ಕೊರ್ಲೆ ಮಲ್ಲಡು ಕೊರ್ಪಡತ್ತೆ ಕೊರ್ನಾಗಲೇ ಮಲ್ಲಡು
0: ಮಲ್ಲಗ ಪೋಯರ ದೂರ ಉಂಡತ್ತೆ ಮಲ್ಲಡೆ ಕೊರ್ಲೆ ದಾಲ ಯೋಚನೆ ಮಲ್ಪಡ್ಚಿ ಉಲಾಯಿ ಪೋ ಭಂಡಾರಿ ನಕಲು ಇಲ್ದೇರಿ ಭಂಡಾರಿ ನಕಲಿಯ ನಮ್ಮ ಭಂಡಾರದ ಬೀಗದ ಕೈ ಹಾಕಿಂಡವಳ ಬೀಗದ ಕೈ ಹತ್ತು ಹಾಕಿಂಡ ಕೇಳಿದ್ವಿ ನಿಕ್ಕ ಏತ ಮಲ್ಲೆಟು ಬೋಡು ಇದೇ ಬತ್ತಿನ ಅಕ್ಕಲಿಗೆ ಏ ಪೋದ ಕಡಿಮೆ ಅಂದ ಆಪುಜಿ ಅಕ್ಕಲೆಗೆ ಬೋರ್ಡ್ ಆಯ್ನ ಆತ ಕೊರ್ಪೇರು ಅಂಚಾದು ಅಕ್ಕಲೆಗೆ ಬೋರ್ಡ್ ಆಯ್ನೇನು ಪತೋನು ನಿಕ್ಕಿ ಹಂಚಿನ ಬೋರ್ಡ್ ಕೇಂದ್ರದಿದೆ ಅಕ್ಕಲು ಕೊರ್ಪೇರು ಪೋ ಈ ತಲ್ಪದ ಪಿದಾರ್ದು ಸುಮಾರು ಬರ್ತಾಂಡೆ ಮನಸ್ಸು ದಬ್ಬಳ ವ್ಯವಸ್ಥೆ ಆತಂಡ
1: ಮನಸ್ಸು ಬಂದ ಅವಳು ಉಂಡೆ ನೀ
0: ಸಾದಿ ಖರ್ಚಿಗೆ
1: ಸಾದಿ ಖರ್ಚಿಗೆ ಒಂಚೂರು ಕೊಡ್ತೇರ ಸಾದಿ
0: ಅಂಜಲ ಉಳಾಯಿ ಬಟರ್ ನಗಲು ಉಳ್ಳೇರಿ ಸೀದಪ್ಪೋ ಯಾರು ಬನ್ನ ಎಂದು ಬಂದು ಹೊರಸು ಬಂದು ಹೆಚ್ಚಿನ ನಾಚಿಗೆ ಮಲ್ಪನೆ ಮನಸ್ಸು ಮಲ್ಪಿರ ನಾಚಿಗೆ ಮಲ್ಪಿರಲ್ಲಿ ಬಂಜಾರ ಉನೋಡು
1: ಬಂಜಾರ ಉನಲ್ಲಿ ಬಂಜಾರ ಉನೋಳಿ ಹೋದು ಆಂಡ ಆ ಉಂಜಿ ಹಿಂಗ ಕಾಪುಜಿ
0: ದಾನೆ
1: ಉಂಡಿ ಬೆಟ್ಟಿಗೆ ಬಟರ್ ಬಂದ್ಬೇರೆ ಅಂಬಿ ಬಾಟ್ಲ ನಾವು ಹಿಂಗ ಕಾಪುಜಿ
0: ಹೆಂಚಿ ಬಲ್ಲ ದಾಲ ತಪ್ಪು ಪಾತೆ ಉಡ್ಚಿ ಬಟ್ರ ನಕಲಿ ಎಡ್ಡೆ ಕ್ರಮತ್ತ ಅಕ್ಕಲು ಅಕ್ಕಲು ಕೊರ್ನ ಮನಸ್ಸಿನ ನಮ್ಮ ಉನೋಡು ಅಂಡ ಪುಣ್ಯ ಪಡೆಯೋಡು ಏಳೇಳು ಜನ್ಮದ ಪುಂಜಿ ರುಚಿತು ಓಡಿ ಅಕ್ಕಲ ನಕ ಇತ್ತ ಅಕ್ಕಲೊಟ್ಟಿಗೆ ಉಂತನೈ ಏಳೇಳು ಬಗ್ಗೆ ತಕಾಜಿ ಪುಳಿಪುಂಡು ಐನ ಸುದ್ದಿ ಮಾತೆ ಹೇಳಿದ್ ಮರೆ ಹಾ ಪಲ್ಯ ಆರು ಬಗೆ ಅಂಚಿನ ವನಸ್ಸನ್ನು ಉಂಡು ಅಂಡ ಪುಣ್ಯ ಪಡೆಯುವುದು ಈ ಪೋದು ಬಟ್ರಕಲ ಮನಸ್ಸು ಬೊಡ್ಚಿಂದ ಬಂದ್ಪಾತ
1: ಮನಸ್ಸು ಬೋಡು ಆಪುಜಿ
0: ಹೆಂಚಿನ
1: ಉಂಡಿ ಕೂಡ್ಲಿ ಅಂಬಿ
0: ಈ ಹೆಂಚಿನ ನನ್ನೆ ಅಂಬಿ ಮಾಡ್ಯಾರ ನೀನ ಬಂದೇನಾ ಶುದ್ಧ ಪೆತ್ತದ ಅಂಬಿನ ಪಾರ್ದೆ ನೆಲನ ಶುದ್ಧ ಮಲ್ಪೋಡು ಅಂದ್ ಬಂದೆ ಅಂಚಿನ ಪುಣ್ಯ ಬೇಲೆ ಮಲ್ಪೋಡಿಯ ದಾನೆ ಮಲ್ಪ ಮನಸ್ಸು ಮಲ್ತೊಂದು ಪೋಪನ
1: ಮನಸ್ಸು ಮಲ್ಪೋದು
0: ಆಯ್ನ ಬತ್ತೊಂದು ಪೋಲ ಆಯ್ನ ಪೋಗ ಪೋ
1: ಸರಿ
0: ಉತ್ತರ ಯಾರು ಕೊಟ್ಟೆ ದಾನೆಗೆ ಓನೆದ ಒಕ್ಕನೇ

ಮಗಳು ರುಕ್ಮಿಣಿ ಕೃಷ್ಣನೇ ಮದುವೆ ಆವಡಂದು ಎನ್ನದಿತ್ತಲ್ಲ ಅವು ಅತ್ತು ಐಕಿಯ ವಿರೋಧ ಮಲ್ತದೆ ನಿಕ್ಕೆ ಮದುವೆ ಮಲ್ತು ಕೊರ್ಪೆ ಆಯ್ನಾತು ಬೇಗ ಬಾಸಿಂಗ ಕಟ್ಟದೆ ದಿಬ್ಬನ ಸಮೇತ ಬಲ ಅಂದ್ ಪಂಡದ ಕದಕ್ಬಿಡುತ್ತೆ ಕಾಗಜಿ ಆ ಕಾಗಜಿಗೆ ಮನ್ನನ ಕೊರಡ ನಾವು ಎನ್ನ ಕರ್ತವ್ಯ ಐಕ ಬಡದು ಒರಿಯೇ ಪೋಪ್ನತ್ತು ದಾಲಾಂಡ ಸಾಧಿರಿ ಹೆಚ್ಚು ಕಡಿಮೆ ಅರಬಲ್ಲಿ ನಮ್ಮ ಒಟ್ಟಿಗೆ ತಗಲಿ ಏ ಫಲ ಬೋಡು ಯಾನೇ ಇಲ್ಲ ನಾ ಇದ್ದ ಅಂದ್ ವಿಷಯತ್ತು ಎನ್ನ ಎಡಬಲಟ್ಟು ಜನ ಬೋಡ್ಚ ಒಳ್ಳೆ ಬರಡಿಗೆ

0: ಗ್ರಾಮಾಂತರ ಒಟ್ಟು ಸೇರ್ಸಾರ. ಎಟ್ಟ ಬೇಲೆಗೆ ಬಿದಾಡೊಂದು ಬಂದದ ಎನ್ನುತ್ತೆ.
1: ಎಟ್ಟೆ ಬೇಲೆ
0: ನಿಖಿಲನ ಇದೆ ಲೆಪ್ಪಡ ಅಂದ ಎಟ್ಟೆ ಲೇಸದ ಬರ್ತಗೆ ಲೆಪ್ಪಡು
1: ಎಟ್ಟೆ ಲೇಸ
0: ಅಂದಿ
1: ಎಂಚಿನ ಅಂದ ತೆರಿಗತ್ತ
0: ಕಾರಣ ಬೇತದಾಲಾತ್ ಒಂದೇ ಒಂದು ವಿಷಯ
1: ಎಂಚಿನ
0: ಇನಿ ಮುಟ್ಟ ಎನ್ನ ಮನಸ್ಸಿಡು ನಿಖಿಲ ಮನಸ್ಸಿಡು ಇತ್ತಿನ ಒಂದೇ ಒಂದು ಬೇಜಾರದಾಯ್ತಾವು ಬಂಡ ಶಿಶುಪಾಲಾಗ ಪೂರ ಸರಿ ಉಂಡು
1: ಪೂರ ಸರಿ ಉಂಡು ಅಂದ
0: ನಿಖಿಲೇ ಬರೀತಿನ
1: ಹೊತ್ತುಗಾವುಡಾಯ್ನ
0: ಮದುವೆ ಒಂಜಿ ಆತಜಿ ದಾನ ಮಲ್ಪುನೆ ವಾ ಊರಿಗೆ ಪೊಂಡಲ ಎಂಕ ಸರಿ ಆಯ್ನ ಜೊತೆ ದಿಕ್ಕಜಿ ಈ ಪೊರ್ತು ಒಂಜಿ ಎಡ್ಡ ವಿಷಯ ತೆರೆದು ಬರ್ತದೆ
1: ಎಂಚಿನ ವಿಷಯ
0: ರುಕ್ಮ ಭೂಪತಿ ಏಪಲ ನಮ್ಮ ಒಡನಾಟ ಇಪ್ಪುನಾಯಿ
1: ಅಂದಪ್ಪ
0: ಒಂಜಿ ಓಲೆ ಕಡಪಡ್ದು ಬರ್ತಿ
1: ಓಲೆ
0: ತನ್ನ ಮಗಳು ರುಕ್ಮಿಣಿನ ನಿಕ್ಕೇ ಮದುವೆ ಮಲ್ತು ಕೊರ್ಪೆ ಆಯ್ನ ಅಂತ ಬೇಗ ದಿಬ್ಬನ ಸಮೇತ ಬರೋಡು ಒಂದು ಪಂತೆ
1: ಅಂದ
0: ನಾನು ಅಭಿಪ್ರಾಯ ಪೋಪ್ರ ಬಗ್ಗೆ

0: ಇತನೆಟ ರುಕ್ಮೆಂದಲ್ಲೇ ತಂದಿತ್ತೇನೆ ನನ್ನ ಅಂಚತ್ತ ಬಾವೆ
1: ಆತಜಿ
0: ಆಂದಲ
1: ಅವನು ಪನಿ ಇತ್ತ ಉಲ್ಲ ಐತಿ ಇವನು
0: ಬಾನೆ
1: ಶಿಶುಪಾಲ
0: ಸರಿ
1: ಓಡಿತ್ತು ನೋತ್ ಹುಡುಗರ ಬರ ಕೊರತು ಕಡ ಪಡದೆ
0: ಅಂದು
1: ಓಲೆದ ಬದ್ಯನ
0: ಬತ್ತೆ
1: ವಿಷಯಪುರ ಬಂದದ್ದ
0: ಊರದೇರಿತ್ತೆ
1: ಪರಬ್ಬೇರ್ ನೊಂಜಿ ತೊಂದರೆ ಇತ್ತು
0: ದಾನೆ
1: ಲೆಕ್ಕ ಬಿರತ್ತ ಜನಬ
0: ದಾಹತ್ಯಗ ಅಧಿಕ ಪ್ರಸಂಗದ ಪುರ
1: ಒಂದು ಪ್ರಾಯದ ಬರ್ತನ ಜವನಗೆ
0: ಅಂದೆ
1: ಅಧಿಕಾರಕ್ಕೆ ಬುಡಿದು ಕೊರಡು ನಂಡದುಂಡತ್ತ
0: ಪೊತ್ತುಗಾರಾಗ ಕೊರಡಾಯ ನೀನು ಕೊರ್ಜಿದ್ದಾಂಡ ದಾನಪ್ಪನ ಅನುಕೂಲಕ್ಕೆ ನನತ್ತಾಗ್ಲಿ ಕಾಂಡಲ್ಲ ಒಂದು ಸಾಧ್ಯ ಆಗದಲ್ಲ ತುಯ್ಯಾರ
1: ಈ ದೇವರಾಗಲ ಏರಕ್ಕೆ ಹೆಂಚಿನ ಬುದ್ಧಿ ಕೊರಡು ನಂಡದು ಹೊರ ಗೊತ್ತಾಗಿ
0: ಅಂದಪ್ಪ
1: ನಮ್ಮೆಟೇ ಒಂದು ಸಾದೃಶ್ಯ ಮಾತುಂಡು
0: ಐಕ್ಯ ಅತ್ತ
1: ಐಕ್ಯ ಪಡತ್ತ ದಾದ ಮಲ್ತೆ ಗೊತ್ತುಂಡ
0: ದಾದ ಮಲ್ತ
1: ಪಾತೆ ಜಾಗ್ರತೆ ಬಂಡದು ಅಮ್ಮೇರ ನಾ ಕತ್ತಲ್ಲದ ಕೋಣೆ ಇಡಬಾರ್ದು
0: ಅಂದ
1: ಮದಿಮೆ ಅಡಾಟ ಬರೆಯಲ್ಲ ಬರಲಿ ಒಂಜಿ ವೇಳೆ ಮದಿಮೆಗೆ ದುಮ್ಮು ದಾನೆಲ್ಲ ಬರಡು ನರ್ಮಣ ಆಸೆ ಇತ್ತುಂಡ ಮಣೀ ಪಂದ ಕುಳ್ಳತು ಪೂರ ತೂಡು ಮದಿಮೆ ಆಯ್ನಡ್ದ ಪಕ್ಕ ನಾಳೆ ಅರಿ ಮಾಡಿರ ಬತ್ತರ ಮಾತ್ರ ಯಾವೊಂದು
0: ಆತ ಯಾರು ಪ್ರಾಯದ ಹೆಚ್ಚು ಅಡ್ಡ ನಿಟ್ಟ ನಾಳೆ ಕರ್ಕೊಂಡು ಇಪ್ಪ ಬಲ್ಲಪ್ಪ
1: ಶಿಶುಪಾಲ ನಮ್ಮ ಒಂದು ಆಪ್ತ ವಲಯದುಂಡದು
0: ಅಂದಪ್ಪ
1: ಎನ್ನಲ್ಲ ಕಾರ್ಯಕ್ರಮ ಅಂಡ ಈ ಬರೋಡಿ
0: ಏನಪ್ಪ ತತ್ತೇನ
1: ನಿನ್ನಡೆ ಎತ್ತಿನ ಯಾರು ಎತ್ತೋಡಲ್ಲ
0: ಲೆಪ್ಪೆರ ಸುರುಮಲ್ದೀಜ ದುಂಬೆ
1: ಭಾರಿ ಸಂತೋಷ ಅಂಡ್ಯ
0: ಅಂದು
1: ಭಾರಿ ಸೇರ್ದು ಬರ್ತಾರತ್ತ ಶಿಶುಪಾಲ
0: ನನಗೆ
1: ಅಮ್ಮ ಈತ ಬೇಕ ನಮ್ಮೊಳ ಸಂಬಂಧ ಅವನದ್ದು ಯಾರ ಕನಮನಟ್ಲ
0: ಮುರಾಣಿ ತುಯ್ಯರದಕ್ಕೆ ಯಾವ ವಿಷಯ ನಾಳೆ ಪಾತ್ರ
1: ಮುರಾಣಿ ನಮ್ಮ ಒಂದು ಇಡೀ ರಾತ್ರಿ ಕುಳ್ಳದು ಜನ
0: ಅಂದು
1: ಅಣ್ಣ ದಾಖಲೆ ಪಾತ್ರ
0: ನಿನ್ನ ಏಪಲ ಪಿದೈ ಪಾತ್ರ ನಾವು ಕುಳ್ಳದ ಪಾತ್ರ ನಾಗ ಬರ್ಕೊಂಡು ನಿನ್ನ ಮಾಡಿದ ಆ ವಿಷಯನೇ ಬತ್ತೀದಿ
1: ಶಿಶುಪಾಲ
0: ನನಗೆ
1: ಶೀಘ್ರವಾಗಿ ನಂಚಿನ ಒಂದು ತೀರ್ಮಾನ ಸಪ್ತಮಿ ಎಲ್ಲ
0: ಅಂದು
1: ಎಲ್ಲದ ಸಪ್ತಮಿ ದಾನಿಯೇ ನಿನ್ನನು ಮದಿಮ್ಮಯನ ಅಲಂಕಾರ ಮಾಡ್ತದೆ ಓಡಿತ್ತನಾತ ಆಭರಣ ಕಡಪಡ್ ನೋಡ್ತೆ
0: ನಿಕ್ಕದನ ಕಮ್ಮಿಯ
1: ಅವೊಂಜಿ ಮರ್ಯಾದಿಗೆ
0: ಅಂದು
1: ನಮ್ಮ ಸಂಪತ್ತದ ಬಗ್ಗೆ ತೂವಡ ಪ್ರಪಂಚನ ಒಂಜಿ ಆಜಿ ಭಾಗ ಮಾಡ್ತದೆ ಅಯ್ಯ ಒಂಜಿನ ಬೇತದಿ ಅಂತ ಅವು ನಮ್ಮ
0: ಕುಂಡಿನ
1: ಆತ ಸಂಪತ್ತು ಉಂಟು ಭಾರಿ ಸಂತೋಷ
0: ಸರಿ ಸರಿ
1: ಎಲ್ಲೆದ ದಿನ ನಿಕ್ಲಿಕ್ಕೆ ಬೋಡಾಪನ ಪೂರ ವ್ಯವಸ್ಥೆ ಆತದೆ ಮದಿಮೆ
0: ಇತ್ತ ಮದಿಮೆಗೆ ಒಂಜಿ ದಿನ ಉಂಟು
1: ಎಲ್ಲ ದಿನ
0: ಎಲ್ಲ ದಿನ
1: ಇನ್ನು ನಿಕ್ಲಿ ಹೋತುಂಡ ನಿಕ್ಲಿ ಬೋಡಾಪನ ಹಂಚಿನ ವ್ಯವಸ್ಥೆ ಪೂರ ಆತದೆ
0: ಒಟ್ಟಿಗೆ ಇಪ್ಪನಕಲ ಜವಾನೇ ರೀ ಅಂಚಾನೆ ಆಲೋಚನೆ ಮಾಡ್ಕೊಡಿ ಒಂದು ದಿನ ರಾತ್ರಿ ಕರಿಯೋಡ ಅಂತ ಆಯ್ತ ಪೂರ ಬೋಡು
1: ತಿನ್ನಿಯರೇ ಪರಿಯರೇ ಬುಕ್ಕ ಹೆಂಚಿನ ಬೋಡು ವಾ ದೇಶದ ಬೋಡು ಪೂರ ವ್ಯವಸ್ಥೆ ಉಂಟು ತಿನ್ನಿಯರ
0: ವಾಡ
1: ಎಲ್ಲಿಯ ಓಡ ಪೂರ ವ್ಯವಸ್ಥೆ ಉಂಟು
0: ಸರಿ
1: ಒಂದಿ ಪಂಡು ನಮ್ಮ ಸೀದಾ ಬರ್ಪಾಡು ಬಿಡ.

0: ಇದುವರೆಗೆ ಇತ್ತೀಚೆಗೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಓಂ ಶ್ರೀ ನಾಗಶಕ್ತಿ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಕಂಬ್ಳಗುಡ್ಡೆ ಕಾರ್ಕಳ ಹಾಗೂ ಚಾನಲ್ 9 ನೇತೃತ್ವದಲ್ಲಿ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ನಡೆದ ಯಕ್ಷಗಾನ ಮೋಕಿದ ಓಲೆ 3ನೇ ಕಂತು. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM, ಎಂದೂ ಮರೆಯದ ಹಾಡು.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನು ನಿಗಳು ಕೇಳೋಂದುಲ್ಲಾರೆ 107.8 FM. ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು, ರಂಗ ರಂಗಿದ ಬದುಕು ಕೇಳೋಂದು ಪಿಲವೇ.

ನಮಸ್ಕಾರ, ಯಾನೆ ರಂಗಭೂಮಿ ಕಲಾವಿದೆ ಸತೀಶ್ ಮುಂದಲೆ ಬಾತೇರ್ನು ನಿಗಳು ಕೇಳೋಂದುಲ್ಲಾರೆ 107.8 FM ಬಣ್ಣ ಬಣ್ಣದ ಬದುಕು ಕೇಳೊಂದು ಪಡು ರಂಗ ರಂಗಿದ ಬದುಕು ಕೇಳೊಂದು ಪಿಲವೇ.

0: रेडियो सारंग 107.8 FM। ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
2: ರೇಡಿಯೋ ಸಾರಂಗ್ 107.8 FM.

ಎಡ್ಡೆ ಸೀರೆ ನನದಾದೆಯೇ, ಎಂಕಿತ್ತೆ ಉಂದು ಯಾವುಯೇ. ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ, ಆನೆಗ ಗಂಟೆ ಬೋಡ ಬೇರೆಗ್ ಬೊಲ್ದು ಬೋಡ.